ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಜ್ಯೇಷ್ಠ ಮಾಸದ 3ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ಅಷ್ಟಮಿ ಅಂದರೆ 2026 ಇಸವಿ ಮೇ ತಿಂಗಳ 24ನೇ ತಾರೀಖು ಭಾನುವಾರ. ಈಗ ವೇಳೆ 5:58:46. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ನಿಮ್ಮ ರೇಡಿಯೋ ಗೆಳತಿ ಕವಿತಾ ಮಾಡುವ ನಮಸ್ಕಾರ. ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ 6:01. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಾರಾಧನ, 6:30 ಚಿಂತನ ವಿದ್ಯಾಭರತನಹಳ್ಳಿ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. ಈ ಬೆಳಿಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾವಾಹಿನಿ, 7:45, 10:15 ಹಾಗೂ 4:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ಈ ಬೆಳಿಗ್ಗೆ 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಪ್ರಸ್ತುತಿ ಉಮೇಶ್ ಎಸ್.ಎಸ್. 9:40 ನಮ್ಮ ಆರೋಗ್ಯ, ಶ್ರವಣದೋಷವುಳ್ಳವರಿಗೆ ಶ್ರವಣ ಸಲಕರಣೆಗಳು ಹಾಗೂ ಸರ್ಕಾರಿ ರಿಯಾಯಿತಿಗಳು. ಈ ಕುರಿತು ಮೈಸೂರಿನ ಜೆಎಸ್ಎಸ್ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವಿಪಿನ್ ಘೋಷ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. 10:00 ಕೇಳಿಗಿಳಿಗಳೇ ಮೈಸೂರಿನ ಚಂಪಕ ಅಕಾಡೆಮಿಯ ಪುಟ್ಟ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಶ್ರೀನಗರದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:00 ಮಿಶ್ರ ಮಾಧುರ್ಯ, 12:05 ವನಿತಾ ವಿಹಾರ, ಸಮಾಜಮುಖಿ ಉದ್ಯಮದ ಮುನ್ನಡೆ ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಭಾಗವಹಿಸುತ್ತಾರೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ, ಚಿಕ್ಕತಾಯಮ್ಮ ಮತ್ತು ಸಂಗಡಿಗರಿಂದ ಮಾದೇಶ್ವರನ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಸರ್ವರಿಗೂ ಸೂರು ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಶೈಲಜಾ ಚಂದ್ರಶೇಖರ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಕನ್ನಡ ಚಲನಚಿತ್ರ ಧ್ವನಿ ವಾಹಿನಿ ಆನಂದ್. 3:40 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಿ ಜಿಕೆ ರವೀಂದ್ರಕುಮಾರ್. 3:45 ಆಕಾಶವಾಣಿ 90 ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯಲ್ಲಿ ಸಂಗೀತ ಸ್ಟುಡಿಯೋದಲ್ಲಿ ದಿನಾಂಕ 15 May 2025 ಆಯೋಜಿಸಲಾಗಿದ್ದ ವಿ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನದ ಧ್ವನಿ ಮುದ್ರಣ. ನಿಲಯದ ಸಂಜೆಯ ಪ್ರಸಾರದಲ್ಲಿ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗ, ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ, ಕೃಷಿ ಲೋಕ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ, ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. 7:45 ಕನ್ನಡದಲ್ಲಿ ಭಾಷಣ, ವಚನಕಾರರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಈ ರಾತ್ರಿ 8:00 ಫಸ್ಟ್ ಫಿಲಂ ಪ್ರಸ್ತುತಿ ಶ್ರೀಮಾನ್ ಎಸ್. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಗುಡ್ ಮಾರ್ನಿಂಗ್, ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಸೈರಾ ಮುಜ್ತಬಾ. External Affairs Minister Dr. S. Jaishankar will hold bilateral meeting with US Secretary of State Marco Rubio at Hyderabad House in New Delhi today. They will discuss a wide range of issues, including issues related to regional and global peace and security. Secretary Rubio arrived in India yesterday on a 4-day visit to participate in the Quad Foreign Ministers meeting. He called on Prime Minister Narendra Modi yesterday and briefed him on the sustained progress in bilateral cooperation across a wide range of sectors, including defence, strategic technologies, trade and investment, energy security, connectivity, education and people-to-people ties. Mr. Modi asserted that India and the US will continue to work closely for the global good. The Prime Minister reaffirmed India's consistent support for peace efforts and reiterated the call for peaceful resolution of the conflicts through dialogue and diplomacy. Secretary Rubio shared US's perspective on various regional and global issues, including the situation in West Asia. He called India a vital partner to the United States. Commerce and Industry Minister Piyush Goyal met Executive Vice President Global Public Policy and Corporate Strategy at Boeing company Jeff Shockey in New Delhi yesterday. In a social media post, Mr. Goyal said that during the meeting, both sides discussed measures on advancing India-US cooperation in aviation and aerospace manufacturing. He added that the meeting also followed discussions focused on developing maintenance, repair and overhaul opportunities, skilling supply chains, innovation and growing India's role as a trusted global manufacturing and engineering hub. The government has published draft rules under the V.V.G. Ramji Act 2025 for wider public consultation. The Rural Development Ministry said that any person, stakeholder, organization or institution may submit objections or suggestions on the draft rules for consideration by the 21st of next month. The Ayushman Bharat scheme will start in West Bengal from July this year. Chief Minister Shubhendu Adhikari announced this in Kolkata after a virtual meeting with Union Health Minister J.P. Nadda yesterday. The existing beneficiaries under the state health scheme, Swasthya Sathi, will be incorporated into the Ayushman Bharat scheme. The Memorandum of Understanding in connection with the Ayushman Bharat Arogya Mandir will be signed in June in New Delhi. Mr. Adhikari said that a proposal has been sent to the centre regarding an increase in the number of PM Jan Aushadhi Kendra in West Bengal from the existing 117 to 469. The Chief Minister also said that proposals for new medical colleges in Alipurduar, Kalimpong and South Dinajpur districts as well as a new AIIMS for North Bengal have also been sent to the central government. In Maharashtra, a 1,500-page charge sheet has been filed before the court at Nashik in connection with the alleged sexual assault and attempted religious conversion case linked to a TCS facility in the city. According to SIT Chief Sandeep Mitke, the charge sheet was filed yesterday against four accused, Mateen Patel, Nida Khan, Danish Sheikh and Tawseef Attar. He said additional charge sheets related to 7 to 8 persons connected to offences are expected to be filed within the next 3 to 4 days. US President Donald Trump said that a deal with Iran, including opening the Strait of Hormuz, has been largely negotiated after calls with Israel and other allies in the region. Announcing progress on his Truth Social platform, Mr. Trump said final aspects and details of the deal are being discussed and will be announced shortly. President Trump said that he had spoken with leaders from Saudi Arabia, UAE, Qatar, Pakistan, Turkey, Egypt, Jordan and Bahrain, along with Israel. Iranian Foreign Ministry spokesman Ismail Baqai earlier told state television that the US and Iranian positions had been converging in the last week, but warned that did not mean agreements would be reached on key issues. In IPL cricket, riding on an unbeaten 101 runs by skipper Shreyas Iyer, Punjab Kings defeated Lucknow Super Giants by 7 wickets at the Ekana Cricket Stadium in Lucknow last night. Chasing a target of 197 runs set by Lucknow Super Giants, Punjab Kings scored 200 for 3 in 18 overs. And that is the end of this news bulletin.
0: FM 100.6 ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:10. ಗೀತಾರಾಧನಾ ಭಕ್ತಿ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪುರಂದರದಾಸರ ರಚನೆ ಸಲ್ಲದೋ ಕೃಷ್ಣ, ಹಾಡಿದ್ದಾರೆ ಮಡಿಕೇರಿ ನಾಗೇಂದ್ರ.

ಇದುವರೆಗೆ ಗೀತಾರಾಧನಾ ಭಕ್ತಿ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಗಮನಿಸಿ, ಈ ಬೆಳಿಗ್ಗೆ 7:15 ಕಾದಂಬರಿ ವಿಹಾರ ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್. ಆಕಾಶವಾಣಿ ಮೈಸೂರು FM 100.6 ಸಮಯ 6:30 ಆಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಕೇಳಲಿದ್ದೀರಿ.

0: ಆಕಾಶವಾಣಿ ಚಿಂತನ ವಿದ್ಯಾ ಭರತನಹಳ್ಳಿ ಅವರಿಂದ.
1: ಮನುಷ್ಯ ಒಂಟಿ ಜೀವಿಯಲ್ಲ, ಸಂಘಜೀವಿ. ಹುಟ್ಟಿನಿಂದ ಸಾವಿನವರೆಗೆ ವಿವಿಧ ವ್ಯಕ್ತಿಗಳೊಂದಿಗೆ ಯಾವುದೋ ಒಂದು ರೀತಿಯ ನಂಟನ್ನು ಹೊಂದಿರುತ್ತೇವೆ. ಈ ನಂಟನ್ನೇ ನಾವು ಸಂಬಂಧ ಎನ್ನುತ್ತೇವೆ. ಸಂಬಂಧ ಎಂಬುದು ಕೇವಲ ಎರಡು ವ್ಯಕ್ತಿಗಳ ನಡುವಿನ ಸಂಪರ್ಕವಲ್ಲ, ಅದು ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಭಾವನೆಗಳ ಸಮ್ಮಿಲನ. ಸುಂದರವಾದ ಸಂಬಂಧಗಳು ನಮ್ಮ ಜೀವನಕ್ಕೆ ಅರ್ಥ ಮತ್ತು ಉದ್ದೇಶವನ್ನು ನೀಡುತ್ತದೆ. ಸಂಬಂಧದ ಹಲವು ರೂಪಗಳು. ಸಂಬಂಧಗಳನ್ನು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಹಲವು ವಿಧಗಳಾಗಿ ಗುರುತಿಸಬಹುದು. ರಕ್ತ ಸಂಬಂಧಗಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರ ನಡುವಿನ ನಂಟು, ಹುಟ್ಟಿನಿಂದಲೇ ಬರುವಂತಹ ನಂಟು. ಈ ಸಂಬಂಧಗಳು ಭದ್ರತೆಯನ್ನು, ಒಂದು ಸಂಸ್ಕಾರವನ್ನು ನೀಡುವಂತಹದ್ದು. ಇನ್ನು ಎರಡನೆಯದು ಸ್ನೇಹ ಸಂಬಂಧ. ರಕ್ತ ಸಂಬಂಧಕ್ಕಿಂತ ಮಿಗಿಲಾದುದು ಸ್ನೇಹ ಎಂಬ ಮಾತಿದೆ. ನಾವು ನಮ್ಮ ಇಷ್ಟದಂತೆ ಆರಿಸಿಕೊಳ್ಳುವ ಏಕೈಕ ಸಂಬಂಧವಿದು. ಕಷ್ಟ ಸುಖಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸ್ನೇಹ ಅತಿ ಮುಖ್ಯ. ಮೂರನೇದು ವೈವಾಹಿಕ ಸಂಬಂಧ. ಇಬ್ಬರು ವ್ಯಕ್ತಿಗಳು ಜೀವನ ಪರ್ಯಂತ ಜೊತೆಯಾಗಿ ಬಾಳಲು ಮಾಡಿಕೊಂಡಿರುವ ಒಪ್ಪಂದ. ಇದು ಬಹಳ ಸೂಕ್ಷ್ಮ ಸಂಬಂಧ. ಪರಸ್ಪರ ನಿಷ್ಠೆ, ಗೌರವ, ತಾಳ್ಮೆ, ಸಹಕಾರ, ಪ್ರೀತಿ, ಹಕ್ಕು ಎಲ್ಲವನ್ನೂ ಒಳಗೊಂಡಿರುವಂಥದ್ದು. ಇನ್ನು ಸಾಮಾಜಿಕ ಮತ್ತು ವೃತ್ತಿಪರ ಸಂಬಂಧಗಳು. ಸಮಾಜದಲ್ಲಿ ಬೆರೆಯುವಾಗ ನೆರೆಹೊರೆಯವರೊಂದಿಗೆ ಅಥವಾ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ, ಮಾಲೀಕರೊಂದಿಗೆ ಬೆಳೆಸಿಕೊಳ್ಳುವಂಥ ಬಾಂಧವ್ಯಗಳು. ಐದನೇದು ಅಂತಾರಾಷ್ಟ್ರೀಯ ಸಂಬಂಧ. ಇದು ವ್ಯಾವಹಾರಿಕ ಸಂಬಂಧವಾಗಿರುತ್ತದೆ. ಸಂಬಂಧಗಳಲ್ಲಿ ಹಲವು ರೀತಿಯ ಸಂಬಂಧಗಳನ್ನು ನಾವು ಹೇಳಬಹುದು. ಜೀವನದಲ್ಲಿ ಏರಿಳಿತಗಳು ಸಹಜ. ಸೋತಾಗ ಸಾಂತ್ವನ ಹೇಳಲು, ಗೆದ್ದಾಗ ಸಂಭ್ರಮಿಸಲು ಆತ್ಮೀಯರು ಬೇಕು. ಉತ್ತಮ ಸಂಬಂಧಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಧೈರ್ಯ ತುಂಬುತ್ತದೆ. ಅಹಂಕಾರ ಮತ್ತು ಸಂವಹನದ ಕೊರತೆಯಿಂದಾಗಿ ಚಂದದ ಸಂಬಂಧಗಳು ಮುರಿದು ಬೀಳುತ್ತವೆ. ನಾವು ಬೆರೆಯುವ ಜನರ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಮನೆಯಲ್ಲಿ ಹಿರಿಯರೊಂದಿಗಿನ ಸಂಬಂಧ ನಮಗೆ ಗೌರವ ಮತ್ತು ಶಿಸ್ತನ್ನು ಕಲಿಸಿದರೆ, ಸ್ನೇಹಿತರೊಂದಿಗಿನ ಸಂಬಂಧ ನಮಗೆ ಹೊಂದಾಣಿಕೆಯನ್ನು ಕಲಿಸುತ್ತದೆ. ಹೊಂದಿಕೊಳ್ಳುವ ಗುಣ ಇಲ್ಲದವರಿಗೆ ಸ್ನೇಹ ಕೊರತೆಯಾಗುತ್ತದೆ. ಎಷ್ಟೇ ಹಣ ಅಂತಸ್ತು ಇದ್ದರೂ ಹಂಚಿಕೊಳ್ಳಲು ಪ್ರೀತಿಪಾತ್ರರು ಇಲ್ಲದಿದ್ದರೆ ಜೀವನ ಶೂನ್ಯವೆನಿಸುತ್ತದೆ. ಒಳ್ಳೆಯ ಸಂಬಂಧಗಳು ಜೀವಕ್ಕೆ ಚೈತನ್ಯ ನೀಡುತ್ತವೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಬೆಳೆದಂತೆ ಮನುಷ್ಯ ಮನುಷ್ಯರ ನಡುವೆ ಅಂತರ ಹೆಚ್ಚುತ್ತಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದು ಹೋಗಿರುವ ನಾವು ಪಕ್ಕದ ಜೀವದೊಂದಿಗೆ ಮಾತು ಬೇಕಿಲ್ಲದವರಂತೆ ವರ್ತಿಸುತ್ತಿದ್ದೇವೆ. ಅವಿಭಕ್ತ ಕುಟುಂಬಗಳು ಮಾಯವಾಗಿ ವಿಭಕ್ತ ಕುಟುಂಬಗಳು ಹೆಚ್ಚುತ್ತಿರುವುದು ಸಂಬಂಧಗಳ ಬಿರುಕಿಗೆ ಕಾರಣವಾಗುತ್ತಿದೆ. ಅಸಹನೆ, ಅಸಹಕಾರ ಮತ್ತು ಸಮಯದ ಅಭಾವದಿಂದಾಗಿ ಸುಂದರ ಸಂಬಂಧಗಳು ನಿರ್ಜೀವವಾಗುತ್ತಿದೆ. ಸುಂದರ ಹೂ ಬಿಡಲು ಗಿಡಕ್ಕೆ ಹೇಗೆ ಆರೈಕೆ ಬೇಕೋ ಹಾಗೆ ಸಂಬಂಧಗಳಿಗೆ ಕೂಡ. ಸೂಕ್ತ ಪೋಷಣೆ ಇಲ್ಲದಿದ್ದರೆ ಗಟ್ಟಿ ಸಂಬಂಧಗಳು ಕೂಡ ಶಿಥಿಲವಾಗುತ್ತಾ ಹೋಗುತ್ತದೆ. ಸಂಬಂಧ ಉಳಿಯುವಲ್ಲಿ ಸಂವಹನ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಮನಬಿಚ್ಚಿ ಮಾತಾಡುವುದು ಸಂಬಂಧದ ಅಡಿಪಾಯ. ತಪ್ಪು ತಿಳುವಳಿಕೆಗಳಾದಾಗ ಕುಳಿತು ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು. ಚರ್ಚೆಗೆ ಅವಕಾಶವಿಲ್ಲದ ಸಂಬಂಧಗಳು ನಿಧಾನಕ್ಕೆ ಸಾಯುತ್ತಾ ಹೋಗುತ್ತವೆ. ಮಾನಸಿಕ ಒತ್ತಡವನ್ನುಂಟು ಮಾಡುತ್ತದೆ. ಕೆಲಸದ ಒತ್ತಡದ ನಡುವೆಯೂ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಸಮಯವನ್ನು ಮೀಸಲಿಡಬೇಕು. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಚಾರಗಳು, ಭಾವನೆಗಳು ಇರುತ್ತವೆ. ಅದನ್ನು ಗೌರವಿಸುವುದು ಮತ್ತು ಅತಿಯಾದ ನಿರೀಕ್ಷೆ ಮಾಡದಿರುವುದು ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ. ಸಂಬಂಧಗಳ ನಡುವೆ ಅವಹೇಳನ, ಕಠೋರ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಹಾಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮರೆಯುವ ಗುಣ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ತಾಯಿ ಮಕ್ಕಳ ಸಂಬಂಧದ ಹೊರತಾದ ಇನ್ನೆಲ್ಲ ಸಂಬಂಧಗಳಿಗೂ ಒಂದು ಪರಿಧಿ ಇರುತ್ತದೆ, ಮಿತಿ ಇರುತ್ತದೆ. ಎಚ್ಚರದಿಂದ ನಿಭಾಯಿಸಬೇಕಾಗುತ್ತದೆ. ಪ್ರೀತಿಯೊಂದೇ ಎಲ್ಲ ಸಂಬಂಧಗಳನ್ನು ಗಟ್ಟಿಯಾಗಿ ಇಡಬಲ್ಲವುದು. ಪ್ರೀತಿ, ವಿಶ್ವಾಸ, ನಂಬಿಕೆಯ ಆಧಾರದ ಮೇಲೆ ಕಟ್ಟಿದ ಸಂಬಂಧಗಳು ಜೀವನದ ಕೊನೆಯವರೆಗೂ ನೆರಳಾಗಿ ನಮ್ಮನ್ನು ಪೊರೆಯುತ್ತವೆ. ಪ್ರೀತಿಯೊಂದೇ ಇರಲಿ ಜೀವಜಾಲದ ನಡುವೆ ಅನ್ನುತ್ತಾ ಎಲ್ಲರನ್ನೂ ಪ್ರೀತಿಸೋಣ, ಬಾಂಧವ್ಯ ಬೆಳೆಸೋಣ.
0: ವಿದ್ಯಾ ಭರತನಹಳ್ಳಿ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕೇಳುಗರೇ ಗಮನಿಸಿ, ಈ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಶ್ರವಣದೋಷವುಳ್ಳವರಿಗೆ ಶ್ರವಣ ಸಲಕರಣೆಗಳು ಹಾಗೂ ಸರ್ಕಾರಿ ರಿಯಾಯಿತಿಗಳು ಈ ಕುರಿತು ಮೈಸೂರಿನ ಜೆಎಸ್ಎಸ್ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವಿಪಿನ್ ಘೋಷ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಸಮಯ 6:35.
1: ಆಕಾಶವಾಣಿ ಮೈಸೂರು.
2: ಸಿನಿಮಾಯಾನ,
1: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
3: ತರಾಸು ಅವರ ಆಕಸ್ಮಿಕ, ಅಪರಾಧಿ ಹಾಗೂ ಪರಿಣಾಮ ಎಂಬ ಮೂರು ಕಾದಂಬರಿಗಳನ್ನು ಆಧರಿಸಿ ಚಿತ್ರಕಥೆ ರಚಿಸಿ ಟಿಎಸ್ ನಾಗಾಭರಣ ನಿರ್ದೇಶನ ಮಾಡಿದ ಆಕಸ್ಮಿಕ ಆ ಸಾಲಿನ ಎರಡನೆಯ ಅತ್ಯುತ್ತಮ ಚಿತ್ರವೆಂದು ರಾಜ್ಯ ಪ್ರಶಸ್ತಿ ಗಳಿಸಿತು. ಹಂಸಲೇಖ ಅವರ ಸಂಗೀತ ಹಾಗೂ ಹಾಡುಗಳಿರುವ ಈ ಚಿತ್ರದ ಗೀತೆಗಾಗಿ ನಾಯಕ ಹಾಗೂ ಗಾಯಕ ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರೇಷ್ಠ ಹಿನ್ನೆಲೆ ಗಾಯಕ ಪ್ರಶಸ್ತಿಯನ್ನ ಪಡೆದರು. ಗೀತಾ ಮತ್ತು ಮಾಧವಿ ಈ ಚಿತ್ರದ ನಾಯಕಿಯರು. ಬಡವರ ಮನೆಯ ಹುಡುಗಿ ಇಂದ್ರಾಳನ್ನ ನಾಟಕದ ಕಂಪನಿಗೆ ಸೇರಿಸುವೆ ಎಂದು ರೈಲಲ್ಲಿ ಕರೆದೊಯ್ಯುತ್ತಿದ್ದಾನೆ ವ್ಯಾಸರಾಯ. ಅದೇ ಬೋಗಿಯಲ್ಲಿ ಇದ್ದಾನೆ ಚಿತ್ರದ ನಾಯಕ ಮೂರ್ತಿ. ರೈಲ್ವೆ ನಿಲ್ದಾಣದಲ್ಲಿ ನಿಗೂಢ ವ್ಯಕ್ತಿಯೊಬ್ಬನನ್ನ ಕಂಡು ಬೆದರಿದ ವ್ಯಾಸರಾಯ,
4: ಈ ಹೆಣ್ಣುಮಗು ನಾನು ನಿಮ್ ಕೈಲಿ ಬಿಟ್ಟು ಹೋಗ್ತಾ ಇದ್ದೀನಿ, ಶಿವಮೊಗ್ಗದವರೆಗೂ ಅಷ್ಟೇ, ಆಗಲ್ಲ ಅಂತ ಹೇಳ್ಬೇಡಿ ರಾಯರೇ, ಹೇಳ್ಬೇಡಿ
3: ಎಂದು ಮೂರ್ತಿಗೆ ಹೇಳಿ ಓಡಿ ಹೋಗುತ್ತಾನೆ. ಆ ನಿಗೂಢ ವ್ಯಕ್ತಿ ತಾನು ಪೊಲೀಸ್ ಅಧಿಕಾರಿ ರಾಜಗೋಪಾಲ್, ವ್ಯಾಸರಾಯ ಎಂಬ ತಲೆ ಹಿಡುಕನನ್ನ ಹುಡುಕುತ್ತಿರುವೆ, ನೀವು ಕಂಡಿರಾ ಎಂದು ಕೇಳುತ್ತಾನೆ. ನಂತರ ರೈಲಲ್ಲೇ ಅಡಗಿದ್ದ ವ್ಯಾಸರಾಯನನ್ನ ಹಿಡಿದು ಅವನ ಕೈ ಕಟ್ಟಿ ರೈಲಿನಿಂದ ಇಳಿದ ಮೂರ್ತಿಯನ್ನ ಇಂದ್ರ ಹಿಂಬಾಲಿಸುತ್ತಾಳೆ. ಇಂದ್ರಾಳ ಜೊತೆ ಪ್ರವಾಸಿ ಮಂದಿರ ಒಂದರಲ್ಲಿ ಮೂರ್ತಿ ಆಶ್ರಯ ಪಡೆಯುತ್ತಾನೆ. ಅಲ್ಲಿ ನವಿಲುಕೆರೆ ಎಂಬ ಹಳ್ಳಿಯಲ್ಲಿ ಆನಂದಿ ಎಂಬಾಕೆಯ ಮನೆಗೆ ಬಂದಿದ್ದ ವ್ಯಾಸರಾಯ ತನ್ನನ್ನು ವಂಚಿಸಿ ಕರೆತಂದ ವಿಚಾರ ವಿವರಿಸಿ,
5: ನೀನು ಸಿಕ್ಕದೆ ಹೋಗಿದ್ದಿದ್ರೆ ನನ್ನ ಕತೆ ಏನಾಗ್ತಿತ್ತು, ನನ್ನಿಬ್ರು ತಂಗಿರ್ ನೋಡ್ಬೇಕು, ನನ್ನ ಮನೆ ಕರ್ಕೊಂಡೋಗಿ ನನ್ನ ಅಮ್ಮ ನೋಡ್ಬೇಕು
3: ಎಂದು ಕೇಳುತ್ತಾಳೆ ಆಕೆ. ಮೂರ್ತಿಗೆ ಹೊರಗಿ ರಾತ್ರಿ ಎಂದು ಕನಸು ಕಾಣುತ್ತಾಳೆ ಆಕೆ. ಆದರೆ ಬೆಳಗಾದಾಗ ಗೂಂಡಾಗಳೊಂದಿಗೆ ಬಂದ ವ್ಯಾಸರಾಯ ಮೂರ್ತಿಯ ತಲೆಗೆ ಹೊಡೆದು ಇಂದ್ರಾಳನ್ನ ಕರೆದೊಯ್ಯುತ್ತಾನೆ. ಪೊಲೀಸ್ ಅಧಿಕಾರಿಯನ್ನ ಭೇಟಿಯಾದ ಮೂರ್ತಿ,
4: ನಾನು ಆ ಹುಡುಗಿನ ಚಂಡಾಲ್ ಕೈನಿಂದ ತಪ್ಪಿಸೋದಕ್ಕೆ ಶಕ್ತಿ ಮೀರಿ ಹೋರಾಡಿದೆ ಸರ್, ಒಂದು ಹುಡುಗಿನ ಕಾಪಾಡೋಕಾಗ್ಲಿಲ್ವಲ್ಲ ಅನ್ನೋ ಸಂಕಟ ಇವತ್ತಿಗೂ ನನ್ನ ಕಾಡ್ತಾ ಇದೆ
3: ಎನ್ನುತ್ತಾನೆ. ಇದಾಗಿಯೇ ಕೆಲವು ಕಾಲದ ನಂತರ ರೈಲ್ವೆ ಹಳಿಯ ಮೇಲೆ ಕುಡಿದು ಕಾರು ಓಡಿಸುತ್ತಿದ್ದ ಕ್ಲಾರಾಳನ್ನ ಮೂರ್ತಿ ಕಾಪಾಡುತ್ತಾನೆ. ಮದುವೆ ನಿಶ್ಚಯವಾಗಿದ್ದರೂ ಕೂಡ ಗೆಳೆಯನೂ ಆಗಿದ್ದ ಗಂಡು ಪರಸ್ತ್ರೀ ಸಂಘದಲ್ಲಿ ಇದ್ದುದನ್ನ ಕಂಡು ಮದುವೆಯನ್ನ ಮುರಿದು ಕುಡಿತದ ದಾಸಳಾಗಿದ್ದಾಳೆ ಕ್ಲಾರಾ. ಎಂದು ಕೇಳುತ್ತಾನೆ ಮೂರ್ತಿ. ಕ್ರಮೇಣ ಮೂರ್ತಿಯ ಸಂಘದಿಂದ ಕುಡಿತ ಬಿಡುತ್ತಾಳೆ ಕ್ಲಾರಾ. ಇಬ್ಬರ ಸ್ನೇಹ ಪ್ರೀತಿಗೆ ತಿರುಗುತ್ತದೆ. ಒಮ್ಮೆ ಲೆವೆಲ್ ಕ್ರಾಸಿಂಗ್ ಬಳಿ ಹಿಂದಿನದೆಲ್ಲ ನೆನಪಾಗಿ ಕ್ಲಾರಾಳಿಗೆ ಇಂದ್ರಾಳ ಕಥೆಯನ್ನ ಹೇಳಿದಾಗ,
6: ಆ ದೇವರು ನಿಮ್ಗೆ ಎಷ್ಟು ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ, ನಿಮ್ಮನ್ನ ಹೆತ್ತ ತಾಯಿ ತುಂಬಾ ತುಂಬಾ ಪುಣ್ಯ ಮಾಡಿರ್ಬೇಕು
3: ಎನ್ನುತ್ತಾಳೆ ಕ್ಲಾರಾ. ಹಿರಿಯರ ಆಶೀರ್ವಾದದಿಂದ ಮದುವೆಯಾದ ಮೂರ್ತಿ ಹಾಗೂ ಕ್ಲಾರಾ ಮಧುಚಂದ್ರಕ್ಕಾಗಿ ಆಗುಂಬೆಗೆ ಬರುತ್ತಾರೆ. ಎಂದು ಹಾಡುತ್ತಾ ಸಂತೋಷದಿಂದ ಕುಣಿಯುತ್ತಿದ್ದ ಕ್ಲಾರಾ ನಿಚ್ಚಣಿಕೆ ಕುಸಿದು ಆಗುಂಬೆಯ ಪ್ರಪಾತಕ್ಕೆ ಬಿದ್ದು ತೀರಿಕೊಳ್ಳುತ್ತಾರೆ. ಇದೀಗ ಪೊಲೀಸ್ ಅಧಿಕಾರಿಯಾಗಿರುವ ಮೂರ್ತಿಗೆ ಸ್ತ್ರೀ ಶೋಷಣೆಯನ್ನ ನಿಲ್ಲಿಸಿ ಅದಕ್ಕೆ ಕಾರಣರಾದ ದುಷ್ಟರನ್ನ ಸದೆಬಡಿಯುವುದೇ ಜೀವನದ ಗುರಿ. ಜೈಲು ಸೇರಿ ಸಾಯುವ ಸ್ಥಿತಿಯಲ್ಲಿದ್ದ ಆನಂದಿಗೆ ದೂರ ಸರಿದಿದ್ದ ಆಕೆಯ ಮಗಳನ್ನ ಭೇಟಿ ಮಾಡಿಸಿ ನೆರವಾಗುವ ಮೂರ್ತಿಗೆ ಆಕೆ ತನಗೆ ಬರೆದ ಪತ್ರ ಸಿಕ್ಕಿ ಕಾಟಯ್ಯ, ತಿಪ್ಪರಾಜು, ವ್ಯಾಸರಾಯ ಎಂಬ ದುಷ್ಟರು ವೇಶ್ಯಾವಾಟಿಕೆಗೆ ಹೆಣ್ಣು ಮಕ್ಕಳನ್ನ ಸಾಗಿಸುವ ವಿಚಾರ ತಿಳಿಯುತ್ತದೆ. ಕಾಟಯ್ಯನನ್ನ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಿಸಿದಾಗ ತಿಪ್ಪರಾಜು ಸತ್ತು ಹೋಗಿದ್ದಾನೆ, ವ್ಯಾಸರಾಯ ಹುಬ್ಬಳ್ಳಿಗೆ ಹೋಗಿದ್ದಾನೆ ಎಂಬ ಸುದ್ದಿ ತಿಳಿದು ಹುಬ್ಬಳ್ಳಿಗೆ ಬರುವ ಮೂರ್ತಿ,
7: ಹುಟ್ಟಿದರೆ

ಎಂದು ಹಾಡುವಾಗ ವ್ಯಾಸರಾಯನನ್ನು ಕಂಡು ಬೆನ್ನು ಹತ್ತಿದರೂ ಕೂಡ ಕಡೇ ಗಳಿಗೆಯಲ್ಲಿ ವ್ಯಾಸರಾಯ ರೈಲಲ್ಲಿ ಬೆಂಗಳೂರಿಗೆ ಹೊರಟಿರುವ ವಿಚಾರ ತಿಳಿಯುತ್ತದೆ. ಇಡೀ ರೈಲನ್ನೇ ಜಾಲಾಡಿದ ಮೂರ್ತಿಗೆ ವ್ಯಾಸರಾಯ ಸಿಗದೇ ಇದ್ದರೂ ಕೂಡ ದುಷ್ಟರಿಂದ ತಪ್ಪಿಸಿಕೊಂಡು ಓಡುತ್ತಿದ್ದ ಇಂದ್ರ ಭೇಟಿಯಾಗುತ್ತಾಳೆ. ವೇಶ್ಯ ವೃತ್ತಿಗೆ ಇಳಿಯುವುದನ್ನು ತಪ್ಪಿಸಿಕೊಳ್ಳಲು ಏನೇನೋ

0: ಕೆಲಸ ಮಾಡಿ 4 ವರ್ಷ ಜೀವನ ಸಾಗಿಸಿದ್ದ ಇಂದ್ರ ಇದೀಗ ಮತ್ತೆ ತನ್ನ ಬೆನ್ನು ಹತ್ತಿದ ವ್ಯಾಸರಾಯನಿಂದ ಪಾರಾಗಲು ಓಡುತ್ತಿರುವ ವಿಚಾರವನ್ನ ತಿಳಿಸಿ, ನಿಮ್ಮನ್ನ ಕಂಡು
1: ಇದುವರೆಗೂ ನಾನು ಬದುಕಿದ್ದಕ್ಕೆ ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು, ಇನ್ನು ನಾನು ತೃಪ್ತಿಯಿಂದ ಪ್ರಾಣ ಬಿಡ್ತೀನಿ
0: ಎನ್ನುತ್ತಾಳೆ. ಗೂಂಡಾಗಳ ಜೊತೆ ಅಲ್ಲಿಗೆ ಬಂದು ಇಂದ್ರಾಳನ್ನ ಮತ್ತೆ ಅಪಹರಿಸಲು ಯತ್ನಿಸಿದ ವ್ಯಾಸರಾಯ ರೈಲು ಕಂಬಿಗೆ ಕಾಲು ಸಿಲುಕಿ ದಾರುಣವಾಗಿ ಸಾಯುತ್ತಾನೆ. ಮೂರ್ತಿ ಹಾಗೂ ಇಂದ್ರ ಒಂದಾಗುವರು ಎಂಬ ಸೂಚನೆಯೊಂದಿಗೆ ಆಕಸ್ಮಿಕ ಚಿತ್ರ ಮುಕ್ತಾಯ.
2: ಸಿನಿಮಾ ಯಾನ,
3: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಕೇಳಿದಿರಿ.
2: ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್,
3: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಸಮಯ 6:41.
2: ಆಕಾಶವಾಣಿ
5: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
6: ಸಿರಿಗನ್ನಡ ದೇವಿಯ ಮುಕುಟ
2: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ.

0: ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಸಂಧ್ಯಾ ಹೊಂಗುಂಟಿಕರ್. ಪದಪರಿಚಯ.
1: ಈಗ ಎರಡು ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಉಚ್ಚು ಉರ್ಚು ಇದರ ಮೂಲ ಪದ. ಉಚ್ಚು ಎಂದರೆ ಎಳೆ, ಹೊರತೆಗೆ, ಬಿಚ್ಚು ಎಂಬರ್ಥ ನೀಡುತ್ತದೆ. ಇದು ಕನ್ನಡದ ಪದವಾಗಿದ್ದು ಇದರ ಬಳಕೆ ಹೆಚ್ಚಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಮಾತ್ರ ಕಂಡುಬರುತ್ತದೆ. ಥಂಡಿ ಬಾಳದ ಸ್ವೆಟರ್ ಉಚ್ಚುಬೇಡ ಅಂತಲೂ, ಉಂಗುರ ಬೆರಳಿಗೆ ದೊಡ್ಡದಾಗ್ತದ ಹಂಗಾಗಿ ಉಚ್ಚುಬಿಡುತ್ತದ ಎಂತಲೂ ಬಳಸಲಾಗುತ್ತದೆ. ಜಾನಪದದ ಪ್ರಸಿದ್ಧ ಪ್ರಕಾರವಾದ ಮೊಹರಂ ಪದ ಒಂದರಲ್ಲಿ ಈ ಉಚ್ಚು ಎಂಬ ಪದದ ಬಳಕೆ ಹೀಗಿದೆ. ಮದುವಿನ ಆಗಿ 3 ದಿವಸ ಆಗಿತ್ತು. ಬಿಚ್ಚಿಲ್ರಿ ಕೈಯಾನ ಕಂಕಣ, ತೊಳೆದಿಲ್ರಿ ಮೈಯಾನ ಅರಸೀಣ ಸೈ ಸೈ, ಶಿರದ ಬಾಸಿಂಗ ಇನ್ನೂ ಉಚ್ಚಿಲ್ಲಣ್ಣ ಎಂದು ಅದೇ ತಾನೇ ಮದುವೆಯಾದ ಗಂಡು ತೀರಿಹೋದ ಸಂದರ್ಭವನ್ನು ವಿವರಿಸುತ್ತದೆ. ಇನ್ನೊಂದು ಪದ ಪೈರೇಕಾರ. ಇದೊಂದು ಅನ್ಯದೇಶೀಯ ಪದವಾಗಿದ್ದು ಪಹರೆಗಾರ ಎಂಬ ಅರ್ಥ ನೀಡುತ್ತದೆ. ಪಹರೆಕಾರ ಅಂದರೆ ಪಹರೆ ಎಂದರೆ ಸುತ್ತು ಎಂಬರ್ಥ ಹೊಂದಿದ್ದು, ಸುತ್ತು ಹೊಡೆಯುವವ, ಗಸ್ತು ತಿರುಗುವವ, ಸುತ್ತು ಹೊಡೆಯುತ್ತ ಕಾಯುವವ ಎಂದೆಲ್ಲ ಅರ್ಥೈಸುತ್ತದೆ. ಆಡು ಭಾಷೆಯಲ್ಲಿ ಪಹರೆ ಎಂಬುದು ಪೈರೆ ಆಗಿ ಗಾರ ಎಂಬುದು ಕಾರ ಎಂದು ರೂಪಾಂತರಗೊಂಡಿದೆ. ಜಾನಪದ ಗೀತೆಯೊಂದರಲ್ಲಿ ಎಂದಿಲ್ಲದ ಪೈರೇಕಾರ ಇಂದ್ಯಾಕೆ ಬಂದಾರೆಂದು, ಕುಂದ್ರಾಲು ಹಾಕೀರಿ ಚೌಕಿಮಣಿ ಎಂದು, ಇನ್ನೊಂದು ಗೀತೆಯಲ್ಲಿ ಮುಂದಬುಂದ ಪತಿವರ್ತಿ ಹಿಂದಿಂದ ಪೈರೇಕಾರ, ಹೋಗ್ಯಾರ ಪತಿವರ್ತಿ ಅರಮನೆಗೆ ಎಂತಲೂ ಪೈರೇಕಾರ ಎಂಬ ಶಬ್ದ ಬಳಸಲ್ಪಟ್ಟಿದೆ.
0: ತಪ್ಪು ಒಪ್ಪು.
1: ನಮ್ಮ ಕನ್ನಡದ ಕೆಲವು ಪದಗಳ ಬರವಣಿಗೆಯಲ್ಲಿ ಒತ್ತಕ್ಷರಗಳನ್ನು ಬರೆಯುವಲ್ಲಿ ಗೊಂದಲಕ್ಕೊಳಗಾಗುತ್ತಾರೆ. ಉದ್ಧಾರ, ಸಿದ್ಧಾಂತ, ಬುದ್ಧಿ ಮುಂತಾದ ಪದಗಳನ್ನು ಬರೆಯುವಾಗ, ಉದ್ಧಾರ ಬರೆಯುವಾಗ ಊ ಬರೆದು ಮಹಾಪ್ರಾಣವಾದ ಧಾ ಬರೆದು ಕೆಳಗೆ ದ ಅಕ್ಷರದ ಒತ್ತನ್ನು ನೀಡುತ್ತಾರೆ. ಇಲ್ಲವೇ ಧ ಮಹಾಪ್ರಾಣದ ಒತ್ತನ್ನೇ ಬರೆಯುತ್ತಾರೆ. ಆದರೆ ಇದು ತಪ್ಪು. ಉಚ್ಚರಿಸುವಾಗಲೂ ಅತಿ ಸೂಕ್ಷ್ಮವಾದ ದೋಷವಾಗುತ್ತದೆ. ಕಾರಣ, ಇದನ್ನು ಸರಿಯಾಗಿ ಬರೆಯಬೇಕೆಂದರೆ ಊ ಬರೆದು ಅಲ್ಪ ಪ್ರಾಣ ದಾ ಬರೆದು ಅದರ ಕೆಳಗೆ ಧ ಮಹಾಪ್ರಾಣದ ಒತ್ತನ್ನು ನೀಡಿ ಮುಂದೆ ರ ಎಂದು ಬರೆಯಬೇಕು. ಆಗ ಉದ್ಧಾರ ಎಂಬ ಪದ ಸರಿಯಾಗುತ್ತದೆ. ಹೀಗೆ ಉಚ್ಚಾರ, ಸ್ವಚ್ಛ, ಪ್ರಬುದ್ಧ, ಪ್ರಸಿದ್ಧ, ಪ್ರಾರಬ್ಧ ಮುಂತಾದ ಪದಗಳನ್ನು ಅರಿತು ಬರೆಯಬೇಕು.
0: ಸುಮಧುರ.
1: ಅಕ್ಕಮಾದೇವಿಯವರ ಒಂದು ವಚನ, ಗುರುವಿನ ಕರುಣದಿಂದ.

0: ಅಕ್ಕಮಹಾದೇವಿಯ ಈ ವಚನವು ಗುರುಕಾರುಣ್ಯದ ವಿವರಣೆಯೊಂದಿಗೆ ಗುರುವಿನ ಅಧೀನವಾದಡೆ ಏನೆಲ್ಲ ಹೊಂದಬಹುದು ಎಂದು ನಿರೂಪಿಸುತ್ತದೆ. ಗುರು ಅನುಗ್ರಹ, ಭಕ್ತಿ ಮಾರ್ಗ, ಬೋಧನೆ, ಅಧ್ಯಾತ್ಮದ ರಹಸ್ಯ ಸಾಧನೆಗಳನ್ನೆಲ್ಲ ಗುರುಮುಖದಿಂದ ತಾನು ಕಲಿತದ್ದನ್ನು ಅಕ್ಕ ಇಲ್ಲಿ ಬಿಚ್ಚಿಟ್ಟಿದ್ದಾಳೆ. ಗುರುಕಾರುಣ್ಯದಿಂದ ನಮ್ಮೊಳಗಿನ ಪ್ರಜ್ಞೆಯ ಸತ್ಯದ ದರ್ಶನ ಮಾಡಿಸುವುದು, ಲಿಂಗದ ಮಹತ್ತನ್ನು ಅರ್ಥೈಸಿ ಜಂಗಮ ತತ್ವವನ್ನು ಅರಿತುಕೊಂಡೆನು. ಗುರುವಿನೊಂದಿಗೆ ಅನುಸಂಧಾನವಾದಾಗ ಅವರ ಅಂತಃಸತ್ವ ಪಾದೋದಕ ಪ್ರಸಾದದ ರೂಪದಲ್ಲಿ ಹರಿದು ಬರುವುದು. ಗುರುಕಾರುಣ್ಯದಿಂದ ಅರಿವಿನ ಪರಿಧಿಗೆ ಲೋಹಕ್ಕೆ ಪರುಶಮಣಿ ಸ್ಪರ್ಶವಾದಂತೆ ಹಾಗಾದಾಗ ಸಜ್ಜನರ ಸದ್ಭಕ್ತರ ಸದ್ಗೋಷ್ಠಿಗಳು ಒದಗುವವು. ಜ್ಞಾನದ ಬೆಳಕಲ್ಲಿ ತಮಂದದ ಕೇಡು ನೋಡಯ್ಯ ಎಂಬಂತೆ ಹುಟ್ಟಿದಂದೇ ಗುರು ಸಾನ್ನಿಧ್ಯ ದೊರೆತು ಸುಗುಣ ಸದಾಚಾರ ಸದ್ವಿಚಾರ ಸಮ್ಯಕ್ ಜ್ಞಾನ ಸಂಚಯವಾಗಿ ಮಹತ್ತನ್ನು ದೊರಕಿಸಿ ವಿಭೂತಿಯ ಪಟ್ಟ ಕಟ್ಟಿದರು. ಶಿವಪಥವ ನರಿವಡೆ ಗುರುಪಥವೇ ಮೊದಲು. ಗುರು ತನ್ನ ಶಿಷ್ಯೆಯ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ವಿಭೂತಿ ಧರಿಸಿದೊಡೆ ಅಂತರಂಗದ ಜ್ಯೋತಿಯನ್ನು ಕರಸ್ಥಲಕ್ಕೆ ಲಿಂಗರೂಪದಲ್ಲಿ ಕುರುಹಾಗಿ ತಂದುಕೊಟ್ಟು ಲಿಂಗ ಜಂಗಮಾನುಸಂಧ ಮಾಡುವ ಮಹಾಮಹಿಮ ಗುರುಕಾರುಣ್ಯ ಅಕ್ಕನಿಗೆ ಒಲಿಯಿತು. ಲಿಂಗಸಂಗಿಯಾದ ಅಕ್ಕ ಶ್ರೀ ಗುರು ಲಿಂಗದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲಿರಿಸಿದಾಗಲೇ ಭವಂ ನಾಸ್ತಿಯಾಯಿತು ಎಂದಿದ್ದಾಳೆ. ಈ ವಚನದಲ್ಲಿ ಕರುಣೆ ಎಂಬ ಪದ ದಯೆ ಕೃಪೆ ಅನುಗ್ರಹ ಎಂಬರ್ಥವನ್ನು ಸೂಚಿಸುತ್ತದೆ. ಇಲ್ಲಿ ಕರುಣೆ ಎಂಬುದು ಜೀವಭಾವವಾಗಿದ್ದು ಗುರು ಎಂಬುದು ದೈವೀಭಾವವಾಗಿದೆ. ಪ್ರಕೃತಿಯ ಕಾರುಣ್ಯದ ರಸಧಾರೆಯಿಂದಲೇ ಜಗತ್ತಿನಲ್ಲಿ ಎಲ್ಲವೂ ಜೀವಂತಿಕೆಯಿಂದ ಕೂಡಿದೆ. ಜೀವವಿದ್ದಲ್ಲಿ ದೈವೀಭಾವವಿದೆ. ರಾಷ್ಟ್ರಕವಿ ಕುವೆಂಪು ಸೂರ್ಯೋದಯ ಚಂದ್ರೋದಯ ದೇವರ ದಯೆ ಕಾಣೋ ಎಂದು ದೇವರ ಕರುಣೆಯನ್ನು ಬಣ್ಣಿಸಿದ್ದಾರೆ.
1: ಪದಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸಂಧ್ಯಾ ಹೊಂಗುಂಟಿಕರ್. ಶೀರ್ಷಿಕೆ ಗೀತರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್.
2: ಕನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಕನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:50. ಈಗ ರೈತರಿಗೆ ಸಲಹೆ.
5: ಅಕ್ಕ ನೋಡು,
6: ಹ್ಯಾಪಿ ಬರ್ತ್ಡೇ ಬ್ರೋ.
5: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
6: ಯಾವಾಗ್ಲೂ ಶಾಪಿಂಗ್.
5: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
7: ಸೇವಿಂಗ್ ಮಾಡೋ ವಯಸ್ಸು ಕೂಡ.
8: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆರ್ಬಿಐ ಹೇಳುತ್ತೆ.
9: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
10: ಮಲೆನಾಡಿನಲ್ಲಿ ಗೆಡ್ಡೆ ಗೆಣಸನ್ನ ಬೆಳೆಯುವಂತಹ ಕೃಷಿಕರೊಬ್ರು ಪೇಟೆಯಲ್ಲಿ ಮನೆ ಹಿತ್ತಲಲ್ಲೂ ಕೂಡ ಗೆಡ್ಡೆ ಗೆಣಸನ್ನು ಬೆಳ್ಕೊಂಡಿದ್ದಾರೆ. ಅವರ ಅನುಭವವನ್ನು ಅವರು ಸ್ವಾರಸ್ಯಕರವಾಗಿ ಹಂಚ್ಕೋತಾ ಇದ್ರು. ಅವರು ಹೇಳಿದ್ದು ಟ್ಯಾಪಿಯೋಕ ಅಂದರೆ ಮರಗೆಣಸಿನ ಬಗ್ಗೆ. ಭಾಳಷ್ಟು ಜನ ಇದನ್ನು ಬೆಳೆಯೋಕ್ಕೆ ಹೋಗಲ್ಲ, ಯಾಕೆ ಅಂದರೆ ನಾವು ತಿನ್ನಲ್ಲ, ಯಾಕೆ ಬೆಳಿಬೇಕು ಅಂತ. ಆದರೆ ಬೆಳೆದದ್ದನ್ನೆಲ್ಲ ನೀವು ತಿನ್ನಲೇಬೇಕು ಅಂತೇನಿಲ್ಲಲ್ವಾ? ಯಾರು ತಿಂತಾರೋ ಅವ್ರಿಗೆ ಮಾರಾಟ ಮಾಡಿ ಆದಾಯ ಗಳಿಸ್ಕೋಬೋದಲ್ಲ, ಆ ಥರ ನಾವು ಯಾರೂ ಯೋಚನೆ ಮಾಡೋದಿಲ್ಲ. ಇವರು ಮನೆ ಹಿತ್ತಲಲ್ಲೇ 4 ಗಿಡ ಹಾಕಿದಾರಷ್ಟೇ. 7-8 ತಿಂಗಳು ಕಟಾವಿನ ಅವಧಿ. ತುಂಡುಗಳನ್ನು ತಂದು ನಾಟಿ ಮಾಡಿಕೊಂಡ್ರೆ ಸಾಕು. ಹಿತ್ತಲಲ್ಲಿ ಹಾಕೋದಾದರೆ ನೇರವಾಗಿ ಹಾಕಬೇಕು. ಒಂದು ವೇಳೆ ಜಮೀನಿನಲ್ಲಿ ಲಾಭದಾಯಕವಾಗಿ ಬೆಳ್ಕೋತೀನಿ ಅಂತಾದರೆ ಶುಂಠಿಗೆ ನೀವು ಏರ್ಮಡಿ ಮಾಡ್ತಿರಲ್ಲ, ಆ ತರಹ ಏರುಮಡಿಯನ್ನು ಮಾಡ್ಕೋಬೇಕು. ಯಾಕೆ ಏರ್ಮಡಿ ಅಂದರೆ, ಒಂದು ವೇಳೆ ನೀವೇನಾದ್ರೂ ಗುಂಡಿ ಹೊಡೆದ್ಬಿಟ್ಟು ಕಡ್ಡಿಯನ್ನು ನಾಟಿ ಮಾಡಿ ಮರಗೆಣಸನ್ನು ಬೆಳೆದ್ರೆ ಗೆಣಸು ನೆಲದ ಒಳಗಡೆ ಬಿಟ್ಬಿಡುತ್ತೆ, ಅದನ್ನು ಜಪ್ಪಯ್ಯ ಅಂದರೂ ಕೀಳೋಕ್ಕಾಗಲ್ಲ, ಬೆಳೆಯೋದಕ್ಕಿಂತ ಕೀಳೋ ಖರ್ಚೇ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಜಮೀನಿನಲ್ಲಿ ನೀವು ಮರಗೆಣಸನ್ನು ಏನಾದರೂ ಬೆಳೀಬೇಕು ಅಂತ ಇದ್ದರೆ ದಯಮಾಡಿ ಒಂದು ಮಡಿಯನ್ನು ಮಾಡ್ಕೊಳ್ಳಿ, 1.5-2 ಅಡಿ ಎತ್ತರದ ಮಡಿ ಮಾಡಿಕೊಂಡು ಅಲ್ಲಿ ಈ ಮರಗೆಣಸು ಅಥವಾ ಟ್ಯಾಪಿಯೋಕಾ ಅಂತ ನಾವೇನು ಕರಿತೀವಲ್ಲ, ಇದರ ತುಂಡುಗಳನ್ನು ನೆಡಬೇಕು. ತುಂಡುಗಳನ್ನು ನೆಡುವಾಗಲೂ ಅಷ್ಟೇ, ಅದನ್ನು ನೀವೇನು ಮಾಡ್ತೀರ, ಸಾಮಾನ್ಯವಾಗಿ ಮಣ್ಣಿನ ಒಳಗಡೆ ನೆಡೋ ಭಾಗ ಇದೆಯಲ್ಲ ಅದು ಓರೆಯಾಗಿ ಕತ್ತರಿಸಲ್ಪಟ್ಟಿರುವಂತಹ ಭಾಗ ಆಗಬೇಕು. ಮಣ್ಣಿನ ಮೇಲ್ಭಾಗಕ್ಕೆ ಬರುವಂತಹ ಭಾಗ ಅಡ್ಡಡ್ಡಲಾಗಿ ಕತ್ತರಿಸಿರುವಂತಹ ಭಾಗ ಆಗಬೇಕು. ಇದನ್ನು ಉಲ್ಟಾ ಮಾಡ್ತಾರೆ ರೈತರು. ಯಾಕೆ ಅಂತ ಕೇಳಿದ್ರೆ, ಸ್ವಾಮಿ ಮಳೆ ನೀರು ಬಿದ್ದರೆ ಆ ಕಡ್ಡಿ ಮೇಲೆ ಅದು ಓರೆಯಾಗಿದ್ದರೆ ನೀರು ನಿಲ್ಲಲ್ಲ, ಕಡ್ಡಿ ಕೊಳೆಯಲ್ಲ ಅಂತ. ಆದರೆ ಅದು ತಪ್ಪು. ಸಾಮಾನ್ಯವಾಗಿ ಓರೆಯಾಗಿರುವಂತಹ ಭಾಗ ನೀವೇನು ಕತ್ತರಿಸಿರ್ತೀರಲ್ಲ ಅದು ಭೂಮಿ ಒಳಗಡೆ ಹೋಗಬೇಕು. ಮೇಲ್ಭಾಗ ಅಡ್ಡಡ್ಲಾಗಿದೆ, ಮಳೆ ನೀರು ಬೀಳಬಹುದು ಅಂತ ನಿಮಗೇನಾದ್ರೂ ಅನಿಸಿದರೆ, ಮಾರುಕಟ್ಟೆಯಲ್ಲಿ ಶಿಲೀಂದ್ರನಾಶಕ ಸಿಗುತ್ತೆ, ಆ ದ್ರಾವಣದಿಂದ ಒಮ್ಮೆ ಉಪಚಾರ ಮಾಡಿ ಸಾಕು. ಏನೂ ಸಿಗಲಿಲ್ವಾ, ಹಸು ಸಗಣಿ ಅಂತೂ ಇರುತ್ತೆ, ಸಗಣಿಯ ಒಂದು ಸಣ್ಣ ಉಂಡೆ ಮಾಡಿ ಆ ಮೇಲ್ಗಡೆ ಇಟ್ಬಿಡಿ ಸಾಕು. ಈ ಓರೆಯಾಗಿ ಕತ್ತರಿಸಿರೋ ಭಾಗ ಸಾಮಾನ್ಯವಾಗಿ ಯಾವಾಗಲೂ ಬೇಗ ಬೇರನ್ನು ಬಿಡುತ್ತೆ, ಇದು ಮೊದಲನೇದು. ಹಾಗೆ ಕಡ್ಡಿಯನ್ನು ನೆಡುವಾಗಲೂ ಅಷ್ಟೇ, ನೆಟ್ಟಿಗೆ ನೆಡಬಾರ್ದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಕಡ್ಡಿಯನ್ನು ಯಾವಾಗಲೂ 45 ಡಿಗ್ರಿ ಓರೆಯಾಗಿ ನೆಡಬೇಕು. ಇನ್ನು ಈ ಮರಗೆಣಸಿದೆಯಲ್ಲ, ಇದು 4 ದಿಕ್ಕಿಗೆ ಒಂದೊಂದು ದಪ್ಪನಾದ ಬೇರನ್ನು ಹರಡಿಸ್ಕೊಂಬಿಡುತ್ತೆ, ಹಾಗಾಗಿ ಇದನ್ನು ಕೀಳೋದು ಕಷ್ಟ. ಅದಕ್ಕೆ ಒಂದು ಸಣ್ಣ ಸನಿಕೆಯನ್ನು ತಗೊಂಡು ಕೆಳಭಾಗದಿಂದ ಮೀಟ್ಬಿಟ್ರೆ ಗಿಡದ ಸಮೇತ ಎದ್ದುಬಿಡುತ್ತೆ, ಕಟಾವು ಸುಲಭ. ಎಷ್ಟೋ ಸಂದರ್ಭಗಳಲ್ಲಿ ಒಂದೊಂದು ಬುಡದಿಂದ 8-10 ಕೆಜಿ ಗೆಡ್ಡೆ ಸಿಗುತ್ತೆ. ಮಾರುಕಟ್ಟೆಯಲ್ಲಿ ಲೆಕ್ಕ ಹಾಕ್ಕೊಳ್ಳಿ, 50 ರೂಪಾಯಿ ಹೋದರೂ ಒಂದೊಂದು ಬೊಡ್ಡೆಯಿಂದ 400-500 ರೂಪಾಯಿ ಸಿಗುತ್ತೆ. ಹಾಗಾಗಿ ಮರಗೆಣಸನ್ನು ಮನೆ ಹಿತ್ತಲಲ್ಲಾರೂ ಬೆಳ್ಕೊಳ್ಳಿ, ಜಮೀನಲ್ಲಾರೂ ಬೆಳ್ಕೊಳ್ಳಿ, ಆದಾಯಕ್ಕಾಗಿ ಬೆಳ್ಕೊಳ್ಳಿ, ಆಹಾರವಾಗೂ ಕೂಡ ಇದನ್ನು ಇಷ್ಟಪಟ್ಟರೆ ಮನೆಯಲ್ಲಿ ನೀವು ಬಳಕೆ ಮಾಡಬಹುದು.
4: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ 6:55 ಇನ್ನು ಮುಂದೆ ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಮೈಸೂರು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಗಮನಿಸಿ, ಈ ಬೆಳಿಗ್ಗೆ 10 ಕೇಳಿ ಗಿಳಿಗಳೇ ಮೈಸೂರಿನ ಚಂಪಕ ಅಕಾಡೆಮಿಯ ಪುಟ್ಟ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಶ್ರೀನಗರದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಆಲಿಸುವಿರಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
5: ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
7: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
8: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
9: ತೆಲುಗು ಕಾರ್ಯಕ್ರಮಾಲು వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
10: నా స్వరము నీ స్వరము సంగమమై మనసరంగా అవతరించి.
11: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
10: സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
6: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളു ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
12: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
5: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
12: ಆಗ ತಾನಾಗೆ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
5: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
12: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ, 81 ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ ಶೇಕಡ 60% ವೇತನ ಹೆಚ್ಚಳ, ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ, ಕಳಂಕ ನಿವಾರಿಸು ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75 ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಇಂದು ಜರುಗಲಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಚಾಲನೆ ನೀಡಲಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ ಶೇಕಡ 60% ಹೆಚ್ಚಿಸಿದ್ದು ರಾಜ್ಯದ 1 crore ಅಧಿಕ ಕಾರ್ಮಿಕರಿಗೆ ಆರ್ಥಿಕ ನೆರವು ದೊರಕಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ನೂತನ ಕನಿಷ್ಠ ವೇತನ ಜಾರಿಯಿಂದ ರಾಜ್ಯ ಕಾರ್ಮಿಕರ ವಿಮೆ, ಇಎಸ್ಐ ಮತ್ತು ಭವಿಷ್ಯ ನಿಧಿ ಪಿಎಫ್ ಕಡಿತದ ಬಳಿಕ ದೊರಕುತ್ತಿದ್ದ ಕಡಿಮೆ ವೇತನದ ಬದಲಾಗಿ ಪರಿಷ್ಕೃತ ಸಂಚಿತ ವೇತನ ಕೈಗೆ ಸಿಗಲಿದೆ ಎಂದರು. ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರು, ನಿರ್ದಿಷ್ಟ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು, ಖಾಸಗಿ ಶಾಲೆ ಕಾಲೇಜುಗಳ ಬೋಧಕೇತರ ಸಿಬ್ಬಂದಿ, ಇಕಾಮರ್ಸ್ ಕ್ಷೇತ್ರದ ನೌಕರರು, ಕೊರಿಯರ್ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ನೌಕರರು ಸೇರಿದಂತೆ ಒಟ್ಟಾರೆ ರಾಜ್ಯದ 81 ಹೆಚ್ಚು ಅನುಸೂಚಿತ ಉದ್ಯೋಗ ವಲಯಗಳ ಕಾರ್ಮಿಕರಿಗೆ ಇದರ ಲಾಭ ದೊರೆಯಲಿದೆ ಎಂದು ಸಚಿವ ಲಾಡ್ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದನ್ವಯ ವೇತನ ಪರಿಷ್ಕರಣೆ ಕೈಗೊಂಡು ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. 3,300 crore ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಶಿವಮೊಗ್ಗ ಹಾಗೂ ಶೃಂಗೇರಿ ಮಧ್ಯದ ರೈಲು ಮಾರ್ಗದ ಅಭಿವೃದ್ಧಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮಂಗಳೂರು ರೈಲ್ವೆ ಕಚೇರಿಯಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ 37 ನೂತನ ರೈಲುಗಳನ್ನು ಪ್ರತಿದಿನದ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮಂಗಳೂರು ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವ, ಮಂಗಳೂರು ಸುಬ್ರಹ್ಮಣ್ಯ ನಡುವೆ ರೈಲುಗಳ ವೇಗ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವ ಸೋಮಣ್ಣ ನುಡಿದರು. ಹೊಸದಿಲ್ಲಿಯ ಕೆಂಪುಕೋಟೆ ಮೈದಾನದಲ್ಲಿ ಇಂದು ಬುಡಕಟ್ಟು ಸಮುದಾಯಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ ಆಯೋಜಿತವಾಗಿದೆ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ 500 ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಸಾಂಪ್ರದಾಯಿಕ ಪೋಷಾಕು ತೊಟ್ಟು ಪಾಲ್ಗೊಳ್ಳಲಿದ್ದಾರೆ. ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಿ ಸಂಭ್ರಮಿಸುವ ಉದ್ದೇಶದೊಂದಿಗೆ 1.5 lakh ವನವಾಸಿಗರು ಸಮಾವೇಶಗೊಳ್ಳಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ 10th ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6th ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಆಜಾದ್ಪುರ ಎಸ್ಆರ್ಎಂ ಮೆಹ್ತಾ ಸಿಬಿಎಸ್ಇ ಶಾಲೆ ವಿದ್ಯಾರ್ಥಿನಿ ತನ್ವಿ ಚೈತನ್ಯ ಕೊಠಾರಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ನಾನು ಯುವಿಕಾ 2026 ರಲ್ಲಿ 13 ದಿನಗಳ ಅವಧಿಯಲ್ಲಿ URSC ಬೆಂಗಳೂರು ನೆಲೆಯಲ್ಲಿ ಭಾಗವಹಿಸಿದ್ದೆ. ಒಟ್ಟು ಕಾರ್ಯಕ್ರಮ ಅದ್ಭುತವಾಗಿತ್ತು. ಪ್ರಯೋಗ ಶಾಲಾ ದರ್ಶನಗಳನ್ನು ಮತ್ತು ಅನೇಕ ಪ್ರಯೋಗಗಳನ್ನು ನಡೆಸುವ ಮೂಲಕ ತುಂಬಾ ಆಸಕ್ತಿಪೂರ್ಣವಾಯಿತು. ನಾವು ಇಸ್ರೋನ ಹಲವಾರು ಕೇಂದ್ರಗಳನ್ನು ಭೇಟಿ ಮಾಡಿ ಪ್ರಮುಖ ವ್ಯಕ್ತಿಗಳಾದ ಡಾಕ್ಟರ್ ಎಂ ಅಣ್ಣಂದುರೈ, ದ ಮೂನ್ ಮ್ಯಾನ್ ಆಫ್ ಇಂಡಿಯಾ, ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತೆ ಇಸ್ರೋ ನಿರ್ದೇಶಕರಾದ ವಿ ನಾರಾಯಣನ್ ಸರ್ ಅವರ ಜೊತೆಗೆ ಸಂವಾದವನ್ನು ನಡೆಸಿದ್ದೇವೆ. ಜ್ಞಾನವರ್ಧಕ ಅನುಭವವಾಗಿತ್ತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 87 ಪೈಸೆ, ಡೀಸೆಲ್ ಪ್ರತಿ ಲೀಟರ್ಗೆ 91 ಪೈಸೆಯಷ್ಟು ಹಾಗೂ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ 1 ರೂಪಾಯಿಯಷ್ಟು ಏರಿಕೆಯಾಗಿದೆ. ಪರಿಷ್ಕೃತ ದರ ನಿನ್ನೆಯಿಂದ ಜಾರಿಗೊಂಡಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ದರೆ ತನ್ನ ಪಾಲಿನ ಪೆಟ್ರೋಲ್ ಹಾಗೂ ಡೀಸೆಲ್ ಸುಂಕ ಇಳಿಸಲಿ ಎಂದು ಆಗ್ರಹಿಸಿದ್ದಾರೆ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲು. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾದಿಂದ ಬಾಧಿತರಾಗಿದ್ದಾರೆ. ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ಸ್ಕಿಜೋಫ್ರೇನಿಯಾ ಕುರಿತು ಮಾಹಿತಿ ನೀಡಿದ್ದಾರೆ.
5: ಸ್ಕಿಜೋಫ್ರೀನಿಯಾ ಎಂದರೆ ಚಿತ್ತ ವಿಕಲತೆ. ಇದು ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ. ವ್ಯಕ್ತಿ ತಾನು ಒಂದು ವಾಸ್ತವತೆಯನ್ನು ಕಳೆದುಕೊಂಡಿರುತ್ತಾನೆ. ವಿಶ್ವದಾದ್ಯಂತ 3 ಕೋಟಿಗೂ ಹೆಚ್ಚು ಜನ ಈ ಒಂದು ಸ್ಕಿಜೋಫ್ರೀನಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ನಮ್ಮ ದೇಶದಲ್ಲಿ 6-8 ಲಕ್ಷ ಮಂದಿಗೆ ಈ ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ ಕಂಡುಬರುತ್ತದೆ. ಈ ಕಾಯಿಲೆ ಅತಿ ಹೆಚ್ಚಾಗಿ ಬಳಲುತ್ತಿದ್ದಾರೋ ಅಂತವರನ್ನು ನಾವು ಒಳರೋಗಿಯನ್ನಾಗಿಯೂ ಸಹ ನಾವು ಟ್ರೀಟ್ಮೆಂಟ್ ಕೊಡುತ್ತಾ ಅವರಿಗೆ ಇಂಜೆಕ್ಷನ್ ಹಾಗೂ ECT ಚಿಕಿತ್ಸೆಯನ್ನು ಸಹ ನೀಡಬಹುದು. ಈ ಚಿಕಿತ್ಸೆಯು ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಜನರ ನೆರವಿಗೆ ಸಿದ್ಧವಾಗಿರುತ್ತದೆ.
0: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಸಾಗರ್ ನಿರ್ಮಿಸಿದ ವರದಾ ನದಿ ಜೀವವೈವಿಧ್ಯ ಸಾಕ್ಷ್ಯಚಿತ್ರಕ್ಕೆ ರಾಜ್ಯ ಜೀವವೈವಿಧ್ಯ ಮಂಡಳಿಯ 2025-26 ಸಾಲಿನ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಶ್ರಾವ್ಯ ಸಾಗರ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
6: ನನ್ನ ಊರಿನ ಹತ್ತಿರದಲ್ಲಿಯೇ ಪಶ್ಚಿಮ ಘಟ್ಟದ ಜೀವನಾಡಿಯಾದಂತಹ ವರದಾ ನದಿಯ ಜನ್ಮಸ್ಥಾನವಿದೆ. ವರದಾ ನದಿಯು ಮಲೆನಾಡಿನಲ್ಲಿ ಹುಟ್ಟಿ ಬಯಲು ನಾಡಿಗಳಿಗೆ ಜೀವನಾಡಿಯಾಗಿ ಹರಿಯುತ್ತದೆ. ಇಡೀ ಭಾರತದಲ್ಲೇ ಉತ್ತರಾಭಿಮುಖವಾಗಿ ಹರಿಯುವಂತಹ ಏಕೈಕ ನದಿ ವರದಾ ನದಿಯಾಗಿದೆ. ನಾನೊಂದು ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಿದ್ದು ವರದಾಯಿನಿ ವರದೆ ಎನ್ನುವಂತಹ ಹೆಸರಿನಲ್ಲಿ ಜೀವನಾಡಿ ವರದೆಯ ಕತೆ ಬಿತ್ತರಗೊಂಡಿದೆ. ನನ್ನ ನೆಲದ ಮೂಲ ಕಥೆಯನ್ನು ನಾನು ಈ ಸಾಕ್ಷ್ಯಚಿತ್ರದಲ್ಲಿ ಜೀವ ವೈವಿಧ್ಯತೆಯ ವರದೆಯ ಅಂಗಳದ ಕತೆಗಳನ್ನ ಹಿಡಿದಿಟ್ಟಿದ್ದೇನೆ. ಅವಕಾಶವನ್ನ ನೀಡಿದಂತಹ ಮಂಡಳಿಗೂ, ವೆಂಕಟೇಶ್ ಕೌಲ್ಕೋಡರವರಿಗೂ, ನಾಗೇಂದ್ರ ಸಾಗರ್ ಹಾಗೂ ವಾಣಿಶ್ರೀ ಸಾಗರ್ ಅವರಿಗೂ, ಸಚಿನ್ ಹೆಗಡೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ.
0: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತಿನಿಧಿಗಳು, ಸೂರತ್ ಮಹಾನಗರ ಪಾಲಿಕೆ ಹಾಗೂ ದೇಶದ ಅತಿ ದೊಡ್ಡ 140 MLD ಸಾಮರ್ಥ್ಯದ ಒಳಚರಂಡಿ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ವಾರ್ಷಿಕ 60 ಕೋಟಿ ಲಾಭ ಗಳಿಸುತ್ತಿರುವ ಘಟಕದ ಕಾರ್ಯವೈಖರಿ ಕುರಿತು ಸೂರತ್ ಪಾಲಿಕೆಯ ಕಾರ್ಯನಿರ್ವಾಹಕ ಅಭಿಯಂತರ ಪರೇಶ್ ಪಟೇಲ್ ನಿಯೋಗಕ್ಕೆ ಮಾಹಿತಿ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯಕ್ಕೆ ಭೇಟಿ ನೀಡಿದ್ದು ಇಂದು ಬೆಂಗಳೂರು ಉತ್ತರ ಜಿಲ್ಲೆ ಕಾರ್ಯಕರ್ತರ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯಮಟ್ಟದ ಚೆಸ್ ಪಂದ್ಯಾವಳಿ ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಇಂದು ನಗರದ ಯುವಜನ ಸೇವಾ ಇಲಾಖೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧರೆ ಫೌಂಡೇಶನ್ ಸಹಯೋಗದಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲಾಗುತ್ತಿದೆ ಎಂದು ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನ ಕೈ ಕಸೂತಿ ಪ್ರವೀಣೆ ಎಂಎಸ್ ಸುಕನ್ಯಾ ಮಲೇಷಿಯಾದ ವಿಶ್ವ ಫ್ಯಾಷನ್ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಿಳಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅರಣ್ಯದ ಯಳಂದೂರು ವನ್ಯಜೀವಿ ವಲಯದಲ್ಲಿ ಕಂಡುಬಂದ ಆನೆ ಕಳೇಬರದ ಅಂಗಾಂಗಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60%-ರಷ್ಟು ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
7: ಸಮಯ 7:15:37.
8: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
9: ಬೊಮ್ಮನೊಂದಿಗೆ ಒಂದು ದಿನ. ಆ ದಿನ ಕಾಡಿನಿಂದ ಮುದುಮಲೈ ಮನೆಗೆ ವಾಪಸ್ಸಾದಾಗ ಬಾಗಿಲಿಗೆ ಒಂದು ನೋಟಿಸ್ ಚೀಟಿ ಅಂಟಿಸಿತ್ತು. ನಾಗರಿಕ ಸಮಾಜದ ಶಿಷ್ಟಾಚಾರಗಳಿಂದ ಬಹುದೂರವಿದ್ದ ಈ ಮನೆಗೆ ನೋಟಿಸ್ ಹಚ್ಚಿದವರಾರೆಂದು ಆಶ್ಚರ್ಯವಾಯಿತು. ಆದರೆ ಆ ಚೀಟಿಗೆ ಪೊಲೀಸರ ಅಥವಾ ನ್ಯಾಯಾಲಯದ ತಲೆಬರಹಗಳಿರಲಿಲ್ಲ. ಬದಲಾಗಿ ಪೆನ್ಸಿಲಿನಲ್ಲಿ ಬಿಡಿಸಿದ್ದ ಹಕ್ಕಿಯ ರೇಖಾಚಿತ್ರವಿತ್ತು. ಆ ಪತ್ರದ ಮೇಲ್ಭಾಗದಲ್ಲಿ ಬಾಣದ ಗುರುತೊಂದು ನಮ್ಮುದಾಗಿತ್ತು. ಹಕ್ಕಿಯ ಚಿತ್ರದ ಕೆಳಗೆ ಬಿಡಿ ಅಕ್ಷರಗಳಲ್ಲಿ ಬೊಮ್ಮನ್ ಎಂದು ಇಂಗ್ಲಿಷ್ನಲ್ಲಿ ಬರೆದಿತ್ತು. ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳನ್ನು ಕೂಡುವ ಭಾಗದಲ್ಲಿ ಮುದುಮಲೈ ಕಾಡು ಇರುವುದರಿಂದ ಬೆಟ್ಟ ಕುರುಬರ ಆಡುಭಾಷೆಯ ಜೊತೆಗೆ ಕನ್ನಡ, ತಮಿಳು ಮತ್ತು ಮಲಯಾಳಂ ಭಾಷೆಗಳನ್ನು ಬೊಮ್ಮ ಮಾತನಾಡಬಲ್ಲವನಾಗಿದ್ದ. ಇದಲ್ಲದೆ ಇಂಗ್ಲಿಷ್ ಭಾಷೆಯನ್ನು ತಕ್ಕ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುತ್ತಿದ್ದ ಹಾಗೂ ಶಾಲೆಯಲ್ಲಿ 5ನೇ ತರಗತಿಯವರೆಗೆ ಕಲಿತದ್ದರಿಂದ ತಮಿಳನ್ನು ಬರೆಯಲು ಕಲಿತಿದ್ದ. ಆದರೆ ಅಲ್ಪ ಸ್ವಲ್ಪ ತಮಿಳನ್ನು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಿದ್ದ ನಮಗೆ ಆ ಜಿಲೇಬಿ ಅಕ್ಷರಗಳನ್ನು ಓದಲಾಗಲಿ ಬರೆಯಲಾಗಲಿ ಬರುತ್ತಿರಲಿಲ್ಲ. ನಮ್ಮ ಭಾಷಾಜ್ಞಾನದ ಮಿತಿಯನ್ನು ಅರಿತಿದ್ದ ಬೊಮ್ಮ ನಮ್ಮನ್ನು ಅನಕ್ಷರಸ್ಥರಂತೆ ಪರಿಗಣಿಸಿ ನಮ್ಮೊಡನೆ ಸಂವಾದಿಸಲು ಹೊಸ ವಿಧಾನವನ್ನು ಆವಿಷ್ಕರಿಸಿದ್ದ. ಮನೆಯ ಮಗ್ಗುಲಿನ ಕಾಡಿನಲ್ಲಿ ಉದ್ದ ಬಾಲದ ಕಾಜಾಣ ಹಕ್ಕಿಯ ಗೂಡು ಪತ್ತೆ ಹಚ್ಚಲು ಹೋಗೋಣವೆಂದು ಕೆಲ ದಿನಗಳ ಹಿಂದೆ ಅವನಿಗೆ ತಿಳಿಸಿದ್ದೆವು. ಆ ಕಾರಣದಿಂದ ಬೊಮ್ಮ ಬರೆದು ಅಂಟಿಸಿದ್ದ ಪತ್ರದಲ್ಲಿದ್ದ ವಿವರಗಳು ಗುಪ್ತ ಲಿಪಿಯ ಸಂಕೇತಗಳಂತೆ ಕಂಡರೂ ಭೇದಿಸಲು ಹೆಚ್ಚು ಕಷ್ಟವಾಗಲಿಲ್ಲ. ಅವನ ಚೀಟಿಯಲ್ಲಿನ ಉದ್ದನೆಯ ಬಾಲದ ಹಕ್ಕಿ ಕಾಜಾಣವಾಗಿತ್ತು ಮತ್ತು ಬಾಣದ ಗುರುತು ಬೊಮ್ಮ ಹಕ್ಕಿಯನ್ನು ಹುಡುಕಿ ತೆರಳಿರುವ ದಿಕ್ಕನ್ನು ಸೂಚಿಸುತ್ತಿತ್ತು. ಆದರೆ ಆತ ಎಲ್ಲಿ ಕುಳಿತು ಆ ಬಾಣದ ಗುರುತನ್ನು ಬಿಡಿಸಿರಬಹುದೆಂಬುದನ್ನು ಮೊದಲು ಖಚಿತಪಡಿಸಿಕೊಳ್ಳುವ ಅಗತ್ಯವಿತ್ತು. ಅದು ತಪ್ಪಾದಲ್ಲಿ ಉತ್ತರದಲ್ಲಿದ್ದ ಬೊಮ್ಮನನ್ನು ದಕ್ಷಿಣದಲ್ಲೋ ಪೂರ್ವದಲ್ಲೋ ಹುಡುಕಾಡುವ ಸಮಸ್ಯೆ ಎದುರಾಗುವ ಎಲ್ಲ ಸಾಧ್ಯತೆಗಳಿದ್ದವು. ಬೊಮ್ಮನ ಪ್ರಪಂಚವೇನಿದ್ದರೂ ಅದು ಅಡುಗೆ ಮನೆ ಮಾತ್ರ. ಸೌದೆ ಒಲೆಯಿಂದ ಮಸಿಯಾಗಿದ್ದ ಆ ಕೊಠಡಿಯಲ್ಲಿ ತರಕಾರಿ ಕತ್ತರಿಸುವ ಟೇಬಲ್ ಮಾತ್ರ ಶುಭ್ರವಾಗಿತ್ತು. ಆ ಟೇಬಲಿನ ಹಿಂಬದಿಯ ಗೋಡೆಯಲ್ಲಿ ಬೊಮ್ಮ ತುಂಡು ಅಂಗಿ ತೊಟ್ಟಿದ್ದ ಟೆನ್ನಿಸ್ ಆಟಗಾರ್ತಿ ಮಾರ್ಟಿನಾ ನವರಟಿಲೋವಾಳ ಪೋಸ್ಟರ್ ಅಂಟಿಸಿಕೊಂಡಿದ್ದ. ಆತನ ದಿನದ ಹೆಚ್ಚಿನ ಕೆಲಸವನ್ನೆಲ್ಲ ಆ ಚಿತ್ರದ ಎದುರು ನಿಂತೆ ನಿರ್ವಹಿಸುತ್ತಿದ್ದ. ಹಾಗಾಗಿ ಅಲ್ಲಿ ನಿಂತು ಆ ಚಿತ್ರ ಬರೆದಿರಬಹುದೆಂದು ತೀರ್ಮಾನಿಸಿದೆವು. ಬಾಣದ ಗುರುತನ್ನು ಆಧರಿಸಿ ತೆರಳಿದಾಗ ಬೊಮ್ಮ ಮನೆಯಿಂದ 1/4 ಮೈಲು ದೂರದಲ್ಲಿ ಮರಗಳ ನೆತ್ತಿಯತ್ತ ನೋಡುತ್ತಾ ನಿಂತಿದ್ದ. ಆತನನ್ನು ಸಮೀಪಿಸಿದಾಗ ನಮ್ಮತ್ತ ತಿರುಗಿ ಕೂಡ ನೋಡದೆ, ರಾಕೆಟೆಲ್ ಡ್ರ್ಯಾಂಗೋ ಇಲ್ಲೇ ಎಲ್ಲೋ ಗೂಡು ಕಟ್ಟಿರಬೇಕು ಸಾ ಎಂದು ಕೈ ಎತ್ತಿ ಮುದುಮಲೈ ಕಾಡಿನ 1/2 ಭಾಗವನ್ನೇ ತೋರಿಸಿದ. ಆತ ತೋರಿದ ಕಾಡು ಕನಿಷ್ಠ 200 ಚದರ ಕಿಲೋಮೀಟರ್ ವಿಸ್ತಾರವಿತ್ತು. ಅಷ್ಟೂ ಕಾಡನ್ನು ಶೋಧಿಸಲು 1/2 ಜೀವಮಾನವೇ ಬೇಕಾಗಿತ್ತು. ಮುಂದುವರೆದ ಬೊಮ್ಮ ಜುಟ್ಟಿನ ಹದ್ದನ್ನು ಡ್ರೋಂಗೋ ಹಕ್ಕಿಗಳು ಬೆನ್ನಟ್ಟಿ ಹೋದುದನ್ನು ಕಂಡಿದ್ದಾಗಿ ತಿಳಿಸಿದ. ಆತ ಗಮನಿಸಿದ್ದು ಸರಿ ಇರಬಹುದೆನಿಸಿತು. ಈ ಉದ್ದ ಬಾಲದ ಕಾಜಾಣ ಹಕ್ಕಿಗಳ ಸ್ವಭಾವವೇ ಹಾಗೆ. ತಮ್ಮ ಗೂಡುಗಳಲ್ಲಿ ಮೊಟ್ಟೆ ಮರಿಗಳಿದ್ದಾಗ ಯಾವ ಶತ್ರುಗಳನ್ನು ಅಲ್ಲಿ ಸುಳಿಯಲು ಬಿಡುವುದಿಲ್ಲ. ತಮಗಿಂತ 3 ಪಟ್ಟು ದೊಡ್ಡದಾದ ಬಲಶಾಲಿಯಾದ ಹದ್ದುಗಳು ಪ್ರಾಣಿಗಳು ಆ ದಿಕ್ಕಿಗೆ ಬಂದರೆ ಕಾಜಾಣಗಳು ಅವುಗಳನ್ನು ಅಟ್ಟಿಸಿಕೊಂಡು ಹೋಗುವುದು ಸಾಮಾನ್ಯ. ಈ ಎದೆಗಾರಿಕೆಯ ಪ್ರವೃತ್ತಿಯನ್ನು ಬಲ್ಲ ಹಲವಾರು ಸಣ್ಣ ಪುಟ್ಟ ಹಕ್ಕಿಗಳು ಕಾಜಾಣಗಳು ಗೂಡು ಕಟ್ಟಿರುವ ಆಸುಪಾಸಿನಲ್ಲೇ ತಮ್ಮ ಗೂಡು ಕಟ್ಟಿಕೊಂಡು ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳುವ ತಂತ್ರವನ್ನು ಅಳವಡಿಸಿಕೊಂಡಿವೆ. ಇದಲ್ಲದೆ ಕಪ್ಪು ಬಣ್ಣದ ಈ ಸುಂದರ ಕಾಡು ಹಕ್ಕಿ ಅದ್ಭುತ ಹಾಡುಗಾರ. ಈ ಎಲ್ಲ ವಿಶಿಷ್ಟ ಸ್ವಭಾವಗಳನ್ನು ಮನಗಂಡ ಕುವೆಂಪುರವರು ತಮ್ಮ ಕೃತಿಗಳಿಗೆ ಲಾಂಛನವಾಗಿ ಕಾಜಾಣಗಳನ್ನು ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡಿಕೊಂಡಿರಬಹುದು ಎಂದು ನಮ್ಮ ಅನಿಸಿಕೆ. ಕಾಜಾಣಗಳ ಬಗ್ಗೆ ವಿವರ ನೀಡುತ್ತಿದ್ದ ಬೊಮ್ಮ ಒಮ್ಮೆಲೆ ಮಾತು ನಿಲ್ಲಿಸಿದ. ಅವನ ಮನಸ್ಸು ಕಾಜಾಣಗಳಿಂದ ಬೇರೆಲ್ಲೋ ಸರಿದಿತ್ತು. ಶೂನ್ಯವನ್ನು ದೃಶ್ಯಿಸುತ್ತಿದ್ದಂತೆ ಕಂಡ ಅವನ ಕಣ್ಣುಗಳು ಏನನ್ನೂ ಹಿಂಬಾಲಿಸಿದ್ದವು. ಹಾಗೆ ಮುಂದುವರೆದವು ಮರದ ನೆತ್ತಿಯನ್ನು ತಲುಪಿ ಬಳಿಕ ತಮ್ಮತ್ತ ತಿರುಗಿ ಕಿರುನಗೆ ಬೀರಿದವು. ಮಾತಿಲ್ಲದ ಆ ಭಾಷೆ ನಮಗರ್ಥವಾಯಿತು. 5 ಮಿನುಟು ಸಾ ಎಂದು ಬೊಮ್ಮ ಎಡಗೈಯಲ್ಲಿ ಕತ್ತಿ ಹಿಡಿದು ಪಕ್ಕದ ದಿಂಡಲು ಮರದ ಬಳಿ ತೆರಳಿದ. ಮರದ ನಡುಭಾಗದ ಪೊಟರಿಯಲ್ಲಿ ಜೇನುಗಳು ಚಟುವಟಿಕೆಯಿಂದ ಹಾರುತ್ತಿದ್ದವು. ರೆಂಬೆ ಕೊಂಬೆಗಳಿಲ್ಲದ ನುಣುಪಾದ ಹೊರಕವಚವಿರುವ ಈ ಮರಗಳನ್ನು ಏರುವುದು ಸ್ವಲ್ಪ ಕಷ್ಟದ ಕೆಲಸ. ಮರದ ನಡುಭಾಗದ ಪೊಟರಿಯಲ್ಲಿ ತುಡುವೆ ಜನನ್ನು ಕಂಡಿದ್ದ ಬೊಮ್ಮ ತನ್ನ ಜೀನ್ಸ್ ಪ್ಯಾಂಟನ್ನು ಮಡಚಿಕೊಂಡು ಮರವೇರಲು ಆರಂಭಿಸಿದ. 3 ಅಡಿ ಮೇಲೇರುತ್ತಿದ್ದ ಬೊಮ್ಮ ಮರುಕ್ಷಣ 2 ಅಡಿ ಜಾರುತ್ತಿದ್ದ. ಏರುವುದಕ್ಕಿಂತ ಹೆಚ್ಚಾಗಿ ಜಾರುತ್ತಲೇ ಇದ್ದ. ಬೊಮ್ಮನನ್ನು ಕಂಡು ಆತ ಕಾಡುಕುರುಬರ ಕುಲಕ್ಕೆ ಅವಮಾನ ಮಾಡುತ್ತಿದ್ದಾನೆಂದೆನಿಸಿ ನಗು ಮೂಡಿತು. ಕಾಡುಕುರುಬರನ್ನು ಹತ್ತಿರದಿಂದ ಬಲ್ಲವರಿಗೆಲ್ಲ ಅವರ ಮರವೇರುವ ಕೌಶಲ್ಯ ಬೆರಗು ಮೂಡಿಸುತ್ತದೆ. ಮಂಗಗಳಂತೆ ಮರಗಳನ್ನೇರುವ ಅವರ ಪ್ರತಿಭೆ ಚಮತ್ಕಾರದಂತೆ ಕಂಡರೆ ಆಶ್ಚರ್ಯವಿಲ್ಲ. ತುಂಡು ಕತ್ತಿಗಳನ್ನು ಹಿಡಿದು ದೈತ್ಯ ಮರಗಳನ್ನು ಏರುವಾಗ ಅವರ ಕೈಗಳಲ್ಲಿ ಅವು ಆಯುಧಗಳಂತೆ ಕಾಣುವುದಿಲ್ಲ, ಬದಲಿಗೆ ನುರಿತ ಕಲಾವಿದನ ಕುಂಚದಂತೆ ಕಾಣುತ್ತವೆ. ಕತ್ತಿಯಿಂದ ಪುಟ್ಟ ಕಚ್ಚು ಹಾಕಿ ಕಚ್ಚಿನ ಗುರುತಿನ ಮೇಲೆ ಕಾಲಿನ ಹೆಬ್ಬೆರಳನ್ನೂರಿ ಎಡಗೈಯಿಂದ ಬಲಗೈಗೆ, ಬಲಗೈಯಿಂದ ಎಡಗೈಗೆ ಕತ್ತಿ ಬದಲಾಯಿಸುತ್ತಾ ಗಗನಚುಂಬಿ ಮರಗಳನ್ನಿರುವಾಗ ಅವರು ಕುಶಲ ಕಲಾವಿದರಂತೆಯೇ ಕಾಣುತ್ತಾರೆ. ಇವನ್ನೆಲ್ಲ ಕಂಡಿದ್ದ ನಮಗೆ ನಿರಂತರವಾಗಿ ಜಾರುತ್ತಲೇ ಇದ್ದ ಬೊಮ್ಮನ ಪ್ರದರ್ಶನ ತೀರ ನಿರಾಶಾದಾಯಕವಾಗಿ ಕಂಡಿತು. ಮರದ ಕೆಳಗೆ ನಗುತ್ತಾ ನಿಂತಿದ್ದ ನಮ್ಮನ್ನು ಕಂಡ ಬೊಮ್ಮ, "ಈ ಜೇನುಸಾ ಮೋಸಾಸಾ, ಆ ಮುಂಬೈಕರ್ ಸಾ" ಎಂದು ಅಮೆರಿಕ ದೇಶದ ಪ್ರತಿಷ್ಠಿತ ಬಟ್ಟೆ ತಯಾರಿಸುವ ಸಂಸ್ಥೆಯನ್ನು, ಆ ಜೀನ್ಸ್ ಪ್ಯಾಂಟನ್ನು ಉಡುಗೊರೆಯ ನೀಡಿದ್ದ ಮುಂಬೈ ವಿಜ್ಞಾನಿಯನ್ನು ಮನಸಾರೆ ದೂಷಿಸಿದ. ಬೊಮ್ಮನ ಭಾಷೆಯೇ ಹಾಗೆ. ಜಾರುವ ಮಣ್ಣು, ನದಿಯಲ್ಲಿ ಮಾಯವಾಗುವ ಮೀನು, ಕೈಗೆಟುಕದ ಜೇನು, ಎಲ್ಲದಕ್ಕೂ ಅವನ ಪದಕೋಶದಲ್ಲಿ ಮೋಸ ಎಂದೇ ಹೆಸರು. ಆದರೆ ಬೊಮ್ಮ ಜೀನ್ಸ್ ಪ್ಯಾಂಟನ್ನು ನಿರ್ದಾಕ್ಷಿಣ್ಯವಾಗಿ ಹೊಣೆ ಮಾಡುತ್ತಿದ್ದರಲ್ಲಿ ಸ್ವಲ್ಪ ಸತ್ಯವಿತ್ತು. ಚರ್ಮಕ್ಕೆ ಅಂಟಿಕೊಂಡಂತೆ ಬಿಗಿಯಾಗಿದ್ದ ಆ ಪ್ಯಾಂಟಿನಲ್ಲಿ ಮೊಣಕಾಲುಗಳನ್ನು ಸುಲಭವಾಗಿ ಮಡಚಲು ಸಾಧ್ಯವಾಗುತ್ತಿರಲಿಲ್ಲ. ಪೇಟೆಯ ವಿಜ್ಞಾನಿಗಳೊಂದಿಗೆ ಸೇರಿ ತುಂಡು ಪಂಚೆ ಮಾಯವಾದದ್ದು, ಅನಂತರ ಅಡಿಗೆ ಮನೆ ಸೇರಿದ್ದು ಕೂಡ ಬೊಮ್ಮನ ಮೇಲೆ ಪರಿಣಾಮ ಬೀರಿರಬಹುದು. ಕಾಡಿನಲ್ಲಿ ಬದುಕುಳಿಯುವ ಕೌಶಲ್ಯಗಳು, ಕೆಲಮಟ್ಟಿಗೆ ಮಾಸಲು ಇವೆಲ್ಲವೂ ಕಾರಣವಾಗಿರಬಹುದು. ಕಡೆಗೂ ಬೊಮ್ಮ ಮರವೇರಲು ಯಶಸ್ವಿಯಾದ. ಜಾರುತ್ತಿದ್ದ ಹೆಜ್ಜೆಗಳನ್ನು ಬಿಗಿಗೊಳಿಸುತ್ತಾ ಜೇನಿನ ಬಳಿ ಸಾಗಿ ಬಾಗಿದ ರೆಂಬೆಗೆ ಜೋತು ಬಿದ್ದು ಆಯ ತಪ್ಪಿದವಂತೆ ವಾಲಾಡುತ್ತಾ ಪೊಟರೆಯೊಳಗೆ ಇಣುಕಿದ. ಆಗಾಗಲೇ ಜೇನೊಂದು ಅವನ ಮೂಗಿಗೆ ಕಚ್ಚಿತ್ತು. ಆದರೆ ಈ ತುಡುವೆ ಜನುಗಳು ನಿಜವಾದ ಜೇನುಗಳಂತೆ ದಾಳಿ ನಡೆಸಿ ತೀವ್ರವಾಗಿ ಘಾಸಿಗೊಳಿಸುವುದಿಲ್ಲ. ವೈರಿಗಳಿಗೆ ವಿಷ ಉಣಿಸಲು ಅಗತ್ಯವಿರುವ ಸೂಜಿಯಂತಹ ಅಂಗಾಂಗಗಳೇ ಅವುಗಳಲ್ಲಿ ರೂಪುಗೊಂಡಿಲ್ಲ. ಜೀವ ಪರಿಸರದಲ್ಲಿ ಜೇನುಹುಳುಗಳ ಪಾತ್ರ ಮಹತ್ವವಾದದ್ದು. ಬಗೆ ಬಗೆಯ ಗಿಡ ಬಳ್ಳಿಗಳ ಕಣಗಾತ್ರದ ಅಸಂಖ್ಯಾತ ಹೂವುಗಳಿಗೆ ಮುತ್ತುತ್ತಾ ಪರಾಗಸ್ಪರ್ಶ ಕ್ರಿಯೆಯನ್ನು ನೆರವೇರಿಸುತ್ತವೆ. ಇದರಿಂದ ಭೂಮಂಡಲದ ಜೀವ ವೈವಿಧ್ಯವನ್ನು ಕಾಯ್ದುಕೊಳ್ಳುವಲ್ಲಿ ಜೇನುಗಳ ಪಾತ್ರ ನಿರ್ಣಾಯಕ. ಅವುಗಳ ನೆರವಿಲ್ಲದಿದ್ದಾಗ ಕೃಷಿ ಕೂಡ ಅಪೂರ್ಣ. ಇಡೀ ವಿಶ್ವದ ಸಂಕೀರ್ಣ ಜೀವ ಪರಿಸರದ ಉಳಿವಿಗೆ ನೇರವಾಗಿ ಕಾರಣವಾಗಿರುವ ಜೇನುಹುಳುಗಳು ಮಾನವ ಸೃಷ್ಟಿಸಿದ ಕೀಟನಾಶಕಗಳ ಮುಂದೆ ಮಾತ್ರ ಅತ್ಯಂತ ದುರ್ಬಲ. ಪ್ರಪಂಚದಾದ್ಯಂತ ಕೀಟನಾಶಕ ಸಿಂಪಡಿಸಿದ ಹೊಲ ಗದ್ದೆ ತೋಟಗಳಲ್ಲಿ ಹೂವಿಗೆ ಬರುವ ಜೇನುಹುಳುಗಳು ಪ್ರತಿನಿತ್ಯ ಕೋಟ್ಯಾಂತರ ಸಂಖ್ಯೆಯಲ್ಲಿ ಸಾಯುತ್ತಿವೆ. ಉಸಿರಾಡುವ ಗಾಳಿಯನ್ನು, ಕುಡಿಯುವ ನೀರನ್ನು ವಿಷವಾಗಿಸುತ್ತಿರುವ ಮಾನವನಿಗೆ ಮುಂಬರಲಿರುವ ದಿನಗಳ ಭವಿಷ್ಯವನ್ನು ಸಾರಿ ಸಾರಿ ಹೇಳುತ್ತಾ ಸಾವನ್ನಪ್ಪುತ್ತಿವೆ. ಮರವೇರಿದ್ದ ಬೊಮ್ಮ ಜೇನಿದ ಪೊಟರೊಳಗೆ ಇಣುಕಿ ಮೆಲ್ಲಗೆ ಗಾಳಿ ಊದುತ್ತಾ ತನ್ನ ವಾಸನೆಗೆ ಅವು ಹೊಂದಿಕೊಳ್ಳುವವರೆಗೆ ಕಾಯ್ದ. ಬೊಮ್ಮನ ಆ ಪ್ರಯತ್ನವನ್ನು ಲೆಕ್ಕಿಸದೆ ಸಾವಿರಾರು ಜೇನುಗಳು ಪ್ರವಾಹದಂತೆ ಒಳಹೊಕ್ಕು ಹೊರನಡೆದು ಪ್ರತಿಭಟಿಸುತ್ತಿದ್ದವು. ಅನಂತರ ಮೆಲ್ಲನೆ ತನ್ನ ಬೆರಳನ್ನು ತೋರಿಸಿ ಜೇನು ಶೇಖರಗೊಂಡಿರುವುದನ್ನು ಖಾತರಿಪಡಿಸಿಕೊಂಡ. ಕಿರಿದಾಗಿದ್ದ ಪೊಟರೆಯ ಬಾಯನ್ನು ಕತ್ತಿಯಿಂದ ಅಗಲಿಸಲು ಆರಂಭಿಸಿದ. ಸಿಟ್ಟಿಗೆದ್ದ ಜೇನುಹುಳುಗಳು ಗುಯಿಗುಟ್ಟುತ್ತಾ ಬೊಮ್ಮನ ಸುತ್ತ ಗಿರಿಕಿ ಹಾಕುತ್ತಿದ್ದವು. 4-5 ನಿಮಿಷಗಳಲ್ಲಿ ಬೊಮ್ಮ ಮಂಜಿನಲ್ಲಿ ಮುಳುಗಿದಂತೆ ಕಂಡ. ಕತ್ತಿಯನ್ನು ಮೆಲ್ಲಗೆ ಎಡಗೈಯಿಂದ ಕುಟ್ಟುತ್ತಾ ಪೊಟರೆಯ ಬಾಯನ್ನು ಅಗಲಿಸುತ್ತಿದ್ದ ಬೊಮ್ಮನ ಕಾಲು ಸಹ ನಡುನಡುವೆ ಜಾರುತ್ತಿತ್ತು. ಹಾಗಾಗಿ ಸೋತಿದ್ದ ಕೈಗಳನ್ನು ಬದಲಿಸುವ ಪ್ರಯತ್ನಕ್ಕೆ ಅವನಿಗೆ ಅವಕಾಶವೇ ಇರಲಿಲ್ಲ. ಬೊಮ್ಮನ ಸಾಹಸ ಸದ್ಯಕ್ಕೆ ಮುಗಿಯುವಂತೆ ಕಾಣಲಿಲ್ಲ. ಆ ಹೊತ್ತಿಗೆ ನಮ್ಮ ತಾಳ್ಮೆ ಮುಗಿಯುತ್ತಾ ಬಂದಿತ್ತು. ಬೊಮ್ಮ ಸಹ ದಣಿದಿದ್ದ. ಆ ಪ್ರಯತ್ನವನ್ನು ಕೈಬಿಡುವಂತೆ ಒತ್ತಾಯಿಸಿದಾಗ ಅರೆಮನಸ್ಸಿನಿಂದ ಪ್ಯಾಂಟನ್ನು ಸರಿಪಡಿಸಿಕೊಂಡು ಕೆಳಗಿಳಿದ. 10-6 ಹುಳುಗಳು ಅವನ ಮುಖದ ಮೇಲೆ ಆಕ್ರಮಣ ನಡೆಸಿದ್ದವು. ನೋವಿದ್ದ ಭಾಗಗಳತ್ತ ಬೆರಳಾಡಿಸುತ್ತಾ ಮತ್ತೆ ಮರದ ನೆತ್ತಿ ನೋಡುತ್ತಾ ನಿಂತ. "ಇನ್ನೊಂದು 5 ನಿಮಿಷ ಸಾ, ಎಲ್ಲ ಮುಗಿದಿತ್ತು ಸಾ" ಎಂದು ಪುನಃ ಮರವೇರುವಂತೆ ಪ್ರೋತ್ಸಾಹಿಸಬಹುದೆಂಬ ನಿರೀಕ್ಷೆಯಿಂದ ನಮ್ಮತ್ತ ನೋಡಿದ. ಸೊನ್ನೆಗಳ ಕಲ್ಪನೆಯಿಲ್ಲದ ಬೊಮ್ಮನ 5 ನಿಮಿಷ ಎಷ್ಟೆಂದು ಹಲವಾರು ವರ್ಷಗಳ ಅನುಭವದಿಂದ ತಿಳಿದಿದ್ದ ನಾವು ಅಪಾಯವನ್ನು ಆಹ್ವಾನಿಸಿಕೊಳ್ಳಲು ಸಿದ್ಧರಿರಲಿಲ್ಲ. ಅಲ್ಲಿಂದ ಕದಲಿ ಸ್ವಲ್ಪ ದೂರ ಸಾಗಿದ್ದಾಗ ಇದ್ದಕ್ಕಿದ್ದಂತೆ ಬೊಮ್ಮ ಹಿಂದಿರುಗಿ ನೋಡುತ್ತಾ ನಿಂತ. 3 ಸಾಕಾನೆಗಳು ನಮ್ಮ ತಬ್ಬರುತ್ತಿದ್ದವು. ಬಹುಶಃ ಮಾಹುತರಿಗೆ ಯಾರೋ ಜೇನು ತೆಗೆಯಲು ಪ್ರಯತ್ನಿಸುತ್ತಿದ್ದ ಸುಳಿವು ದೂರದಲ್ಲೇ ಸಿಕ್ಕಿರಬಹುದು. ಈ ಆನೆಕಾರರು ಸಹ ರುಂಬ ಮೋಸ ಸಹ ಎಂದು ಬೊಮ್ಮ ಮೆಲ್ಲನೆ ಕೊಣಗಿದ. ಆನೆಯನ್ನು ಆ ದಿಂಡಿಲು ಮರದ ಬುಡಕ್ಕೆ ತಂದು ನಿಲ್ಲಿಸಿದ ಮಾವುತನೊಬ್ಬ ಆನೆಯ ಮೇಲೆ ನಿಂತು ರೆಂಬೆ ಹಿಡಿದು ಮರವೇರಿ ಜೇನಿದ್ದ ಪೊಟೊರೆಯನ್ನು ಅಗಲಿಸಿ ಕಣ್ಣು ಮಿಟುಕಿಸುವ ಹೊತ್ತಿಗೆ ಜೇನನ್ನು ಹೊರತೆಗೆದ. ಎಲ್ಲವನ್ನೂ ನೋಡುತ್ತಿದ್ದ ಬೊಮ್ಮ ತುಂಬ ಮೋಸಾಸ ಎಂದು ಹಾಗೇ ನಿಂತಿದ್ದ. ಮಾವುತರ ನಗು ಮತ್ತು ಆನೆಗಳ ಕೊರಳಿನ ಗಂಟೆಯ ಸದ್ದು ನಿಧಾನವಾಗಿ ದೂರ ಸರಿದು ಕಾಡಿನಲ್ಲಿ ಅಂತರ್ಧಾನಗೊಂಡಿತು. ಬೊಮ್ಮನನ್ನು ಅಣಕಿಸಲಷ್ಟೇ ಮಾವುತರು ಹಾಗೆ ಮಾಡಿದಂತಿತ್ತು. ಅಲ್ಲಿಂದ ಮುಂದೆ ತನಗಾದ ಅನ್ಯಾಯವನ್ನು ಯೋಚಿಸುತ್ತಾ ಬೊಮ್ಮ ತಲೆಯಾಡಿಸುತ್ತಾ ನಡೆದಿದ್ದ. ಆದರೆ ಒಮ್ಮೆಲೆ ಕಾಜಾಣ ಹಕ್ಕಿಗಳ ಕೂಗು ಕಾಡನ್ನು ತುಂಬಿಕೊಂಡಾಗ ಬೊಮ್ಮ ಜೇನಿನ ಘಟನೆಯನ್ನು ಕ್ಷಣದಲ್ಲಿ ಮರೆತಿದ್ದ. ಉದ್ದ ಬಾಲದ ಕಾಜಾಣಗಳ ಜೋಡಿ ಅಲ್ಲಿ ಚಟುವಟಿಕೆಯಿಂದ ಹಾರಾಡುತ್ತಿದ್ದವು. ತುಂಬಿದ ಕಾಡಿನಲ್ಲಿ ರೆಂಬೆ ಕೊಂಬೆಗಳ ನಡುವೆ ಈಜಿದಂತೆ ತೇಲಿದಂತೆ ಹಾರುವ ಈ ಕಾಜಾಣಗಳ ಹಾರಾಟವೇ ರೋಮಾಂಚಕರ. 30ಕ್ಕೂ ಹೆಚ್ಚು ಹಕ್ಕಿಗಳ ಹಾಡನ್ನು ಅನುಕರಿಸುವ ಪ್ರತಿಭೆ ಇವುಗಳದ್ದು. ಕವಿಗಳನ್ನು ಆಕರ್ಷಿಸಿದಂತೆಯೇ ವಿಜ್ಞಾನಿಗಳನ್ನು ಕೂಡ ಪ್ರಚೋದಿಸಿರುವುದು ಇವುಗಳ ವಿಶೇಷ. ಕಾಜಾಣಗಳೇಕೆ ಕಾಡಿನ ಇತರ ಹಕ್ಕಿಗಳ ಕರೆಯನ್ನು ಅನುಕರಿಸುತ್ತವೆ? ಇದರ ಕಂಠ ಹೀಗೆ ವಿಕಾಸವಾಗಿರುವುದಕ್ಕೆ ಏನಾದರೂ ನಿರ್ದಿಷ್ಟ ಕಾರಣಗಳಿರಬಹುದೇ? ಗಂಡು ಹೆಣ್ಣು ಹಕ್ಕಿಗಳೆರಡಕ್ಕೂ ಉದ್ದದ ಬಾಲಗಳಿರುವುದರಿಂದ ಅದರ ಪಾತ್ರ ಮತ್ತು ಪ್ರಾಮುಖ್ಯ ಏನಿರಬಹುದು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಎಷ್ಟೋ ವಿಜ್ಞಾನಿಗಳು ಕಾಡುಗಳಲ್ಲಿ ಕಳೆದು ಹೋಗಿದ್ದಾರೆ. ಕಾಜಾಣಗಳನ್ನು ಹಿಂಬಾಲಿಸುತ್ತಾ ಸಾಗುವಾಗ ಬೊಮ್ಮ ಚಿಗುರೊಡೆದ ಸಾಗುವಾನೆ ಸಸಿಯೊಂದನ್ನು ಮುರಿದುಕೊಂಡ. ಅದು ಏಕೆಂದು ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ದೂರದಲ್ಲೆಲ್ಲೋ ಸದ್ದು ಹರಿದಂತಾಯಿತು. ಜಲಪಾತಗಳು ಧುಮುಕಿದಂತೆ ಗೂಡ್ಸರೈಲುಗಳು ತೆವಳಿದಂತಹ ಸದ್ದು ನಮ್ಮತ್ತ ಬರುತ್ತಿರುವ ಅನುಭವವಾಗತೊಡಗಿತು. ತಟ್ಟೆಯಂತೆ ಅಗಲವಾದ ಎಲೆಗಳಿರುವ ಸಾಗುವಾನೆ ಕಾಡಿನಲ್ಲಿ ಇದು ಸಾಮಾನ್ಯ. ಎಲೆಗಳ ಮೇಲೆ ಬೀಳುವ ಮಳೆಹನಿಗಳ ಸದ್ದು ಹಲವಾರು ಕಿಲೋಮೀಟರ್ ದೂರದವರೆಗೆ ಕೇಳಿಬರುತ್ತವೆ. ಆಕಾಶದಿಂದ ಕಾಲೂರಿ ಬರುತ್ತಿರುವ ಮಳೆಯನ್ನು ಮುಂಚಿತವಾಗಿ ಸೂಚಿಸುತ್ತದೆ. ಗಾಳಿ ನಮ್ಮತ್ತ ಬೀಸುವಾಗ ಈ ಸದ್ದು ಇನ್ನಷ್ಟು ತೀಕ್ಷ್ಣವಾಗಿರುತ್ತದೆ. ಕತ್ತರಿಸಿದ್ದ ಸಾಗುವಾನಿ ರೆಂಬೆಯ ತುದಿಯನ್ನು ಬೊಮ್ಮ ಪೆನ್ಸಿಲ್ ಚೂಪುಗೊಳಿಸುವಂತೆ ಕತ್ತಿಯಲ್ಲಿ ಮನಸುಗೊಳಿಸಿದ. ಬಳಿಕ ಬೇರೆ ತೇಗ ಗಿಡಗಳ ದೊಡ್ಡ ಎಲೆಗಳನ್ನು ಹೆಕ್ಕಿ ಒಂದರ ಮೇಲೊಂದರಂತೆ ಈ ಕಡ್ಡಿಗೆ ಪೋಣಿಸುತ್ತಾ ಸುಂದರವಾದ ಕೊಡೆಯನ್ನು ವಿನ್ಯಾಸಗೊಳಿಸಿದ. ಮಳೆ ಹೆಚ್ಚಾಗತೊಡಗಿತು. ಬರುವ ಮಳೆಯನ್ನು ನಿರೀಕ್ಷಿಸಿ ನಮಗೆಂದೇ ಕೊಡೆಯನ್ನು ಸಿದ್ಧಪಡಿಸುತ್ತಿದ್ದಾನೆಂದು ತಿಳಿದಿದ್ದೆವು. ಅಷ್ಟೇ ಸಾಕು ಬೊಮ್ಮ, ಕೊಡು ಎನ್ನುವ ಆ ನಮ್ಮ ಧ್ವನಿ ಮಳೆಯಲ್ಲಿ ಕರಗಿ ಹೋಗಿತ್ತು. ಬೊಮ್ಮ ಸಿದ್ಧಪಡಿಸಿದ್ದ ಕೊಡೆಯನ್ನು ಈಗ ನೀಡುತ್ತಾನೆ, ಮಳೆಯಿಂದ ಸ್ವಲ್ಪವಾದರೂ ಪಾರಾಗಬಹುದೆಂದು ಯೋಚಿಸಿದೆವು. ಬೊಮ್ಮ ನಮ್ಮತ್ತ ತಿರುಗಲೂ ಇಲ್ಲ. ಮಳೆ ಇನ್ನಷ್ಟು ಹೆಚ್ಚಾಯಿತು. ಬೊಮ್ಮ ಕೊಡೆ ಕೊಡಲೇ ಇಲ್ಲ. ಮಳೆಯಿಂದ ಆಶ್ರಯ ಪಡೆಯಲು ದೊಡ್ಡ ಸಾಗುವಾನಿ ಮರದ ನೆರಳಿಗೆ ಓಡಿದೆವು. ಹಿಂದಿರುಗಿ ನೋಡಿದರೆ ಕೊಡೆಯನ್ನು ಹೆಗಲ ಮೇಲಿರಿಸಿದ ಬೊಮ್ಮ ಕಾಜಾಣಗಳಿಗಾಗಿ ಕಣ್ಣಾಡಿಸುತ್ತಿದ್ದ. ಮಳೆ ನಿಂತಾಗ ಕ್ಯಾಮರಾ ಬ್ಯಾಗ್ ಸಹ ಒದ್ದೆಯಾಗಿತ್ತು. ಹಸಿದಿದ್ದ ನಾವು ಮನೆಗೆ ಹಿಂದಿರುಗಲು ತೀರ್ಮಾನಿಸಿದ್ದೆವು. ನಾವಿದ್ದ ಸ್ಥಳದಿಂದ ಮನೆ ತಲುಪಲು ಹೊಳೆಯನ್ನು ದಾಟಬೇಕಿತ್ತು. ಬಿದ್ದ ಮಳೆಗೆ ಅದು ಉಬ್ಬಿ ಹರಿದಿತ್ತು. ಬದುಕನ್ನು ಆ ಹೊಳೆಯಲ್ಲಿ ಕಳೆದ ಆ ಹೊಳೆಯ ನಾಡಿಮಿಡಿತಗಳನ್ನು ಬಲ್ಲ ಬೊಮ್ಮನಿಗೆ ಸುಲಭದ ಮಾರ್ಗದಲ್ಲಿ ಕರೆದೊಯ್ಯುವಂತೆ ಹೇಳಿದೆವು. ಹುಟ್ಟಿದ ಮಗುವನ್ನೇ ಮೋಯಾರ್ ಹೊಳೆಯಲ್ಲಿ ಮುಳುಗಿಸಿ ಸ್ನಾನ ಮಾಡಿಸುವ ಈ ಮಂದಿಗೆ ನದಿ ಚೆನ್ನಾಗಿ ಪರಿಚಯವಿರಬೇಕೆಂದು ಯಾವ ಸಂಶಯಗಳಿಲ್ಲದೆ ನಂಬಿ ಬೊಮ್ಮನನ್ನು ಹಿಂಬಾಲಿಸಿದೆವು. ಪ್ಯಾಂಟ್ ಮಡಿಚಿದ ಬೊಮ್ಮ ನೀರಿಗಿಳಿದ. 10 ಮೀಟರ್ ಸಾಗುವ ಹೊತ್ತಿಗೆ ಅವನ ಸೊಂಟ ನೀರಿನಲ್ಲಿ ಮುಳುಗಿತ್ತು. ನಮಗಿದ್ದ ಭರವಸೆ ಎಂದರೆ ಬೊಮ್ಮ ನಮಗಿಂತ ಕುಳ್ಳಗಿದ್ದಿದ್ದು, ಆತ ಸಾಗಿದ ದಾರಿಯಲ್ಲಿ ನಾವು ನಿರಾಯಾಸವಾಗಿ ಹೋಗಬಹುದೆಂದು. ಆದರೂ ಮುಂಜಾಗ್ರತೆಯಿಂದ ಬೊಮ್ಮನಿಗೆ ಸುಲಭದ ದಾರಿ ಹಿಡಿಯುವಂತೆ ತಿಳಿಸಿ ನಮಗೆ ಈಜು ಬರುವುದಿಲ್ಲವೆಂದು ಮತ್ತೆ ನೆನಪಿಸಿದೆವು. ರಭಸದಲ್ಲಿ ಹರಿಯುತ್ತಿದ್ದ ಹೊಳೆಯ ಜಾರುವ ಬಂಡೆಗಳ ಮೇಲೆ ಕಾಲುಗಳನ್ನು ಭದ್ರಪಡಿಸಿ ನಮ್ಮತ್ತ ತಿರುಗಿ ಅಣಕಿಸುವಂತೆ ನಕ್ಕು ಮುಂದುವರೆದ. ಮತ್ತೆ 2 ಹೆಜ್ಜೆ ಇರಿಸಿ ನಿಮಗೆ ಈಜು ಬರಲ್ವ ಸಾ ಎಂದು ಕೂಗಿ ಕೆಣಕಿದ. ಮಳೆಯಲ್ಲಿ ತೊಯ್ದಿದ್ದ ನಾವು ನದಿ ದಾಟಿದ ಬಳಿಕ ಮತ್ತೆ ಸಂಪೂರ್ಣವಾಗಿ ಒದ್ದೆಯಾದವು. ಜೊತೆಗೆ ಮುಂಜಾನೆಯಿಂದ ದಣಿದಿದ್ದ ನಾವು ಹಸಿದಿದ್ದೆವು. ಇದಲ್ಲದೆ ಬೊಮ್ಮ ಮುದುಮಲೈ ಕಾಡಿಗೆ ಹಾಡಿಯ ಜನರಿಗೆಲ್ಲ ನಮಗೆ ಈಜು ಬರುವುದಿಲ್ಲವೆಂದು ತಮಟೆ ಬಾರಿಸಿಕೊಂಡು 2 ತಿಂಗಳು ತಿರುಗುತ್ತಾನೆಂದು ಒಳಗೆ ಅಂಜಿಕೆಯಾಗುತ್ತಿತ್ತು. ಒದ್ದೆಯಾದ ಬಟ್ಟೆಗಳನ್ನು ಕಳಚಿ ಹಿಂಡುತ್ತಿರುವಾಗ ಏನೋ ಸಂಶಯವಾಗಿ, ಬೊಮ್ಮ ನಿನಗೆ ಈಜು ಬರುತ್ತದೆಯೇ ಎಂದರೆ, ನೀರು ಈಸದ ಸಾ? ನನಗೆ ಬರಂಗಿಲ್ಲ ಸಾ ಎಂದು ಬೊಮ್ಮ ನಿರ್ಲಿಪ್ತವಾಗಿ ಉತ್ತರಿಸಿದ. ಬಹಳ ಹಿಂದೆ ಒಮ್ಮೆ ಹಿರಿಯರೊಬ್ಬರನ್ನು ಜೈನ್ ಬುದ್ಧಿಸಂ ಎಂದರೇನು ಎಂದು ಕೇಳಿದ್ದೆವು. ಹರಿಯುವ ನದಿಗೆ ಮರಳ ಸೇತುವೆ ಕಟ್ಟಿ ಹಿಂದಿರುಗಿ ನೋಡದೆ ನಡೆದು ಹೋಗುವುದೇ ಝೇನ್ ಬುದ್ಧಿಸಂ ಎಂದು ಹೇಳಿದ್ದು ಜ್ಞಾಪಕಕ್ಕೆ ಬಂತು. ಕಾಡಿನ ಕಾಲು ದಾರಿಯಲ್ಲಿ ಆಗಲೇ ಬೊಮ್ಮ ಬಹಳ ಮುಂದೆ ಸಾಗಿದ್ದ. ಅವನನ್ನು ಸೇರಿಕೊಳ್ಳುವ ಪ್ರಯತ್ನದಲ್ಲಿ ನಮ್ಮ ನಡುಗೆಯನ್ನು ಚುರುಕುಗೊಳಿಸಿದೆವು.
8: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
7: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:31.
10: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08211-2463-3698. ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25. ಸ್ಥಳ: ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ, ಮೈಸೂರು.
7: ಪ್ಲಾಟಿನಂ ಸ್ಪಾನ್ಸರ್ಸ್:
10: ಬಸವೇಶ್ವರ ಹೌಸಿಂಗ್ LLP,
7: ಹಸಿರು ಗ್ರೂಪ್,
10: ಭೀಮಾ ಪ್ರಾಪರ್ಟೀಸ್,
7: ಪ್ಯಾರಾಮೌಂಟ್,
10: ಜಿ ಸ್ಕ್ವೇರ್ ಗ್ರೂಪ್,
7: ಉಪ್ಕಾರ್ ವಿಂಟೇಜ್,
10: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು.
7: ಗೋಲ್ಡ್ ಸ್ಪಾನ್ಸರ್ಸ್:
10: ಮಾನಸಂ ಲಕ್ಸುರಿ ಸೀನಿಯರ್ ಲಿವಿಂಗ್,
7: ಈಗಲ್ ಬರ್ಗ್,
10: ಹೊರೈಸನ್ ಎಸ್ಟೇಟ್ಸ್,
7: ಸನ್ಪ್ಯೂರ್ ಹೋಮ್ಸ್,
10: ಗ್ರಾವಿಟಿ 1, ಶುಭಂ ಸಮೃದ್ಧಿ ಹಾಗೂ
7: ಲಿಜಿತಾ ಎಸ್ಟೇಟ್ಸ್.
10: ಸಿಲ್ವರ್ ಸ್ಪಾನ್ಸರ್ಸ್:
7: ಮಾನಸ ಡೆವಲಪರ್ಸ್,
10: ರೈ ಎಸ್ಟೇಟ್ಸ್,
7: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
10: ಹಾಗೂ GSS ಪ್ರಾಜೆಕ್ಟ್ಸ್. ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ. ಸಂಪರ್ಕಿಸಿ 9844-2772-24 ಮತ್ತೊಂದು 9448-01-9696.
11: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
12: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
11: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
12: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482-3000-400 ಕರೆ ಮಾಡಿ.
11: ಲಿಡ್ಕರ್, ನಂಬಿಕೆ ನಿರಂತರ.
13: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364-0997-12. ವೆಬ್ಸೈಟ್ gmu.ac.in.
7: ಸೇವಾ ವಾಹಿನಿ. ನಾಳೆ ಬೆಳಗ್ಗೆ 8:30 ಟಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆಂಟಿಶಿಪ್ ತರಬೇತಿಗೆ 18-25 ಒಳಗೆ ಇರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ NR ಮೊಹಲ್ಲಾ ಮೈಸೂರು ಇಲ್ಲಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945-7117-87. ಸೇವಾ ವಾಹಿನಿ ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6, ವೇಳೆ 7:34 ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.
14: ಆಕಾಶವಾಣಿ, ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
15: ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೊಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026ರ ಅಥ್ಲೆಟಿಕ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ನವದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಇಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೊಬಿಯೋ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳ ಕುರಿತು ಅವರು ಚರ್ಚಿಸಲಿದ್ದಾರೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ರೊಬಿಯೋ ಅವರು 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಅವರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ರಕ್ಷಣೆ, ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ಚರ್ಚಿಸಿದರು. ಭಾರತ ಮತ್ತು ಅಮೆರಿಕ ಜಾಗತಿಕ ಒಳಿತಿಗಾಗಿ ನಿಕಟವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲ ಮತ್ತು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕಾಗಿ ಅವರು ಕರೆಯನ್ನು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಕಾರ್ಯದರ್ಶಿ ರೊಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಭಾರತವನ್ನು ಅಮೆರಿಕಕ್ಕೆ ಪ್ರಮುಖ ಪಾಲುದಾರ ಎಂದು ಕೂಡ ಅವರು ಕರೆದಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ ಭಾರತೀಯ ವ್ಯಾಪಾರ ನಾಯಕರ ನಿಯೋಗದೊಂದಿಗೆ ಕೆನಡಾಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ ಮತ್ತು ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮಾತುಕತೆಗಳನ್ನು ಮುನ್ನಡೆಸಲು ಗೋಯಲ್ ಒಟ್ಟಾವಾ ಮತ್ತು ಟೊರಾಂಟೋದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಭಾರತದ ಭೇಟಿಯ ಸಮಯದಲ್ಲಿ ಉಲ್ಲೇಖದ ನಿಯಮಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಸುತ್ತಿನ ಮಾತುಕತೆಗಳು ಮಾರ್ಚ್ನಲ್ಲಿ ವರ್ಚುವಲ್ ಆಗಿ ನಡೆದಿದ್ದವು ಮತ್ತು 2ನೇ ಸುತ್ತಿನ ಮಾತುಕತೆಗಳು 8ರಂದು ಮುಕ್ತಾಯಗೊಂಡಿದ್ದವು. ಪ್ರಸ್ತುತ ಭೇಟಿಯ ಸಮಯದಲ್ಲಿ ಒಟ್ಟಾವದಲ್ಲಿ ಮತ್ತಷ್ಟು ಸುತ್ತಿನ ಮಾತುಕತೆಗಳನ್ನು ನಡೆಸಲಾಗುವುದು. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಕೆನಡಿಯನ್ ಡಾಲರ್ಗಳಿಗೆ ವಿಸ್ತರಿಸುವ ಹಂಚಿಕೆಯ ಮಹತ್ವಾಕಾಂಕ್ಷೆಯೊಂದಿಗೆ ಈ ವರ್ಷದ ಅಂತ್ಯದ ವೇಳೆಗೆ ಸಮತೋಲಿತ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಿಇಪಿಎ ಆರಂಭಿಕ ತೀರ್ಮಾನಕ್ಕೆ ಎರಡೂ ಕಡೆಯವರು ಕಾರ್ಯನಿರ್ವಹಿಸಲಿದ್ದಾರೆ. ಆರೋಗ್ಯ ರಕ್ಷಣಾ ಮೂಲಸೌಕರ್ಯದ ಜೊತೆಗೆ ಆರೋಗ್ಯ ತಜ್ಞರು ಮತ್ತು ವೈದ್ಯಕೀಯ ವೃತ್ತಿಪರರ ತರಬೇತಿಯು ಅಷ್ಟೇ ಮುಖ್ಯ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ವೈದ್ಯಕೀಯ ವಿಜ್ಞಾನ ಪರೀಕ್ಷಾ ಮಂಡಳಿಯ 23ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ವೈದ್ಯರು ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ಸಾಫ್ಟ್ವೇರ್ ಆಗಿ ಸೇವೆ ಸಲ್ಲಿಸುತ್ತಾರೆ, ಆದರೆ ಮೂಲಸೌಕರ್ಯ ಮತ್ತು ಇತರ ಸೌಲಭ್ಯಗಳು ರಾಷ್ಟ್ರದ ಹಾರ್ಡ್ವೇರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶದ ಉದಯೋನ್ಮುಖ ತಜ್ಞರನ್ನು ಗೌರವಿಸುವ ಮೂಲಕ ಭಾರತ ತನ್ನ ಆರೋಗ್ಯ ರಕ್ಷಣಾ ಪರಿಸರ ವ್ಯವಸ್ಥೆಯ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಎದುರಿಸುವಲ್ಲಿ ಮತ್ತು ದೇಶಾದ್ಯಂತ ಆರೋಗ್ಯ ರಕ್ಷಣಾ ವಿತರಣಾ ವ್ಯವಸ್ಥೆಗಳನ್ನು ಬಲಪಡಿಸುವಲ್ಲಿ ಈ ಯುವ ವೈದ್ಯರ ಪರಿಣಿತಿ, ನಾವೀನ್ಯತೆ ಮತ್ತು ಬದ್ಧತೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ವಿಕಸಿತ ಭಾರತ ಮಿಷನ್ ಸಾಧಿಸುವಲ್ಲಿ ಆರೋಗ್ಯ ರಕ್ಷಣಾ ವಲಯ ಮತ್ತು ಆರೋಗ್ಯಕರ ಭಾರತದ ದೃಷ್ಟಿಕೋನವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ವೈದ್ಯಕೀಯ ವೃತ್ತಿಪರರ ಕೊಡುಗೆ ರಾಷ್ಟಕ್ಕೆ ಬಹಳ ಮುಖ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ. ರೋಗಿಗಳ ಆರೈಕೆಯನ್ನು ಬಲಪಡಿಸಲು 11 ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಮಾರಂಭದಲ್ಲಿ 26,396 ಅರ್ಹ ಅಭ್ಯರ್ಥಿಗಳಿಗೆ ಅವರ ಶೈಕ್ಷಣಿಕ ಶ್ರೇಷ್ಠತೆ, ವೈದ್ಯಕೀಯ ಪ್ರಾವೀಣ್ಯತೆ ಮತ್ತು ವೃತ್ತಿಪರ ಸಾಮರ್ಥ್ಯವನ್ನು ಗುರುತಿಸಿ ರಾಷ್ಟೀಯ ಮಂಡಳಿಯ ಡಿಪ್ಲೊಮೆಟ್, ರಾಷ್ಟೀಯ ಮಂಡಳಿಯ ಡಾಕ್ಟರೇಟ್, ಡಿಪ್ಲೊಮಾ ಮತ್ತು ರಾಷ್ಟೀಯ ಮಂಡಳಿಯ ಫೆಲೋಶಿಪ್ ಅರ್ಹತೆಗಳನ್ನು ನೀಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜೀರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21 ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ಧ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ July 1 ಅನುಷ್ಠಾನಗೊಳ್ಳಲು ವಿಬಿ ಜಿರಾಮ್ಜಿ ಕಾಯ್ದೆ 2025 ಈ ತಿಂಗಳ 11 ಅಧಿಸೂಚನೆ ಹೊರಡಿಸಲಾಗಿದೆ. ಮಹಾರಾಷ್ಟದಲ್ಲಿ ಟಿಸಿಎಸ್ ಸಂಸ್ಥೆಗೆ ಸಂಬಂಧಿಸಿದ ಲೈಂಗಿಕ ದೌರ್ಜನ್ಯ ಮತ್ತು ಧಾರ್ಮಿಕ ಮತಾಂತರಕ್ಕೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಸಿಕ್ ನ್ಯಾಯಾಲಯದ ಮುಂದೆ 1,500 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಲಖನೌದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಖನೌ ಸೂಪರ್ ಜೈಂಟ್ಸ್ ತಂಡದ ವಿರುದ್ದ 7 ವಿಕೆಟ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಲಖನೌ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 196 ರನ್ ಗಳಿಸಿತು. ಲಖನೌ ಪರ ಜೋಶ್ ಇಂಗ್ಲಿಷ್ 72 ಹಾಗೂ ಆಯುಷ್ ಬದೋನಿ 43 ರನ್ ಗಳಿಸಿದರು. ಪಂಜಾಬ್ ಪರ ಯಜುವೇಂದ್ರ ಚಹಲ್ ಹಾಗೂ ಮಾರ್ಕೋ ಯಾನ್ಸನ್ ತಲಾ 2 ವಿಕೆಟ್ ಪಡೆದರು. ಗುರಿ ಬೆನ್ನತ್ತಿದ ಪಂಜಾಬ್ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 18 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 800 ರನ್ ಗಳಿಸುವುದರೊಂದಿಗೆ 7 ವಿಕೆಟ್ಗಳ ಜಯ ಸಾಧಿಸಿತು. ಪಂಜಾಬ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೇಯಸ್ ಅಯ್ಯರ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವ 2 ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ನಲ್ಲಿ ಗುರಿಂದರ್ ವೀರ್ ಸಿಂಗ್ ಪುರುಷರ 100 ಮೀಟರ್ ಓಟದಲ್ಲಿ 10.09 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಪುರುಷರ 400 ಮೀಟರ್ ಓಟದಲ್ಲಿ ವಿಶಾಲ್ ಟಿಕೆ 44.98 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದರು. ಈ ಸ್ಪರ್ಧೆಯಲ್ಲಿ 45 ಸೆಕೆಂಡುಗಳ ತಡೆಗೋಡೆಯನ್ನು ಮುರಿದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ನಡುವೆ ರಾಜೇಶ್ ರಮೇಶ್ 45.31 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಜಯಕುಮಾರ್ 45.47 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕಂಚಿನ ಪದಕ ಗೆದ್ದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6 ಸಮಯ 7:45 ಚಿತ್ರಗೀತೆಗಳ ಕಾರ್ಯಕ್ರಮ.
5: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8 ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10 ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
6: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
7: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಮೊದಲಿಗೆ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆಯೊಂದನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯ ಗಾಯಕ ಜಯಚಂದ್ರನ್, ಚಿ ಉದಯಶಂಕರ್ ಅವರ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಟಿ ಜಿ ಲಿಂಗಪ್ಪ.

0: ತೂಕದಲ್ಲಿ ಮೊಡವೆಯಾ? ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university. SS Nagara, Banni Mantapa, Mysuru. Call 9980-841-859.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386.

0: ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತ ಕೆ ಪ್ರಧಾನಮಂತ್ರಿ ನೇ ಭಾರತ ಮೇ ಜಿಸ್ ಸೌರ ಕ್ರಾಂತಿ ಕಾ ಆಗಾಜ್ ಕಿಯಾ ಥಾ ಉಸ್ಕಾ ಅಸರ್ ಅಬ್ ದಿಖ್ನೆ ಲಗಾ ಹೈ. ಭಾರತ ಮೇ ಏಕ್ ಏಕ್ ಕರ್ಕೆ 30 ಲಾಖ್ ಸೇ ಅಧಿಕ ಪರಿವಾರೋ ಕಿ ಛತ್ ಪರ್ ಸೋಲರ್ ಪ್ಯಾನಲ್ ಲಗ ಚುಕೆ ಹೈ. ಆಪ್ ಭೀ ಇಸ್ ಊರ್ಜಾ ಕ್ರಾಂತಿ ಕಾ ಹಿಸ್ಸಾ ಬನೆ. ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜಲಿ ಯೋಜನಾ ಜುಡ್ನೆ ಕೆ ಲಿಯೇ ರಿಜಿಸ್ಟರ್ ಕರೆ ಪಿಎಂ ಸೂರ್ಯ ಘರ್ .gov.in.
3: ಹರ್ ಘರ್ ಸೂರ್ಯ ಘರ್.
4: नमस्कार, आकाशवाणी से समाचार प्रभात के साथ मैं लवलीन निगम. विदेश मंत्री डॉ सुब्रमण्यम जयशंकर आज नई दिल्ली में अमेरिका के विदेश मंत्री मार्को रूबियो के साथ द्विपक्षीय वार्ता करेंगे. पश्चिम बंगाल में आयुष्मान भारत योजना जुलाई से लागू होगी. स्वास्थ्य साथी योजना

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ, ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಅದಾದ್ಮೇಲೆ ಸೌರಭ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು ಎಸ್ ಎಲ್ ವಿ ಸಿರಿ ಲಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25-30 days ಕಂಪ್ಲೀಟ್ ಮಾಡ್ತು. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್, ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಮಜಾ ಕೊಡ್ತು ನಂಗೆ.
2: ಕಣ್ಣು ಕಣ್ಣು ಮಾಡಿ ಮೀಟು,
3: ಜೋಡಿ ಆಯ್ತು ಒಂದ್ಸಲೀಗ ಹಾರ್ಟು ಬೀಟು,
2: ಒಂದೇ ಆಯ್ತು ಪ್ರೀತಿಯನ್ನ ಸಣ್ಣ ಗೀಟು, ದಾಟಿ ಆಯ್ತು ತಾಳಿ ಕಟ್ಟು ಟೈಮ್ ಆಯ್ತು.
0: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
4: ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ. ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈ ತುತ್ತು. ತಪ್ಪದೇ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ.
5: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶ್ರೀನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
6: ಒಂದ್ಸಲ ಬಂಕಿಮಚಂದ್ರರು ತಮ್ಮ ಕೆಲಸದಿಂದ ರಜೆ ಪಡೆದು ತಮ್ಮ ಹಳ್ಳಿಯಾದ ಕಾಂದಾಲ್ಪಾಡೆಗೆ ರೈಲಿನಲ್ಲಿ ಹೋಗ್ತಾ ಇದ್ರಂತೆ. ಊರಿನ ಸದ್ದುಗದ್ದಲಗಳಿಂದ ರೈಲು ದೂರವಾದಾಗ ಅವರಿಗೆ ಒಂದು ದೃಶ್ಯ ಗೋಚರವಾಯಿತು.
5: ತಪ್ಪದೆ ಆಲಿಸಿ ಇದೇ ಭಾನುವಾರ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.

0: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6. ಸಮಯ 8:45. ಚಿತ್ರಗೀತೆಗಳು.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
0: ಕಾರ್ಯಕ್ರಮದ ಮೊದಲಿಗೆ ಹೊಸ ಬೆಳಕು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್. ಕುವೆಂಪು ಅವರ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆ

0: ಕಾಪಿಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
0: ಅಷ್ಟೇ
1: ಗೊತ್ತಾಯ್ತು.
0: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಓಂ ಧನ್ ಧನ್ವಂತರಯೇ ನಮಃ.
5: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
6: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
5: ಸಸ್ಯ ಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

ಬಂದ ನೀನು ತೃಣಕ್ಕೆ ಸಮಾನ ಅಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ವ್ಯಾಘ್ರ

ಉಗ್ರ ಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ, ಖಂಡಿಸದೆ ಉಳಿಸುವೆ ಹೋಗೋ ಹೋ.

0: ಶಿಖಂಡಿಯಂದಡಿಗಡಿಗೆ ನುಡಿಯಬೇಡಲೋ ಮೂಢ. ಭಂಡರೆದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌತನ ವೀವ ಈ ಗಾಂಧೀವಿ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳಖಂಡ ಕೀರ್ತಿ ಪ್ರಚಂಡ ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ. ಹೂಡು ಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ. ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ. ಅಂತಕನಿಗೆ ಅಂತಕನು ಈ ಬಬ್ರು ವಾಹನ.
1: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ

ಕೇಳಿದಿರಿ. ಬರೆದವರು ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ಟಿ ಜಿ ಲಿಂಗಪ್ಪ. ಈಗ ಒಂದು ಪ್ರಕಟಣೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಿಇಟಿ ಎನ್ಇಟಿ ಮುಖಾಂತರ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್, ಬಿಆರ್, ಬಿಇ ಹಾಗೂ ಬಿಟೆಕ್ ವ್ಯಾಸಂಗಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಾಲವನ್ನು ನೀಡಲಾಗುವುದು. ಸಿಇಟಿ ನೀಟ್ ಮುಖೇನ ಪ್ರವೇಶ ಪಡೆಯ ಬಯಸುವ ವಿದ್ಯಾರ್ಥಿಗಳಿಗೆ ಅರಿವು ಯೋಜನೆಯ ಅಡಿಯಲ್ಲಿ ಶೈಕ್ಷಣಿಕ ಸಾಲವನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಿಗಮದ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ 08211340008. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ. ಎರಡು ರೇಖೆಗಳು ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಸುಶೀಲಾ ಹಾಗೂ ವಾಣಿ ಜೈರಾಮ್. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ಎಸ್ ವಿಶ್ವನಾಥನ್.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
1: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
1: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
2: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ
0: ಆಲಿಸಿ
1: ಅನುಸರಿಸಿ
2: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
1: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
4: ಬಂದ್ಬಿಟ್ಲು ದೊಡ್ಡದಾಗಿ
3: ಹೋಗಿ.
5: ಆರ್ಬಿಐ ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

ಸಿಂಗಾಪುರದಲ್ಲಿ ರಾಜಾಕುಳ್ಳ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆಜೆ ಯೇಸುದಾಸ್. ಟಿ ಉದಯಶಂಕರ್ ಅವರ ಗೀತೆಗೆ ಸ್ವರ ಕಲ್ಪನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
2: ಬಿಲ್ ತುಂಬಿಸೋ ಮೊದ್ಲು ಬರ್ಬೋದಲ್ವಾ?
3: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
4: ಬಿಲ್ ಮಾಡ್ತಿದ್ದಾರೆ.
1: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
5: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
6: ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ?
5: ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
7: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶ್ರೀನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
8: ಒಂದ್ಸಲ ಬಂಕಿಮಚಂದ್ರರು ತಮ್ಮ ಕೆಲಸದಿಂದ ರಜೆ ಪಡೆದು ತಮ್ಮ ಹಳ್ಳಿಯಾದ ಕಾಂದಾಲ್ಪಾಡೆಗೆ ರೈಲಿನಲ್ಲಿ ಹೋಗ್ತಾ ಇದ್ರಂತೆ. ಊರಿನ ಸದ್ದುಗದ್ದಲಗಳಿಂದ ರೈಲು ದೂರವಾದಾಗ ಅವರಿಗೆ ಒಂದು ದೃಶ್ಯ ಗೋಚರವಾಯಿತು.
7: ತಪ್ಪದೆ ಆಲಿಸಿ ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
9: ಕಾಣೆಯಾದವರ ಬಗ್ಗೆ ಎರಡು ಪ್ರಕಟಣೆ. ಸಮೀರ್ ಅಹಮದ್ ಎಂಬ 26 ಯುವಕ ಕಾಣೆಯಾಗಿದ್ದಾರೆ. ಚೆಹರೆ, ಕೋಲುಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, 5.5 ಎತ್ತರವಿದ್ದಾರೆ. ಕಾಣೆಯಾದಾಗ ಧರಿಸಿರುವ ಉಡುಪು ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್ ಹಾಗೂ ಕಂದು ಬಣ್ಣದ ಪ್ಯಾಂಟ್. ಇವರಿಗೆ ಉರ್ದು, ಕನ್ನಡ ಮತ್ತು ಹಿಂದಿ ಭಾಷೆ ತಿಳಿದಿದೆ. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕೃಷ್ಣಪ್ಪ ಎಸಿ ಎಂಬ 59 ವ್ಯಕ್ತಿ ಕಾಣೆಯಾಗಿದ್ದಾರೆ. ಚೆಹರೆ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಕೋಲುಮುಖ, ಕಪ್ಪು ಬಿಳಿ ತಲೆ ಕೂದಲನ್ನು ಹೊಂದಿರುವ ಈತ 5.8 ಎತ್ತರವಿದ್ದಾರೆ. ಕಾಣೆಯಾದಾಗ ಧರಿಸಿರುವ ಬಟ್ಟೆ ಕಪ್ಪು ಬಣ್ಣದ ಪ್ಯಾಂಟ್ ಹಾಗೂ ತಿಳಿ ಗುಲಾಬಿ ಬಣ್ಣದ ಟೀಶರ್ಟ್. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮೇಟಗಳ್ಳಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.
10: Shape a successful career with world-class education.
11: At JSS AHER, deemed to be university accredited A++ by NAC, admissions are open for BSc in biotechnology, microbiology, environmental science and food nutrition and dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
9: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ದೇವರಲ್ಲಿದ್ದಾನೆ ಚಿತ್ರದ ಗೀತೆಯೊಂದನ್ನು. ಹಾಡಿದ್ದಾರೆ ಪಿ ಸುಶೀಲಾ ಹಾಗೂ ವಾಣಿ ಜಯರಾಮ್. ಜಿ ಉದಯಶಂಕರ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು
1: ಪ್ಲಾಟಿನಂ ಸ್ಪಾನ್ಸರ್ಸ್
0: ಬಸವೇಶ್ವರ ಹೌಸಿಂಗ್ LLP
1: ಹಸಿರು ಗ್ರೂಪ್
0: ಭೀಮಾ ಪ್ರಾಪರ್ಟೀಸ್
1: ಪ್ಯಾರಾಮೌಂಟ್
0: ಜಿ ಸ್ಕ್ವೇರ್ ಗ್ರೂಪ್
1: ಉಪ್ಕಾರ್ ವಿಂಟೇಜ್
0: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು
1: ಗೋಲ್ಡ್ ಸ್ಪಾನ್ಸರ್ಸ್
0: ಮಾನಸಂ ಲಕ್ಸುರಿ ಸೀನಿಯರ್ ಲಿವಿಂಗ್
1: ಈಗಲ್ ಬರ್ಗ್
0: ಹೊರೈಸನ್ ಎಸ್ಟೇಟ್ಸ್
1: ಸನ್ಪ್ಯೂರ್ ಹೋಮ್ಸ್
0: ಗ್ರಾವಿಟಿ ಒನ್ ಶುಭಂ ಸಮೃದ್ಧಿ ಹಾಗೂ
1: ಲಿಖಿತ ಎಸ್ಟೇಟ್ಸ್
0: ಸಿಲ್ವರ್ ಸ್ಪಾನ್ಸರ್ಸ್
1: ಮಾನಸ ಡೆವಲಪರ್ಸ್
0: ರೈ ಎಸ್ಟೇಟ್ಸ್
1: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
0: ಹಾಗೂ GSS ಪ್ರಾಜೆಕ್ಟ್ಸ್ ನಿಮ್ಮ ಸ್ಟಾಲ್ಗಳನ್ನು ಈಗಲೇ ಕಾಯ್ದಿರಿಸಿ ಸಂಪರ್ಕಿಸಿ 9844272784 ಮತ್ತೊಂದು 9448061969
2: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
3: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 AM to 12 PM
2: ಆಟದ ಗತ್ತು ಗಮ್ಮತ್ತು
3: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
2: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
3: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
2: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
3: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
2: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 AM ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
3: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
4: ಮುಂದಿನ ಗೀತೆ ಲಗ್ನ ಪತ್ರಿಕೆ ಚಿತ್ರದ್ದು ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಎಎಲ್ ರಾಘವನ್ ಚಿ ಉದಯಶಂಕರ್ ಬರೆದಿರುವ ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್
5: ಒಂದು ಎರಡು ಮೂರು ಹಾಡು ಹಾಡು

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
1: ಕೃಷಿ ನಿರಂತರ,
2: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸುಂದರ ಸ್ವಪ್ನಗಳು ಚಿತ್ರದ್ದು. ಹಾಡಿದ್ದಾರೆ ಪಿ ಸುಶೀಲ ಹಾಗೂ ವಾಣಿ ಜೈರಾಮ್. ಆರ್ ಎನ್ ಜಯಗೋಪಾಲ್ ಅವರ ಗೀತೆಗೆ ಸ್ವರ ಕಲ್ಪನೆ ವಿಜಯ ಭಾಸ್ಕರ್ ಅವರದು.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
1: ನನ್ನ ಮಗು ಆಸ್ಪತ್ರೆಗೆ ಹೋಗೋ ಮಗುವಾಗಿರಲಿಲ್ಲ, ಸ್ಮಶಾನ ಸೇರೋ ಮಗುವಾಗ್ಬಿಟ್ಟಿತ್ತು.
2: ಛೇ, ಮತ್ತೆ ಆ ಸತ್ತೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
1: ಮನೆಯವ್ರಿಗೆ ಹೇಳದೆ ಕೇಳದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತ ಮಗುನ ಹೊತ್ಕೊಂಡು ಹೋದರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೆ ನಮ್ಮ.
0: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.

ಕಾರ್ಯಕ್ರಮದ ಕಡೆಯ ಗೀತೆ ಸೋಲಿಲ್ಲದ ಸರದಾರ ಚಿತ್ರದ್ದು. ಹಾಡಿದ್ದಾರೆ ಚಿತ್ರ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಸಮಯ 9:40.
1: ಆಕಾಶವಾಣಿ ಮೈಸೂರು. ಇಂದಿನ ಕಾರ್ಯಕ್ರಮದಲ್ಲಿ ಶ್ರವಣ ದೋಷ ಉಳ್ಳವರಿಗೆ ಶ್ರವಣ ಸಾಧನಗಳು ಹಾಗೂ ಸರ್ಕಾರಿ ಯೋಜನೆಗಳು, ಈ ಕುರಿತು ಮೈಸೂರಿನ ಜೆಎಸ್ಎಸ್ ವಾಕ್ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವಿಪಿನ್ ಘೋಷ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್.
2: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರವಣ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಏನೆಲ್ಲ ಚಿಕಿತ್ಸೆ ಲಭ್ಯ ಇದೆ, ಆ ಚಿಕಿತ್ಸೆಗೆ ಖರ್ಚು ಎಷ್ಟು ಆಗಬಹುದು, ಸರ್ಕಾರ ಇದಕ್ಕೇನಾದ್ರೂ ಸಹಾಯಧನ ಅಂತ ಏನಾದರೂ ಕೊಡ್ತಾ ಇದೆಯಾ, ಈ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ ಮೈಸೂರಿನ ಜೆಎಸ್ಎಸ್ ವಾಕ್ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ವಿಪಿನ್ ಘೋಷ್ ಅವರು. ವಿಪಿನ್ ಘೋಷ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು.
2: ವಿಪಿನ್ ಘೋಷ್ ಅವರೇ, ಈಗ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ವಯಸ್ಕರಲ್ಲಿ ಶ್ರವಣ ಸಮಸ್ಯೆಯನ್ನು ನೋಡ್ತೀವಿ. ಟಿವಿ ಆನ್ ಮಾಡ್ಕೊಳ್ತಾರೆ, ತುಂಬ ಜೋರಾಗಿ ಸೌಂಡ್ ಕೊಟ್ಕೊಳ್ತಾರೆ, ಅವ್ರಿಗೆ ಗೊತ್ತಾಗ್ತಿರಲ್ಲ ಅವರಿಗೆ ಕಿವಿ ಕೇಳಿಸ್ತಾ ಇಲ್ಲ ಅಥವಾ ಕಿವಿ ಕೇಳಿಸೋದು ಕಡಿಮೆ ಆಗಿದೆ ಅಂತೆಲ್ಲ. ಅವರು ಜೋರ್ ಮಾಡ್ಕೊಳ್ತಾನೆ ಇರ್ತಾರೆ ವಾಲ್ಯೂಮ್ನ. ಅವರು ನಿಮ್ಮಲ್ಲಿಗೆ ಬಂದಾಗ ಹೇಗೆ ಡಿಸೈಡ್ ಮಾಡ್ತೀರಾ ಅವರಿಗೆ ಎಷ್ಟು ಸಾಮರ್ಥ್ಯ ಇದೆ ಅವರ ಕಿವಿಗೆ ಕೇಳಿಸ್ಕೊಳ್ಳೋದ್ರಲ್ಲಿ ಅನ್ನೋದು, ಮತ್ತೆ ಹಾಗೆ ಅವರಿಗೆ ಯಾವ ಚಿಕಿತ್ಸೆ ಲಭ್ಯ ಇದೆ?
3: ಈಗ ವಯಸ್ಸಾಗ್ತಾ ಆಗ್ತಾ ಕಿವಿ ತೊಂದರೆ ಬರ್ಬೋದು. ಏನಾಗುತ್ತೆ ಅಂತ ಹೇಳಿದ್ರೆ, ಒಳ ಕಿವಿಯಲ್ಲಿ ಸ್ವಲ್ಪ ವಯಸ್ಸು ಆಗ್ತಾ ಆಗ್ತಾ ಬರೋ ಡ್ಯಾಮೇಜ್ಗಳಿರುತ್ತೆ, ಜೊತೆಗೆ ನರ ಕೂಡ ಒಂದು ಸ್ವಲ್ಪ ವೀಕ್ ಆಗ್ಬೋದು. ಆವಾಗ ಈ ತರ ಪ್ರಾಬ್ಲಮ್ಸ್ಗಳು ಅವ್ರಿಗೆ ಅನ್ಸುತ್ತೆ. ಅದು ಅವ್ರಿಗೆ ಗೊತ್ತಾಗದೇ ಇರ್ಬೋದು, ಸುತ್ತ ಇರೋರಿಗೆ ಬೇಗ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಅವ್ರು ಅಷ್ಟು ರೆಸ್ಪಾಂಡ್ ಮಾಡ್ತಿಲ್ಲ, ಜೋರಾಗಿ ಮಾತಾಡಬೇಕು, ಮತ್ತೆ ಟಿವಿ ಕೂಡ ಜೋರಾಗಿ ಇಡ್ತಿದ್ದಾರೆ, ಮಕ್ಕಳು ಓದ್ತಿದ್ದಾರೆ. ಆವಾಗ ಯೂಶಲಿ ನಮಗೆ ಮೆನಿ ಟೈಮ್ಸ್ ಅವ್ರು ಬಂದು ಹೇಳ್ತಾರೆ ನಮಗೆ, ಫ್ಯಾಮಿಲಿ ಅವರು. ಸೊ ಇವರು ಆಮೇಲೆ ಟೆಸ್ಟಿಗೆ ಬಂದರೆ ನಾವು ಡೀಟೇಲ್ ಆಗಿ ಒಂದು ಅಸೆಸ್ಮೆಂಟ್ ಮಾಡ್ತೀವಿ, ಅವ್ರಿಗೆ ಎಷ್ಟು ಮಟ್ಟಕ್ಕೆ ಕೇಳುತ್ತೆ ಅಂತ ನೋಡ್ತೀವಿ ನಾವು. ನಮ್ಮ ಹತ್ರ ಒಂದು ಕ್ರೈಟೀರಿಯಾ ಕೂಡ ಇದೆ, ಆ ಕ್ರೈಟೀರಿಯಾ ನೋಡಿಕೊಂಡು ನಾವು ಅವ್ರಿಗೆ ತೊಂದರೆ ಇದೆಯಾ, ಇದ್ರೆ ಎಷ್ಟು ಲೆವೆಲ್ ಇದೆ ಅಂತ ನೋಡ್ತೀವಿ. ಸಣ್ಣ ಪುಟ್ಟ ತೊಂದರೆಗಳಾದ್ರೆ ಈಗ ನಾವು ಮಿನಿಮಲ್ ಮೈಲ್ಡ್ ಅಂತೆಲ್ಲ ಹೇಳ್ತೀವಿ, ಅದಾದರೆ ನಾವು ಒಂದು ಸ್ವಲ್ಪ ಒಂದು 6 months ಬೇಕಾದ್ರೆ ಫಾಲೋಅಪ್ ಹೇಳ್ಬೋದು. ಯಾಕಂದ್ರೆ ಆಮೇಲೆ ಪುನಃ ಬಂದು ಪ್ರೋಗ್ರೆಸಿವ್ ಇದೆಯಾ ಅಂತ ನೋಡ್ತೀವಿ ನಾವು, ತೊಂದರೆ ಜಾಸ್ತಿ ಆಗ್ತಿದೆಯಾ ಅಂತ. ಇಲ್ಲ ಅವ್ರಿಗೆ ಸ್ವಲ್ಪ ಸಿಗ್ನಿಫಿಕೆಂಟ್ ತೊಂದರೆ ಇದೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಜನರಲಿ ಹಿಯರಿಂಗ್ ಏಡ್ನ ಸಜೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಈಗ ವಯಸ್ಸಾಗ್ತಾ ಆಗ್ತಾ ಬರೋ ತೊಂದರೆ ಒಳ ಕಿವಿಯಲ್ಲಿರುತ್ತೆ ಅಂತ ಹೇಳಿದ್ನಲ್ಲ ನಾನು, ಅದು ಮೋಸ್ಟ್ಲಿ ಇರಿವರ್ಸಿಬಲ್ ಇರುತ್ತೆ. ಅವಾಗ ನಾವು ಹಿಯರಿಂಗ್ ಏಡ್ಸ್ನ ಕಿವಿ ಮಿಷನ್ನ ಸಜೆಸ್ಟ್ ಮಾಡ್ತೀವಿ. ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ ಶಬ್ದನ ಹೆಚ್ಚು ಮಾಡಿ ಕೊಡುತ್ತೆ. ಈಗ ಡಿಜಿಟಲ್ ಮಿಷನ್ಸ್ ಇದೆ, ಔಟ್ಪುಟ್ ಎಲ್ಲ ನೀಟಾಗಿ ಬರುತ್ತೆ, ಅದರಲ್ಲಿ ಕ್ಲಿಯರ್ ಆಗಿ ಕೇಳುತ್ತೆ. ಮುಂಚೆ ಇರೋ ಅನಲಾಗ್ ಮಿಷನ್ಸ್ ಅಲ್ಲಿ ಅಷ್ಟು ಕ್ಲಾರಿಟಿ ಇರಲಿಲ್ಲ, ಇವಾಗ ನೀಟಾಗಿ ಕೇಳುತ್ತೆ. ಮತ್ತೆ ಅವ್ರಿಗೆ ಎಷ್ಟು ತೊಂದರೆ ಇದೆ ಅಂತ ನೋಡಿಕೊಂಡು ಆ ಒಂದು ಆಡಿಯೋಗ್ರಾಮ್ ಅಂತ ಒಂದು ಗ್ರಾಫ್ ಪ್ಲಾಟ್ ಮಾಡ್ತೀವಿ, ಅದ್ರ ತಕ್ಕಾಗೆ ನಾವು ಈ ಮಿಷನ್ನ ಪ್ರೋಗ್ರಾಮ್ ಕೂಡ ಮಾಡ್ಬೋದು. ಸೊ ಇದು ಅವ್ರಿಗೆ ನಾವು ಜನರಲ್ ಆಗಿ ಸಜೆಸ್ಟ್ ಮಾಡುವ ಟ್ರೀಟ್ಮೆಂಟ್ ಇದು.
2: ಹಾಗೆ ಇವಾಗ ವಯಸ್ಸಾದವರಲ್ಲಿ ಹೇಳಿದ್ರೆ ಈ ನವಜಾತ ಮಕ್ಕಳಲ್ಲೂ ಕೂಡ ಹುಟ್ಟಿನಿಂದನೇ ಕಿವಿ ಸಮಸ್ಯೆ ಬಂದಿರುತ್ತೆ, ಅಥವಾ ಬೆಳೀತಾ ಬೆಳೀತಾ ಯಾವುದೋ ಇನ್ಫೆಕ್ಷನ್ ಇಂದ ಕಿವಿ ಸಮಸ್ಯೆ ಬಂದಿರುತ್ತೆ, ಅವರಿಗೆಲ್ಲ ಯಾವ ತರ ಚಿಕಿತ್ಸೆ ಲಭ್ಯ ಇದೆ? ಮತ್ತೆ ಈ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಅಂದ್ರೆ ಅವರಿಗೆ ಕಿವಿ ನರದ ಸಮಸ್ಯೆ ತುಂಬಾ ಜಾಸ್ತಿ ಇರುತ್ತೆ, ಅದ್ರ ಬಗ್ಗೆ ಹೇಳಿ.
3: ಈಗ ಮಕ್ಕಳಲ್ಲಿ ತೊಂದರೆ ಕಂಡು ಬಂದರೆ ನಾವು ಮೊಟ್ಟ ಮೊದಲಾಗಿ ನಾವು ಮಾಡೋದು ಏನು ಅಂದರೆ, ಎಲ್ಲಿ ತೊಂದರೆ ಇದೆ ಅಂತ ಕಂಡುಹಿಡಿತೀವಿ ನಾವು. ಈಗ ನಾನು ಹೇಳ್ದಂಗೆ ಒಳ ಕಿವಿಯಲ್ಲಿ ಇನ್ನರ್ ಇಯರಲ್ಲಿ ಪ್ರಾಬ್ಲಮ್ ಇದ್ದರೆ ನಾವು ಅದು ಅವ್ರಿಗೂ ಹಿಯರಿಂಗ್ ಏಡ್ನ ಫಿಟ್ ಮಾಡ್ಕೋಬೋದು. ಇಲ್ಲ ನೀವು ಹೇಳ್ದಂಗೆ ಕಾಕ್ಲಿಯರ್ ಇಂಪ್ಲಾಂಟ್ ಕೂಡ ಒಂದು ಆಪ್ಷನ್ ಇದೆ. ಕಾಕ್ಲಿಯರ್ ಇಂಪ್ಲಾಂಟ್ ನಾವು ಯಾವಾಗ ಹೋಗ್ತೀವಿ ಅಂತ ಹೇಳಿದ್ರೆ, ಅವ್ರಿಗೆ ತುಂಬ ತೊಂದರೆ ಇದ್ದರೆ ಅಂದರೆ ನಾವು 70 dB ಅಂತ ಒಂದು ಕ್ರೈಟೀರಿಯಾ, ಸಿವಿಯರ್ ಲಾಸ್ ಅಂತ ಹೇಳ್ತೀವಿ, ಅದ್ರ ಮೇಲೆ ತೊಂದರೆ ಇದ್ದರೆ ನಾವು ಕಾಕ್ಲಿಯರ್ ಇಂಪ್ಲಾಂಟ್ನ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಈ ಹಿಯರ್ ಇನ್ಫೆಕ್ಷನಿಂದ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರದ್ದು ಲೈನ್ ಆಫ್ ಟ್ರೀಟ್ಮೆಂಟ್ ಬೇರೆ ಇರುತ್ತೆ, ಅವಾಗ ಮಿಷನ್ ಅವ್ರಿಗೆ ಬೇಕಾಗಲ್ಲ. ಆ ಟೈಮಲ್ಲಿ ಅವ್ರಿಗೆ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಈ ಕಾಕ್ಲಿಯರ್ ಇಂಪ್ಲಾಂಟ್ ಕೂಡ ಅವ್ರಿಗೆ ಈಗ ಫಿಟ್ ಮಾಡಲಿಕ್ಕೆ ಅಂತಲೇ ತುಂಬ ಕಾಸ್ಟ್ಲಿ ಪ್ರೊಸೀಜರ್ ಅದು. ಈಗ ಹಿಯರಿಂಗ್ ಏಡ್ ಆದರೂ ಕಾಸ್ಟ್ಲಿ ಇದೆ, ಈ ಕಾಕ್ಲಿಯರ್ ಇಂಪ್ಲಾಂಟ್ ಅದು ತುಂಬ ಕಾಸ್ಟ್ಲಿ. ಯಾಕಂದರೆ ಅದೊಂದು ಸರ್ಜರಿ ಮಾಡಿಸ್ಕೋಬೇಕು, ಅವರು ಹಾಸ್ಪಿಟಲ್ ಚಾರ್ಜಸ್ ಇರುತ್ತೆ, ಟೆಸ್ಟಿಂಗ್ ಚಾರ್ಜಸ್ ಇರುತ್ತೆ, ಡಿವೈಸ್ದು ಚಾರ್ಜಸ್ ಇರುತ್ತೆ, ಜೊತೆಗೆ ಟ್ರೀಟ್ಮೆಂಟ್ ಕೂಡ ಒಂದು 2 ಅಥವಾ 3 ವರ್ಷ ಅವರು ಒಂದು ಥೆರಪಿ ಕೂಡ ಕೊಡಿಸಬೇಕಾಗುತ್ತೆ. ಸೊ ಅದು ಒಂದು ಕಾಸ್ಟ್ಲಿ ಪ್ರೊಸೀಜರ್ ಅದು. ಅದಕ್ಕೆ ಈಗ ಗವರ್ಮೆಂಟಿಂದ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಅದು ಈ ಟ್ರೀಟ್ಮೆಂಟು ಯಾವ ತೊಂದರೆ ಇದೆ ಅಂತ ನೋಡ್ಕೊಂಡು ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಇನ್ಫೆಕ್ಷನ್ ಆದರೆ ಮೆಡಿಕಲ್ ಲೈನು, ಇಲ್ಲ ಏನಾದರೂ ಒಳ ಕಿವಿ ತೊಂದರೆಯಿಂದ ಏನಾದರೂ ಸಿವಿಯರ್ ಲಾಸ್ ಅಥವಾ ಸಿಗ್ನಿಫಿಕೆಂಟ್ ಲಾಸ್ ಇದ್ದರೆ ಕಿವಿ ಮಿಷನ್ ಅಥವಾ ಕಾಕ್ಲಿಯರ್ ಇಂಪ್ಲಾಂಟ್ ನಾವು ರೆಕಮೆಂಡ್ ಮಾಡ್ತೀವಿ.
2: ಇವಾಗ ಮೆಡಿಕಲ್ ಲೈನ್ನಲ್ಲೇ ಅವರಿಗೆ ಈ ಕಿವಿ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಅಂದರೆ ಏನು ಖರ್ಚು ಬರುತ್ತೆ, ಅಥವಾ ಅವ್ರ ಹಿಯರಿಂಗ್ ಏಡಿಗೆ ಅಂತ ಅಂದರೆ ಏನು ಖರ್ಚು ಮಾಡಬೇಕಾಗತ್ತೆ ಅವರು?
3: ಇದು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದು ಇನ್ಫೆಕ್ಷನ್ ಎಷ್ಟು ಮಟ್ಟಿಗೆ ಸ್ಪ್ರೆಡ್ ಆಗಿದೆ ಅಂತ ಚೆಕ್ ಮಾಡ್ಬಿಟ್ಟು ಅದ್ರ ಮೇಲೆ ಹೋಗುತ್ತೆ. ಕೆಲವು ಈಗ ರೆಗ್ಯುಲರ್ ಆಂಟಿಬಯೋಟಿಕ್ಸ್ ಅಲ್ಲೇ ವಾಸಿ ಆಗ್ಬೋದು, ಇಲ್ಲ ಅದೇನ ಸ್ಪ್ರೆಡ್ ಆಗಿ ನಮ್ದು ಮಿಡ್ಲಿಯರ್ ಬೋನ್ಸ್ ಎಲ್ಲ ಅಫೆಕ್ಟ್ ಆದ್ರೆ ಒಂದು ಸರ್ಜರಿನ ರೆಕಮೆಂಡ್ ಮಾಡ್ತಾರೆ. ಅವಾಗ ಅದು ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ಡಿಪೆಂಡ್ಸ್ ಅದು ಎಷ್ಟು ಆ ಇನ್ಫೆಕ್ಷನ್ ಎಷ್ಟು ಸ್ಪ್ರೆಡ್ ಆಗಿದೆ ಅಂದ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕಿವಿ ಮಿಷನ್ ಬಗ್ಗೆ ಹೇಳಿದ್ರೆ ಈಗ ಡಿಜಿಟಲ್ ಮಿಷನ್ಸ್ ಇದೆ, ಈಗ ಅನಲಾಗ್ ಮಿಷನ್ ಅಂತ ಮುಂಚೆ ಬರ್ತಾ ಇರೋದು, ಇವಾಗ ಅಷ್ಟು ಬರ್ತಾ ಇಲ್ಲ. ಮತ್ತೆ ಮಕ್ಕಳಿಗೆ ನಾವು ಅದನ್ನ ಅಷ್ಟು ಸಜೆಸ್ಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಡಿಜಿಟಲ್ ಮಿಷನ್ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ. ನಾವು ಅದನ್ನ ಅವ್ರದ್ದು ತೊಂದರೆ ಎಷ್ಟಿದೆ ನೋಡ್ಕೊಂಡು ಕರೆಕ್ಟ್ ಆಗಿ ಅದನ್ನ ಟ್ಯೂನ್ ಮಾಡಿ ಕೊಡ್ಬೋದು. ಸೊ ನಾವು ಕೂಡ ಅದನ್ನ ಸಜೆಸ್ಟ್ ಮಾಡ್ತೀವಿ. ಜೊತೆಗೆ ಮಕ್ಕಳಿಗೆ ನಾಯ್ಸ್ ನ ಕಮ್ಮಿ ಮಾಡ್ಲಿಕ್ಕೆ ಎಲ್ಲ ಫೀಚರ್ಸ್ ಇರುತ್ತೆ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದ್ರೆ ಅಂದ್ರೆ ಸ್ಕೂಲ್ ಕ್ಲಾಸ್ ರೂಮ್ ಅಲ್ಲಿ ಏನಾದ್ರು ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದ್ರೆ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಫೀಚರ್ ಇರುತ್ತೆ. ಈವನ್ ಓಲ್ಡರ್ ಅಡಲ್ಟ್ಸ್ ಆದ್ರೂ ಕೂಡ ವಯಸ್ಸಾಗಿರೋರು ಕೂಡ ಅದು ತುಂಬಾ ಬೆನಿಫಿಟ್ ಆಗುತ್ತೆ ಮಕ್ಕಳಿಂದ, ಓಲ್ಡರ್ ಅಡಲ್ಟ್ಸ್ ಅದು ಬೆನಿಫಿಟ್ ಆಗುತ್ತೆ. ಸೊ ಆತರ ಎಲ್ಲ ಫೀಚರ್ಸ್ ಇರೋದ್ರಿಂದ ನಾವು ಡಿಜಿಟಲ್ ಹಿಯರಿಂಗ್ ಏಡ್ಸ್ ನಾವು ಜನರಲ್ ಆಗಿ ರೆಕಮೆಂಡ್ ಮಾಡ್ತೀವಿ. ಅದು ಜನರಲಿ ಪ್ರೈಸ್ ರೇಂಜ್ ಇರುತ್ತೆ, ನಿಮ್ಗೆ ಒಂದೊಂದು ಕಂಪನಿ ಮೇಲೂ ಹೋಗುತ್ತೆ. ಅದು ಒಂದು ಅಂದಾಜಾಗಿ ನಾನು ಹೇಳ್ಬೇಕಂತ ಹೇಳಿದ್ರೆ ಮೇ ಬಿ ಒಂದು ಮಿಷನ್ಗೆ ಒಂದು ಅರೌಂಡ್ ಒಂದು 18-20 ಸಾವಿರಕ್ಕೆ ಒಂದು ಬೇಸಿಕ್ ಇಯರಿಂಗ್ ಏಡ್
4: ಅಂದ್ರೆ ಎಕ್ಸ್ಟ್ರಾ ಫೀಚರ್ಸ್ ಆಡ್ ಆದಂಗೆ ಅವರಿಗೆ ಕಾಸ್ಟ್ ಜಾಸ್ತಿ ಬರುತ್ತೆ. ಈ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿಸ್ಕೊಳ್ಳೋಕೆ ಬಂದ್ರೆ ಅವರಿಗೆ ಖರ್ಚು ಏನು ಬರಬಹುದು?
3: ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿಸ್ಕೋಬೇಕು ಅಂತ ಫಸ್ಟ್ ಅವರು ಒಂದಷ್ಟು ಇವ್ಯಾಲ್ಯೂಷನ್ಸ್ ಮಾಡಿಸ್ಕೋಬೇಕು, ಡೀಟೇಲ್ ಆಗಿ ನಮ್ದು ಹಿಯರಿಂಗ್ ಅಸೆಸ್ಮೆಂಟ್ ಮಾಡಿಸ್ಕೋಬೇಕು. ಜೊತೆಗೆ ಇಂಪ್ಲಾಂಟ್ ನ ಒಂದು ಕ್ಯಾಂಡಿಡಸಿ ಕ್ರೈಟೀರಿಯಾ ಅಂತ ಇರುತ್ತೆ, ಇಂಪ್ಲಾಂಟ್ ಒಳ ಕಿವಿಗೆ ಫಿಟ್ ಆಗ್ಬೋದಾ ಅಂತ ನೋಡ್ಲಿಕ್ಕೆ ಡೀಟೇಲ್ ENT ಇವ್ಯಾಲ್ಯೂಷನ್ ಮತ್ತೆ CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ರೆಕಮೆಂಡ್ ಮಾಡ್ತಾರೆ. ಸೊ ಇಷ್ಟು ಜೊತೆಗೆ ಅವ್ರದ್ದು ಬುದ್ಧಿಶಕ್ತಿ ಪರೀಕ್ಷೆ ಕೂಡ ಮಾಡಿಸಬೇಕಾಗುತ್ತೆ. ಸೊ ಒಂದಷ್ಟು ಟೆಸ್ಟ್ಗಳು ಮಾಡಿಸಬೇಕಾಗುತ್ತೆ ಸರ್ಜರಿಗಿಂತ ಮುಂಚೆ. ಈ ಟೆಸ್ಟ್ ರಿಪೋರ್ಟ್ ಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ ಕಾಕ್ಲಿಯರ್ ಇಂಪ್ಲಾಂಟ್ ಹೋಗ್ಬೋದು ಏನು ಅಂತ. ಕಾಕ್ಲಿಯರ್ ಇಂಪ್ಲಾಂಟ್ ಹೋಗ್ಬೋದು ಅಂತ ಹೇಳಿದ್ರೆ ಸರ್ಜರಿ ಚಾರ್ಜಸ್, ಹಾಸ್ಪಿಟಲ್ ಚಾರ್ಜಸ್, ಮತ್ತೆ ಮಿಷನ್ ಏನಿದೆ ಚಾರ್ಜಸ್ ಅದು ಕೂಡ ಬರುತ್ತೆ. ಅಲ್ಲಿ ಮುಗಿಯಲ್ಲ, ನೀವು ಮುಂದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಂದ್ರೆ ಥೆರಪಿ ಕೊಡಿಸ್ಬೇಕಾಗುತ್ತೆ. ಈಗ ಅದನ್ನ ಕಾಕ್ಲಿಯರ್ ಇಂಪ್ಲಾಂಟ್ ಒಳ ಕಿವಿಗೆ ಫಿಟ್ ಮಾಡಿಬಿಟ್ರೆ ಮುಗೀತು, ಚೆನ್ನಾಗಿ ಕೇಳುತ್ತೆ, ಮಾತು ಕಲಿಯುತ್ತೆ ಅಂತಿಲ್ಲ, ಅವ್ರಿಗೂ ಕೂಡ ಥೆರಪಿ ಬೇಕು. ಅದು ಒಂದು ವರ್ಷನೋ ಅಥವಾ 2 ವರ್ಷನೋ ಆಗ್ಬೋದು. ವೀಕ್ಲಿ 3 ಸತಿ ಒಂದು ಥೆರಪಿಸ್ಟ್ ಹತ್ರ ಹೋಗಿ ಥೆರಪಿ ತಗೋಬೇಕಾಗುತ್ತೆ, ಅದರದ್ದು ಚಾರ್ಜಸ್ ಕೂಡ ಆಗುತ್ತೆ. ಜೊತೆಗೆ ಇದ್ರದ್ದು ಮೇಂಟೆನೆನ್ಸ್ ಇರುತ್ತೆ, ಅಂದ್ರೆ ನೀವು ಬ್ಯಾಟ್ರಿ ಬದಲಾಯಿಸಬೇಕಾಗ್ಬೋದು. ಯೂಶಲಿ ರೀಚಾರ್ಜಬಲ್ ಬ್ಯಾಟ್ರಿ ಬರುತ್ತೆ, ಆದ್ರೂ ಅದು ಒಂದು 2-3 ಇಯರ್ಸ್ ಆದ್ಮೇಲೆ ಅದನ್ನ ಚೇಂಜ್ ಮಾಡಬೇಕಾಗುತ್ತೆ. ಜೊತೆಗೆ ಅದ್ರ ಕೆಲವು ಪಾರ್ಟ್ಸ್ಗಳಿದೆ, ಅದನ್ನ ಒಂದು 3 ತಿಂಗಳಿಗೆ ಅಥವಾ 6 ತಿಂಗಳಿಗೆ ಚೇಂಜ್ ಮಾಡುವಂತ ಪಾರ್ಟ್ಸ್ಗಳಿದೆ, ಅದರದ್ದು ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಆಗ್ಬೋದು.
4: ಈ ಕಾಕ್ಲಿಯರ್ ಇಂಪ್ಲಾಂಟ್ ಅಥವಾ ಕಿವಿ ಕೇಳಿಸದೇ ಇರೋ ಮಕ್ಕಳು ಓದಕ್ಕೆಲ್ಲ ಸಮಸ್ಯೆ ಆಗಲ್ವಾ? ಅವರಿಗೆ ಸರ್ಕಾರದಲ್ಲಿ ಏನು ಸೌಲಭ್ಯ ಇದೆ?
3: ಓದಕ್ಕೆ ಅವ್ರಿಗೆ ಕಷ್ಟ ಆಗ್ಬೋದು, ಯಾಕಂದ್ರೆ ಈಗ ನಮ್ಮಲ್ಲಿ ಕರೆಂಟ್ಲಿ ಇರೋ ಸ್ಕೂಲ್ ಕ್ಲಾಸ್ ರೂಮ್ಸ್ ಎಲ್ಲ ನೋಡಿದ್ರೆ ತುಂಬಾ ನಾಯ್ಸ್ ಇರುತ್ತೆ. ಜೊತೆಗೆ ಕ್ಲಾಸ್ ರೂಮ್ ಸ್ಟ್ರೆಂತ್ ಕೂಡ ಜಾಸ್ತಿ ಇರುತ್ತೆ ನೋಡಿ. ಈಗ ಒಂದು ಟೀಚರು ಇಷ್ಟು 50 ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಯಾಕಂದ್ರೆ ಸ್ವಲ್ಪ ಸಪೋರ್ಟ್, ಎಕ್ಸ್ಟ್ರಾ ಸಪೋರ್ಟ್ ಬೇಕಾಗುತ್ತೆ. ಈಗ ಸ್ವಲ್ಪ ಕಿವಿ ಪ್ರಾಬ್ಲಮ್ ಇರೋ ಮಕ್ಕಳಿಗೆ ಅವ್ರನ್ನ ಸ್ವಲ್ಪ ಮುಂದೆ ಕೂರಿಸ್ಬೇಕಾಗುತ್ತೆ, ನಾಯ್ಸ್ ಕಮ್ಮಿ ಮಾಡಬೇಕಾಗುತ್ತೆ, ಅವ್ರು ಹೇಳ್ಕೊಡುವಾಗ ಸ್ವಲ್ಪ ವಿಶ್ವಲ್ ಇದು ಚಾರ್ಟ್ಸ್ ಅಥವಾ ಡಯಾಗ್ರಾಮ್ಸ್ ನ ಬರ ತೋರಿಸಬೇಕಾಗುತ್ತೆ. ಯಾಕಂದ್ರೆ ಅದು ಈಗ ಕಿವಿ ಕೇಳಿಸ್ಕೊಂಡು ಅರ್ಥ ಮಾಡೋದ್ರಲ್ಲಿ ಏನಾದ್ರು ತೊಂದರೆ ಆದ್ರೆ ಅವ್ರು ಅದನ್ನ ವಿಶ್ವಲ್ ಅಲ್ಲಿ ಕಾಂಪನ್ಸೇಟ್ ಮಾಡ್ತಾರೆ, ನೋಡ್ಕೊಂಡು ಅರ್ಥ ಮಾಡ್ಕೋತಾರೆ, ಆ ತರ ಮಾಡ್ಬೇಕಾಯ್ತು. ಸೊ ನಾವು ಸ್ವಲ್ಪ ಕ್ಲಾಸ್ ರೂಮ್ಗಳು ಕೂಡ ಒಂದ್ ಸ್ವಲ್ಪ ಅವ್ರಿಗೆ ಫಿಟ್ ಆಗಂತ ರೀತಿಯಲ್ಲಿ ನಾವು ಅದನ್ನ ಚೇಂಜ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಮಾಡ್ಬೇಕಾಗುತ್ತೆ, ಟೀಚರ್ಸ್ ಗೆ ಅವೇರ್ನೆಸ್ ಇರಬೇಕು.
4: ಸ್ಪೆಷಲ್ ಸ್ಕೂಲಿಗೆ ಏನಾದ್ರೂ ಹೋಗ್ಬೇಕಾಗತ್ತಾ ಮೊದಲಿಗೆ?
3: ಹಾ, ನಾವು ಸ್ಪೆಷಲ್ ಸ್ಕೂಲ್ಸ್ ನ ಈಗ ಸ್ವಲ್ಪ ಡಿಸ್ಕರೇಜ್ ಮಾಡ್ತೀವಿ. ನಾವು ಇನ್ಕ್ಲೂಸಿವ್ ಎಜುಕೇಶನ್ ಅಥವಾ ಇಂಟಗ್ರೇಟೆಡ್ ಎಜುಕೇಶನ್ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಅದು ಅವ್ರದ್ದು ಬೇಸ್ ಲೈನ್ ಮೇಲೆ ಇರುತ್ತೆ, ಅವ್ರಿಗೆ ಚೆನ್ನಾಗಿ ಥೆರಪಿ ಸಿಕ್ಕಿದೆ, ಅವ್ರಿಗೆ ನಾವು ಪ್ರೀ ಸ್ಕೂಲ್ ಫೆಸಿಲಿಟೀಸ್ ಕೂಡ ಕೊಡ್ತೀವಿ. ಅವಾಗ ಅಲ್ಲಿ ಚೆನ್ನಾಗಿ ಅವ್ರಿಗೆ ಪ್ರೀ ಅಕಾಡೆಮಿಕ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ರೀಡಿಂಗ್ ಇರ್ಬೋದು, ರೈಟಿಂಗ್ ಇರ್ಬೋದು, ಮತ್ತೆ ಅವ್ರದ್ದು ಲಿಸ್ನಿಂಗ್ ಕ್ಯಾಪಬಿಲಿಟಿ ಕೂಡ ಒಂದಷ್ಟು ಚೆನ್ನಾಗಿದ್ರೆ ನಾವು ಅವ್ರನ್ನ ಇಂಟಗ್ರೇಟೆಡ್ ಸ್ಕೂಲ್ ಅಥವಾ ರೆಗ್ಯುಲರ್ ಸ್ಕೂಲ್ಸ್ಗೆ ಕಳಿಸ್ಬೇಕು ಅಂತ ನಾವು ಅಡ್ವೊಕೇಟ್ ಮಾಡ್ತೀವಿ ಈಗ. ಯಾಕಂದ್ರೆ ಅದು ಇನ್ಕ್ಲೂಸಿವ್ ಎಜುಕೇಶನ್ ಶುಡ್ ಬಿಕಮ್ ಎ ನಾರ್ಮ್ ಅಂತ ಹೇಳ್ತಾರೆ ಈಗ. ಸೊ ಅವರು ಕೂಡ ಅದನ್ನ ಸೆಗ್ರಿಗೇಟ್ ಮಾಡಿ ಡಿಸ್ಕ್ರಿಮಿನೇಟ್ ಮಾಡಿ ನೋಡೋದು ಬೇಕಾಗಲ್ಲ. ಬೇರೆ ಮಕ್ಕಳ ತರನೇ ಅವ್ರಿಗೂ ಕೂಡ ಸ್ಕಿಲ್ಗಳಿದೆ, ಎಲ್ಲರ ಜೊತೆ ಓದ್ಬೋದು ರೆಗ್ಯುಲರ್ ಇದ್ರಲ್ಲಿ ವಿತ್ ಸಮ್ ಎಕ್ಸ್ಟ್ರಾ ಸಪೋರ್ಟ್. ಅದಕ್ಕೆ ನಾವು ಈಗ ಗವರ್ಮೆಂಟ್ ಸ್ಕೀಮ್ಸ್ ಇದೆ, ಗವರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ 18 ಇಯರ್ಸ್ ತನಕ ಫ್ರೀ ಎಜುಕೇಶನ್ ಕೊಡಬೇಕು ಅಂತಿದೆ. ಮತ್ತೆ ಅವ್ರಿಗೆ ಯೂನಿಫಾರ್ಮ್ ಇರ್ಬೋದು, ಮತ್ತೆ ಅವ್ರಿಗೆ ಸ್ಕಾಲರ್ಶಿಪ್ಸ್ ಕೊಡ್ತಾ ಇದಾರೆ. ಜೊತೆಗೆ ಇನ್ಕ್ಲೂಸಿವ್ ಎಜುಕೇಶನ್ ನ ಪ್ರಮೋಟ್ ಮಾಡ್ಲಿಕ್ಕೆ ಅಂತಾನೆ ಈಗ ಸಮಗ್ರ ಶಿಕ್ಷಾ ಅಭಿಯಾನ ಅಂತ ಇರೋ ಇದು ಸ್ಕೀಮ್ ಅಡಿಯಲ್ಲಿ ಅವ್ರಿಗೆ ಸ್ಪೆಷಲ್ ಎಜುಕೇಟರ್ಸ್ ನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ. ಅವರು ಸ್ಕೂಲ್ಸ್ ವಿಸಿಟ್ ಮಾಡ್ತಾ ಇರ್ತಾರೆ. ಈಗ ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ಮಗುಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಿದ್ರೆ ಸ್ಪೆಷಲ್ ಸ್ಕೂಲ್ ಟೀಚರ್ ಅದನ್ನ ಕ್ಯಾರಿ ಓವರ್ ಮಾಡ್ತಾರೆ, ಅದನ್ನ ಟೇಕ್ ಓವರ್ ಮಾಡ್ತಾರೆ. ಅಲ್ಲಿ ರಿಸೋರ್ಸ್ ರೂಮ್ ಅಂತ ಇರುತ್ತೆ, ಅಲ್ಲಿ ಇವ್ರಿಗೆ ಬೇಕಾದಂತೆ ಎಲ್ಲ ಮೆಟೀರಿಯಲ್ಸ್ ಇರುತ್ತೆ ಹೇಳ್ಕೊಡ್ಲಿಕ್ಕೆ. ಸೊ ರಿಸೋರ್ಸ್ ರೂಮ್ ಅಲ್ಲಿ ಅವ್ರಿಗೆ ಹೇಳ್ಕೊಡ್ತಾರೆ. ಸೊ ಅವ್ರಿಗೆ ಎಲ್ಲದಕ್ಕೂ ಒಂದು ಸೆಪರೇಟ್ ಆಗಿ ಒಂದು ಸೆಗ್ರಿಗೇಟ್ ಮಾಡಿ ಪಾಠ ಕಲಿಸ್ಬೇಕು ಅಂತ ಏನಿರಲ್ಲ. ತೊಂದರೆ ಬಂದ್ರೆ ಅವಾಗ ಅಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ಸಪೋರ್ಟ್ ಕೊಡುವಂತ ಫೆಸಿಲಿಟೀಸ್ ಇದೆ ಇವಾಗ.
4: ಹಾಗೆ ಈ ಟೆಕ್ನಿಕಲ್ ಎಜುಕೇಶನ್ ಕೂಡ ತಗೋಬಹುದು ಅಂತ ಅನ್ಕೊಳ್ತೀನಿ. ಅಂದ್ರೆ ಈ ಬಿ ಇರ್ಬೋದು, ಎಂ ಬಿ ಬಿ ಎಸ್ ಇರ್ಬೋದು, ಕಿವಿ ಒಂದು 80% ಕೇಳಿಸುವಂತ ಮಗು ಕೂಡ ಎಂ ಬಿ ಬಿ ಎಸ್ ಮಾಡಬಹುದು.
3: ಹೌದು, ಮಾಡಬಹುದು. ಯಾಕಂದ್ರೆ ಈಗ ನಾನು ಹೇಳ್ದಂಗೆ ಅವ್ರಿಗೆ ಸಪೋರ್ಟ್ ಸಿಗ್ಬೇಕು. ಈಗ ಮಿಷನ್ ಅಥವಾ ಮಿಷನ್ ಸಪೋರ್ಟ್ ಇರ್ಬೇಕು, ಇಂಪ್ಲಾಂಟ್ ಇರ್ಬೋದು ಅಥವಾ ಹಿಯರಿಂಗ್ ಏಡ್ ಇರ್ಬೋದು. ಚೆನ್ನಾಗಿ ಥೆರಪಿ ಅವ್ರಿಗೆ ಬೇಯಿಸಲಿ. ನಾನು ಮುಂಚೆ ಹೇಳಿದ್ದೆ ನೋಡಿ, ಅದು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಎಷ್ಟು ಕಲಿತಾರೆ ಆ ಟೈಮಲ್ಲಿ ಅವ್ರಿಗೆ ಒಳ್ಳೆ ಸ್ಟಿಮ್ಯುಲೇಷನ್ ಸಿಕ್ಕಿದ್ರೆ ಅವರು ಅದನ್ನ ಮುಂದಕ್ಕೂ ಸ್ಕೂಲ್ಸಲ್ಲೂ ಕಾಲೇಜಲ್ಲೂ ಎಲ್ಲ ಅವರು ಅದನ್ನ ಅಕಮಡೇಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿ ಚೆನ್ನಾಗಿ ಓದ್ಬೋದು. ಸ್ವಲ್ಪ ಕಮ್ಯುನಿಟಿದು ಸಪೋರ್ಟ್ ಕೂಡ ಇರಬೇಕು. ನಮ್ದು ಆಡಿಯೋಲಜಿಸ್ಟ್ ಅನ್ನೋ ಇದರಲ್ಲಿ ನಾವು ಕೂಡ ಕಂಟಿನ್ಯೂ ಸಪೋರ್ಟ್ ಕೊಡ್ತೀವಿ, ಜೊತೆಗೆ ಸ್ಕೂಲ್ ಅಲ್ಲಿ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವರು ತುಂಬಾ ಚೆನ್ನಾಗಿ ಮಾಡಬಹುದು. ನಮ್ಮಲ್ಲೇ ಕೇಸಸ್ ಎಕ್ಸಾಂಪಲ್ಸ್ ಇದಾರೆ. ಈಗ ಬಿ ಇ ಓದಿ ಚೆನ್ನಾಗಿ ಮಾಡ್ತಿದ್ದಾರೆ ಬ್ಯಾಂಗ್ಳೂರಲ್ಲಿ ಒಬ್ರು, ಅವ್ರು ನಮ್ಮ ಪ್ರೋಗ್ರಾಮ್ಗೆ ಒಂದ್ಸತಿ ಬಂದಿದ್ರು ಕಾಲೇಜಿಗೆ. ಆತರ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿ ಮಾಡ್ತಾರೆ. ನಾವು ಅವ್ರನ್ನ ಇಲ್ಲ ಅವ್ರಿಗೆ ಆಗಲ್ಲ ಅವ್ರಿಗೆ ಆ ಸ್ಕಿಲ್ ಇಲ್ಲ ಅಂತ ಅವ್ರನ್ನ ಹಂಗೆ ಬಿಟ್ಟರೆ ಹಾಗೆ ಉಳಿಯುತ್ತೆ
4: ಆ ಮಗು ಓದಕ್ಕೆಲ್ಲ ಕಷ್ಟ ಆಗತ್ತೆ. ಈ ಹಿಯರಿಂಗ್ ಏಡು ಮತ್ತೆ ಕಾಕ್ಲಿಯರ್ ಇಂಪ್ಲಾಂಟ್ ಇದ್ರ ಬಗ್ಗೆ ಎಲ್ಲ ಆಗ್ಲೇ ನೀವು ಹೇಳ್ತಾ ಇದ್ರಿ, ಸರ್ಕಾರ ಇದ ವಿತರಿಸುವ ಬಗ್ಗೆ ಏನಾದ್ರೂ ಯೋಜನೆಗಳನ್ನ ಹಾಕೊಂಡಿದ್ಯಾ? ಬಿಲೋ ಪಾವರ್ಟಿ ಲೈನ್ ನಲ್ಲಿ ಅದನ್ನ ಅಫೋರ್ಡ್ ಮಾಡಕ್ಕೆ ಕೆಲವರಿಗೆ ಕಷ್ಟ ಆಗಬಹುದು. ಕಾಕ್ಲಿಯರ್ ಇಂಪ್ಲಾಂಟ್ ಅಂತೂ ಅದು ಗಗನ ಕುಸುಮ ಅಂತಲೇ ಹೇಳಬಹುದು ಲೋಯರ್ ಮಿಡಲ್ ಕ್ಲಾಸ್ ಅವರಿಗೆಲ್ಲ.
3: ಅದಕ್ಕೆ ಈಗ ಸ್ಕೀಮ್ಸ್ಗಳು ಅವೈಲೇಬಲ್ ಇದೆ. ಒಂದು ಮೇಜರ್ ಆಗಿರೋದು ಏನಂತ ಹೇಳಿದ್ರೆ ಅಡಿಪ್ ಸ್ಕೀಮ್ ಅಂತ ಇದೆ. ಅದು ಸೆಂಟ್ರಲ್ ಗವರ್ಮೆಂಟ್ ಕೆಳಗಡೆ ಬರುತ್ತೆ. ಅದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅದನ್ನ ಮಾಡ್ತಿರೋದು. ಅದು ಬರೀ ಹಿಯರಿಂಗ್ ಲಾಸ್ ಅಂತಲ್ಲ, ಎಲ್ಲಾ ಡಿಸಬಿಲಿಟಿ ಇರೋರ್ಗು ಅವ್ರಿಗೆ ಬೇಕಾದಂತ ಡಿವೈಸಸ್ ನ ಫಿಟ್ ಮಾಡ್ಲಿಕ್ಕೆ ಈ ಸ್ಕೀಮ್ನ ನಡೆಸ್ತಾ ಇರೋದು. ಅದರಲ್ಲಿ ಈಗ ಹಿಯರಿಂಗ್ ಏಡ್ಗಳು ಫ್ರೀ ಆಗಿ ಫಿಟ್ ಮಾಡಿಸಬಹುದು. ಅಂದ್ರೆ ಅದಕ್ಕೆ ಕೆಲವು ಕ್ರೈಟೀರಿಯಾಗಳಿದೆ. ಒಂದು ಏನಂತ ಹೇಳಿದ್ರೆ ಅವ್ನು ಇಂಡಿಯನ್ ಸಿಟಿಸನ್ ಆಗಿರಬೇಕು ಫಸ್ಟ್. ಎರಡನೇದೇನು ಅಂತ ಹೇಳಿದ್ರೆ ಅವ್ರು ಮಿನಿಮಮ್ 40% ಡಿಸಬಿಲಿಟಿ ಇರಬೇಕು. ಡಿಸಬಿಲಿಟಿ ಸರ್ಟಿಫಿಕೇಟ್ ಇರಬೇಕು ಅವ್ರ ಹತ್ರ. ಜನರಲ್ ಆಗಿ ಡಿಸಬಿಲಿಟಿ ಸರ್ಟಿಫಿಕೇಟ್ ಅವ್ರಿಗೆ 40% ಮೇಲೆ ಇರಿವರ್ಸಿಬಲ್ ಡಿಸಬಿಲಿಟಿ ಇದ್ರೆ ಸಿಗುತ್ತೆ. ಆ ಡಿಸಬಿಲಿಟಿ ಸರ್ಟಿಫಿಕೇಟ್ ಇದ್ರೆ ಮತ್ತೆ ಇಂಡಿಯನ್ ಸಿಟಿಸನ್ ಆದ್ರೆ ನೆಕ್ಸ್ಟ್ ಮೂರನೇದು ಬರೋದು ಇನ್ಕಮ್. 30,000 ಒಳಗಡೆ 30,000 ಒಳಗಡೆ ಫ್ಯಾಮಿಲಿ ಇನ್ಕಮ್ ಇದ್ರೆ ಅವ್ರಿಗೆ ಮಿಷನ್ ಅಲ್ಲಿ ಸಬ್ಸಿಡಿ ಸಿಗುತ್ತೆ. 22,500 ಕೆಳಗಡೆ ಮಂತ್ಲಿ ಇನ್ಕಮ್ ಇದ್ರೆ ಮಿಷನ್ ಫ್ರೀ ಆಗಿ ಸಿಗುತ್ತೆ. ಇದು ಇಯರಿಂಗ್ ಏಡ್ ಮಾತ್ರ ಅಲ್ಲ, ಕಾಕ್ಲಿಯರ್ ಇಂಪ್ಲಾಂಟ್ ಕೂಡ ಫ್ರೀ ಆಗಿ ಸಿಗುತ್ತೆ.
4: ಮಂತ್ಲಿ ಇನ್ಕಮ್
3: ಹೌದು, 22,500 ಕೆಳಗೆ ಇದ್ರೆ 100% ಫ್ರೀ ಆಗಿ ಸಿಗುತ್ತೆ. ಇಲ್ದಿದ್ರೆ 30,000 ಒಳಗಡೆ ಇದ್ರೆ 22,500 ಒಳಗಡೆ ಇದ್ರೆ 50% ಸಬ್ಸಿಡಿಯಲ್ಲಿ ಮಿಷನ್ ಸಿಗುತ್ತೆ. ಕಾಕ್ಲಿಯರ್ ಇಂಪ್ಲಾಂಟ್ ಕೂಡ ಫ್ರೀ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಿದೆ. ಅಂದ್ರೆ ಅವಾಗ ಮಕ್ಕಳಿಗೆ ಮಾತ್ರ, 5 ವರ್ಷ ಕೆಳಗಿರುವ ಮಕ್ಕಳಿಗೆ ತೊಂದರೆ ಸಿವಿಯರ್ ಟು ಪ್ರೊಫೌಂಡ್ ಲಾಸ್ ಇದ್ರೆ ಅವ್ರಿಗೆ ಈ ವಿತ್ ದಿಸ್ ಇನ್ಕಮ್ ಕ್ರೈಟೀರಿಯಾ ಮ್ಯಾಚ್ ಆಗ್ತಿದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಫಿಟ್ ಮಾಡ್ತಾರೆ. ಕಾಕ್ಲಿಯರ್ ಇಂಪ್ಲಾಂಟ್ ಫಿಟ್ ಮಾಡೋದು ಅಂತ ಹೇಳಿದ್ರೆ ಬರೀ ಮಿಷನ್ ಚಾರ್ಜ್ ಅಲ್ಲ, ಸರ್ಜರಿ ಚಾರ್ಜಸ್ ಇರ್ಬೋದು, ಅಸೆಸ್ಮೆಂಟ್ ಚಾರ್ಜಸ್, ಥೆರಪಿ ಚಾರ್ಜಸ್ ಎಲ್ಲ ಕೂಡ ಕವರ್ ಆಗುತ್ತೆ. 3 ವರ್ಷಕ್ಕೆ ಸರ್ಜರಿ ಆದ್ಮೇಲೆ 3 ವರ್ಷ ತನಕ ಸಪೋರ್ಟ್ ಎಲ್ಲದಕ್ಕೂ ಸಪೋರ್ಟ್ ಕೊಡ್ತಿದ್ದಾರೆ. ಇದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್. ಇದರ ಜೊತೆಗೆ ಕರ್ನಾಟಕ ಗವರ್ಮೆಂಟ್ ಸ್ಕೀಮ್ ಕೂಡ ಇದೆ, ಸ್ಮಿತಿ ಸಂಜೀವನಿ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲೂ ಕೂಡ ಅಂದ್ರೆ ಅದು ಸಸ್ತ್ ಕೆಳಗಡೆ ಬರುತ್ತೆ. ಸಸ್ತ್ ಸ್ಕೀಮ್ ಅಲ್ಲೂ ಕೂಡ ಇಂಪ್ಲಾಂಟ್ಗಳು ಫಿಟ್ ಆಗ್ತಿದೆ. 3 ವರ್ಷ ಕೆಳಗಿರುವ ಮಕ್ಕಳಿಗೆ ಫ್ರೀ ಆಗಿ ಕಾಕ್ಲಿಯರ್ ಇಂಪ್ಲಾಂಟ್ ನ ಫಿಟ್ ಮಾಡ್ತಿದ್ದಾರೆ. ಜೊತೆಗೆ ಥೆರಪಿ ಸರ್ವಿಸಸ್ ಕೂಡ ಫ್ರೀ ಆಗಿ ಅವೈಲ್ ಮಾಡಬಹುದು. ಈಗ ನಮ್ಮಲ್ಲಿ ಈಗ JSS ಹಾಸ್ಪಿಟಲ್ ಮತ್ತೆ JSS ಸ್ಪೀಚ್ ಅಂಡ್ ಡ್ಯೂರಿಂಗ್ ಕಾಲೇಜು ಈ ಎರಡು ಸ್ಕೀಮ್ಗೂ ಎಂಪ್ಯಾನಲ್ ಆಗಿದೀವಿ. ಸೊ ನಮ್ಮಲ್ಲಿ ಸರ್ಜರಿ ಕೂಡ ಆಗ್ತಿದೆ, ಅವರು ಮಕ್ಕಳು ಥೆರಪಿ ಕೂಡ ತಗೋತಾ ಇದ್ದಾರೆ.
4: ಅಂದ್ರೆ ಪ್ರೈವೇಟ್ ಆಸ್ಪತ್ರೆಯಲ್ಲೂ ಕೂಡ ಅವರಿಗೆ ಸರ್ಕಾರದ ಸೌಲಭ್ಯ ಸಿಗುತ್ತೆ.
3: ಹೌದು, ಅವರು ಒಂದು ಫಸ್ಟ್ ಒಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ನಮ್ಮಲ್ಲಿ ಫೆಸಿಲಿಟೀಸ್ ಹೆಂಗಿದೆ ಅಂತ ನೋಡ್ತಾರೆ. ಮತ್ತೆ ನಾವು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಮಾಡ್ಕೊಂಡು ಹೋದ್ರೆ ನಮಗೂ ಕೂಡ ಯಾವುದೇ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಥವಾ ಹಾಸ್ಪಿಟಲ್ಸ್ ಎಂಪ್ಯಾನಲ್ ಆಗ್ಬೋದು. ಯಾಕಂದ್ರೆ ಅವ್ರಿಗೆ ಮ್ಯಾಕ್ಸಿಮಮ್ ರೀಚ್ ಆಗಬೇಕು ಅಂತ ಪಬ್ಲಿಕ್ಗೆ. ಸೊ ಬರೀ ಗವರ್ಮೆಂಟ್ ಸೆಕ್ಟರ್ ಮಾತ್ರ ನೋಡಿದ್ರೆ ಅವ್ರದ್ದು ಲಿಮಿಟ್ ಆಗ್ಬಿಡುತ್ತೆ ಅವ್ರದ್ದು ರೀಚ್. ಅದಕ್ಕೆ ಪ್ರೈವೇಟ್ ಹಾಸ್ಪಿಟಲ್ಸ್ ಮತ್ತೆ ಇನ್ಸ್ಟಿಟ್ಯೂಟ್ಸ್ ರಿನೌಂಡ್ ಇರೋದು ಇನ್ಸ್ಟಿಟ್ಯೂಟ್ಸ್ನ ಅವರು ಕಾನ್ಫಿಡೆನ್ಸ್ ತಗೊಂಡು ಅವ್ರನ್ನ ಕೂಡ ಇನ್ವಾಲ್ವ್ ಮಾಡಿ ಪ್ರೋಗ್ರಾಮ್ಗಳನ್ನ ನಡೆಸ್ತಾ ಇರೋದು. ಈಗ ನಾವು ಕೂಡ ಈಗ ಅಡಿಪ್ ಸ್ಕೀಮ್ ಅಡಿಯಲ್ಲಿ 1,500 ಮೇಲೆ ಹಿಯರಿಂಗ್ ಏಡ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಕ್ಯಾಂಪ್ ಕಂಡಕ್ಟ್ ಮಾಡಿ ಅಲ್ಲಿ ನಮ್ಮ ಇಲ್ಲಿ ಗವರ್ಮೆಂಟ್ ಇಂದಾನು ಅಫಿಷಿಯಲ್ಸ್ ಇರ್ತಾರೆ, ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ನಾವು ಮ್ಯಾನ್ ಪವರ್ ಕೊಡ್ತೀವಿ, ನಾವು ಸ್ಪೇಸ್ ಕೊಡ್ತೀವಿ, ನಾವು ಲೋಕಲ್ ಇದರಲ್ಲಿ ಮೊಬಿಲೈಸ್ ಮಾಡಿ ಪಾಪ್ಯುಲೇಷನ್ ನಾವು ಕೇಸಸ್ನ ತರ್ತೀವಿ. ಹಾಗೆ ನಾವು 1,500 ಮೇಲೆ ಮಿಷನ್ಗಳು ಕೂಡ ನಾವು ಫಿಕ್ಸ್ ಮಾಡಿದೀವಿ ನಮ್ಮ ಜೆಎಸ್ಎಸ್ ಅಲ್ಲಿ.
4: ಮತ್ತೆ ಈ ಹಿಯರಿಂಗ್ ಡಿಸೇಬಲ್ಡ್ ಪರ್ಸನ್ಗೆ ಇನ್ಯಾವುದಾದ್ರೂ ಯೋಜನೆಗಳು, ಮತ್ತೆ ಅವರು ಇದನ್ನ ಹೇಗೆ ಅವರು ಡಿಸೇಬಿಲಿಟಿ ಸರ್ಟಿಫಿಕೇಟ್ ತಗೊಳ್ಳೋದ್ರಿಂದ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಹೇಳಿ.
3: ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರೊಂದು ಡಿಸಬಿಲಿಟಿ ಸರ್ಟಿಫಿಕೇಟ್ ಮಾಡಿಸಬೇಕು. ನಾನು ಹೇಳ್ದಂಗೆ ಕ್ರೈಟೀರಿಯಾ ನೋಡಿ, 40% ಮೇಲೆ ಡಿಸಬಿಲಿಟಿ ಇದ್ರೆ ಸರ್ಟಿಫಿಕೇಟ್ ಸಿಗೋದು. ಅದು ನಿಮ್ಗೆ ಎಲ್ಲಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಹೋದ್ರೆ ಅಲ್ಲಿ ಫೆಸಿಲಿಟಿ ಇದೆ. ಈಗ ಅಲ್ಲಿ ಫೆಸಿಲಿಟಿ ಇಲ್ವಾ, ಅವ್ರು ನಿಮ್ನ ರೆಕಮೆಂಡ್ ಮಾಡ್ತಾರೆ ಎಲ್ಲಿ ಟೆಸ್ಟ್ ಮಾಡಿಸ್ಕೋಬಹುದು ಅಂತ. ವಾಪಸ್ ನೀವು ಅಲ್ಲಿಗೆ ಬಂದ್ರೆ ಅಲ್ಲೊಂದು ಮೆಡಿಕಲ್ ಬೋರ್ಡ್ ಮಾಡಿಕೊಂಡು ಅವರು ನಿಮ್ಗೆ ಸರ್ಟಿಫಿಕೇಟ್ಗೆ ಅಪ್ರೂವಲ್ ಕೊಡ್ತಾರೆ. ಇದ್ರೆ ತೊಂದರೆ ಇದ್ರೆ ಅಪ್ರೂವಲ್ ಕೊಡ್ತಾರೆ, ಅದು ಫಸ್ಟ್ ಸ್ಟೆಪ್. ಈ ಡಿಸಬಿಲಿಟಿ ಸರ್ಟಿಫಿಕೇಟ್ ಮಾಡಿದ ನಂತರ ಈಗ UDID ಕಾರ್ಡ್ ಅಂತಿದೆ, ಯುನೀಕ್ ಡಿಸಬಿಲಿಟಿ ಐ ಡಿ ಅಂತ, ಅದನ್ನ ನಾವು ಆನ್ಲೈನ್ ಅಪ್ಲೈ ಮಾಡ್ಕೋಬಹುದು. ಅಂದ್ರೆ ನಾವೇ ಮಾಡ್ಕೋಬಹುದು, ಇಲ್ಲ ಅಂತೀರ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಇನ್ಸ್ಟಿಟ್ಯೂಟ್ ಸಪೋರ್ಟ್ ತಗೋಬಹುದು, ಇಲ್ಲದಿದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಡಿಸ್ಟ್ರಿಕ್ಟ್ ರಿಹಾಬಿಲಿಟೇಷನ್ ಸೆಂಟರ್ ಅಂತಿದೆ, ಅಲ್ಲಿ ಅಪ್ರೋಚ್ ಮಾಡಿದ್ರೆ ಅವರು ನಿಮ್ಗೆ ಯು ಡಿ ಐಡಿಗೆ ವ್ಯವಸ್ಥೆ ಮಾಡ್ಕೊಡ್ತಾರೆ. ಅದೇನಂದ್ರೆ ಒಂಥರ ಡಿಜಿಟಲ್ ಡಾಟಾಬೇಸ್, ಈಗ ಆಧಾರ್ ಕಾರ್ಡ್ ಇದ್ದಂಗೆನೆ ಒಬ್ಬರಿಗೆ ಒಂದು ಯುನೀಕ್ ಐಡೆಂಟಿಟಿ ಒಬ್ಬರಿಗೆ ಸಿಗುತ್ತೆ. ಅದು ಈಗ ಮೋಸ್ಟ್ಲಿ ಎಲ್ಲಾ ಸ್ಕೀಮ್ಗೂ ಅದೊಂದು ಸ್ವಲ್ಪ ಮ್ಯಾಂಡೇಟ್ ಮಾಡ್ತಿದ್ದಾರೆ, ಮುಂಚೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಷ್ಟೇ ಸಾಕಾಗಿತ್ತು, ಯು ಡಿ ಐ ಡಿ ಕಾರ್ಡ್ ಕೂಡ ಮಾಡಿಸಬೇಕು. ಜೊತೆಗೆ ಒಂದೊಂದು ಸ್ಕೀಮ್ಗೆ ಏನಾಗುತ್ತೆ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಈಗ ನಾನೀಗ ಅಡಿಪ್ ಸ್ಕೀಮ್ ಬಗ್ಗೆ ಹೇಳಿದೆ, ಅಲ್ಲಿ ಮಂತ್ಲಿ ಇನ್ಕಮ್ ಇಷ್ಟಿರಬೇಕು ಅಂತ ಕ್ರೈಟೀರಿಯಾ ಇದೆ, ಅದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಒಂದು ಮಾಡಿಸಬೇಕಾಗುತ್ತೆ. ಇದಿಷ್ಟು ಇದ್ರೆ ಬೇರೆ ನಾವು ಸ್ಕೀಮ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಈಗ ಅಡಿಪ್ಸ್ ಮತ್ತೆ ಸಸ್ತೆ ಸ್ಕೀಮ್ ಬಗ್ಗೆ ಹೇಳಿದೆ, ಅದ್ರ ಜೊತೆಗೇನೆ ಅವ್ರಿಗೆ ಟ್ರಾವೆಲ್ ಕನ್ಸೆಷನ್ಸ್ ಇರ್ಬೋದು, ಅಥವಾ ಇನ್ಶೂರೆನ್ಸ್ ಸ್ಕೀಮ್ಗಳಿದೆ, ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಇದೆ, ಇದಕ್ಕೆಲ್ಲ ಅಪ್ಲೈ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಕನ್ಸೆಷನ್ ಬಗ್ಗೆ ಹೇಳಿದ್ರೆ, ಈಗ ಐ ಆರ್ ಸಿ ಟಿ ಸಿ ಅಲ್ಲಿ ನಮ್ಮ ಯು ಡಿ ಕಾರ್ಡ್ ಐ ಡಿ ಕಾರ್ಡ್ನ ಅಪ್ಲೋಡ್ ಮಾಡ್ಬಿಟ್ಟು ನಮಗೆ ಅಲ್ಲೂ ಒಂದು ದಿವ್ಯಾಂಗ್ಜನ ಐ ಡಿ ಅಂತ ಜನರೇಟ್ ಆಗುತ್ತೆ, ಆ ಐ ಡಿ ಯೂಸ್ ಮಾಡಿಕೊಂಡು ನಾವು ಟಿಕೆಟ್ ಬುಕ್ ಮಾಡ್ಬೋದು. ಆವಾಗ ಡಿಸಬಿಲಿಟಿ ಇರೋರಿಗೆ ಆಲ್ಮೋಸ್ಟ್ 75% ತನಕ, ಅಪ್ ಟು 75% ತನಕ ಇದು ಸಿಗುತ್ತೆ, ಡಿಸ್ಕೌಂಟ್ ಸಿಗುತ್ತೆ. ಈವನ್ ಬಸ್ ಅಲ್ಲಾದರೂ ಕೂಡ ನಮ್ಮ ಕೆ ಎಸ್ ಆರ್ ಟಿ ಸಿಗೆ ಅಪ್ರೋಚ್ ಮಾಡ್ಬಿಟ್ಟು ನಾವು ಪಾಸ್ಗೆ ಹೆಂಗೆ ಅಪ್ಲೈ ಮಾಡ್ತೀವಿ, ಅದೇ ಥರ ನಾವು ಯು ಡಿ ಐ ಡಿ ಕಾರ್ಡ್ನ ಮತ್ತು ಡಿಸಬಿಲಿಟಿ ಸರ್ಟಿಫಿಕೇಟ್ ಜೊತೆ ಅಪ್ಲೈ ಮಾಡಿದರೆ ಅಲ್ಲೂ ಕೂಡ ಕನ್ಸರ್ ಫ್ರೀಯಾಗಿ ನಾವು 100 kilometers ತನಕ ಟ್ರಾವೆಲ್ ಮಾಡ್ಬೋದು ಡಿಸಬಿಲಿಟಿ ಇರೋ.
4: ಈ ಸ್ಕೂಲ್ ಅಡ್ಮಿಷನ್ಸ್, ಜಾಬ್ ರಿಸರ್ವೇಶನ್ಸ್ ಇವರಿಗೆಲ್ಲ ಎಷ್ಟು ಇದೆ?
3: ಎಜುಕೇಷನ್ ಇದು ಸೆಕ್ಟರ್ ನೋಡಿದರೆ ಅವ್ರಿಗೆ 18 years ತನಕ ಫ್ರೀ ಎಜುಕೇಷನ್ ಕೊಡಬೇಕು ಅಂತಿದೆ. ಹೈಯರ್ ಎಜುಕೇಷನ್ಗೆ ಹೋದ್ರೆ ಮ್ಯಾಮ್, ಹೈಯರ್ ಎಜುಕೇಷನಲ್ಲಿ ಅವ್ರಿಗೆ 5% ರಿಸರ್ವೇಷನ್ಸ್ ಇದೆ. ಜೊತೆಗೆ ಎಂಪ್ಲಾಯ್ಮೆಂಟ್ ಸೆಕ್ಟರ್ಗೆ ಹೋದ್ರೆ 4% ರಿಸರ್ವೇಷನ್ಗೆ ಗೌರ್ಮೆಂಟ್ ಸೆಕ್ಟರ್ಲ್ಲಿ ಕೊಡಬೇಕು ಅಂತ. ನಮ್ದು ಆರ್ ಪಿ ಡಬ್ಲ್ಯೂ ಡಿ ಆಕ್ಟ್ ಅಂತಿದೆ ಮ್ಯಾಮ್, ಈಗ ಕರೆಂಟ್ಲಿ ಅದೇ ಎನ್ಫೋರ್ಸ್ ಆಗಿರೋದು, ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟಿ ಆಕ್ಟ್, ಅದರಲ್ಲಿ ಇದಿಷ್ಟೇ ಎನ್ಫೋರ್ಸ್ ಆಗಿದೆ. ಸೊ ಮತ್ತೆ ಸ್ಕೂಲ್ಸು ಯಾವುದೇ ಕಾರಣಕ್ಕೂ ಅಡ್ಮಿಷನ್ನ ಡಿನೈ ಮಾಡಬಾರ್ದು ಅಂತ ಕೂಡ ಇದೆ. ಸೊ ಅವ್ರು ಏನಾದ್ರು ಡಿನೈ ಮಾಡಿದ್ರೆ, ಈಗ ಲಾಸ್ ಇದೆ, ಪ್ರಾಬ್ಲಮ್ ಇದೆ ಅಂತ ಡಿನೈ ಮಾಡಿದರೆ ಲೀಗಲ್ ಆಗಿ ಪೇರೆಂಟ್ಸ್ ಮುಂದಕ್ಕೆ ಹೋಗಿ ಅಡ್ಮಿಷನ್ ತಗೋಬಹುದು.
4: ಜಾಬ್ ರಿಸರ್ವೇಷನ್

0: ಕಮ್ಯುನಿಟಿದ ಭಾಗ. ಸೊ ನಮ್ಮ ಕಮ್ಯುನಿಟಿಯಿಂದ ಹೆಲ್ಪ್ ಸಿಕ್ಕಿದ್ರೇ ನಾವು ಕಮ್ಯುನಿಟಿಗೆ ಇಳಿದು ಫೀಲ್ಡಲ್ಲಿ ನಾವು ಅವ್ರನ್ನ ಕಂಡುಹಿಡಿಯಬಹುದು, ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆಲ್ಲ ಕಮ್ಯುನಿಟಿದ ಹೆಲ್ಪ್ ತುಂಬಾ ಮುಖ್ಯವಾಗಿದೆ. ಮತ್ತೆ ಈಗ ಈ ಸ್ಕೀಮ್ಗಳು ಹೇಳಿದ್ನಲ್ಲ, ಈ ಸ್ಕೀಮ್ಗಳು ಕೂಡ ಅಂಗನವಾಡಿಯಲ್ಲಿ ಸ್ಕೂಲ್ಸಲ್ಲೆಲ್ಲ ನಡೆಯುತ್ತೆ, ಅಲ್ಲೂ ಎಲ್ಲ ನಮಗೆ ಕಮ್ಯುನಿಟಿದ ಹೆಲ್ಪ್ ಸಿಕ್ಕಿರಬೇಕು. ಮತ್ತೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು, ಒಂದು ನಮ್ಮ ಮೈಂಡ್ ಸೆಟ್ ಇದೆಯಲ್ಲ, ಓ ಈ ಮಗುಗೆ ಏನೋ ತೊಂದರೆ ಇದೆ, ಇಲ್ಲ ಇವ್ರಿಗೆ ಏನೋ ತೊಂದರೆ ಇದೆ, ಇವರು ನಮ್ಮ ಥರ ಅಲ್ಲ ಅನ್ನಂಗೆ ಅವ್ರಿಗೆ ಡಿಸ್ಕ್ರಿಮಿನೇಟ್ ಮಾಡದೆ ಅವರು ಕೂಡ ನಮ್ಮ ಜೊತೆನೆ ಬಾಳ್ಬೇಕು ಬೆಳಿಬೇಕು ಅಂತ ಒಂದು ಪಾಸಿಟಿವ್ ಮೈಂಡ್ ಸೆಟ್ನ ಸ್ಪ್ರೆಡ್ ಮಾಡಬೇಕು ಅನ್ನೋ ಇದರಲ್ಲೇ ನಾವು ತುಂಬಾ ಪ್ರೋಗ್ರಾಮ್ಸ್ಗಳು ಮಾಡ್ತೀವಿ.
1: ಧನ್ಯವಾದಗಳು ವಿಪಿನ್ ಘೋಷ್ ಅವರೇ. ಇದುವರೆಗೂ ಶ್ರವಣ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಚಿಕಿತ್ಸೆ ಏನಿದೆ, ಅದನ್ನ ಪಡ್ಕೊಳ್ಳೋದಕ್ಕೆ ಸರ್ಕಾರದ ಸೌಲಭ್ಯಗಳು ಏನೇನು ಸಿಗತ್ವೆ, ಅವ್ರಿಗೆ ಯಾವ್ಯಾವ ಥರ ರಿಯಾಯಿತಿಗಳಿವೆ, ಅವರಿಗೆ ಏನೇನು ಯೋಜನೆಗಳನ್ನು ಸರ್ಕಾರ ರೂಪಿಸಿದೆ, ಇದನ್ನೆಲ್ಲ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮೇಡಮ್.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಶ್ರವಣ ದೋಷ ಉಳ್ಳವರಿಗೆ ಶ್ರವಣ ಸಾಧನಗಳು ಹಾಗೂ ಸರ್ಕಾರಿ ಯೋಜನೆಗಳು, ಈ ಕುರಿತು ಮೈಸೂರಿನ ಜೆಎಸ್ಎಸ್ ವಾಕ್ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವಿಪಿನ್ ಘೋಷ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತೇಜಸ್ವಿನಿ ಗಿರೀಶ್.
3: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6.
4: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
5: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶ್ರೀನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
6: ಒಂದ್ಸಲ ಬಂಕಿಮಚಂದ್ರರು ತಮ್ಮ ಕೆಲಸದಿಂದ ರಜೆ ಪಡೆದು ತಮ್ಮ ಹಳ್ಳಿಯಾದ ಕಾಂದಾಲ್ಪಾಡೆಗೆ ರೈಲಿನಲ್ಲಿ ಹೋಗ್ತಾ ಇದ್ರಂತೆ. ಊರಿನ ಸದ್ದುಗದ್ದಲಗಳಿಂದ ರೈಲು ದೂರವಾದಾಗ ಅವರಿಗೆ ಒಂದು ದೃಶ್ಯ ಗೋಚರವಾಯಿತು.
5: ತಪ್ಪದೆ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 10:00. ಕೇಳಿ ಗಿಳಿಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ಚಂಪಕ ಅಕಾಡೆಮಿಯ ಪುಟ್ಟ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
7: ನಮಸ್ತೆ, ನಾನು ಚಂಪಕ ಅಕಾಡೆಮಿಯಿಂದ ಬಂದಿರೋದು. ಕನ್ನಡ ನಮ್ಮ ತಾಯಿಯ ಭಾಷೆ, ಸಂಸ್ಕೃತ ನಮ್ಮ ಸಂಸ್ಕೃತಿಯ ಭಾಷೆ. ಧ್ಯಾನ, ನೀತಿ ಮತ್ತು ಸನ್ಮಾರ್ಗವನ್ನು ಸಾರುವ ಈ ಶುಭಾಷಿತವನ್ನು ಕೇಳಿ ಆನಂದಿಸಿ.
8: ಶುಭಾಷಿತ ಉದ್ಯೋಗ ಕಲು ಕರ್ತವ್ಯ ಫಲಂ ಮಾರ್ಜಾರವತ್ ಭವೇತ್. ಜನ್ಮ ಪ್ರಭೃತಿ ಗೌ ನಾಸ್ತಿ ಪಯ ಪಿಬತಿ ನಿತ್ಯಶಃ. ಅರ್ಥ, ನಮ್ಮ ಪ್ರಯತ್ನ ಸತತವಾಗಿರಬೇಕು, ಪ್ರತಿಫಲ ಒಂದು ದಿನ ಸಿಕ್ಕೇ ಸಿಗುತ್ತದೆ. ಬೆಕ್ಕು ಹಸುವನ್ನು ಸಾಕದಿದ್ದರೂ ಹಾಲನ್ನು ಕುಡಿಯುವುದಿಲ್ಲವೇ.
9: ಸುಭಾಷಿತ ಆಲಸ್ಯಂ ಹಿ ಮನುಷ್ಯಾನ ಶರೀರಸ್ಥೋ ಮಹಾನ್ ರಿಪುಹ.
10: ನಾಸ್ತಿ ಉದ್ಯಮ ಸಮೋ ಬಂಧು ಕೃತ್ವಾಯ ನಾವಸಿಡತಿ.
11: ಅರ್ಥ, ಸೋಮಾರಿತನವು ವ್ಯಕ್ತಿಯ ಅತಿದೊಡ್ಡ ಶತ್ರು, ಕಠಿಣ ಶ್ರಮವು ವ್ಯಕ್ತಿಯ ಅತ್ಯುತ್ತಮ ಬಂಧು.
12: ಕಠಿಣವಾಗಿ ಶ್ರಮಿಸುವ ವ್ಯಕ್ತಿ ಎಂದೆಂದಿಗೂ ವಿಫಲನಾಗುವುದಿಲ್ಲ.
13: ಇಂತಹ ಅಮೂಲ್ಯ ಮಾತುಗಳಿಗೆ ಧನ್ಯವಾದಗಳು.
7: ಈಗ ಸುಮಧುರವಾದ ಸುಂದರ ಸಂಸ್ಕೃತ ಹಾಡನ್ನು ನನ್ನ ಸ್ನೇಹಿತರು ಹೇಳಲು ಬರುತ್ತಿದ್ದಾರೆ.
14: ಕೃಷ್ಣ ಕೃಷ್ಣ
15: ಓಮಂಬ
14: ದುಗ್ಧಂ ಪೀತಂ
15: ನಾಂಬ
14: ವದಸಿಯ ಸತ್ಯಂ
15: ನಾಂಬ
14: ಮುಖ ಮುದ್ದಾಟಯ ಹ ಹ ಹ.
7: ಸೂರ್ಯ ಹಾಗೂ

0: ಚಂದಿರ ಶ್ವೇತ ಕಿರಣ ಸುಂದರ ನೀಲ ಗಗನ ಮಂದಿರ ಸಕಲ ಜನ ಮನೋಹರ ಏಹಿ ಏಹಿ ಚಂದಿರ ಶ್ವೇತ ಕಿರಣ ಸುಂದರ.
1: ಈಗ ನಮ್ಮ ಸ್ನೇಹಿತರು 12 ಮಾಸಗಳ ಹೆಸರನ್ನು ಸಂಸ್ಕೃತ ಪದ್ಯದ ಮೂಲಕ ಸುಂದರವಾಗಿ ಹೇಳುತ್ತಾರೆ.

0: ನಮ್ಮ ಹಳ್ಳಿಯ ಮಣ್ಣಿನ ವಾಸನೆ ಒತ್ತಿರುವ ಗಿಯ ಗಿಯ ಜನಪದ ಹಾಡನ್ನು ನಾನು ಮತ್ತು ಸ್ನೇಹಿತರು ಹಾಡಲು ಬರುತ್ತಿದ್ದೇವೆ.
1: ಹರ ಹರಗಿಯಗಿಯಗಿಯಗಿಯಗಿಯಗಿಯಗಿಯ ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ ಶಿಷ್ಯಲ ನೋಡೋದಕ್ಕ ಸ್ವಾಮಿ ಸೇವಾ ಮಾಡಿ ಬಂದು ಹೋಗೋದಕ್ಕ, ನಾವು ಬಂದೇವ ಶಿಷ್ಯಲ ನೋಡೋದಕ್ಕ ಸ್ವಾಮಿ ಸೇವಾ ಮಾಡಿ ಬಂದು ಹೋಗೋದಕ್ಕ ಹರಗಿಯಗಿ.

0: ಅಂತ.
1: ಹ್ಮ್, ಏಳಪ್ಪ.
0: ಕೆಟ್ಟ ಜನ ಮುಖ ನೋಡಬಾರದಂತ ತಾತಾತ ಗೀಯ ಗೀಯ ಗಾಗಿಯ ಗೀ ಹಣ್ಣು ಕೈದು ಪದೀಪ ಇರ್ತಾರಂತ ಯಾಕಂತ ಪುಣ್ಯ ಬರಲಿ ಅಂತ
1: ಕಾಸಿನ ಕೋಟಿ ಪುಣ್ಯ
0: ಬರಲಿ ಅಂತ ತಾತಾತ ಗೀಯ ಗೀಯ ಗಾಗಿಯ ಗೀ ಏ ಭಿಕ್ಷುಕರ ಬಂದರು ನಿಷ್ಠುರಾಗಿ ಹೇಳುತ್ತಾರಂತ
1: ಏನಂತ
0: ಹೋಗುವಂತ ಈಗ ಹೋಗುದಿಲ್ಲ ಮುಂದಕ್ಕೆ ಹೋಗುವಂತ ಗೀಯ ಗೀಯ ಗಾಗಿಯ ಗೀ ಬೈದು ಮುಗನಾಗಿ ಕಿವಿದು ಕಿವುಡನಾಗಿ ಶಿವ ಯಾಕೆ ಕೊಂತ
1: ಹ್ಮ್ ಹೇಳಪ್ಪ
0: ವರ ಕೇಳ್ತಾರಂತ
1: ಏನ್ ಮಾಡ್ಬೇಕಂತ ಹ್ಮ್ ಹೇಳಪ್ಪ
0: ಒಂದೇ ಸಾಕು ನಮ್ಮಿಂದ ಶಿವನಿಗೇನು ಗೀಯ ಗೀಯ ಗಾಗಿಯ ಗೀಯ ಗೀಯ ಗಾಗಿಯ ಗೀ
1: ಬಂದೇವ ನಾವು ಬಂದೇವ ನಾವು ಬಂದೇವ ಶಿಷ್ಯ ಇಲ್ಲ ನೋಡೋದಕ್ಕ ಸ್ವಾಮಿ ಸೇವಾ ಮಾಡಿ ಬಂದು ಹೋಗೋದಕ್ಕ
0: ಯಗೀಯ ಗೀಯ ಗಾಗಿಯ ಗೀ
2: ಈಗ ಒಂದು ಪ್ರಾಸದ ಹಾಡು ಬರುತ್ತಿದೆ. ಕಿವಿ ದೊಡ್ಡದಾಗಿ ತೆರೆದು ಕೈ ತಟ್ಟಿ ನಮ್ಮ ಜೊತೆಗೆ ಹಾಡಿ
0: ಹಕ್ಕಿ ಚಿಲಿಪಿಲಿ.

0: ಶ್ರಮ ಮಾಡಿದರೆ ಯಶಸ್ಸು ಸಿಗುತ್ತದೆ ಎಂಬ ನೀತಿ ಕಥೆಯನ್ನು ಹೇಳಕ್ಕೆ ಬರ್ತಿದ್ದಾರೆ.
1: ನಮಸ್ತೆ. ಕತೆ ಹೆಸರು ಇರವೆ ಮತ್ತು ಮಿದತೆ.
2: ಒಂದು ಚಂದವಾದ ಉದ್ಯಾನವನವಿತ್ತು. ಅಲ್ಲಿ ವಿಧ ವಿಧವಾದ ಹೂಗಳು ನಗುತ್ತಾ ನಗುತ್ತಾ ನಡೆದಾಡುತ್ತಾ ಇದ್ದವು. ಅಲ್ಲಿ ಇರುವೆಗಳು ಸಿಪಾಹಿಗಳಂತೆ ಯದ ಬಲ ಯದ ಬಲ ಮಾದಿಕೊಂಡು ಒಂದು ಮರವನ್ನು ಏರುತ್ತಾ ಇದ್ದವು. ಹತ್ತಿರದಲ್ಲಿದ್ದ ಕೆಂಪು ಹೂಗಳ ಮಧ್ಯೆ ಇದ್ದ ಮಿದತೆಯು ತನ್ನ ಕಣ್ಣುಗಳನ್ನು ಒಗರಿಸಿ ಸಾಲಾಗಿ ಹೋಗುತ್ತಿರುವ ಇರುವೆಗಳನ್ನು ನೋಡಿತು. ತನ್ನ ಗೆಳೆಯರನ್ನು ಕೂಗಿ ಏನ್ ಮಾಡ್ತಾ ಇದೆ ಎಂದು ಕೇಳೋಣ. ಬನ್ನಿ
3: ಬನ್ನಿ ಬನ್ನಿ ನೋಡಿ ಇರುವೆಗಳು ಹೇಗೆ ಹೋಗ್ತಾ ಇದೆ.
4: ಓ ಹೌದಾ, ಅಲ್ಲ ಬಂದೆ ಬಂದೆ, ನಾನು ಹಳದಿ ಬಣ್ಣ ಜ್ಯೂಸ್ ಕುಡಿತಾ ಇದ್ದೀನಿ. ಬಂದೆ ಬಂದೆ ಬಂದೆ.
3: ಏಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಾ? ನಮ್ಮ ಥರ ಆರಾಮಾಗಿ ಹಾಡು ಹೇಳ್ಕೊಂಡು ಖುಷಿಯಾಗಿದ್ಬಾರ್ದಾ?

0: ಅಲ್ಲಿ ನಮ್ಮ ಗೋಡೆಯಲ್ಲಿ ಸೇರ್ಕರಿಸಿದ್ದರೆ ಆರಾಮ ಕುಳಿತು ಸೇರಿಸಬಹುದು.
1: ವಸಂತಗಾಲ ಮುಗಿತು, ಬೇಸಿಗೆಗಾಲ ಮುಗಿತು, ಮಳೆಗಾಲನೂ ಮುಗಿತು. ಇಷ್ಟೆಲ್ಲ ಆದ್ಮೇಲೆ ಬಂದೇ ಬಿಡ್ತು ಚಳಿಗಾಲ. ಹಸಿರು ಮರಗಳೆಲ್ಲ ಬಾಡಾಗಿ ನಿಂತಿದೆ. ಚಳಿ ತರಲಾರದೆ ಎಲ್ಲ ಬೆಚ್ಚಗಿನ ಗೂಡು ಸೇರಿಕೊಂಡಿದ್ದವು.
2: ಯಪ್ಪ, ಬನ್ನಿ ಬನ್ನಿ ಆಹಾರ ಹುಡ್ಕೊಂಡು ಹೋಗೋಣ. ಎಷ್ಟು ಹುಡ್ಕಿದ್ರು ಆಹಾರನೇ ಸಿಗ್ತಾ ಇಲ್ಲ. ಏನಪ್ಪ ಮಾಡೋದು? ಅಯ್ಯೋ ಅಪ್ಪ, ಹಸಿವಿಗೆ ತಲೆಯೆಲ್ಲ ಸೂತ್ತಾ ಇದೆ.
0: ಇರುವೆಗಾರು ತನ್ನ ಗೂಡಿಂದ ಇರಕ್ಕಿ ಹೇಗೆ ನಾವು ಹೇಳಿದ್ವಿ ತಾನೆ.
3: ನೀತಿ ಕಠಿಣ ಪರಿಶ್ರಮದಿಂದ ಭವಿಷ್ಯ ತುಂಬಾ ಸುಂದರವಾಗಿರುತ್ತದೆ. ಧನ್ಯವಾದಗಳು.
4: ಮಕ್ಕಳೇ, ಈಗ ನಾವು ಒಂದು ಸಣ್ಣ ಒಗಟು ಹಾಡನ್ನು ಹೇಳುತ್ತೇನೆ, ಚೆನ್ನಾಗಿ ಕೇಳಿ ಕೊನೆಯಲ್ಲಿ ಉತ್ತರ ಹೇಳಬೇಕು.
5: ಸೋಗೆ ಸ್ವಗತನಾ

0: ಮತ್ತು ಕ್ಷಮೆಯ ಮಹತ್ವ ತಿಳಿಸುವ ಈ ಕತೆ ಭಕ್ತ ಅಂಬರೀಷರದು. ಈಗ ಅವರ ಸುಂದರ ಕಥೆಯನ್ನು ಕೇಳೋಣ.
1: ಒಬ್ಬ ರಾಜ ಇದ್ದ, ಅವನ ಹೆಸರು ಅಂಬರೀಷ ಅಂತ. ಅವನು ತುಂಬ ಒಳ್ಳೆಯವನು. ಅವನು ವಿಷ್ಣು ದೇವರ ಭಕ್ತ. ಪ್ರತಿ ಏಕಾದಶಿ ದಿನ ಉಪವಾಸ ವ್ರತ ಮಾಡುತ್ತಿದ್ದ. ಪ್ರತಿ ದ್ವಾದಶಿಯ ದಿನ ಆಹಾರನ್ನು ಸೇವಿಸುತ್ತಿದ್ದ. ಒಬ್ಬರು ದೊಡ್ಡ ಋಷಿಗಳು ಇದ್ದರು, ಅವರ ಹೆಸರು ದುರ್ವಾಸ ಮಹಾಋಷಿಗಳು. ಅವರು ಸ್ವಲ್ಪ ಕೋಪಿಷ್ಟರು. ದ್ವಾದಶಿಯ ದಿನ ರಾಜನ ಅರಮನೆಗೆ ಬಂದರು. ರಾಜ ತುಂಬ ಗೌರವದಿಂದ ಅವರನ್ನು ಸ್ವಾಗತಿಸುತ್ತಿದ್ದ. ರಾಜ ಹೇಳ್ತಾ ಇದ್ದ, ಮುನಿಗಳೇ ದಯವಿಟ್ಟು ಆಹಾರವನ್ನು ಸ್ವೀಕರಿಸಿ ಎಂದು ಹೇಳುತ್ತಾನೆ. ಮುನಿಗಳು ಹೇಳುತ್ತಾರೆ, ನಾನು ಮೊದಲು ಸ್ನಾನ ಮಾಡುತ್ತೀನಿ ಅಂತ ಹೇಳಿ ಹೊರಟರು. ದ್ವಾದಶಿಯ ದಿನ ಮುಗಿತಾ ಬಂತು, ಮುನಿಗಳು ಬರಲೇ ಇಲ್ಲ.
2: ರಾಜನಿಗೆ ಗೊಂದಲವಾಯಿತು. ಏನು ಮಾಡುವುದೆಂದು ಯೋಚಿಸುತ್ತ ಆಗ ಏನು ಮಾಡುತ್ತಾನೆ ಗೊತ್ತಾ? ಸ್ವಲ್ಪ ತುಳಸಿ ನೀರನ್ನು ಮಾತ್ರ ಕುಡಿದರೆ ಉಪವಾಸ ಮುರಿದಂತೆ ಆಗುವುದಿಲ್ಲ ಎಂದು ಸೇವಿಸುತ್ತಾನೆ. ಅಷ್ಟರಲ್ಲಿ ಋಷಿಗಳು ಬಂದು ನನ್ನನ್ನು ಕಾಯದೆ ನೀನು ಉಪವಾಸ ಮುರಿದೆ ಎಂದು ಕೋಪಗೊಂಡು ರಾಕ್ಷಸನನ್ನು ಕಳಿಸಿದರು. ಆದರೆ ಅಂಬರೀಷ ಹೆದರಲಿಲ್ಲ. ಅವನು ದೇವರನನ್ನು ನೆನೆಸಿಕೊಂಡ. ಆಗ ಆಕಾಶದಿಂದ ಸುದರ್ಶನ ಚಕ್ರ ಬಂದು ರಾಕ್ಷಸನನ್ನು ನಾಶ ಮಾಡಿತು. ಆಮೇಲೆ ದುರ್ವಾಸ ಮುನಿಯನ್ನೇ ಹಿಂಬಾಲಿಸಿತು. ಆಗ ಓಡುತ್ತಾ ಓಡುತ್ತಾ ಬ್ರಹ್ಮನ ಬಳಿಗೆ ಹೋದರು. ಅವರು ನನ್ನಿಂದ ಸಾಧ್ಯವಿಲ್ಲ ಎಂದರು. ಶಿವನ ಬಳಿಗೆ ಹೋದರು, ಅವರು ಕಾಪಾಡಲಿಲ್ಲ. ಕೊನೆಗೆ ವಿಷ್ಣು ಬಳಿಗೆ ಹೋದರು, ಅವರು ನನ್ನಿಂದ ಸಾಧ್ಯವಿಲ್ಲ, ನನ್ನ ಭಕ್ತನಾದ ಅಂಬರೀಷನನ್ನೇ ಕೇಳಿಕೊ, ಅವನೇ ನಿನ್ನನ್ನು ಕಾಪಾಡಬಲ್ಲ ಎಂದು ಹೇಳುತ್ತಾರೆ. ಆಗ ಅಂಬರೀಷನ ಕ್ಷಮೆ ಕೇಳುತ್ತಾರೆ. ಆಗ ರಾಜ ಕ್ಷಮಿಸುತ್ತಾನೆ. ಆಮೇಲೆ ಸುದರ್ಶನ ಚಕ್ರ ಮಾಯವಾಗಿತ್ತು. ಈ ಕಥೆಯ ನೀತಿ, ನಾವು ಒಳ್ಳೆಯದೇ ಮಾಡಿದರೆ ಒಳ್ಳೆಯದೇ ಆಗುತ್ತದೆ.
0: ಎಂತ ಒಳ್ಳೆ ಕತೆ ಅಲ್ವಾ? ಹೌದು, ನಾನಂತೂ ಮಂತ್ರಮುಗ್ಧಳಾದೆ. ನಮ್ಮ ಪೌರಾಣಿಕ ಕಥೆಗಳದ್ದು ಅದರದೇ ಆದಂಥ ವಿಶೇಷತೆ ಇದೆ ಅಲ್ವಾ? ಈ ಕಥೆಯ ನೀತಿಯನ್ನು ಯೋಚಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ.
2: ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನನ್ನ ಸ್ನೇಹಿತರು ಸಮನ್ವಿತ, ತುಷಿಕ, ರಜತ್, ಹರ್ಷ,
0: ವೈದಿಕ್, ರಿಶಾನ್,
2: ಲಿಶಿತ, ದುವನ್, ಜಿಯಾನ್ಸ್ ಮತ್ತು ಶ್ರೀಯಾ.
3: ಇದುವರೆಗೆ ಮೈಸೂರಿನ ಚಂಪಕ ಅಕಾಡೆಮಿಯ ಪುಟ್ಟ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ಕೇಳಿಗಿಳಿಗಳೇ.

ಕೇಳುಗರೇ ಗಮನಿಸಿ, ಈ ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಪಂಡಿತ್ ಹರಿಶಂಕರ್ ಭಟ್ಟಾಚಾರ್ಯ ಅವರ ಸಿತಾರ್ವಾದನವನ್ನು ಆಲಿಸುವಿರಿ. ಇದು ಆಕಾಶವಾಣಿ ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:15. ಚಿತ್ರಗೀತೆಗಳು. ಹೆಂಡತಿಗೆ ಹೇಳ್ತೀನಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯ ಗಾಯಕಿ ಚಿತ್ರ. ಸಂಗೀತ ವಿ ಮನೋಹರ್.

0: shape a successful career with world-class education.
1: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
3: ಅದಾದ್ಮೇಲೆ ಸೌರಭ್ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು SLV ಸಿರಿಲ್ ಅಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25-30 days ಕಂಪ್ಲೀಟ್ ಮಾಡ್ತು. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್, ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಮಜಾ ಕೊಡ್ತು ನಂಗೆ.
4: ಕಣ್ಣು ಕಣ್ಣು ಮಾಡಿ ಮೀಟು,
5: ಜೋಡಿ ಆಯ್ತು ಮನಸಲ್ಲಿಗ ಹಾರ್ಟು ಬೀಟು,
4: ಒಂದೇ ಆಯ್ತು ಪ್ರೀತಿಯನ್ನು ಸಣ್ಣ ಗೀಟು, ದಾಟಿ ಆಯ್ತು ತಾಳಿ ಕಟ್ಟು ಟೈಮ್ ಆಯ್ತು.
2: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
6: ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಜಿ ಉದಯಶಂಕರ್ ಬರೆದಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ.
1: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
2: ನನ್ನ ಮಗು ಆಸ್ಪತ್ರೆಗೆ ಹೋಗೋ ಮಗುವಾಗಿರಲಿಲ್ಲ, ಸ್ಮಶಾನ ಸೇರೋ ಮಗುವಾಗ್ಬಿಟ್ಟಿತ್ತು.
3: ಛೇ, ಮತ್ತೆ ಆ ಸತ್ತು ಹೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
2: ಮನೆಯವ್ರಿಗೆ ಹೇಳ್ದೆ ಕೇಳ್ದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತು ಮಗುನ ಹೊತ್ಕೊಂಡು ಹೋದ್ರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೇನಮ್ಮ?
1: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.
4: ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ. ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೇ ಕೇಳಿ ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ.

0: ಗಮನಿಸಿ, ಈ ಮಧ್ಯಾಹ್ನ 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಸರ್ವರಿಗೂ ಸೂರು ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 3:45 ಆಕಾಶವಾಣಿ 90 ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯ ಸಂಗೀತ ಸ್ಟುಡಿಯೋದಲ್ಲಿ ದಿನಾಂಕ 15/2025 ಆಯೋಜಿಸಲಾಗಿದ್ದ ವಿ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನದ ಧ್ವನಿಮುದ್ರಣವನ್ನು ಆಲಿಸಬಹುದು. ನಿಲಯದ ಸಂಜೆಯ ಪ್ರಸಾರದಲ್ಲಿ 6:51 ಕೃಷಿರಂಗ, ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ, ಕೃಷಿ ಲೋಕ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಈ ರಾತ್ರಿ 7:45 ಕನ್ನಡದಲ್ಲಿ ಭಾಷಣ, ವಚನಕಾರರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:30. ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶ್ರೀನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಹರಿಓಂ ನಮಸ್ತೆ. 100.6 FM ಪ್ರಿಯ ಕೇಳುಗರಿಗೆ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶ್ರೀನಗರ ಶಾಲೆಯ ಮಕ್ಕಳಿಂದ ಸ್ವಾಗತ, ಸುಸ್ವಾಗತ.
2: ನಾವು ಇಂದು ನಿಮ್ಮೊಂದಿಗಿದ್ದೇವೆ.
1: ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶ್ರೀನಗರ ಶಾಲೆಯ ಕಲಿಯುವ ಕುಸುಮಗಳು. ನನ್ನ ಹೆಸರು ಕೃತಿಕಾ.
2: ನನ್ನ ಹೆಸರು ಧನ್ಯಗೌರಿ. ಇಂದು ನಾವು ಸಾಕಷ್ಟು ಉಪಯುಕ್ತ ಮಹತ್ವದ ಮಾಹಿತಿಯನ್ನು ಹೊತ್ತು ತಂದಿದ್ದೇವೆ. ಅವುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗಿದ್ದೇವೆ.
1: ಹೌದು ಧನ್ಯ. ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಸೋದರರಂತೆ ಬದುಕಿ ನಮ್ಮ ದೇಶಕ್ಕೆ ಏನಾದರೂ ಕೊಡುಗೆ ಅಥವಾ ಸೇವೆಯನ್ನು ಸಲ್ಲಿಸಬೇಕು. ಅದು ಅವನ ಆದ್ಯ ಕರ್ತವ್ಯವೆಂದು ಈ ಹಾಡಿನ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಶಾಲೆಯ ಭವಿಷ್ಯದ ಭರವಸೆಗಳು.
2: ಗೀತೆ ಬನ್ನಿ ಸೋದರರೇ, ಬನ್ನಿ ಬಾಂಧವರೇ.

0: ಧನ್ಯ. ನಿನಗೆ ಗೊತ್ತಾ, ನಾವು ದೇಶದ ಒಳಗೆ ಇಷ್ಟು ನೆಮ್ಮದಿಯಾಗಿ ಬದುಕೋಕೆ ಯಾರು ಕಾರಣ ಅಂತ?
1: ಓ ಗೊತ್ತು ಗೊತ್ತು, ನನ್ನ ದೇಶದ ಹೆಮ್ಮೆಯ ಸೇನಾಪಡೆ.
0: ಗುಡ್, ಚೆನ್ನಾಗಿ ತಿಳ್ಕೊಂಡಿದ್ದೀಯ.
1: ಇಲ್ಲ ಅಕ್ಕ, ನನಗೆ ಸ್ವಲ್ಪ ಮಾತ್ರ ಗೊತ್ತು, ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೋಬೇಕು ಅನ್ನಿಸ್ತಿದೆ ಅಕ್ಕ.
0: ಹೌದಾ, ಸರಿ ಹಾಗಾದ್ರೆ ನನ್ನ ಗೆಳತಿಯನ್ನು ಬರ ಮಾಡ್ಕೊಳ್ತೀನಿ. ಅವಳು ಸೇನೆ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಬಾ ಗೆಳತಿ ವಿಶಾಖ.
2: ನಮಸ್ತೆ ಎಲ್ಲರಿಗೂ.
1: ಅಕ್ಕ, ನಿಮ್ಗೆ ಸೇನೆ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಂತೆ, ಹೌದಾ?
2: ಹೌದು ಧನ್ಯ.
1: ಹೇಗೆ ಅಕ್ಕ?
2: ನನಗೆ ಸೇನೆಗೆ ಸೇರ್ಕೋಬೇಕು ಅಂತ ತುಂಬಾ ಆಸೆ ಇದೆ, ಅದಕ್ಕೆ ತಿಳ್ಕೊಂಡೆ.
0: ಧನ್ಯ ಕೂಡ ಸೇನೆ ಸೇರ್ಕೋತಾಳಂತೆ, ಅವಳಿಗೂ ತಿಳಿಸಿಕೊಡು ವಿಶಾಖ.
2: ಸರಿ, ಹಂಗಾದ್ರೆ ಕೇಳು. ಭಾರತದ ಭದ್ರತೆ ಮತ್ತು ಏಕತೆಯನ್ನು ಕಾಪಾಡುವಲ್ಲಿ ಭಾರತೀಯ ಸೇನೆಯ ಪಾತ್ರ ಅತ್ಯಂತ ಮಹತ್ವದಾಗಿದೆ. ನಮ್ಮ ದೇಶದ ಸೈನಿಕರು ತಮ್ಮ ಜೀವನವನ್ನು ಪಣಕ್ಕಿಟ್ಟು ದೇಶದ ಗಡಿಗಳನ್ನು ರಕ್ಷಿಸುತ್ತಾರೆ. ಅಂತಹ ಧೈರ್ಯಶಾಲಿ ಯೋಧರ ತ್ಯಾಗ ಮತ್ತು ಸೇವೆಯನ್ನು ಗೌರವಿಸುವ ಸಲುವಾಗಿ ಪ್ರತಿ ವರ್ಷ ಜನವರಿ 15ರಂದು ಸೇನೆ ದಿನವನ್ನು ಆಚರಿಸಲಾಗುತ್ತದೆ. 1949ರ ಜನವರಿ 15ರಂದು ಸ್ವತಂತ್ರ ಭಾರತದ ಮೊದಲ ಭಾರತೀಯ ಸೇನಾ ಅಧಿಕಾರಿಗಳು ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ ಅವರು ಅಧಿಕಾರ ಸ್ವೀಕರಿಸಿದರು. ಇದಕ್ಕೂ ಮೊದಲು ಬ್ರಿಟಿಷ್ ಅಧಿಕಾರಿಗಳು ಸೇನೆಯ ಮುಖ್ಯಸ್ಥರಾಗಿದ್ದರು. ಈ ಐತಿಹಾಸಿಕ ಘಟನೆಯನ್ನು ಸ್ಮರಿಸುವುದಕ್ಕಾಗಿ ಸೇನೆ ದಿನವನ್ನು ಆಚರಿಸುವ ಪರಂಪರೆ ಆರಂಭವಾಯಿತು. ಸೇನೆ ದಿನದ ಮುಖ್ಯ ಉದ್ದೇಶ ಭಾರತೀಯ ಸೇನೆಯ ಶೌರ್ಯ, ಶಿಸ್ತು, ತ್ಯಾಗ ಮತ್ತು ದೇಶಭಕ್ತಿಯನ್ನು ಸ್ಮರಿಸುವುದಾಗಿದೆ. ದೇಶದ ಒಳಗಿನ ಶಾಂತಿ ಕಾಪಾಡುವುದರ ಜೊತೆಗೆ ಗಡಿಗಳಲ್ಲಿ ಶತ್ರುಗಳಿಂದ ದೇಶವನ್ನು ರಕ್ಷಿಸುವ ಜವಾಬ್ದಾರಿ ಸೇನೆಯ ಮೇಲಿದೆ. ಕಠಿಣ ಹವಾಮಾನ, ಕಷ್ಟಕರ ಪರಿಸ್ಥಿತಿಗಳಲ್ಲಿಯೂ ನಮ್ಮ ಸೈನಿಕರು ನಿರಂತರವಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಈ ದಿನದಂದು ದೇಶದ ವಿವಿಧ ಭಾಗಗಳಲ್ಲಿ ಸೇನಾ ಪರೇಡ್ಗಳು, ಶೌರ್ಯ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಶೌರ್ಯ ಮತ್ತು ಸಾಹಸ ತೋರಿದ ಯೋಧರಿಗೆ ವೀರಚಕ್ರ, ಶೌರ್ಯಚಕ್ರ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುತ್ತಿದೆ. ಇದರಿಂದ ಯುವ ಜನರಲ್ಲಿ ದೇಶಭಕ್ತಿ ಮತ್ತು ಸೇವಾ ಭಾವನೆ ಬೆಳೆಸಲು ಪ್ರೇರಣೆ ದೊರೆಯುತ್ತದೆ.
0: ನಮ್ಮ ಹೆಮ್ಮೆಯ ಸೇನೆಯ ಹೃದಯ ಒಂದು ಧ್ವನಿ ಈ ಹಾಡಿನ ರೂಪದಲ್ಲಿ ಪ್ರಸ್ತುತವಾಗಿದೆ, ಕೇಳೋಣ ಬನ್ನಿ.
1: ಗೀತೆ: ಜಯ ಜಯ ಭಗವತಿ ಸುರಭಾರತಿ.

0: ನಿಜಕ್ಕೂ ಕಣ್ಣಲ್ಲಿ ನೀರು ಬರುವಂತಿತ್ತು. ಏನು ಸಾಹಿತ್ಯ, ಎಂತಹ ಅರ್ಥ, ಅದ್ಭುತ. ಈ ಗೀತೆ ಕೇಳಿದ ಮೇಲೆ ಇದನ್ನು ಹೇಳಲೇಬೇಕು. ಆಪರೇಷನ್ ಸಿಂಧೂರ್ನಲ್ಲಿ ಧೈರ್ಯ ಪ್ರದರ್ಶಿಸಿದ ಕರ್ನಲ್ ಕೋಶಾಂಕ್ ಲಾಂಬ ಮತ್ತು ಲೆಫ್ಟಿನೆಂಟ್ ಕರ್ನಲ್ ಸುಶೀಲ್ ಬಿಷ್ಟ್ ರವರ ವೀರಚಕ್ರ ಪ್ರಶಸ್ತಿಗೆ ಭಾಜನರಾಗಿರುವುದು ನಮ್ಮ ಹೆಮ್ಮೆ. ಕರ್ನಲ್ ಕೋಶಾಂಕ್ ಲಾಂಬ ಅಸಾಧಾರಣ ನಾಯಕತ್ವದ ಮಾದರಿ. 302 ಮೀಡಿಯಂ ರೆಜಿಮೆಂಟ್ ಕರ್ನಲ್ ಕೋಶಾಂಕ್ ಲಾಂಬ ಅವರನ್ನು ವೀರಚಕ್ರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಅವರು ಕಡಿಮೆ ಸಮಯದಲ್ಲಿ ಅಸಾಧಾರಣ ನಾಯಕತ್ವ ಪ್ರದರ್ಶಿಸಿ ಅತ್ಯಂತ ರಹಸ್ಯತೆಯೊಂದಿಗೆ ಸ್ಪೆಷಲ್ ಸಾಧನೆಗಳ ಏರ್ ಮೊಬೈಲೈಸೇಷನ್ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಇದು ಮೊದಲ ಬಾರಿಗೆ ನಡೆದಂತಹ ಶೌರ್ಯ ಮಹಾ ಕಾರ್ಯಾಚರಣೆಯಾಗಿ ದಾಖಲೆಯಾಗಿದೆ. ಇನ್ನೊಬ್ಬ ವೀರಚಕ್ರ ಪುರಸ್ಕೃತ ಲೆಫ್ಟಿನೆಂಟ್ ಕರ್ನಲ್ ಸುಶೀಲ್ ಬಿಷ್ಟ್ ಅವರು ತಮ್ಮ ಘಟಕದ ನೇತೃತ್ವದಲ್ಲಿ ಉಗ್ರರ ಶಿಬಿರ ಸಂಪೂರ್ಣ ನಾಶವನ್ನು ಸಾಧಿಸಿದ್ದಾರೆ. ಅವರ ತೀಕ್ಷ್ಣ ತಂತ್ರಜ್ಞಾನ, ಧೈರ್ಯ ಮತ್ತು ನಾಯಕತ್ವದಿಂದ ಕಾರ್ಯಾಚರಣೆ ಯಶಸ್ವಿಯಾಯಿತು ಎಂದು ಅಧಿಕೃತ ಅಧಿಸೂಚನೆಯಲ್ಲಿ ಹೇಳಲಾಗಿದೆ.
1: ನನ್ನ ಭಾರತೀಯ ಸೇನೆಯ ಬಗ್ಗೆ ಎಷ್ಟೂ ತಿಳಿದರೂ ಸಾಲೋದಿಲ್ಲ.
0: ನಮ್ಮ ತಾಯಿ ಭಾರತ ಮಾತೆಯನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸಲು ಹೋರಾಡಿದಂತ ನಮ್ಮ ಹೆಮ್ಮೆಯ ನಾಡಿನ ಹೋರಾಟಗಾರ್ತಿ ಅಬ್ಬಕ್ಕರಾಣಿ ಯಶೋಗಾಥೆಯನ್ನು ಕೇಳೋಣ, ಬನ್ನಿ.
2: ರಾಣಿ ಅಬ್ಬಕ್ಕ ದೇವಿ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಯೋಧೆಯಾಗಿ ಖ್ಯಾತಳು. 16ನೇ ಶತಮಾನದಲ್ಲಿ ಉಳ್ಳಾಲದ ಚೌಟ ವಂಶದ ರಾಣಿಯಾಗಿ ಪೋರ್ಚುಗೀಸ್ ಆಕ್ರಮಣಕಾರರ ವಿರುದ್ಧ 4 ದಶಕಗಳ ಕಾಲ ಧೀರ ಯುದ್ಧ ನಡೆಸಿದಳು. ರಾಣಿ ಅಬ್ಬಕ್ಕ ದೇವಿಯ ಕಿರುಪ್ರಸಂಗ.
3: ರಾಣಿ ಅಬ್ಬಕ್ಕ ದೇವಿ 1525 ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲದಲ್ಲಿ ಚೌಟಕೊಲದಲ್ಲಿ ಜನಿಸಿದಳು. ಬಾಲ್ಯದಿಂದಲೇ ಕುದುರೆ ಸವಾರಿ, ಧನುರ್ವಿದ್ಯೆ, ಖಡ್ಗ ಚಾಲನೆ ಮತ್ತು ಯುದ್ಧ ಕಲೆಗಳಲ್ಲಿ ಪರಿಣಿತಳಾದಳು. 15 ಸಿಂಹಾಸನ ಏರಿದಳು ಮತ್ತು ಮಂಗಳೂರು ಬಂಗಾಡಿಯ ರಾಜ ಲಕ್ಷ್ಮಪ್ಪ ಬಂಗಾರಸನನ್ನು ರಾಜಕೀಯ ಮೈತ್ರಿಗಾಗಿ ವಿವಾಹ ಮಾಡಿಕೊಂಡಳು. 1555 ಪೋರ್ಚುಗೀಸ್ ದಾಳಿಗಳನ್ನು ಗೆರಿಲಾ ತಂತ್ರಗಳಿಂದ ಎದುರಿಸಿದಳು. 1568 ಜೋವೋ ಪೀಕ್ಸೋಟೋ ನೇತೃತ್ವದ ದೊಡ್ಡ ಪಡೆಯನ್ನು ಸೋಲಿಸಿದಳು. ಬಿಜಾಪುರ ಸುಲ್ತಾನರು ಜಾಮೋರಿನ್ ರಾಜ ಮತ್ತು ಕುಂಬಳೆಯ ರಾಜರೊಂದಿಗೆ ಮೈತ್ರಿ ಮಾಡಿಕೊಂಡು ಹೋರಾಡಿದಳು. ಪೋರ್ಚುಗೀಸರನ್ನು ವಿರೋಧಿಸಲು ಪತಿಯ ಸಹಮತ ಇರಲಿಲ್ಲ. ಪತಿಯೊಂದಿಗೆ ಭಿನ್ನಾಭಿಪ್ರಾಯವಿದ್ದರೂ ಉಳ್ಳಾಲ ರಾಣಿಯಾಗಿ 40 ಆಳಿದಳು. ಅರಬ್ ರೋಮನ್ ವ್ಯಾಪಾರ ಸಂಬಂಧಗಳನ್ನು ಬಳಸಿ ರಾಜ್ಯವನ್ನು ಶ್ರೀಮಂತಗೊಳಿಸಿದಳು. ಜೈನರು, ಮುಸ್ಲಿಮರು, ಮೊಗವೀರರು ಸೇರಿದ ಸೈನ್ಯವನ್ನು ನಡೆಸಿ ಸಾಮರಸ್ಯ ಕಾಪಾಡಿದಳು. 1570 ಸೆರೆಯಾಗಿ ಜೈಲಿನಲ್ಲಿ ಧೀರತೆಯಿಂದ ಹೋರಾಡಿ ಮರಣ ಹೊಂದಿದಳು. ಭಾರತ ಸರ್ಕಾರ 2003 ಅಂಚೆ ಚೀಟಿ ಬಿಡುಗಡೆ ಮಾಡಿತು ಮತ್ತು ಉಳ್ಳಾಲದಲ್ಲಿ ಪ್ರತಿಮೆ ನಿಲ್ಲಿಸಲಾಗಿದೆ. ತುಳು ಜಾನಪದಗಳು ಮತ್ತು ಚಲನಚಿತ್ರಗಳ ಮೂಲಕ ಚಿರಸ್ಥಾಯಿಯಾಗಿದ್ದಾಳೆ.
4: ಹೇ ರಾಣಿ ಅಬ್ಬಕ್ಕ, ನಿನ್ನ ರಾಜ್ಯ ಬಿಟ್ಟು ಕರು, ನಮ್ಮ ತೋಪುಗಳು ನಿನ್ನ ಕೋಟೆಯನ್ನು ಧೂಳು ಮಾಡುತ್ತವೆ.
3: ಎಂದಿಗೂ ಇಲ್ಲ. ಸಮುದ್ರ ಇಲಿಗಳೇ, ಉಳ್ಳಾಲ ನನ್ನ ಭೂಮಿ, ನನ್ನ ಜನರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಾರೆ.
4: ಮೂರ್ಖ ಮಹಿಳೆ, ನನ್ನ ಸೈನಿಕರು ನಿಮ್ಮ ಸೈನಿಕರಿಗಿಂತ 10 ಇದ್ದಾರೆ.
3: ಹತ್ತಿರ ಬನ್ನಿ ಕುಣ್ಣಿಗಳೇ, ಪಂಜೆಯಲ್ಲಿ ನಿಮ್ಮ ನೌಕೆಗಳನ್ನು ಮುಳುಗಿಸಿದ್ದೇವೆ.
4: ಹಿಂದೆ ಹೋಗಿ, ಇವಳು ಗುಪ್ತಯುದ್ಧ ಕಲೆಯ ಮಾಂತ್ರಿಕೆ ರಾಣಿ ಅಬ್ಬಕ್ಕ.
3: ನಾನು ನನ್ನ ಕೊನೆಯ ಉಸಿರಿರುವವರೆಗೂ ಹೋರಾಡುತ್ತೇನೆ. ಉಳ್ಳಾಲ ಸ್ವಾತಂತ್ರ್ಯದ ಅಗ್ನಿ ಉಜ್ವಲ, ಇನ್ನು ನನ್ನ ಉಳ್ಳಾಲ ಸ್ವತಂತ್ರ ಸ್ವತಂತ್ರ ಸ್ವತಂತ್ರ.
2: 8 ಯುದ್ಧಗಳನ್ನು ಗೆದ್ದ ರಾಣಿ ಅಬ್ಬಕ್ಕ ದಶಕಗಳ ಕಾಲ ಜನರನ್ನು ರಕ್ಷಿಸಿದರು. ಕೊನೆಗೆ 1570 ಪೋರ್ಚುಗೀಸರು

0: ಅವರನ್ನು ಬಂಧಿಸಿದರೂ ಸಮರ್ಪಣೆ ಮಾಡಲಿಲ್ಲ. ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿ ಮರಣವನ್ನು ಆಯ್ಕೆ ಮಾಡಿದರು. ಭಾರತದ ಸ್ವಾತಂತ್ರ್ಯ ಚಳುವಳಿಯ ಮೊದಲ ಬೀಜ. 500ನೇ ಜನ್ಮದಿನ ಸಮಾರಂಭದಲ್ಲಿ ರಾಣಿ ಅಬ್ಬಕ್ಕಳಿಗೆ ಪ್ರಣಾಮಗಳು.
1: ಈಗ ನಮ್ಮ ತಾಯಿ ಸಾವಿರದಳ ಕಮಲಿನಿ ಜೈ ಭಾರತೀಯ ಪಾದ ಪದ್ಮಗಳಿಗೆ ವಂದಿಸುವುದು ನಮ್ಮ ಆದ್ಯ ಕರ್ತವ್ಯವೇ ಸರಿ.
2: ಹೌದು, ಈಗ ನಾವೆಲ್ಲ ಒಕ್ಕೊರಲಿನಿಂದ ವಂದಿಸುವ ತಾಯಿ ಭಾರತಿಯನ್ನು ಈ ಹಾಡಿನ ಮೂಲಕ.
1: ಗೀತೆ ಸಾವಿರದಳ ಕಮಲಿನಿ.

0: ಹೇಳಿದ್ದಕ್ಕೂ ನನಗೆ ತುಂಬಾ ಖುಷಿ ಆಗ್ತಿದೆ. ಈ ಭಾರತೀಯ ಭಾರತ ಭೂಮಿಯಲ್ಲಿ ಹುಟ್ಟಿದ ನಾವೇ ಧನ್ಯರು.
1: ಧನ್ಯ, ನಮ್ಮ ಭಾರತ ರಾಷ್ಟ್ರಗೀತೆ ಯಾವುದು ಹೇಳು?
0: ಜನಗಣಮನ.
1: ಅದನ್ನು ಯಾರು ಬರೆದಿದ್ದು?
0: ರವೀಂದ್ರನಾಥ್ ಟಾಗೋರ್.
1: ಗುಡ್, ಹಾಗಾದ್ರೆ ಈಗ ಹೇಳು, ವಂದೇ ಮಾತರಂ ಗೀತೆಯನ್ನು ಬರೆದವರು ಯಾರು?
0: ಬಂಕಿಮಚಂದ್ರ ಚಟರ್ಜಿ. ಅಕ್ಕ, ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದೆ ಅಲ್ವಾ?
1: ಸತ್ಯವಾದ ಮಾತು. ಪ್ರತಿಯೊಬ್ಬರೂ ತಾಯಿ ಭಾರತಿಗೆ ಒಂದಲ್ಲ ಒಂದು ರೀತಿಯಲ್ಲಿ ವಂದಿಸುತ್ತಾರೆ. ಆದರೆ ಈ ನಮ್ಮ ಬಂಕಿಮಚಂದ್ರರು ವಂದಿಸಿದ ರೀತಿಯೇ ವಿಶೇಷ. ಅದರ ಹಿಂದಿನ ಕತೆ ಇನ್ನೂ ರೋಚಕ.
0: ಹೌದಾ? ನಮಗೂ ಹೇಳಿ ಅಕ್ಕ, ಕೇಳೋಣ.
1: ಈಗ ಬಂಕಿಮಚಂದ್ರರ ಕತೆ ಬೇಕಾ ಅಥವಾ ಅವರು ಬರೆದಿರುವ ಗೀತೆ ಹೇಳಬೇಕಾ?
0: ನಂಗೆ ಎರಡೂ ಬೇಕು. ಮೊದಲು ಕತೆ, ಆಮೇಲೆ ಗೀತೆ.
1: ಈ ಕತೆಯನ್ನು ಹೇಳಲಿದ್ದಾರೆ ನನ್ನ ಶಾಲೆಯ ನನ್ನ ಸ್ನೇಹಿತೆಯರು.
2: ಬಂಕಿಮಚಂದ್ರರು 1838 ಜೂನ್ 27 ಪಶ್ಚಿಮ ಬಂಗಾಳದಲ್ಲಿ ಜನಿಸಿದರು ಮತ್ತು ಹೂಗ್ಲಿಯ ಕಾಲೇಜು, ಕೋಲ್ಕತ್ತಾ ಪ್ರೆಸಿಡೆನ್ಸಿ ಕಾಲೇಜುಗಳಲ್ಲಿ ಉನ್ನತ ಶಿಕ್ಷಣ ಪಡೆದರು.
3: ಹೌದು, ಅವರು 1872 ಬಂಗಾದರ್ಶನ ಎಂಬ ಸಾಹಿತ್ಯ ಪತ್ರಿಕೆಯನ್ನು ಪ್ರಾರಂಭಿಸಿ ದೇಶಭಕ್ತಿ ಜಾಗೃತಿಗೆ ಕೊಡುಗೆ ನೀಡಿದರು ಅಂತ ಕೇಳಿದ್ದೇನೆ.
4: ಈಗ ಮುಖ್ಯ ವಿಷಯಕ್ಕೆ ಬನ್ನಿ. ವಂದೇ ಮಾತರಂ ರಚನೆಯ ಹಿನ್ನೆಲೆ. ಬ್ರಿಟಿಷ್ ಅಧಿಕಾರಿಗಳ ಘಟನೆಯಿಂದ ಸ್ಫೂರ್ತಿಯಾಗಿ ದೇಶಭಕ್ತಿ ಜಾಗೃತವಾಗಿ ಈ ಕವನ ಹುಟ್ಟಿತು ಅಂತ ಹೇಳುತ್ತಾರೆ.
3: ಒಂದ್ಸಲ ಬಂಕಿಮಚಂದ್ರರು ತಮ್ಮ ಕೆಲಸದಿಂದ ರಜೆ ಪಡೆದು ತಮ್ಮ ಹಳ್ಳಿಯಾದ ಕಾಂದಾಲ್ಪಾಡೆಗೆ ರೈಲಿನಲ್ಲಿ ಹೋಗ್ತಾ ಇದ್ರಂತೆ. ಊರಿನ ಸದ್ದುಗದ್ದಲಗಳಿಂದ ರೈಲು ದೂರವಾದಾಗ ಅವರಿಗೆ ಒಂದು ದೃಶ್ಯ ಗೋಚರವಾಯಿತು.
4: ಅದು ಕಾರ್ತಿಕ ಮಾಸದ ಶರದ್ ಋತು, ಮುಂಗಾರು ಕಳೆದಿತ್ತು. ಎಲ್ಲ ಗದ್ದೆಗಳು ಹಸಿರಿನಿಂದ ಕಂಗೊಳಿಸುತ್ತಿದ್ದು ಸ್ವಚ್ಛ ಶುಭ್ರ ವಾತಾವರಣ. ಆಗ ಅವರಿಗೆ, ಭಾರತ ಮಾತೆ ವ್ಯಥೆಯಿಂದ ನನಗೆ 30 crore ಮಕ್ಕಳಿದ್ದರೂ ನನ್ನನ್ನು ಬ್ರಿಟಿಷರ ದಾಸ್ಯದಿಂದ ಮುಕ್ತಿ ಮಾಡಲಿಲ್ಲ. ಇದರ ಬದಲು ನಾನು ಬಂಜೆ ಆಗಿದ್ದರೆ ಚೆನ್ನಾಗಿತ್ತು ಎಂದು ಹೇಳಿದಂತೆ ಭಾಸವಾಯಿತು. ಭಾರತ ಮಾತೆಯ ಸಾಕ್ಷಾತ್ಕಾರವಾಗಿ ಅವರು ಆಕೆಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ನದಿಗಳು ಮತ್ತು ಪ್ರಕೃತಿಯಿಂದ ಪೋಷಿಸಲ್ಪಟ್ಟ ತಾಯಿ ನೀನು, ನಿನ್ನ ದುರ್ಬಲತೆಯನ್ನು ಎದುರಿಸಲು 100 crore ಕೈಗಳೊಂದಿಗೆ ಶಕ್ತಿವಂತಳೆಂದು, ನೀನು ಅಬಲೆಯಲ್ಲ ಸಬಲೆ, ದುರ್ಗೆಯ ಸ್ವರೂಪಿ ಎಂದೆಲ್ಲ ಹೇಳುತ್ತಾರೆ.
2: ಮುಂದೆ ಏನಾಯಿತು ಅಂದರೆ ಅವರ ಸ್ಟೇಷನ್ ಬಂದಾಗ ಇಳಿದು ಮನೆಗೆ ಹೋದರು. ರಾತ್ರಿ ಮಲಗಿದ್ದಾಗ ಮಧ್ಯರಾತ್ರಿ ಅವರಿಗೆ ಅರಿವಿಲ್ಲದಂತೆಯೇ ವಂದೇ ಮಾತರಂ ಸಾಲುಗಳು ಹೊರಹೊಮ್ಮಿದವು. ಮಾರನೇ ದಿನ ಅವರ ತಂಗಿಯ ಮಗ ತಾನು ಆ ಸಾಲುಗಳನ್ನು ಬರೆದುಕೊಂಡನು ಎಂದಾಗ ಸಂತೋಷಗೊಂಡು ಬಂಗದರ್ಶನ ಪತ್ರಿಕೆಯಲ್ಲಿ ಪ್ರಕಟಿಸಿ ನಂತರ ಆನಂದ ಮಠ ಕಾದಂಬರಿಯಲ್ಲಿ ಸೇರಿಸಿದರು. ವಂದೇ ಮಾತರಂ ಗೀತೆಯನ್ನು 1875 ನವೆಂಬರ್ 7 ರಚಿಸಿದ್ದು. ಇದು ಸಂಸ್ಕೃತ ಹಾಗೂ ಬಂಗಾಳಿ ಭಾಷೆಯ ಮಿಶ್ರಣದಲ್ಲಿದೆ.
3: ಹೌದು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ರವೀಂದ್ರನಾಥ್ ಟಾಗೂರರ ಕರೆಯ ಮೇರೆಗೆ ಸುಮಾರು 50,000 ಜನ ಒಕ್ಕೋರಿನಿಂದ ಹಾಡಿದರು.
4: ಹೌದು, 1950 ಸಂವಿಧಾನ ಸಭೆಯು ಭಾರತದ ರಾಷ್ಟ್ರೀಯ ಗೀತೆಯನ್ನಾಗಿ ಘೋಷಿಸಿತು. 150 ನಂತರವೂ ಇದು ಏಕತೆ ದೇಶಭಕ್ತಿಯ ಸಂಕೇತವಾಗಿದೆ.
2: ಬಂಕಿಮಚಂದ್ರರ ಸಾಹಿತ್ಯ ಭಾರತೀಯರಲ್ಲಿ ರಾಷ್ಟ್ರೀಯ ಚೇತನವನ್ನು ಹುಟ್ಟಿಸಿದ್ದು. ಒಂದೇ ಮಾತರಂ ಸಾಲು ಸ್ವಾತಂತ್ರ್ಯ ಹೋರಾಟಗಾರರ ಕ್ರಾಂತಿ ಮಂತ್ರವಾಗಿತ್ತು. ನಾವು ಈ 150 ವಾರ್ಷಿಕೋತ್ಸವವನ್ನು ಆಚರಿಸಿ ತಾಯಿ ಭಾರತಿಗೆ ನಮಸ್ಕರಿಸೋಣ. ಒಂದೇ ಮಾತರಂ.
0: ಈ ಕತೆ ಬಹಳ ಪ್ರೇರಣಾದಾಯಕವಾಗಿತ್ತು. ಒಂದೊಂದು ರಾಷ್ಟ್ರೀಯ ನಾಯಕರ ಕಥೆಯು ಎಷ್ಟು ಸುಂದರವಾಗಿರುತ್ತೆ. ಈ ಕಥೆಯನ್ನು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
1: ನಮ್ಮ ಭಾರತ ಮಾತೆಯನ್ನು ಕುರಿತಾದ ವಂದೇ ಮಾತರಂ ಗೀತೆಗೆ 150 ತುಂಬಿದೆ. ಈ ಗೀತೆಯ ರಚನಾಕಾರರಾದ ಸಾಹಿತ್ಯ ಸಾಮ್ರಾಟ್ ಬಂಕಿಮಚಂದ್ರ ಚಟರ್ಜಿರವರ ಕಥೆಯೇ ರೋಚಕ. ಅವರ ಕಲ್ಪನೆಗೆ ನಿಲುಕಿದ ಪ್ರಕೃತಿಯೇ ಇಲ್ಲ. ಈಗ ಸಂಪೂರ್ಣವಾಗಿ ಕೇಳಿ ವಂದೇ ಮಾತರಂ ಗೀತೆಯನ್ನು ನಮ್ಮ ಶಾಲೆಯ ಸುಸಂಸ್ಕೃತ ಶಿಕ್ಷಣಾರ್ಥಿಗಳಿಂದ.

0: ವಾವ್, ಅದ್ಭುತ, ಎಷ್ಟು ಚೆನ್ನಾಗಿ ಹೇಳಿದ್ರಿ! ಈ ಗೀತೆಯನ್ನು ಕೇಳ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಗೋಯ್ತು.
1: ನಿಜಕ್ಕೂ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಅಂದರೆ ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮುಗಿಲು ಎಂಬ ಶ್ರೀರಾಮನ ಮಾತಿನಂತೆ, ನಮ್ಮ ದೇಶ ನಮಗೆ ಏನು ನೀಡಿದೆ ಎಂಬುದಕ್ಕಿಂತ ನಾವು ನಮ್ಮ ದೇಶಕ್ಕೆ ಏನು ನೀಡಿದ್ದೇವೆ ಎಂಬುದು ಮುಖ್ಯ. ನಮ್ಮ ಹೆಮ್ಮೆಯ ಭಾರತದ ದೇಶವನ್ನು ವಿಶ್ವ ಗುರುವಾಯಿಸುವಲ್ಲಿ ನಾವೆಲ್ಲ ಕೈ ಜೋಡಿಸೋಣ. ಭಾರತ್ ಮಾತಾ ಕಿ ಜೈ. ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪುಟಾಣಿಗಳು ಕೃತಿಕಾ ಎಸ್, ಸಾನಿಕಾ ಎಂ, ವಿಶಾಖಾ ಎಸ್, ಸಿರಿ ಎಂ, ಧನ್ಯಾ ಗೌರಿ, ಹೆಚ್ ಜಿ ಜಾನವಿ, ವೈಷ್ಣವಿ ಎಸ್, ಪ್ರಣತಿ ಪಿ, ಸ್ಕಂದ, ನಿಸರ್ಗ, ಲಹರಿ ಎಂ, ಅವಿಕ್ಷಾ, ಶುಭದಾ ಕಶ್ಯಪ್, ಗಹನ್ ಗಣಪತಿ, ಪ್ರತ್ಯುಷ್ ತೇಜ್, ಮಹದೇವ್ ಪ್ರಸಾದ್. ಮಾರ್ಗದರ್ಶನ ನೀಡಿದ ಶಿಕ್ಷಕರು ಶ್ರೀಮತಿ ಭಾಗ್ಯ ಹರೀಶ್, ಶ್ರೀ ಮನೋಹರ್ ಸಿಜೆ, ಶ್ರೀಮತಿ ಸೂರ್ಯಪ್ರಭಾ, ಶ್ರೀಮತಿ ಅಖಿಲ.
0: ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಚಾರಗಳನ್ನು ಮತ್ತೆ ತರ್ತೀವಿ. ಅಲ್ಲಿವರೆಗೂ 100.6 FM ನ ಪ್ರಿಯ ಕೇಳುಗರಿಗೆ ಧನ್ಯವಾದಗಳು.
2: ಇದುವರೆಗೆ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶ್ರೀನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ಮಕ್ಕಳ ಮಂಟಪ.

ಎಫ್ಎಂ ಕಂಪನಾಂಕ 100.6 ಆಕಾಶವಾಣಿಯ ಮೈಸೂರು ಕೇಂದ್ರದಿಂದ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 11:25 ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಬಾನುಲಿ ಗೆಳತಿ ಸುರಭಿ ಮಾಡುವ ಆತ್ಮೀಯ ನಮಸ್ಕಾರಗಳು ಶ್ರೋತೃಗಳೇ. ಈಗ ಕಾರ್ಯಕ್ರಮ ಮಿಶ್ರ ಮಾಧುರ್ಯ. ಮೊದಲಿಗೆ ಒಂದು ಭಕ್ತಿಗೀತೆಯನ್ನು ಕೇಳೋಣ. ಡಾಕ್ಟರ್ ಎಂ ಬಾಲಮುರಳೀಕೃಷ್ಣ ಅವರ ಧ್ವನಿಯಲ್ಲಿ ಕನಕದಾಸರ ಒಂದು ರಚನೆ ಮೂಡಿಬರ್ತಾ ಇದೆ. ಜಪವ ಮಾಡಿದರೇನು, ತಪವ ಮಾಡಿದರೇನು, ವಿಪರೀತ ಕಪಟಗುಣ ಕಲುಷವಿದ್ದವರು.

ಇನ್ನು ಮುಂದೆ ಕೇಳೋಣ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ಘೌಸ್ಪೀರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಫಸ್ಟ್ ನಮ್ಗೆ ಪೇಷಂಟ್ಸ್ ಬಂದಾಗ ಅದನ್ನೇ ನಾವು ನೋಡೋದು, ಇವ್ರಿಗೆ ಥೈರಾಯ್ಡ್ ಟ್ಯಾಬ್ಲೆಟ್ ನಿಜವಾಗ್ಲೂ ಬೇಕಾ, ಯಾಕಂದ್ರೆ ಮೆಜಾರಿಟಿಯಲ್ಲಿ ಬೇಕಾಗೇ ಇರೋದಿಲ್ಲ, ಸುಮ್ಮನೆ ತಗೋತಾ ಇರ್ತಾರೆ ವರ್ಷಗಳಿಂದ. ಸೊ ಈ ಸುಮಾರು ಜನದಲ್ಲಿ ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತೆ, ಅದು ಲೈಫ್ ಲಾಂಗ್ ಎಲ್ಲರಿಗೂ ಬೇಕಾಗೋದಿಲ್ಲ.
0: ಮರೆಯದೆ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
2: ಶ್ರೇಯಾ ಘೋಷಾಲ್ ಹಾಗೂ ಉಸ್ಮಾನ್ ಮೀನವರ ಧ್ವನಿಯಲ್ಲಿ ಈಗ ಕೇಳಿ ರಾಮ್ಲೀಲಾ ಚಿತ್ರದ ಗೀತೆ. ಸಿದ್ಧಾರ್ಥ್ ಗರಿಮಾ ಅವರ ಸಾಹಿತ್ಯ ಹಾಗೂ ಸಂಜಯ್ ಲೀಲಾ ಭನ್ಸಾಲಿಯವರ ಸಂಗೀತವಿದೆ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಭಾವಗೀತೆಯೊಂದನ್ನ ಈಗ ಪ್ರಸಾರ ಮಾಡ್ತಾ ಇದ್ದೀವಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಹಾಡಿದ್ದಾರೆ ಡಾಕ್ಟರ್ ಶಮಿತಾ ಮಲ್ನಾಡ್ ಕೇಳಿ ನೀಲಾಂಬರದಿ ಹೊಂಗಿರಣ

0: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೆ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
1: ಇದೀಗ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವ ಜನಪದ ಗೀತೆಯೊಂದು ಮೂಡಿ ಬರ್ತಾ ಇದೆ, ಕೇಳಿ. ತೊಟ್ಟಿಳುಳಿಟ್ಟು ತೂಗಿದಳು.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಅದಾದ್ಮೇಲೆ ಸೌರಭ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು SLV ಸಿರಿ ಲಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25-30 days ಕಂಪ್ಲೀಟ್ ಮಾಡ್ತು. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್, ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಮಜಾ ಕೊಡ್ತು ನಂಗೆ.
2: ಕಣ್ಣು ಕಣ್ಣು ಮಾಡಿ ಮೀಟು,
3: ಜೋಡಿ ಆಯ್ತು ಮನ್ಸಲೀಗ ಹಾಡು ಬೀಟು,
2: ಒಂದೇ ಆಯ್ತು ಪ್ರೀತಿಯನ್ನ ಸಣ್ಣ ಗೀಟು, ದಾಟಿ ಆಯ್ತು ತಾಳಿ ಕಟ್ಟು ಟೈಮ್ ಆಯ್ತು.
0: ಕೇಳಿ ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
4: ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 11:31:10. ಮಿಶ್ರ ಮಾಧುರ್ಯ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕಾರ್ಯಕ್ರಮದಲ್ಲಿ ಕೇಳೋಣ ಜಗಜೀತ್ ಸಿಂಗ್ ಅವರ ಧ್ವನಿಯಲ್ಲಿ ಗಜಲ್ ಗೀತೆಯೊಂದನ್ನು.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
1: ಕೃಷಿ

ಇದುವರೆಗೂ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಮಲೆಮಾರುತ ಚಿತ್ರದ ಗೀತೆಯನ್ನ ಕೇಳಿದಿರಿ. ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ರಚನೆಯನ್ನ ಸಂಗೀತಕ್ಕೆ ಅಳವಡಿಸಿದ್ದವರು ವಿಜಯಭಾಸ್ಕರ್. ಇನ್ನು ಮುಂದೆ ಕೇಳಿ ನಡುವೆ ಅಂತರವಿರಲಿ ಚಿತ್ರದ ಗೀತೆ. ಹಾಡಿದ್ದಾರೆ ಮೈತ್ರಿ ಅಯ್ಯರ್. ಯೋಗರಾಜ್ ಭಟ್ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ಮಣಿಕಾಂತ್ ಕದ್ರಿ.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 11:46:45. ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಂಡಿ ಪಲ್ಲವಿಯವರ ಧ್ವನಿಯಲ್ಲಿ ಭಾವಗೀತೆಯೊಂದು ಪ್ರಸಾರವಾಗ್ತಾ ಇದೆ. ರಚನೆ ಬಿಆರ್ ಲಕ್ಷ್ಮಣರಾವ್ ಅವರದ್ದು.

0: ನನ್ನ ಹಕ್ಕು ನನ್ನ ಜವಾಬ್ದಾರಿ.
1: ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಮುಂದಿನ ಗೀತೆ ಕೇದಾರ್ನಾಥ್ ಚಿತ್ರದ್ದು. ಸಂಗೀತ ಸಂಯೋಜನೆಯನ್ನ ಮಾಡಿ ಗೀತೆಯನ್ನ ಹಾಡಿದ್ದಾರೆ ಅಮಿತ್ ತ್ರಿವೇದಿ. ಸಾಹಿತ್ಯ ಅಮಿತಾಭ್ ಭಟ್ಟಾಚಾರ್ಯ ಅವರದ್ದು.

ಮಿಶ್ರ ಮಾಧುರ್ಯ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಕೌಶಿಕ್ ಹಾಗೂ ವಿನಯ ಅವರ ಧ್ವನಿಯಲ್ಲಿ ಬುದ್ಧಿವಂತ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ್ ಆಂಟನಿ.

ಇದುವರೆಗೂ ಮಿಶ್ರ ಮಾಧುರ್ಯ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ, ಅನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಎ ನ್ಯೂ ಐಕಾನ್ ಫಾರ್ ಎ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳಲ್ಲಿ ಇಂದು ಬೆಳಗ್ಗೆ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಗುಜರಾತಿನ ಸಬರ್ಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಬೆಳಗ್ಗೆ ಚಾಲನೆ ನೀಡಿದರು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ರೈಲ್ವೆ ರಕ್ಷಣಾ ದಳದ ಧಾರವಾಡ ಘಟಕದ ಉಪನಿರೀಕ್ಷಕ ಎಂ ರವಿಚಂದ್ರನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಸಾಯಿ ಅಥಾರಿಟಿ ಆಫ್ ಇಂಡಿಯಾ ಸೈಕ್ಲಿಂಗ್ ಧಾರವಾಡ ಇಲ್ಲಿ ಆಚರಣೆ ಮಾಡಿದ್ರು. ಎವ್ರಿ ಸಂಡೆ ಮಾಡಿದಾರೆ. ನಮಗೆ ಇವರು ಕಡೆ ಬಂದು ನಾವು ಇದರಲ್ಲಿ ಪಾಲ್ಗೊಂಡಿದ್ವಿ. ಮೆಂಬರ್ಸ್ ಬಂದಿದ್ವಿ, ಆರ್ಪಿಎಫ್ ಸಿಬ್ಬಂದಿಗಳು. 2030 ಕಾಮನ್ವೆಲ್ತ್ ಗೇಮ್ಸ್ ಪ್ರಮೋಷನ್ ಸಲುವಾಗಿ ನಾವೊಂದು 70 ಮೆಂಬರ್ಸ್ ಅದರ್ ಅಸೋಸಿಯೇಷನ್ ಎಲ್ಲ ಬಂದಿದ್ರು, ಪಾಲ್ಗೊಂಡಿದ್ವಿ ಇದ್ರಾಗ. ಇದರಲ್ಲಿ ನಮಗೆ ಒಂದು ಒಳ್ಳೆ ಫಿಟ್ನೆಸ್ ಗೆ ಟೈಮ್ ಸಿಗಲ್ಲ, ಇಂಟ್ರೆಸ್ಟ್ ಬರ್ತಾ ಇದೆ. ನಮ್ಮ ಫ್ಯಾಮಿಲಿ, ನಮ್ಮ ಸ್ಟಾಫ್ ಎಲ್ಲರಿಗೂ ಇದೇ ತರ ನಾವು ಫಿಟ್ ತರಬೇಕಂತೇಳಿ ಎಲ್ಲರಿಗೂ ಇದೇ ತರ ನಮ್ಮ ಅಡ್ವೈಸ್ ಮಾಡ್ತೇವೆ. ಇನಿಷಿಯೇಟಿವ್ ನಮ್ಗೆ ತುಂಬಾ ಒಳ್ಳೇದು ಅನಿಸ್ತಾ ಇದೆ. ಮೇಲೆ ಅಧಿಕಾರಿಗೂ ತಿಳಿಸಿ ಇದನ್ನ ಎಲ್ಲರಿಗೂ ನಾವು ಪಾರ್ಟಿಸಿಪೇಟ್ ಮಾಡಕ್ಕೆ ಇದನ್ನ ಅಡ್ವೈಸ್ ಮಾಡ್ತೇವೆ. ಎಲ್ಲ ಯುವಕರು ಇದರಲ್ಲಿ ಪಾಲ್ಗೊಂಡು ಸಾಯಿ ಅವ್ರನ್ನು ಯೂಟಿಲೈಸ್ ಮಾಡ್ಕೋಬೇಕು. ಜಾಸ್ತಿ ಜನ ಇದರಲ್ಲಿ ಸೇರಿ ಕಂಡೀಷನ್ ಅವ್ರ ಪರ್ಸನಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಜಾಸ್ತಿ ಆಗಿ ಇದರಲ್ಲಿ ಯೂಟಿಲೈಸ್ ಮಾಡಿಕೊಂಡು ಅವೇರ್ನೆಸ್ ಅನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ.
0: ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಾಳೆ ಹಾಗೂ ನಾಡಿದ್ದು ಭಾರತೀಯ ಸ್ಟೇಟ್ ಬ್ಯಾಂಕ್ ಸಿಬ್ಬಂದಿ ಕರೆ ನೀಡಿದ್ದ ಮುಷ್ಕರವನ್ನು ಮುಂದೂಡಲಾಗಿದ್ದು ಎಂದಿನಂತೆ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಅಖಿಲ ಭಾರತ ಎಸ್ಬಿಐ ನೌಕರರ ಒಕ್ಕೂಟ ತಿಳಿಸಿದೆ. ಕೃತಕ ಬುದ್ದಿಮತ್ತೆ ಎಐ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಾಮುಖ್ಯತೆ ವಹಿಸುತ್ತಿದೆ. ಶಿಕ್ಷಣ, ಬ್ಯಾಂಕಿಂಗ್, ರಕ್ಷಣೆ ಹಾಗೂ ಆರೋಗ್ಯ ಕ್ಷೇತ್ರಗಳ ಮೇಲೆ ಬೀರಲಿರುವ ಸಂಭವನೀಯ ಪರಿಣಾಮಗಳ ಬಗ್ಗೆ ಚರ್ಚಿಸಬೇಕಿದೆ ಎಂದು ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿ ಡಾ ಅಶೋಕ್ ಶೆಟ್ಟರ್ ಅಭಿಪ್ರಾಯಪಟ್ಟಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ಸಭಾಂಗಣದಲ್ಲಿ ಇ ಟೆಕ್ ಲೀಡರ್ಶಿಪ್ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆ ಬಾಲಭವನದಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ನಡೆಯುತ್ತಿದ್ದು 18 ದೇಶಗಳ ವಿಭಿನ್ನ ನಾಣ್ಯ ಹಾಗೂ ನೋಟುಗಳ ಅಪರೂಪದ ಸಂಗ್ರಹಗಳ ಪ್ರದರ್ಶನಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವೀರನ್ಗೌಡ ಪಾಟೀಲ್ ಚಾಲನೆ ನೀಡಿದರು. ಗದಗ ಜಿಲ್ಲೆಯಾದ್ಯಂತ ಪೂರ್ವ ಮುಂಗಾರು ಮಳೆ ಉತ್ತಮವಾಗಿದೆ. ರೈತರು ಮಣ್ಣಿನ ಪರೀಕ್ಷೆ ಕೈಗೊಂಡು ಫಲಿತಾಂಶ ಆಧರಿಸಿ ಪೋಷಕಾಂಶಗಳನ್ನು

0: ನೀಡಿ ಬೆಳೆ ನಿರ್ಧರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಕೋರಿದ್ದಾರೆ. ರಾಜ್ಯ ಸರ್ಕಾರ ಆರಂಭಿಸಲು ಉದ್ದೇಶಿಸಿರುವ 800 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಂದ ಸುತ್ತಮುತ್ತಲಿನ 8,000 ಅಧಿಕ ಸರ್ಕಾರಿ ಪ್ರಾಥಮಿಕ ಪ್ರೌಢ ಮತ್ತು ಅನುದಾನಿತ ಪ್ರೌಢಶಾಲೆಗಳು ಮುಚ್ಚಲಿವೆ ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಮಾಧ್ಯಮಿಕ ಶಿಕ್ಷಕರ ಸಂಘದ ಹುಬ್ಬಳ್ಳಿ ಘಟಕ ಆಯೋಜಿಸಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ಅನೇಕ ಕಡೆ ಮುಂಗಾರು ಪೂರ್ವ ಮಳೆಯಾಗುತ್ತಿದ್ದು 17 ಜಿಲ್ಲೆಗಳಿಗೆ ಇಂದು ಯೆಲೋ ಅಲರ್ಟ್ ಘೋಷಿಸಲಾಗಿದೆ. ಗುಡುಗು ಮಿಂಚು ಹಾಗೂ ಗಾಳಿ ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ವಿಜಯಪುರದಲ್ಲಿ ನಿನ್ನೆ ಸಮಾರೋಪಗೊಂಡ 7 ದಿನಗಳ ರಾಜ್ಯ ಸಬ್ ಜೂನಿಯರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 15 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಂಗಳೂರಿನ ಗೌತಮ್ ಎಸ್ ನಾಯರ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬೆಂಗಳೂರಿನ ಮಹಿತಾ ನಾಯ್ಡು ಸುರಿ ಸೆಟ್ಟಿ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಈ ತಿಂಗಳ 29ರೊಳಗೆ mygov.in ಜಾಲತಾಣ ಅಥವಾ 1800 11 7800 ಸಂಖ್ಯೆಗೆ ಕರೆ ಮಾಡಿ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಆಶಾ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಬ್ಬ ಮಹಿಳೆಯೊಳಗಿನ ಶಕ್ತಿ ಹೊರಹೊಮ್ಮಿದಾಗ ಅದು ಕೇವಲ ಆಕೆಯ ಜೀವನವನ್ನು ಮಾತ್ರ ಅಲ್ಲ, ಅವಳ ಕುಟುಂಬ, ಸಮಾಜ ಮತ್ತು ದೇಶವನ್ನು ಮುನ್ನಡೆಸುತ್ತೆ. ಮೂಲತಃ ಬೆಂಗಳೂರು, ಮೈಸೂರಿನಲ್ಲಿ ಕಳೆದ ಬಾಲ್ಯ, ಸಿಂಗಾಪುರ್ ಮತ್ತು ಆಸ್ಟ್ರೇಲಿಯಾದ ಅನುಭವ, ಜಗತ್ತಿನ ವಿವಿಧ ಭಾಗಗಳಲ್ಲಿ ಬದುಕಿನ ಪಾಠಗಳನ್ನು ಅರಿತುಕೊಂಡ ಮಹಿಳಾ ಸಾಧಕಿ ಆಶಾ ಅವರು ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆ ಮತ್ತು ಸಿಂಗಾಪುರಿನ ನಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಪಡೆದ ಸ್ನಾತಕೋತ್ತರ ವಿದ್ಯಾಭ್ಯಾಸದೊಂದಿಗೆ ತಮ್ಮ ವೃತ್ತಿ ಜೀವನವನ್ನ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ರೂಪಿಸಿಕೊಂಡಿದ್ದಾರೆ. ಉದ್ಯಮಿಯಾಗಿ, ಮಾರ್ಗದರ್ಶಕಿಯಾಗಿ ಹಾಗೂ ಸಮಾಜಮುಖಿ ಚಿಂತಕಿಯಾಗಿ ಆಶಾ ಅವರು ನಮ್ಮ ನಡುವಿನ ವ್ಯಕ್ತಿಗಳಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ಅವಕಾಶಗಳ ಮೂಲಕ ದಿಕ್ಕು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರ ಸಬಲೀಕರಣವೇ ಅವರ ಕಾರ್ಯದ ಕೇಂದ್ರ ಬಿಂದು. ಇತ್ತೀಚೆಗೆ ವಿಶೇಷವಾಗಿ ಮಹಿಳಾ ಉದ್ಯಮಿಗಳ ಕೌಶಲ್ಯವನ್ನ ಜಾಗತಿಕ ವೇದಿಕೆಗೆ ತಲುಪಿಸುವಲ್ಲಿ ಆಶಾ ಅವರು ಮಹತ್ವದ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಜನರನ್ನ ಸಂಪರ್ಕಿಸೋದು, ಅವಕಾಶಗಳನ್ನು ಸೃಷ್ಟಿಸೋದು ಮತ್ತು ಬೆಳವಣಿಗೆಯನ್ನ ಸಾಧ್ಯವಾಗಿಸೋದು ಇವರ ಉದ್ದೇಶ. ಇವತ್ತು ನಮ್ಮೊಂದಿಗೆ ಅವರ ಜೀವನ ಅನುಭವ, ಅವರ ಥಾಟ್ಸ್, ಪ್ರೇರಣೆಯನ್ನ ಹಂಚಿಕೊಳ್ಳಲು ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಬಂದಿರುವ ಮಹಿಳಾ ಸಾಧಕಿ ಆಶಾ ಅವರನ್ನ ನಾವು ಹಾರ್ದಿಕವಾಗಿ ಸ್ವಾಗತಿಸೋಣ. ಆಶಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಓಕೆ, ಸೊ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ಕೇಳುಗರಿಗೆ ಬೇಕು, ಅದರ ಜೊತೆಗೆ ನಿಮ್ಮ ಬಾಲ್ಯದ ಆಶಯಗಳು ಮತ್ತು ಇವತ್ತಿನ ನಿಮ್ಮ ಬದುಕಿನ ದಿಕ್ಕು ಇದೆಯಲ್ಲ, ಇವೆರಡರ ನಡುವೆ ನೀವು ಯಾವ ರೀತಿಯಾಗಿ ಸಂಬಂಧವನ್ನ ಕಲ್ಪಿಸ್ತೀರಾ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡಿ.
1: ಅಪ್ಪ ಅಮ್ಮ ವೆರಿ ವೆರಿ ಆರ್ಥೋಡಾಕ್ಸ್ ಅಂಡ್ ಕನ್ಸರ್ವೇಟಿವ್, ಮತ್ತೆ ಪಿ ಯು ಸಿ, ಆಮೇಲೆ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಬೆಂಗಳೂರಿಗೆ ಬಂದಿದ್ದು. ಸೊ ನನ್ನ ಮೈಸೂರಿನ ಪಯಣ ಫುಲ್ಲು ಎಜುಕೇಷನ್ ರಿಲೇಟೆಡ್ ಆಗಿತ್ತು. ಸೊ ಸ್ಕೂಲ್ ಅಕಾಡೆಮಿಕ್ಸ್ ಜೊತೆಗೆ ಎಲ್ಲರೂ ಕಲ್ತಂಗೆ ವಿ ಹ್ಯಾವ್ ಆಲ್ ಆಫ್ ಅಸ್ ಹ್ಯಾವ್ ಕೆಲವು ಹಾಬೀಸ್, ಅದರಲ್ಲಿ ಸಂಗೀತ ತುಂಬ ಇಷ್ಟ ಇತ್ತು. ಸೊ ಅಮ್ಮ ಸಂಗೀತಕ್ಕೆ ಸೇರಿಸಿದ್ರು, ಜೂನಿಯರ್ ತನಕ ಸಂಗೀತ ಕಲಿತು ಅದ್ರ ಜೊತೆ ಆರ್ಟ್ಸ್, ಕ್ರಾಫ್ಟ್ಸ್ ಎಲ್ಲರೂ ಕಲ್ತಂಗೆ ಮಾಡಿದ್ದು. ಮೂಲತಃ ತುಂಬ ಇಷ್ಟ ಆಗಿ ಮನಸ್ಸಿಂದ ಮಾಡಿದ್ದು ನಾನು 7ನೇ ಕ್ಲಾಸ್ನಲ್ಲಿರುವಾಗ 5-6ನೇ ಕ್ಲಾಸ್ನವರಿಗೆ ಸಪೋರ್ಟ್ ಸ್ಟಡಿ ಗ್ರೂಪ್ ಅಂತ ಸ್ಟಾರ್ಟ್ ಆಗಿದ್ದದು.
0: ಓಕೆ,
1: ಅದೇ ಪಯಣದಲ್ಲಿ ಏನಾಯ್ತು ಅಂದ್ರೆ ಟ್ಯೂಷನ್ಸ್ ಅಂತ ಅವಾಗ ಕರೆಯೋರು. ಸೊ ಟ್ಯೂಷನ್ಸ್ ಅಂತ ಕರೆಯಕ್ಕೆ ಇಷ್ಟ ಇರಲಿಲ್ಲ, ಸೊ ಜೊತೆಲಿ ಓದೋದು ಅಂತ ಶುರು ಆಗಿದ್ದು. ಸೊ ಹಾಗೆ ಇಬ್ಬರು ಸ್ಟೂಡೆಂಟ್ಸ್ ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ಅದು ಮೆಂಟರಿಂಗ್ ಅಂತ ಸ್ಟಾರ್ಟ್ ಆಗಿದ್ದು ಅಂತ ನಾನು ಅವ್ರಿಗೆ ಇವಾಗ್ಲೂ ಕೃತಜ್ಞತರಾಗಿರ್ತೀನಿ. ದೇ ಆರ್ ನಾಟ್ ಇನ್ ಟಚ್ ವಿತ್ ಮೀ, ಬಟ್ ಡೆಫಿನೆಟ್ಲಿ ಅವರಿಬ್ಬರೇ ನನಗೆ ಈ ಪ್ರಯಾಣಕ್ಕೆ ಹೆಲ್ಪ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಆಗ ಶುರು ಆಗಿದ್ದು, ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೀವೋ ಎಲ್ಲೆಲ್ಲಿ ಇದ್ನೋ ಎಲ್ಲ ಕಡೆ ನಡೆದಿದೆ, ಅದು ನಡೀತಾ ಇದೆ ಇವಾಗ್ಲೂ.
0: ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ, ಯು ಹ್ಯಾವ್ ಡನ್ ಅ ಡಿಫ್ರೆಂಟ್ ಸ್ಟ್ರೀಮ್ ಆಫ್ ಎಂಜಿನಿಯರಿಂಗ್, ಎನ್ವಿರಾನ್ಮೆಂಟ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆ ಇಂದ ಬಂದಿರೋದು, ಸೊ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಐ ಕ್ಯಾನ್ ಸೇ ಇಟ್ ಆಕ್ಸಿಡೆಂಟಲ್, ಯಾಕೆಂದ್ರೆ ನನಗೆ ಚಿಕ್ಕವಳಿಂದ ಆಸೆ ಇದ್ದಿದ್ದು ಡಾಕ್ಟರ್ ಆಗಬೇಕು ಅಂತ. ಆದರೆ ನಾನು 10th ಸ್ಟ್ಯಾಂಡರ್ಡಿಗೆ ಬಂದಾಗ ನನ್ನ ತಂದೆನ ಕಳ್ಕೊಂಡೆ. ಸೊ ಫಿನಾನ್ಷಿಯಲಿ ವಿ ವೆರ್ ನಾಟ್ ಸ್ಟೇಬಲ್. ನನ್ನ ಸೋದರ ಮಾವನ ಛಾಯೆಯಲ್ಲಿ ಎಲ್ಲ ಅಂಕಲ್ಸ್ ಆಂಟ್ಸ್ ಎವರ್ ಗ್ರೇಟ್ಫುಲ್ ಟು ದೆಮ್. ಅವರಿಂದ ವಿ ಸಮ್ ಹೌ ಸ್ಟುಡ್ ಆನ್ ಆರ್ ಫೀಟ್, ದೇ ಡೆಫಿನೆಟ್ಲಿ ಹೆಲ್ಪ್ಡ್ ಅಸ್. ಸೊ ಆವಾಗ ಮೆಡಿಕಲ್ಗೆ ಹೋಗಿ ಅಷ್ಟು ಸ್ಕಾಲರ್ಶಿಪ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ಮೆಡಿಕಲ್ ಡಿಗ್ರಿ ಸಚ್ ಅದು ಬ್ಯಾಚುಲರ್ಸ್ ಎಲ್ಲೇ ಮುಗ್ಸಕ್ಕೆ ಆಗ್ತಾ ಇರಲಿಲ್ಲ. ಸ್ಪೆಷಲೈಸೇಷನ್ ಏನಾದ್ರು ಇತ್ತು ಅಂದರೆ ಯು ಕ್ಯಾನ್ ಫಾರ್ಮ್ ಯುವರ್ ಕೆರಿಯರ್ ಆ ಥರ ಅಂತ ಹೇಳಿದರು. ಸೊ ಡೆಫಿನೆಟ್ಲಿ ಔಟ್ ಆಫ್ ರೀಚ್ ಫಾರ್ ಅಸ್. ಆವಾಗ ಕೌನ್ಸಿಲಿಂಗ್ಗೆ ಏನು ಮಾಡೋದು ಅಂತ ಹೇಳಿದಾಗ ಇದೆಲ್ಲ ನಮ್ಮ ಕೈಲಿ ಆಗಲ್ಲ ಪ್ರೊಫೆಷನಲ್ ಕೋರ್ಸಸ್, ಸೊ ಯಾವ್ದಾರ ಬ್ಯಾಚುಲರ್ಸ್ ಡಿಗ್ರಿಗೆ ಅಂತ ಹೋಗಿ ಸೇರಿದ್ದು. ದೈವಾನುಗ್ರಹ ರೀಕೌನ್ಸಿಲಿಂಗ್ ಆಯಿತು ಆ ವರ್ಷ, ದೆನ್ ಇಂಜಿನಿಯರಿಂಗ್ ಸೇರಬಹುದು ಅಂತ ಅನ್ನಿಸ್ತು. ಬಿಕಾಸ್ 10th ಸ್ಟ್ಯಾಂಡರ್ಡ್ನಲ್ಲೇ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ಪಿಂದ ಸ್ಕಾಲರ್ಶಿಪ್ಸ್ ಬರ್ತಾ ಇತ್ತು, ಸೊ ಅದು ಕಂಟಿನ್ಯೂ ಆಗತ್ತೆ ಅಂತ ಒಂದು ಭರವಸೆ ಇತ್ತು ಪಿ ಯು ಸಿ ಮಾರ್ಕ್ಸ್ ಇಟ್ಕೊಂಡು. ಆವಾಗ ಇಂಜಿನಿಯರಿಂಗ್ನಲ್ಲಿ ಯಾವ ಸ್ಟ್ರೀಮ್ಗೆ ಹೋಗಬೇಕು ಅಂದರೆ ಎಲೆಕ್ಟ್ರಾನಿಕ್ಸ್ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಸೋದರ ಮಾವ ಮೈಸೂರಲ್ಲಿ ಸಿಕ್ಕಿದ್ರೆ ಮಾತ್ರ ಓದಿಸೋದು, ಬೇರೆ ಯಾವ ಊರಿಗೂ ಇಲ್ಲ ಅಂತ ಹೇಳಿದ್ರು. ಆವಾಗ ವೆನ್ ವಿ ಸ್ಟ್ರೀಮ್ ಡೌನ್ ಅಲ್ಲಿ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಅಂತ ಒಬ್ರು ತಿಳಿಸ್ ತಿಳಿಸಿದ್ರು. ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ವಿ. ವಿ ಹ್ಯಾಡ್ 2 ಡೇಸ್ ಟೈಮ್, ಬಯೋಮೆಡಿಕಲ್ ಇತ್ತು, ಇದಿತ್ತು. ಬಯೋಮೆಡಿಕಲ್ ಸಮಥಿಂಗ್ ರಿಲೇಟೆಡ್ ಟು ವೈದ್ಯಕೀಯ ಶಿಕ್ಷಣ ಇರ್ಬೋದೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಮೋರ್ ಇಂಟ್ರೆಸ್ಟಿಂಗ್ ವಾಸ್ ದಿಸ್, ನಾನು ನೋಡಿದ ತಕ್ಷಣ ನನ್ಗೆ ಇದೇ ಬೇಕು ಅಂತ ಹೇಳಿ ದೆನ್ ಐ ಜಾಯಿನ್ಡ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್.
0: ಇಸ್ ಇಟ್ ಹೆಲ್ಪಿಂಗ್ ಇನ್ ಎನಿ ವೇ ನೌ?
1: I am a part of some organizations who are into this,
0: mm-hmm.
1: but mainstream age, I could not do that.
0: Okay.
1: Yakendra engineering aadmele 2 years nan ashte India alliddiddu, aamele I flew out.
0: Mm-hmm.
1: So adrinda illi enu avagina developments aayito, I couldn't match.
0: Mm-hmm.
1: Adre alli ade field alle nan masters maadiddu wastewater treatment and solid waste management. Definitely it has helped.
0: Okay. Asha avre, Bengaluru, Mysuru, Singapore, ಆಮೇಲೆ ಆಸ್ಟ್ರೇಲಿಯಾ, ಈ ಎಲ್ಲ ಪ್ಲೇಸಲ್ಲಿ ನೀವು ಟ್ರಾವೆಲ್ ಮಾಡಿದ್ದೀರಾ, ನೀವು ಸ್ಟೇ ಮಾಡಿದ್ದೀರಾ ಅಲ್ಲಿ. ಸೊ ಈ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಥಾಟ್ಸ್ನ ಹೇಗೆ ರೂಪಿಸಿವೆ?
1: ತುಂಬ ಒಳ್ಳೆ ಕ್ವೆಶ್ಚನ್ ಇದು. ಖಂಡಿತ ಏನೋ ಒಂದು ಸೇ ಗಾದೆ ಇದೆಯಲ್ಲ, ದೇಶ ನೋಡಿ ಕೋಶ ಓದಿ ಅಂತ. ಸೊ ಎಲ್ಲರೂ ಓದಿರ್ತೀವಿ ನಾವು, ಬಟ್ ಎಕ್ಸ್ಪೀರಿಯನ್ಸಸ್ ನೀವು ಅದನ್ನು ಅನುಭವಿಸಿದಾಗಲೇ ಗೊತ್ತಾಗೋದು ಅನ್ನೋ ಥರ ನಿಜ ಆಯಿತು, ಸಾಕಾರ ಆಯಿತು. ಅದಕ್ಕೆ ಸಿಂಗಾಪುರ್ನಲ್ಲಿರೋ ಡಿಸಿಪ್ಲೀನ್ನ ಅಳವಡಿಸೋದು ನನಗೆ ತುಂಬ ಇಷ್ಟ ಆಯಿತು. ನಾವು ಎಕ್ಸ್ಪೆಕ್ಟೇಷನ್ಸ್ನ ತುಂಬ ಸೆಟ್ ಮಾಡ್ಕೊಳ್ತೀವಿ. ಹೌ ಡ್ ಯು ವರ್ಕ್ ಟುವರ್ಡ್ಸ್ ಇಟ್ ಅನ್ನೋದು, ಇಟ್ ಗೇವ್ ಮಿ ಅ ಲಾಟ್ ಆಫ್ ಟೈಮ್. ಮದುವೆ ಆಗಿದ್ದು ಹೊಸದು, ಫಸ್ಟ್ ಇಯರ್ ಐ ಆಮ್ ಎವರ್ ಥ್ಯಾಂಕ್ಫುಲ್ ಟು ಮೈ ಹಸ್ಬೆಂಡ್ ರವಿ, ಹೂ ಸೆಡ್ ಐ ವಿಲ್ ನಾಟ್ ವರ್ಕ್ ದಟ್ ಇಯರ್ ಬಿಕಾಸ್ ವಿ ನೀಡ್ ಟು ನೋ ಈಚ್ ಅದರ್ ಬೆಟರ್ ಅಂತ. ಹೀ ಪರ್ಸ್ಯೂಡ್ ಹಿಸ್ ಸೆಕೆಂಡ್ ಮಾಸ್ಟರ್ಸ್ ನಮ್ಮ ಫಸ್ಟ್ ಇಯರ್ ಆಫ್ ಮ್ಯಾರೇಜ್. ಸೊ ಆ ಇಯರ್ ಆಫ್ 12 months gave us kind of reflective time. So aa deshana artha maadkolodralagli alli systems enu anta adella tumma tummane ishta aagi namma bharatiya anta olle samskrutina matte kaltang aagogi imply mado tara alli opportunities siktu. Bharatiya samskruti tumma sangagalide alli, so very very friendly. Adrinda Singapore nallunu naavu bharatadalli hegirbodu annodanna anubhavisidvi alli. Discipline ಇರ್ಬೋದು, ಕ್ಲೆನ್ಲಿನೆಸ್ ಇರ್ಬೋದು, ಟೈಮ್ ಫ್ರೇಮ್ಸ್ ಏನಾರ ಕೊಟ್ಟಿದ್ರೆ ಅದಕ್ಕೆ ಮುಂಚೆನೆ ಮುಗಿಸೋ ಅಂತದ್ದು, ಇದೆಲ್ಲ ತುಂಬಾ ಸಿಸ್ಟಮ್ಯಾಟಿಕ್ ಅಪ್ರೋಚ್.
0: ಓಕೆ,
1: ಇಲ್ಲಿರೋ ತನಕ ನಾವು ಓದ್ರಲ್ಲೇ ಇದ್ವಿ, ಆಮೇಲೆ ಕೆಲ್ಸಕ್ಕೆ ಹೋದ್ವಿ, ಮೇ ಬಿ ವಿ ವುಡ್ ನಾಟ್ ಹ್ಯಾವ್ ಗಿವನ್ ಅ ಥಾಟ್. ಬಟ್ ಅಲ್ಲಿ ಹೋದ್ಮೇಲೆ ವಿ ಕ್ಯಾನ್ ಡೂ ಮಚ್ ಬೆಟರ್ ಆಸ್ ದ ಸೇಮ್ ಪರ್ಸನ್ ಅನ್ನೋದನ್ನ ತೋರಿಸ್ತು. ಆಸ್ಟ್ರೇಲಿಯಾ ಆಫ್ ಕೋರ್ಸ್ ದೇಶ ತುಂಬಾ ದೊಡ್ಡದು, ಜಾಗ ತುಂಬಾನೇ ದೊಡ್ಡದು, ಜನ ಕಮ್ಮಿ, ಅದರಿಂದ ವಿಶಾಲ ಅನ್ನೋದು ಗೊತ್ತಾಗಿದ್ದು ಅಲ್ಲಿ.
0: ಓಕೆ,
1: ಸೊ ನಮ್ಮ ಹೃದಯದಲ್ಲೂ ನಾವು ಅಷ್ಟೇ ವಿಶಾಲವಾಗಿದ್ದೀವಿ ಅನ್ನೋ ಥಾಟ್ಸ್ನ ಅಲ್ಲಿ ನನಗೆ ಕೊಡ್ತು. ಅದು ಬಿಟ್ಟು ಎಷ್ಟೋ ಆಕ್ವಾ ಗೇಮ್ಸ್ ಕಲ್ತ್ಕೊಂಡ್ವಿ, ಆಮೇಲೆ ವಿ ವೆರ್ ಕೈಂಡ್ ಆಫ್ ಲಿವಿಂಗ್ ಫ್ರೀ ಲೈಫ್, ಕೆಲಸ ಮಾಡಿಕೊಂಡು ಅದನ್ನು ಮಾಡೋದು ಹಂಗೂ ಇರ್ಬೋದು ಅಂತ ಅನ್ನಿಸ್ತು. ಡೇಸ್ ವುಡ್ ಕ್ಲೋಸ್ ಅರ್ಲಿಯರ್ ಡ್ಯೂರಿಂಗ್ ವಿಂಟರ್ಸ್, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೇ ಇರಲಿಲ್ಲ. ಸೊ 7 ಗಂಟೆಗೆ ಮಲಗೋದು ಅಂದ್ರೆ ಇಟ್ ವಾಸ್ ಸೂಪರ್ ಲಕ್ಸುರಿ. ಸೊ
0: ಮುಗಿಸ್ಕೊಂಡು,
1: ಎಸ್, ಬಿಕಾಸ್ ಇಟ್ ವುಡ್ ಗೆಟ್ ಡಾರ್ಕ್ ಬೈ 5 ಇನ್ ವಿಂಟರ್ಸ್. ಸೊ ಅದೆಲ್ಲ ಇಟ್ ಗೇವ್ ಟೂ ಮಚ್ ಆಫ್ ಟೈಮ್, ಅದರಿಂದ ಸಂಗೀತಕ್ಕೂ ನನಗೆ ಟೈಮ್ ಸಿಕ್ತು, ಓದೋದು ನನಗೆ ತುಂಬಾ ಹುಚ್ಚು. ಸೊ ಎವ್ರಿ ಅದರ್ ಡೇ ಐ ವುಡ್ ಗೋ ಟು ದ ಲೈಬ್ರರಿ ಬೋರೋ ಬುಕ್.
0: ಓಕೆ,
1: so that I can never forget.
0: Okay, ಈಗ ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಆ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು ಆಶಾ ಅವರೇ?
1: ನಾನು ಹೇಳ್ದಂಗೆ ಸ್ಕೂಲ್ ಲೆವೆಲ್ ಅಲ್ಲೇ ಆ ಮೆಂಟರಿಂಗ್ ಟ್ಯೂಷನ್ಸ್ ಅಂತ ಏನ್ ಸ್ಟಾರ್ಟ್ ಆಯ್ತು, ಅದರಿಂದ I used to have 68 students per batch when I came to my engineering. So ಬೆಳಗ್ಗೆ ಟ್ಯೂಷನ್ಸ್ ಮುಗಿಸಿ ಆಮೇಲೆ ಕಾಲೇಜ್ ಹೋಗಿ ಮತ್ತೆ ಬಂದು ಸಂಜೆನೂ ಮಾಡ್ತಾ ಇದ್ದೆ ಕ್ಲಾಸಸ್. ಆ ಜರ್ನಿಯಲ್ಲಿ ನನಗೆ ಅನಿಸಿದ್ದು ಬಂದು, ನಾವು ಓದಿಗೆ ಸಂಬಂಧಪಟ್ಟಿದ್ದು ಮಾಡೋದು ಇಟ್ಸ್ ಕಾಮನ್, ಹೋಗ್ತೀವಿ ಕೆಲಸ ಮಾಡ್ತೀವಿ ಸ್ಯಾಲ್ರಿ ತಗೊಂಡು ಬರ್ತೀವಿ ಅದೆಲ್ಲ, ಬಟ್ ಅದಕ್ಕಿಂತ ಸಮಾಜಕ್ಕೆ ಕೊಡಬಹುದಾ ಅನ್ನೋ ಒಂದು ಥಾಟ್ ಬಂದಿದ್ದೆ ಅಲ್ಲಿ. ಯಾಕೆಂದರೆ ನನ್ನ ಹತ್ರ ಬರ್ತಾ ಇದ್ದಿದ್ದಂಥ ಮಕ್ಕಳು ಪೇರೆಂಟ್ಸ್ ಡಿಂಟ್ ಹ್ಯಾವ್ ಗುಡ್ ಎಜುಕೇಷನ್.
0: ಓಕೆ,
1: ಇಟ್ಸ್ ವೆರಿ ಅಪ್ರಿಷಿಯೇಟಿವ್, ಅವ್ರು ಓದದೇ ಇದ್ರೂ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಬಿಕಾಸ್ ವಿ ಲಿವ್ಡ್ ಇನ್ ಅ ವೆರಿ ಅಂಡರ್ ಡೆವಲಪ್ಡ್ ಏರಿಯಾ ಇನ್ ಮೈಸೂರು ಅಂತ ಹೇಳ್ಬೋದು. ಸೊ ಸ್ಲಮ್ಸ್ ಅಲ್ಲ, ಬಟ್ ಇನ್ನೂ ರೆಗ್ಯುಲೇಟ್ ಆಗಬೇಕಾಗಿರೋ ಅಂತ ಏರಿಯಾ ಅಲ್ಲಿ. ಸೊ ಅಲ್ಲಿದ್ದಂಥ ಪೋಷಕರು ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟಾಗ ಅವ್ರ ಜೊತೆ ಡೆಫಿನೆಟ್ಲಿ ಇಂಟ್ರಾಕ್ಷನ್ಸ್ ಇರ್ತಾ ಇತ್ತು. ಆವಾಗ ಸಮಾಜದಲ್ಲಿ ಆ ಸ್ಟೇಜ್ ಇಂದ ಸ್ಟಾರ್ಟ್ ಆಗಬೇಕು, ನಮ್ಮ ಆರ್ಥಿಕ ಬೆಳವಣಿಗೆ ಆಗಲಿ ದೇಶದ ಬೆಳವಣಿಗೆ ಆಗಲಿ ಅಂತ ಎಲ್ಲೋ ಒಂದು ಕಡೆ ಥಾಟ್ ಇರ್ತಾ ಇತ್ತು. ಬಟ್ ಹೆಂಗೆ ರಿಲೇಟ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಫಾರ್ ಎವ್ರಿಬಡಿ ಓದಿದ್ಮೇಲೆ ಪ್ರೊಫೆಷನಲ್ ಕೆರಿಯರ್ ಆದಮೇಲೆ ಎಲ್ಲಾರ ಕಾರ್ಪೊರೇಟ್ಗೆ ಹೋಗ್ಬೇಕು, ಇಟ್ ವಿಲ್ ಬಿ ದ ಸೇಮ್ ಸ್ಟ್ರೀಮ್ ಲೈನ್ಡ್ ಕೈಂಡ್ ಆಫ್ ಥಿಂಗ್. ಸೊ ಹೇಗೆ ಅಂತ ಆಪರ್ಚುನಿಟೀಸ್ ನೋಡ್ತಾನೆ ಇರುವಾಗ ಕೆಲವು ತಾಯಿಯಂದರಿಗೆ ಫಾರ್ ಎಕ್ಸಾಂಪಲ್ ತರಕಾರಿ ಹೆಚ್ಚಿಕೊಟ್ಟು ನೀವು ಇನ್ಕಮ್ ಮಾಡ್ಕೋಬಹುದು, ಬಿಕಾಸ್ ಶಿ ಫೆಲ್ಟ್ ಶಿ ಡಿಂಟ್ ಹ್ಯಾವ್ ಎನಿ ಅದರ್ ಟ್ಯಾಲೆಂಟ್. ಇನ್ನೊಬ್ಬರ ಮನೆಯಲ್ಲಿ ಅವ್ರು ಹೋಗಿ ಪಾತ್ರೆ ತೊಳೆಯೋರು, ಪಾತ್ರೆ ತೊಳೆದು ಕೆಲಸ ಮಾಡೋದು ಅಂತ ಕೆಲಸ ಮಾತ್ರ ಇತ್ತು. ಸೊ ಎಕ್ಸ್ಟ್ರಾ ಅವ್ರು ಏನ್ ಮಾಡ್ಬೋದು ಅಂತ ಅವ್ರನಲ್ಲಿ ಹುಡುಕೋದು ಎಲ್ಲೋ ನನ್ಗೆ ಯಾವಾಗ್ಲೂ ಇರ್ತಾನೆ ಇರ್ತಿತ್ತು. ದ ವೆರಿ ಫಸ್ಟ್ ಲೇಡಿ ಶಿ ಓನ್ಲಿ ನ್ಯೂ ಅಂಡ್ ಶಿ ಎಂಜಾಯ್ಡ್ ಫೋಲ್ಡಿಂಗ್ ಕ್ಲೋತ್ಸ್. ಸೊ ಅವರಿಗೆ ನಾನು ಹೇಳ್ದೆ ನಿಮ್ ಕೆಲ್ಸದ ಜೊತೆ ನೀವು ಅವ್ರ ಮನೇಲಿ ವಾರ್ಡ್ರೋಬ್ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳಿ, ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಫಾರ್ ಫ್ರೀ, ಅದನ್ನ ಟ್ರೈ ಮಾಡಿ ಅಂತ. ಶಿ ಫೀಲ್ಡ್ ಸೋ ವೆರಿ ಹ್ಯಾಪಿ, ತುಂಬಾ ಖುಷಿ ಆಯ್ತು, ಇದನ್ನ ಮಾಡಿಸ್ಕೊಳ್ತಾರೆ ಯಾರಾದ್ರು ಅಂತ. ಅದಕ್ಕೆ ನಾವಿಬ್ರು ಟ್ರೈ ಮಾಡೋಣ ಅಂತ ಹೇಳಿದೆ. ಸೊ ಶಿ ಸ್ಟಾರ್ಟೆಡ್ ಅಂಡ್ ಫೈನಲಿ ಶಿ ಲ್ಯಾಂಡೆಡ್ ಇನ್ ಅ ಬುಟೀಕ್. ಇನ್ ಮೈಸೂರು ಏನಿಲ್ಲ, ಆ ಬುಟೀಕ್ ಅಲ್ಲಿ ಅವರೆಲ್ಲ ಹೊಲ್ದು ಇಡೋರು. ಶಿ ಓನ್ಲಿ ಯೂಸ್ ಟು ಗೋ ಅಂಡ್ ಅರೇಂಜ್, ಅಂಡ್ ಅರೇಂಜ್ಮೆಂಟ್ ವಾಸ್ ಸೋ ಗುಡ್. ಅದು ಕಲರ್ ಕೋಡಿಂಗ್ ಅವ್ರು ಮಾಡೋದು ನನ್ಗೆ ಇವಾಗ್ಲೂ ಬರಲ್ಲ. ಶಿ ಯೂಸ್ ಟು ಸೇ ಇಂಡಿಗೋಲಿ ಇಲ್ಲಿಂದಾನೇ ಶುರು ಆಗ್ಬೇಕು ಮೇಡಮ್ ಅಂತ. ಶಿ ಡಿಂಟ್ ಇವನ್ ನೋ ದ ಕಲರ್ ಇಂಡಿಗೋ.
2: ಅಂಡ್ ವಾಟ್ಸ್ ಅ ಕ್ವಾಲಿಫಿಕೇಶನ್?
1: ಶಿ ಐ ಥಿಂಕ್ ಇವನ್ ಡಿಂಟ್ ಗೋ ಟು ಸ್ಕೂಲ್.
2: ಎಕ್ಸಲೆಂಟ್.
1: ಹೌದು, ಸ್ಕೂಲ್ ಕೂಡ ಕಳ್ಸಿರ್ಲಿಲ್ಲ. ಅವ್ರ ಹೆಸರು ರತ್ನಮ್ಮ ಅಂತ ಇವಾಗ ಅಕ್ಕ ಬರುತ್ತೆ. ಅಂಡ್
2: ಯು ಪಿಕ್ಡ್ ಅಪ್ ದಟ್ ಹಿಡನ್ ನಿಶ್ ಇನ್ ಹರ್ ಅಲ್ವಾ?
1: ಅದು ತುಂಬಾ ನೆಮ್ಮದಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಗಿಂತ ಜಾಸ್ತಿ ಅಂತ ಹೇಳ್ಬೋದು. ಸೊ ಹಂಗ್ ಮಾಡ್ತಿರೋರು ಆ ಬುಟೀಕ್ ಕ್ಲೋಸ್ ಆಗೋಯ್ತು. ದೆನ್ ಶಿ ಕೈಂಡ್ ಆಫ್ ಅಯ್ಯೋ ನಾನು ಇವಾಗ ಬೇರೆ ಎಲ್ಲಿ ಅಂತ. ದೆನ್ ಅಲ್ಲೇ ಒಂದು ನರ್ಸಿಂಗ್ ಹೋಮ್ ಇತ್ತು. ಸೊ ಅವ್ರಿಗೆ ಹೋಗಿ ಹೇಳ್ತಾ ಇದ್ದೆ ಶಿ ಕ್ಯಾನ್ ಫೋಲ್ಡ್ ಆಲ್ ದಿಸ್ ಅಂಡ್ ಕೀಪ್, ಡೆಫಿನೆಟ್ಲಿ ಹಾಸ್ಪಿಟಲ್ಸ್ ನಲ್ಲಿ ಬೇಕಾಗುತ್ತಲ್ಲ. ಹಂಗೆ ಹೋಗ್ತಾ ಹೋಗ್ತಾ ಅವರು ಶಿ ಆಲ್ಮೋಸ್ಟ್ ಬಿಕೇಮ್ ಕೈಂಡ್ ಆಫ್ ನರ್ಸ್. ಶಿ ಎಂಡೆಡ್ ಹರ್ ಕೆರಿಯರ್ ದೇರ್. ಆ ತರ ಕನಿ ಕಡೆ ತನಕ ಅವರು ಅಲ್ಲಿ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ನಲ್ಲೇ ಕೆಲಸ ಮಾಡೋರು.
2: ಬಾಲ್ಯದಿಂದಲೇ ಮೆಂಟರಿಂಗ್ ನಿಮ್ಮ ಜೀವನದ ಪಾರ್ಟ್ ಅಂತ ಹೇಳಿದ್ರೆ ಅದರಿಂದ ನೀವು ಕಲಿತ ದೊಡ್ಡ ಪಾಠ ಏನು? ಆಶಾ,
1: ನಾನ್ ಜಾಸ್ತಿ ಕಲಿತೆ ಅದರಿಂದ, ಕಲಿಯೋದಕ್ಕೆ ಕೊನೆನೆ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಯಾವುದೇ ಮನುಷ್ಯನಿಗೆ ಡೆಫಿನೆಟ್ಲಿ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದರಿಂದ ನಾವು ಆರ್ಥಿಕ ಬೆಂಬಲ ಮಾತ್ರ ನೋಡಬಾರ್ದು. ಇಟ್ ಈಸ್ ಗಿವಿಂಗ್ ಯು ನೆಮ್ಮದಿ ಅಂಡ್ ಇಟ್ ಈಸ್ ಟೆಲ್ಲಿಂಗ್ ಯು ದಟ್ ಯು ಆರ್ ಮೋರ್ ಎಂಪವರ್ಡ್. ನೀನು ಏನಾದರೂ ಮಾಡ್ಬೋದು, ನೀನು ಈ ಸಮಾಜಕ್ಕೆ ಏನಾದ್ರು ಕೊಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಅದರಿಂದ ಎಂಥ ರೋಗ ಆಗಲಿ ಎಂಥ ವೀಕ್ನೆಸ್ ಆಗಲಿ ಹೊರಟೋಗುತ್ತೆ. ಸೊ ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ ಅನ್ನೋದು ತುಂಬಾ ಹೆಲ್ಪ್ಫುಲ್. ಸೊ ಅದನ್ನು ನಾನು ಕಲಿತೆ ಅವರುಗಳಿಂದ.
2: ಓಕೆ, ನೀವಿವಾಗ ಮಹಿಳಾ ಉದ್ಯಮಿಯಾಗಿ ಕೆಲಸ ಮಾಡ್ತಿದ್ದೀರ, ಒಂದಲ್ಲ ಡಿಫ್ರೆಂಟ್ ಫೀಲ್ಡಲ್ಲಿ. ಸೊ ಮ್ಯಾನೇಜಿಂಗ್ ಟೈಮ್ ಇಸ್ ಅ ವೆರಿ ಬಿಗ್ ಟಾಸ್ಕ್ ಅಂಡ್ ಹ್ಯಾಟ್ಸ್ ಆಫ್ ಟು ಯು. ನೀವು ಉದ್ಯಮಿಯಾಗಿ ನಿಮ್ಮ ಎದುರಿಸಿದ ಮೊದಲ ಸವಾಲು, ದೊಡ್ಡ ಸವಾಲು ಯಾವುದು, ಅದನ್ನ ನೀವು ಹೇಗ್ ಫೇಸ್ ಮಾಡಿದ್ರಿ?
1: ಮೊದಲನೇದು ಎಲ್ಲರಿಗೂ ಬಂದಂಗೆ ಆರ್ಥಿಕ ಬೆಂಬಲನೆ. ಐ ವಾಸ್ ಸ್ಟಿಲ್ ನಾಟ್ ಎನ್ ಅಡಲ್ಟ್.
2: That comes in the base of Maslow's hierarchy.
1: Yes, yes. ನಾನು ಆವಾಗಲಿ ಇನ್ನು 17 ವರ್ಷ. ಸೊ ಐ ಕುಡಂಟ್ ಇವನ್ ಅಪ್ರೋಚ್ ಅ ಬ್ಯಾಂಕ್. ಹೇಗ್ ಮಾಡೋದು ಅನ್ನೊಂದು ಕ್ವೆಶ್ಚನ್ ಇದ್ದೇ ಇತ್ತು. ಸೊ ಫಸ್ಟ್ ಬೇಕಿದ್ದು ಆರ್ಥಿಕ ಬೆಂಬಲ, ಅದು ಸಿಗಲ್ಲ ಅಂತ ಗೊತ್ತಾಯ್ತು. ಆವಾಗ ಯಾರಿಗೆ ಅದು ಮಾಡಕ್ಕೆ ನನ್ನ ಥರಾನೇ ಆಸೆ ಇರುತ್ತೋ ಅವ್ರಿಗೆ ನಾನು ಐಡಿಯಾಸ್ ಕೊಡ್ತೀನಿ, ಬಿಕಾಸ್ ದೇ ಆರ್ ಎಲಿಜಿಬಲ್ ಟು ಗೆಟ್ ಆಲ್ ಸಚ್ ಫೆಸಿಲಿಟೀಸ್ ಅಂತ ಅನ್ನಿಸ್ತು. ಸೊ ಐ ಜಾಯಿನ್ ದೆಮ್. ಅಮ್ಮನ್ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಟೀಚರ್ಸ್ ಆಗಿರ್ಬೋದು, ಕೆಲವು ಆಂಟೀಸ್, ದೇ ಆರ್ ಮೈ ರೋಲ್ ಮಾಡೆಲ್ಸ್. ಸೊ ಅವ್ರ ಜೊತೆಯೆಲ್ಲ ಸೇರಿ ಸ್ಟಾರ್ಟೆಡ್ ದ ಜರ್ನಿ. ಸೊ ಚಾಲೆಂಜ್ ಬಂದು ಫಸ್ಟ್ ಫಿನಾನ್ಷಿಯಲ್ ಹೆಲ್ಪ್.
2: ಮಹಿಳೆಗೆ ಒಳ್ಳೆ ಸ್ಕಿಲ್ ಇದ್ರೆ ಕುಟುಂಬ ಮತ್ತು ಸಮಾಜ ಬದಲಾಗತ್ತೆ ಅನ್ನೋ ನಿಮ್ಮ ನಂಬಿಕೆ ಹಿಂದಿರುವ ಅನುಭವ ಏನು ಆಶಾ?
1: ಅನುಭವ
2: Maybe it might have come to you by experience. ಯಾಕಂದ್ರೆ ಎಲ್ರಿಗೂ ಸುಮಾರು ಜನಕ್ಕೆ ಗೈಡೆನ್ಸ್ ನೀಡಿದ್ದೀರಾ.
1: ಹೌದು, ಅನುಭವ ತುಂಬಾ ಮನದಾಳದಲ್ಲಿರೋದು ಹೊರಗೆ ಬರುತ್ತೆ. ವಿಚ್ ಮೀನ್ಸ್ ನಾನು ಏನಾರು ಮಾಡಬಹುದು ಅನ್ನೋದು. ಯಾವ ಮಹಿಳೆ ಹೊಸಲೇ ದಾಟಿರಲ್ವೋ ಅವ್ರು ಇದನ್ನ ಮಾಡಿದಾಗ ವೆನ್ ಶಿ ಕಮ್ಸ್ ಔಟ್, ಶಿ ಕಮ್ಸ್ ಔಟ್ ಗ್ಲೀಮಿಂಗ್. ತುಂಬಾ ಪಾಸಿಟಿವ್ ಆಗಿ ಬರ್ತಾರೆ. ಶಿ ಫೀಲ್ ಶಿ ಹ್ಯಾಸ್ ಅಚೀವ್ಡ್ ಎವ್ರಿಥಿಂಗ್. ಅದು ಸಮಾಜಕ್ಕೆ ಬಂದಾಗ ಶಿ ವಿಲ್ ಟ್ರೈ ಟು ಸರ್ಚ್ ಟು ಡೂ ಮೋರ್. ಅದು ಮನೆ ಲೆವೆಲಲ್ಲೇ ಆಗೋಗುತ್ತೆ, ಫ್ಯಾಮಿಲಿ ಸರಿ ಹೋಗುತ್ತೆ, ಮಕ್ಕಳು ಅವ್ರನ್ನೇ ಫಾಲೋ ಮಾಡ್ತಾರೆ, ನಮ್ಮ ತಾಯಿ ಇಷ್ಟ ಅಚೀವ್ ಮಾಡುವಾಗ ನಾನು ಮಾಡ್ಬೋದು ಅನಿಸುತ್ತೆ, ಗಂಡ ಕೂಡ ಬೇರೆ ಏನೋ ದಾರಿ ಹಿಡಿದವರು ಬೇಡ, ಶಿ ಇಸ್ ಡೂಯಿಂಗ್ ಸಮಥಿಂಗ್, ಲೆಟ್ ಮೀ ಸಪೋರ್ಟ್ ಹರ್ ಅಂತ ಚೇಂಜ್ ಮಾಡಿರೋರ್ನು ನೋಡಿದ್ದೀನಿ. ಆ್ಯಂಡ್ ಟಚ್ ವುಡ್, ಅವರೆಲ್ಲ ಇವಾಗ ದೇ ಆರ್ ಡೂಯಿಂಗ್ ವೆರಿ ವೆರಿ ವೆಲ್. ಸೊ ಆ ಮನೆ ಹೊರಗೆ ಬಂದಾಗ ಶಿ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಅದಕ್ಕೆ ಕೌಶಲ್ಯಗಳು ತುಂಬಾ ಮುಖ್ಯ ಅಂತ ನನಗನ್ಸಿದೆ.
2: ಈಗಿನ ಕಾಲದ ಯುವತಿಯರಿಗೆ, ಯೂತ್ಗೆ ಯಾವ ರೀತಿಯ ಕೌಶಲ್ಯಗಳು, ಸ್ಕಿಲ್ಸ್ ಅವಶ್ಯಕತೆ ಅಗತ್ಯ ಅಂತ ಹೇಳ್ತಾರೆ? ಯಾಕಂದ್ರೆ ನಾವು ನೋಡ್ತಿರೋ ಪ್ರಕಾರ ಸುಮಾರು ಜನ ಎಜುಕೇಶನ್ ಇಲ್ಲ ಅಂದ್ರೆ ಮಿಯರ್ಲಿ ಬಿಕಾಸ್ ಆಫ್ ದೇರ್ ಸ್ಕಿಲ್ಸ್ ದೇ ಆರ್ ಸರ್ವೈವಿಂಗ್, ದೇ ಆರ್ ಅರ್ನಿಂಗ್ ಗುಡ್. ಬೇಸಿಕಲಿ ಯಾವ ಸ್ಕಿಲ್ಸ್ ನೆಸೆಸರಿ ಇದೆ ಅಂತ ಅನ್ಸುತ್ತೆ?
1: ಇದು ತುಂಬಾ ಒಳ್ಳೆ ಕ್ವೆಶ್ಚನ್. ಸ್ಕಿಲ್ಸ್ ಇವಾಗ ಎಷ್ಟು ವೈಡ್ ಸ್ಪ್ರೆಡ್ ಆಗಿದೆ ಅಂದ್ರೆ, ಲುಕ್ ಅಟ್ ಸಮಥಿಂಗ್ ದಟ್ಸ್ ಅ ಸ್ಕಿಲ್, ಆ ತರ ಆಗಿದೆ ಇವಾಗ. ಸೊ ಇವಾಗ ಕಂಪ್ಯೂಟರ್ ಕಲಿಯೋದು ಇಟ್ ಇಸ್ ನಾಟ್ ಅ ಸ್ಕಿಲ್ ಅಟ್ ಆಲ್, ಇಟ್ಸ್ ಕೈಂಡ್ ಆಫ್ ಇನೇಟ್, ನಿಮಗೆ ಬರಲೇಬೇಕು ಅನ್ನೋ ಒಂಥರ ಅಂತದಾಗಿದೆ. ಸೊ ಯಾವುದು ಪ್ಲಾಟ್ಫಾರ್ಮ್ ಬೇಸಿಕ್ ಸ್ಕಿಲ್ಸ್ ಅಂತಿದೆಯೋ ಅದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗಿನ ಪ್ರಪಂಚದಲ್ಲಿ ಗುಡ್ ನ್ಯೂಟ್ರಿಷನ್ ಫುಡ್ ಇರ್ಬೋದು, ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಿದ್ದ ಕೆಲವು ಸ್ಕಿಲ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಎಕ್ಸಸೈಸಸ್, ಏನು ಇಲ್ಲ ಅಂದ್ರೂ ನಿಮ್ಮ ಕಿವಿ ಕೊಟ್ಟು ಒಬ್ಬರನ್ನ ಕೇಳ್ಕೊಳ್ಳೋದು. ಬಿಕಾಸ್ ಆಫ್ ದ ಡಿಜಿಟೈಸೇಷನ್ ನಾವು ಒಬ್ಬರನ್ನೊಬ್ಬರನ್ನ ಪರ್ಸನಲ್ ಟಚ್ಚೇ ಹೊರಟೋಗ್ತಾ ಇದೆ.
2: ಎಕ್ಸಾಕ್ಟ್ಲಿ.
1: ಸೊ ಜಸ್ಟ್ ಬಿ ಯೋರ್ ಸೆಲ್ಫ್, ಲಿಸನ್ ಟು ಸಂಬಡಿ. ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಗಿವ್ ದೆಮ್ ಸಮ್ ಟೈಮ್. ಅವ್ರನ್ನ ಅವ್ರು ಏನ್ ಹೇಳ್ತಿದಾರೋ ಅದನ್ನ ಕೇಳಿಸ್ಕೊಂಡ್ರೇನೆ ಅವ್ರಿಗೆ ಆ ಹಾಫ್ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ವೆನ್ ಯು ಮೀಟ್ ದಟ್ ಪರ್ಸನ್, ದೇ ವಿಲ್ ಸೇ ಐ ಥಿಂಕ್ ಐ ವುಡ್ ನೀಡ್ ಟು ಶೇರ್ ಮೋರ್ ಬಿಕಾಸ್ ಆಫ್ ದ ಪ್ರೀವಿಯಸ್ ಕಾನ್ವರ್ಸೇಷನ್, ಐ ಓವರ್ ಕಮಿಟ್ ಅಂತ ಹೇಳಿದ್ದಾರೆ ಎಷ್ಟೊಂದು ಜನ ಹೇಳಿದ್ದಾರೆ ನನ್ನ ಹತ್ರ. ಅದೇ ಥರನೇ ಲೈಫ್ ಸ್ಕಿಲ್ಸ್ ಅಂತ ಬರುತ್ತೆ. ಎಷ್ಟೊಂದು ಎನ್ ಜಿ ಒಗಳು ಮಾಡ್ತಾ ಇದೆ, ಪ್ರಮುಖವಾಗಿ ಜೀವರಕ್ಷಾ ಅಂತ ಒಂದು ಸಂಸ್ಥೆ ಇದೆ, ಅವರು ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಕೊಡ್ತಾರೆ. ಇದಕ್ಕೆ ಡಾಕ್ಟರ್ಸ್ ನರ್ಸಸ್ ಆಗ್ಬೇಕಾಗಿಲ್ಲ, ನಾನೇ ಇಂಜಿನಿಯರ್. ಸೊ ಆ ಥರ ಅಲ್ಲಿ ಬೇಸಿಕ್ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಜೀವನ ಹೇಗೆ ಉಳಿಸ್ಬೋದು ಅಂತ. ಇದು ಬಹಳ ಬಹಳ ಮುಖ್ಯ, ರಿಕ್ವೈರ್ಡ್. ನಾವಿರೋ ವೇಗ ಜೀವನದಲ್ಲಿ ಇವಾಗ ಓವರ್ ಸ್ಪೀಡಿಂಗ್ ಇರ್ಬೋದು, ಮನೇಲೇನೋ ಅವಸರದಿಂದ ಮಾಡ್ತಾ ಇರ್ಬೋದು, ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ, ಅನ್ಪ್ರಿಪೇರ್ಡ್ ಆಗಿರ್ತೀವಿ, ಇಂಥ ಎಲ್ಲ ಸನ್ನಿವೇಶದಲ್ಲೂ ಏನೇನು ಆಕ್ಸಿಡೆಂಟ್ಸ್ ತರ ಆಗ್ಬೋದು ಅದಕ್ಕೆಲ್ಲ ಫಸ್ಟ್ ಏಡ್ ಟ್ರೈನಿಂಗ್ ತರ ಇದು. ಸೊ ಅಂತ ಸ್ಕಿಲ್ಸ್ನ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ.
2: ನೀವು ಮಾತಾಡ್ತಿರೋದು ಸಿಪಿಆರ್ ಬಗ್ಗೆ.
1: ಸಿಪಿಆರ್ ಆಗ್ಲಿ,
2: ಸಾಮಾನ್ಯ ಜನರಿಗೂ ಸಿಪಿಆರ್ ಬಗ್ಗೆ ತಿಳ್ಕೊಂಡಿರ್ಲೇಬೇಕು ಅಂತ ನನ್ನ ಅನ್ಸುತ್ತೆ.
1: ತುಂಬಾನೇ ಇಂಪಾರ್ಟೆಂಟ್. ನೀವು ಹೇಳಿದ್ದು ಅಕ್ಷರ ಸಹ ಸತ್ಯ. ಸಿಪಿಆರ್ ಅಂತ ಟರ್ಮ್ ತಗೊಂಡು ನಾನೇನೋ ಒತ್ತುತ್ತಿದ್ದೀನಿ ಅಂತ ಇಲ್ಲೋದು ಪ್ರಯೋಜನ ಇಲ್ಲ, ಅದಕ್ಕೆ ಫಾರ್ಮಲ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಜೀವರಕ್ಷಾ ಸಂಸ್ಥೆಯಲ್ಲಿ ಈ ತರ ಕೊಡೋವಾಗ ನಾವು ಹೋಗಿ ಕಲಿಬೇಕು. ಒಂದ್ ಪಿಜ್ಜಾಗ್ ನಾವು 1,000 ರೂಪಾಯಿ ಕೊಡೋ ಬದಲು ಒಂದು ಟ್ರೈನಿಂಗ್ ಅಂತ ಕಲ್ತ್ಕೊಂಡು ಅದನ್ನ ನಾವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಮಗೇನೆ ಆತ್ಮವಿಶ್ವಾಸನೂ ಜಾಸ್ತಿ ಆಗುತ್ತೆ, ನಾನು ನನ್ನ ಸಮಾಜಕ್ಕೆ ಏನೋ ವಾಪಸ್ ಕೊಡ್ತಿದ್ದೀನಲ್ಲ ಅನ್ನೋದೊಂದು ಸಂತೋಷ ಆಗುತ್ತೆ. ಜೀವನ ಉಳಿಸಿದಾಗ ಅದಕ್ಕಿಂತ ಬೇರೆ ಯಾವುದು ನಮಗೆ ಅವಾರ್ಡೇ ಬೇಡ.
2: ಈಗ ಮಹಿಳೆಯರು ಎಲ್ಲರಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಅವರಲ್ಲಿರೋ ಶಕ್ತಿಯನ್ನು ಗುರುತಿಸೋಕೆ ನೀವು ನೀಡೋ ಪ್ರಮುಖ ಸಲಹೆ ಏನು?
1: ಫಸ್ಟ್ ನಾನು ಎಲ್ಲರ ಜೊತೆ ಮಾತಾಡಕ್ಕೆ ಅಂತ ಹೋಗಲ್ಲ. ಐ ಬೇಸಿಕಲಿ ಅದು ನನ್ನ ನೇಚರ್ ಅನ್ಸುತ್ತೆ. ಐ ಜಸ್ಟ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್, ಮೇ ಬಿ ವೇವ್ ಲೆಂತ್ ಮ್ಯಾಚ್ ಆಗೋ ತನಕ ಅಷ್ಟರಲ್ಲಿ ನಿಮಗೆ ಗೊತ್ತೇ ಆಗೋಗಿರುತ್ತೆ, ನಿಮ್ ಫ್ರೆಂಡ್ಸ್ನ ನೀವು ನೋಡ್ದಂಗೆ. ಸೊ ಇವರು ಈ ವ್ಯಕ್ತಿ ಇದನ್ ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಅವ್ರಿಗೆ ಅವಾಗ ಹೋಗಿ ನಿಧಾನಕ್ಕೆ ಹೇಳೋದು, ನೀವು ಇದ್ರ ಜೊತೆ ಇದನ್ನ ಯಾಕೆ ಮಾಡಬಾರ್ದು ಅಂತ. ನೋ ಬಡಿ ಟಿಲ್ ನೌ ಹ್ಯಾಸ್ ಎಕ್ಸೆಪ್ಟೆಡ್ ಇನ್ ದ ಫಸ್ಟ್ ಶಾಟ್, ಹಾ ಅದನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೊರಟೋಗಿರ್ತಾರೆ. ಆದರೆ ನೆಕ್ಸ್ಟ್ ಟೈಮ್ ವೆನ್ ಯು ಟಾಕ್ ಟು ದೆಮ್, ಅವರಿಗೆ ನೀವು ತಿಳಿಸಿ ಹೇಳಬೇಕು, ನೀನು ದುಡ್ಡಲ್ಲಿ ಕಮ್ಮಿ ಇಲ್ಲ, ಆದರೆ ಇದನ್ನು ಮಾಡ್ತಿದ್ಯಲ್ಲ ಇಷ್ಟು ಚೆನ್ನಾಗೆ, ಇದು ನಿನ್ ಯಾರಿಗೋ ಮಾಡೋಕ್ಕಾಗಲ್ಲ ಇದನ್ನು, ಸೊ ನೀನು ಅದನ್ನು ಮಾಡಿಕೊಡು ಅನ್ನೋದು ಆ್ಯಸ್ ಅ ಗಿಫ್ಟ್.
2: ಓಕೆ.
1: ಸೊ ದೆನ್ ದಟ್ ಲೇಡಿ ಲೈಕ್ಸ್ ಟು ಡೂ.
2: ಓಕೆ.
1: ಸೊ ಆವಾಗ ಶಿ ರೆಕಗ್ನೈಸಸ್ ಅವರ್ ಟ್ಯಾಲೆಂಟ್ ಅಂಡ್ ಶಿ ಈಸ್ ಗ್ರೋನ್. ಸೊ ಈ ತರ ನಾನು ಮಾಡಿರೋದು ಬಂದು ಎಂಬ್ರಾಯ್ಡ್ರಿ ಇರ್ಬೋದು, ಟೈಲರಿಂಗ್ ಇರ್ಬೋದು. ರೀಸೆಂಟ್ ಇವಾಗ ನನ್ನ ನಡೀತಾ ಇರೋ ಪ್ರಾಜೆಕ್ಟ್ ಏನು ಅಂದ್ರೆ ರೀಬರ್ತ್ ಅಂತ ಫಾರ್ ಸಾರೀಸ್. ಅಮ್ಮನ್ ಸಾರಿ, ಅತ್ತೆ ಸಾರಿ, ಆಂಟಿ ಸಾರಿ, ಯಾರ್ಯಾರ್ದು ಇರುತ್ತೆ, ನಾವು ಈಸಿಲಿ ಡೊನೇಟ್ ಅಂತ ಕೊಟ್ಬಿಡಬಹುದು. ಬಟ್ ಡಸ್ ದಟ್ ಪರ್ಸನ್ ನೀಡ್ ಅಂತ ನಾವು ಕ್ವೆಶ್ಚನ್ ಮಾಡ್ಕೊಳ್ಳಲ್ಲ ಅಂತ ನನ್ಗೆ ಅನ್ನಿಸ್ತು. ಸೊ ಅದೇ ಇವಾಗ ನಿಮ್ಮ ಹತ್ರ ನಾನು ಸೀರೆ ತಗೊಂಡು ನಾನು ಇದಕ್ಕೆ ನ್ಯೂ ಲುಕ್ ಕೊಡ್ತೀನಿ ಅಂತ ಹೇಳ್ಬೋದು, ನಾಟ್ ಡೈಯಿಂಗ್. ಅದಕ್ಕೆ ಎಂಬ್ರಾಯ್ಡ್ರಿ ಮಾಡ್ಬೋದು, ಇವಾಗ ಜರ್ದೋಸಿ ಎಲ್ಲ ಬರುತ್ತೆ, ಸೀಕ್ವೆನ್ಸ್ ಬರುತ್ತೆ, ಅದನ್ನೇ ಒಂದು ಹೊಸ ಮಾಡ್ಕೊಟ್ಟಾಗ ಅವ್ರಿಗೆ ಏ ಇಂಥ ಸಾರಿನ ಹಿಂಗ್ ಮಾಡ್ಕೊಟ್ಬಿಟ್ಟಿಯಾ ನೀನು ಅಂತ ಹೇಳ್ಬೋದು. ಇನ್ ಕೆಲವು ಹರಿದೋಗಿರ್ಬೋದು, ಅದ್ರಲ್ಲಿ ದುಪಟಾಸ್ ಮಾಡ್ಕೊಡ್ಬೋದು, ಟೇಪಿಸ್ಟ್ರಿ ಮಾಡ್ಕೊಡ್ಬೋದು. ಸೊ ಈ ತರ ಲೇಡೀಸ್ಗೆ ಎನ್ಕರೇಜ್ ಮಾಡಿದ್ರೆ ದೇ ವಿಲ್ ಸ್ಟ್ಯಾಂಡ್ ಆನ್ ದೇರ್ ಓನ್, ದೇ ವಿಲ್ ಹ್ಯಾವ್ ಅಡಿಷನಲ್ ಇನ್ಕಮ್. ಇದರಿಂದ ಅವರು ಮನೆಯಲ್ಲಿ ಹೆಣ್ಮಕ್ಳನ್ನ ಓದಿಸೋದು ಬೇಡ ಅಂದಿರೋರು ಕೂಡ ಅವ್ರ ಹತ್ರ ಇರೋ ಪಾಕೆಟ್ ಮನಿ ಅಂದ್ರೆ ಈ ಅಡಿಷನಲ್ ಇನ್ಕಮ್ ಇಂದ ಓದಿಸಿ ದಟ್ ಡಾಟರ್ ಆಲ್ಸೋ ಹ್ಯಾಸ್ ಗ್ರಾಜುಯೇಟೆಡ್.
2: ನಾವಿವಾಗ ನಮ್ಮ ಅಜ್ಜಿ ಸೀರೆ, ಅಮ್ಮನ ಸೀರೆ, ಅದನ್ನ ನಮ್ಗೆ ಕಳ್ಕೊಳಕ್ ಇಷ್ಟ ಇರಲ್ಲ, ನಮ್ಮ ಹತ್ರನೇ ಇಟ್ಕೋಬೇಕು ಅಂತ. ಸೊ ಬೇರೆಯವ್ರಿಗೆ ಯಾರಿಗಾರು ಕೊಡುವ, ಇದನ್ನ ನಾವೇ ರೀಮಾಡಿಫೈ ಮಾಡಿ ಯೂಸ್ ಮಾಡ್ಕೋಬಹುದು ಅಂತ ಅಲ್ವಾ, ಮೆಮರಿ
1: ಅಂತ ಹೆಸರಿಟ್ಟಿದೀವಿ ಅದಕ್ಕೆ ನಾವು.
2: ಓಕೆ, ಆರ್ಟಿಸ್ಟ್ಗಳ ಜೊತೆ, ಕಲಾವಿದರ ಜೊತೆ ಅಥವಾ ಈ ತರ ಹಿಡನ್ ಟ್ಯಾಲೆಂಟ್ಸ್ ಇರೋರ ಜೊತೆ ಕೆಲಸ ಮಾಡ್ತಿದ್ದೀರಾ, ಇವರಿಗೆಲ್ಲ ನಮ್ಮ ಕಂಟ್ರಿಲಿ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನೇನು ಚಾಲೆಂಜಸ್ ದೇ ಹ್ಯಾವ್ ಟು ಫೇಸ್, ಮೇ ಬಿ ಟು ಪ್ರಾಪಗೇಟ್ ದೇರ್ ಬಿಸ್ನೆಸ್ ಆರ್ ಮೇ ಬಿ ಟು ಎನ್ಹಾನ್ಸ್ ದೇರ್ ಸ್ಕಿಲ್ಸ್ ಎಲ್ಲ?
1: ಒಂದು, ಅವರಿಗೆ ಧೈರ್ಯ ಇರಲ್ಲ ಅಲ್ಲೇ ಹೋಗಿ ಶೋಕೇಸ್ ಮಾಡಕ್ಕೆ. ಇನ್ನೊಂದು, ದೇರ್ ಆರ್ ಸೆವರಲ್ ರೆಗ್ಯುಲೇಷನ್ಸ್ ಕಂಟ್ರಿ ಟು ಕಂಟ್ರಿ, ವರ್ಕ್ ಪರ್ಮಿಟ್ ಆಗಿರ್ಬೋದು, ಅವರಿಗೇನೆ ಫಿನಾನ್ಷಿಯಲ್ ಸಪೋರ್ಟ್ ಬೇಕು ಟು ಟ್ರಾವೆಲ್ ಟು ಸ್ಟೇ ದೇರ್, ಆ ತರ ಚಾಲೆಂಜಸ್ ಬರ್ಬೋದು. ಸೊ ನಮ್ಮ ನೆಟ್ವರ್ಕ್ ನಲ್ಲಿ ವಿ ಆಸ್ಕ್ ದೆಮ್ ಟು ಗಿವ್ ದ ಪ್ರಾಡಕ್ಟ್ಸ್, ವಿ ಶೋ ಕೇಸ್. ಅಫ್ಕೋರ್ಸ್ ಇವಾಗಿರೋ ಡಿಜಿಟಲ್ ಮೀಡಿಯಾಲಿ ವಿ ಶೇರ್ ಆನ್ಲೈನ್ ಲೈವ್ ಸ್ಟ್ರೀಮಿಂಗ್ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ದೇರ್. ಸೊ ಯಾರು ಕಸ್ಟಮರು ಇದನ್ನು ಯಾರು ಮಾಡಿದ್ದು ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಸಾರೀಸ್ನ ಎಷ್ಟೊಂದು ಆಂಧ್ರದಿಂದ ಆಗಲಿ ಇಳ್ಕಲ್ಲಿಂದ ಆಗಲಿ ವಿವಿಂಗ್ ಮಾಡಿಸಿ ಎಕ್ಸಿಬಿಷನ್ಸ್ ಹಾಕಿದಾಗ ದಟ್ ಕಸ್ಟಮರ್ ವುಡ್ ವಾಂಟ್ ಟು ನೋ ಹೂ ಡಿಡ್ ದಿಸ್, ಆಬ್ವಿಯಸ್ಲಿ ಅನ್ಸುತ್ತಲ್ವಾ. ಸೊ ಅವರಿಗೆ ನಾವು ಕನೆಕ್ಟ್ ಮಾಡ್ತೀವಿ, ಮಾತಾಡಿಸ್ತೀವಿ, ದೇ ಫೀಲ್ ದೇ ಹ್ಯಾವ್ ಓನ್ಡ್ ಇಟ್. ಈ ಇಂಥ ಮನುಷ್ಯರು ಮಾಡಿರೋದನ್ನ ಪರ್ಸನಲೈಸ್ಡ್ ಆಗಿರುತ್ತೆ ಅವ್ರಿಗೆ. ಸೊ ಅವರಿಗೆ ಆ ಎಂಪವರ್ಮೆಂಟ್ ಸಿಕ್ಕೋ ತನಕ ನಾವು ಈ ಸಪೋರ್ಟ್ ಕೊಡಬೇಕು. ಆಮೇಲೆ ಮೇ ಬಿ ಅವರಿಗೆ ಆ ಕಾನ್ಫಿಡೆನ್ಸ್ ಬಂದಾಗ ದೇ ವಿಲ್ ಫ್ಲೈ, ದೇ ವಿಲ್ ಟ್ರಾವೆಲ್, ದೇ ವಿಲ್ ಡೂ ಇಟ್ ಆನ್ ದೇರ್ ಓನ್. ಅದಕ್ಕೆ ಅವರಿಗೆ ಫಸ್ಟ್ ಈ ಸ್ಪಿರಿಟ್ ಕೊಡಬೇಕು.
2: ಯು ಆರ್ ಮೋರ್ ಆಫ್ ಅ ಮೋರಲ್ ಸಪೋರ್ಟ್ ಟು ದೀಸ್ ಬಡಿಂಗ್ ಆರ್ಟಿಸ್ಟ್ ಅಂತ ಹೇಳ್ಬೋದಾ?
1: ಅಷ್ಟೇ ಮೇಡಮ್, ಬೇರೆ ಏನು ನಾನು ಮಾಡಿಲ್ಲ.
2: ಬಟ್ ದಟ್ ಈಸ್ ಆಫ್ ಗ್ರೇಟ್ ಹೆಲ್ಪ್ ಆಶಾ ಅವರೇ. ಓಕೆ, ನಿಮ್ಮ ಪರ್ಸನಲ್ ಆಗಿ ತುಂಬ ಸ್ಟ್ರೆಸ್ ಇರುತ್ತೆ, ಯಾಕಂದ್ರೆ ಒಂದು ಕೆಲಸ ಮಾಡಿದ್ರೆ ನಮಗೆ ಆಫೀಸ್, ಮನೆಯಿಂದ ಆಫೀಸ್, ಆಫೀಸಿಂದ ಮನೆಗೆ ಹೋಗೋದಕ್ಕೆ ತುಂಬ ಸ್ಟ್ರೆಸ್ ಆಗುತ್ತೆ, ಆಯ್ತಾ? ಸೊ ಯು ಆರ್ ಡೂಯಿಂಗ್ ಆಲ್ ದ ಥಿಂಗ್ಸ್ ಇನ್ ಲೈಕ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತಾರಲ್ಲ, ಸೊ ಈ ಸ್ಟ್ರೆಸ್ ಟೈಮಲ್ಲಿ ಅಥವಾ ಒತ್ತಡದ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋಕ್ಕೆ ಏನಾದರೂ ವಿಧಾನ ಕಂಡುಕೊಂಡಿದ್ದೀರಾ?
1: ಖಂಡಿತ.
2: ಏನದು?
1: ನನಗೆ ಚಾಂಟಿಂಗ್ ತುಂಬಾ ಇಷ್ಟ. ಸೊ ಫಸ್ಟ್ ಫ್ಯೂ ಮಿನಿಟ್ಸ್ ಐ ಸ್ಟೇ ಸೈಲೆಂಟ್, ನಾನು ಮಾತೇ ಆಡಲ್ಲ, ಬರೋದಿಲ್ಲ, ಆಡಬಾರ್ದು ಅಂತಿಲ್ಲ, ಮೇ ಬಿ ಅಭ್ಯಾಸದಿಂದ ಹಂಗಾಗೋಗಿದೆ. ಸೊ ಇಟ್ ಕೀಪ್ಸ್ ರನ್ನಿಂಗ್, ಕಲ್ತಿರೋ ಶ್ಲೋಕಗಳಿರ್ಬೋದು, ಹಾಡಿರ್ಬೋದು, ಆರ್ ಒಂದೇ ಲೈನ್ ಯಾವುದೋ ಜಪ ಅಂತ, ಯಾ ಎಲ್ಲರೂ ಒಬ್ಬೊಬ್ರು ಏನೇನೋ ಇಟ್ಕೊಂಡಿರ್ತಾರೆ, ಆ ಥರ ದೇರ್ ಆರ್ ಫ್ಯೂ ವಿಚ್ ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್, ದೆನ್ ಐ ಫೀಲ್ ಕಾಮ್. ನೆಕ್ಸ್ಟ್ ಈಸ್ ಗೋಯಿಂಗ್ ಇನ್ ಟು ದ ಕಿಚನ್, ಐ ಆಮ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ದೇರ್.
2: ಓಕೆ, ತುಂಬ ಜನ ಮಹಿಳೆಯರು ಡ್ರೀಮ್ಸ್ ಇಟ್ಕೊಂಡಿರ್ತಾರೆ, ನಾನು ಅದೇ ಅಚೀವ್ ಮಾಡಬೇಕು, ಇದು ಯಾವುದೋ ಕಾರಣದಿಂದ ಅದು ಸಾಧ್ಯ ಆಗಿರಲ್ಲ, ಆ್ಯಂಡ್ ದೇ ಮಸ್ಟ್ ಬಿ ವೇಟಿಂಗ್ ಫಾರ್ ಸಮ್ ಅಪಾರ್ಚುನಿಟಿ, ಆಯಿತಾ? ಸೊ ಅಂಥ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
1: ನಿಮ್ಮಲ್ಲಿ ಡ್ರೀಮ್ಸ್ ಇದೆ ಅಂದರೆ ಯು ಕ್ಯಾನ್ ಆಲ್ವೇಸ್ ಡೂ ಅಂತ. ಸೊ ಆಪರ್ಚುನಿಟಿ ಇಸ್ ಆಲ್ರೆಡಿ ಸ್ಟ್ರಕ್ ದೇರ್, ಸೊ ಜಸ್ಟ್ ಗೋ,
2: ಓಕೆ,
1: ಡೂ ಇಟ್.
2: ಸೊ ಒಬ್ರು ಅಪಾರ್ಚುನಿಟಿಗೆ ಕಾಯ್ಬೇಕಾ ಅಥವಾ ನಾವು ಅಪಾರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಿದ್ದೀರಾ?
1: ಏನಾರ ಒಂದು ಥಾಟ್ ಬಂದಿದೆ ಅಂದ್ರೆ ಅಪರ್ಚುನಿಟಿ ಮ್ಯಾಮ್, ಸೊ ಯು ಜಸ್ಟ್ ಸ್ಟ್ರೈಕ್ ಅಟ್ ಇಟ್.
2: ಬಟ್ ದೇರ್ ಆರ್ ಮೆನಿ ಆಬ್ಸ್ಟಕಲ್ಸ್ ಅಲ್ವಾ?
1: ದಟ್ ವಿಲ್ ಕಮ್ ಲೇಟರ್. ಏನ್ ಬಂದಿದೆ ಅದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದಾಗ ಅದು ತಾನಾಗೆ ದಾರಿ ಹೊಟ್ಟು ಕ್ಲಿಯರ್ ಆಗಿ ಹೋಗುತ್ತೆ.
2: ಓಕೆ, ನಿಮ್ಮ ಲೈಫ್ ಅನ್ನ ಒಂದು ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ?
1: ಒಂದು ವರ್ಡ್ ನಲ್ಲಿ ಹೇಳ್ತೀನಿ ಫಸ್ಟ್, ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್, ಎವರ್ ಗ್ರೇಟ್ಫುಲ್. ಅದರಿಂದ ಆನಂದ ಅನ್ನೋದು ಬಹಳ ದೊಡ್ಡ ವರ್ಡ್. ಸೊ ಏನೇನು ಇದ್ವರ ತನಕ ಜೀವನದಲ್ಲಿ ಸಿಕ್ಕಿದ್ಯೋ ನಾನು ಖಂಡಿತ ಕೃತಜ್ಞತೆಗಳಾಗಿದ್ದೀನಿ.
2: ಅಂಡ್ ದೇರ್ ಆರ್ ಮೆನಿ ವಿಮೆನ್ ಔಟ್ ದೇರ್ ಹೂ ಆರ್ ಗ್ರೇಟ್ಫುಲ್ ಟು ಯು ಫಾರ್ ಶೇಪಿಂಗ್ ದೇರ್ ಲೈಫ್ಸ್. ಸೊ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ನ, ನಿಮ್ಮ ಅನುಭವಗಳನ್ನು ನಮ್ಮ ಮಹಿಳೆಯರ ಜೊತೆ, ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ತುಂಬ ಹೃದಯದ ಧನ್ಯವಾದಗಳು.
2: ಥ್ಯಾಂಕ್ ಯು
1: ಸೋ ಮಚ್.
3: ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಭಾಗವಹಿಸಿದವರು ಆಶಾ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 12:30:20.
1: ಇಪ್ಪತ್ತಾರು ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು.
2: ಪ್ಲಾಟಿನಂ ಸ್ಪಾನ್ಸರ್ಸ್
1: ಬಸವೇಶ್ವರ ಹೌಸಿಂಗ್ ಎಲ್ಎಲ್ಪಿ,
2: ಹಸಿರು ಗ್ರೂಪ್,
1: ಭೀಮಾ ಪ್ರಾಪರ್ಟೀಸ್,
2: ಪ್ಯಾರಾಮೌಂಟ್,
1: ಜಿ ಸ್ಕ್ವೇರ್ ಗ್ರೂಪ್,
2: ಉಪ್ಕಾರ್ ವಿಂಟೇಜ್,
1: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು.
2: ಗೋಲ್ಡ್ ಸ್ಪಾನ್ಸರ್ಸ್
1: ಮಾನಸಂ ಲಕ್ಸುರಿ ಸೀನಿಯರ್ ಲಿವಿಂಗ್,
2: ಈಗಲ್ ಬರ್ಗ್,
1: ಹೊರೈಸನ್ ಎಸ್ಟೇಟ್ಸ್,
2: ಸನ್ ಪ್ಯೂರ್ ಹೋಮ್ಸ್,
1: ಗ್ರಾವಿಟಿ ಒನ್, ಶುಭಂ ಸಮೃದ್ಧಿ ಹಾಗೂ
2: ಲಿಖಿತ ಎಸ್ಟೇಟ್ಸ್.
1: ಸಿಲ್ವರ್ ಸ್ಪಾನ್ಸರ್ಸ್
2: ಮಾನಸ ಡೆವಲಪರ್ಸ್,
1: ರೈ ಎಸ್ಟೇಟ್ಸ್,
2: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
1: ಹಾಗೂ ಜಿಎಸ್ಎಸ್ ಪ್ರಾಜೆಕ್ಟ್ಸ್. ನಿಮ್ಮ ಸ್ಟಾಲ್ಗಳನ್ನು ಈಗಲೇ ಕಾಯ್ದಿರಿಸಿ, ಸಂಪರ್ಕಿಸಿ 9844-2772-84 ಮತ್ತೊಂದು 9448061969.
0: ಶ್ರೋತೃಗಳೇ, ಇನ್ನು ಮುಂದೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಂತಹ ಸಮಯ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ, ಚಿಕ್ಕತಾಯಮ್ಮ ಮತ್ತು ಸಂಗಡಿಗರಿಂದ ಮಾದೇಶ್ವರನ ಹಾಡು, 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಸರ್ವರಿಗೂ ಸೂರು ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ಶೈಲಜಾ ಚಂದ್ರಶೇಖರ್ ಅವರಿಂದ. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಆನಂದ್. 3:40 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:45 ಆಕಾಶವಾಣಿ 90 ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯ ಸಂಗೀತ ಸ್ಟುಡಿಯೋದಲ್ಲಿ ದಿನಾಂಕ ಮೇ 15, 2026 ಆಯೋಜಿಸಲಾಗಿದ್ದ ವಿ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನದ ಧ್ವನಿ ಮುದ್ರಣ, ಪಕವಾದ್ಯ ಕೆ ಚೇತನ್ ಕುಮಾರ್ ನಾಗಸ್ವರ ಸಹಕಾರ, ಎಚ್ಎಂ ಮಹಾದೇವು ವಿಶೇಷ ಡೋಲು ಸಹಕಾರ, ಎಸ್ ಸಂಜಯ್ ಕುಮಾರ್ ಸಹಡೋಲು, ಎಂಆರ್ ಮೋಹನ ತಾಳ, ಪಿ ರವಿಕುಮಾರ್ ಶ್ರುತಿ ಸಹಕಾರ. 4:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗ, ಮೊದಲಿಗೆ ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ, ಅನಂತರ ಕೃಷಿ ಲೋಕ, ಅನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ, ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಪ್ರಸ್ತುತಿ ಜಿಎನ್ ಮಂಜುನಾಥ್. 7:45 ಕನ್ನಡದಲ್ಲಿ ಭಾಷಣ, ವಚನಕಾರರ ಕಾಯಕ ತತ್ವ ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 8:00 ಫಸ್ಟ್ ಫಿಲಂ ಪ್ರಸ್ತುತಿ ಶ್ರೀಮಾನ್ ಎಸ್. 8:30 ಹಿಂದಿ ಚಿತ್ರಗೀತೆಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ದೆಹಲಿ ಕೇಂದ್ರದಿಂದ ರೇಡಿಯೋಸ್ಕೋಪ್ ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ. ಇಂದು ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಪಂಡಿತ್ ಹರಶಂಕರ್ ಭಟ್ಟಾಚಾರ್ಯ ಅವರ ಸಿತಾರ್ ವಾದನ ಕೇಳಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ಇದುವರೆಗೂ ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 12:35 ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಎಂಆರ್ ಸುಧಾ ಅವರ ಧ್ವನಿಯಲ್ಲಿ ಪುರಂದರದಾಸರ ಒಂದು ರಚನೆ, ಗೋವಿಂದ ಗೋವಿಂದ ಅತಿ ಆನಂದ.

ಭಕ್ತಿಗೀತೆಗಳನ್ನ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಮಹಿಪತಿ ದಾಸರ ರಚನೆ ಇವನೋಡಮ್ಮ ನವನೀತ ಚೋರ, ಹಾಡಿದ್ದಾರೆ ಸಿ ಎಸ್ ಲಕ್ಷ್ಮೀ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 12:45:10. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕತಾಯಮ್ಮ ಮತ್ತು ಸಂಗಡಿಗರಿಂದ ಮಾದೇಶ್ವರನ ಹಾಡು.

0: ಜಡೆಯೊಳಗೆ ನಾಲವಂಗೈಯಲ್ಲಿ ಬೆಳಿಲಳ್ಳ.
1: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕತಾಯಮ್ಮ ಮತ್ತು ಸಂಗಡಿಗರಿಂದ ಮಾದೇಶ್ವರನ ಹಾಡು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ
2: ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ.
3: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಕಿರಣ್ ಆರಾಧ್ಯ ಅಂತ. ನಾವಿವತ್ತು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಬಗ್ಗೆ ಮಾತಾಡೋಣ. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಕರೀತಾರೆ, ಅಥವಾ ಯೋಜನೆ ಅಂತಲೂ ಅನ್ಬೋದು. ಸೊ ಈ ಯೋಜನೆ ಯಾರಿಗೆ, ಇದರಿಂದ ಯಾರ್ಯಾರಿಗೆ ಲಾಭ ಆಗತ್ತೆ, ಮತ್ತು ಇದು ಹೆಣ್ಮಕ್ಕಳಿಗೆ ಯಾವ ಥರ ಲಾಭ ಆಗತ್ತೆ ಅಂದರೆ ಹೆಂಗಸರಿಗೆ ಯಾವ ಥರ ಲಾಭ ಮಾಡಿಕೊಡುತ್ತೆ, ಮತ್ತು ಇದು ಸಣ್ಣ ರೈತರಿಗೆ ಅಥವಾ ಮಧ್ಯಮ ವರ್ಗದ ರೈತರಿಗೂ ಇದು ಯಾವ ಥರ ಉಪಯೋಗ ಆಗತ್ತೆ, ಇವೆಲ್ಲವನ್ನು ನೋಡೋಣ. ಆದರೆ ಅದಕ್ಕೂ ಮುಂಚೆ ಈ ಯೋಜನೆಯ ಅತ್ಯಂತ ಪ್ರಮುಖ ಅಂಶನೇ ಇದು ರೈತರಿಗೆ ಸಬ್ಸಿಡಿ ಕೊಡೋದು. ಮತ್ತು ಸಬ್ಸಿಡಿ ಅಂದರೆ ಒಂದು ಸಹಾಯಧನ, ಅಂದರೆ ನೀವು ಅದನ್ನೇನು ಮತ್ತೆ ವಾಪಸ್ ಕೊಡೋದು ಬೇಕಾಗಿಲ್ಲ ಸರ್ಕಾರಕ್ಕೆ. ಅದು ಲೋನ್ ಥರ ಅಲ್ಲ, ಲೋನ್ ಅಂದರೆ ಸಾಲ ಪಡೆದ್ರೆ ನೀವು ಅದನ್ನು ಕಂತಲ್ಲಿ ಕಟ್ಟಬೇಕಲ್ಲ, ಆ ಥರ ಅಲ್ಲ. ಸಹಾಯಧನ ಅಂದರೆ ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಅದಕ್ಕೆ ಸರ್ಕಾರ ಅಂದರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆ ಏನು ತಂದಿದೆ, ಕೇಂದ್ರ ಸರ್ಕಾರ ನಿಮಗೆ ಅಂತ 50% ಸಬ್ಸಿಡಿ ಕೊಡುತ್ತೆ. ಉದಾಹರಣೆಗೆ ನೀವೊಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಥವಾ ಒಂದು ಹೂಡಿಕೆ ಮಾಡಿ ಈ ಪಶುಸಂಗೋಪನೆ ಮಾಡೋದಕ್ಕೆ ನೀವೇನಾದರೂ ಶುರು ಮಾಡಿದ್ರೆ ಸರ್ಕಾರ 50%, ಅದರಲ್ಲಿ 5 ಲಕ್ಷ ಸರ್ಕಾರನೇ ಕೊಟ್ಟುಬಿಡತ್ತೆ. ಸೊ ಈಗ ಈ ಪಶುಸಂಗೋಪನೆ ಅಂದರೆ ಏನು, ಸಾಕಷ್ಟು ಜನ ರೈತರು ಅವರು ಕೃಷಿ ಮಾಡೋದ್ರ ಜೊತೆಗೆ ಹಸು ಮೇಯಿಸೋದು ಅಥವಾ ಕೋಳಿ ಸಾಗಾಣಿಕೆ ಮಾಡೋದು ಅಥವಾ ಮೇಕೆ ಮೇಯಿಸೋದು ಈ ಥರದ ಒಂದು ಸೈಡ್ ಇನ್ಕಮ್ಗೋಸ್ಕರ ಈ ಥರದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ವೇಳೆ ಇದನ್ನೇ ಮೇನ್ ಇನ್ಕಮ್ ಆಗಿ ಮಾಡಿದ್ರೆ ಹೇಗೆ ಅನ್ನೋದರ ಒಂದು ಪರಿಕಲ್ಪನೆ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಪಶುಸಂಗೋಪನೆಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ರೈತರು ಅಂತ. ಅಂದರೆ ರೈತರು ಇದ್ರ ಕಡೆಗೆ ಬರಬೇಕು, ಪಶುಸಂಗೋಪನೆ ಕಡೆ ರೈತರು ಜಾಸ್ತಿ ಬಂದರೆ ಅವರಿಗೆ ಲಾಭ ಜಾಸ್ತಿ ಸಿಗತ್ತೆ. ಅವರನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಥರದ ಒಂದು ಯೋಜನೆ ತಂದಿದೆ. ಏನೇನು ಪ್ರೋತ್ಸಾಹ ಕೊಡುತ್ತೆ ಅಂತ ಮೊದಲನೇ ನಾವು ಈಗಾಗಲೇ ನೋಡಿದ್ದೇವೆ, ಸಬ್ಸಿಡಿ ಅಂತ. ಸೊ ಈ ಸಬ್ಸಿಡಿ ಬಗ್ಗೆ ಇನ್ನಷ್ಟು ಮಾತಾಡೋದಾದರೆ 50% ಸಬ್ಸಿಡಿ ಅಂತ ನಾನು ಆಗಲೇ ಹೇಳಿದ್ದೀನಿ. ಉದಾಹರಣೆಗೆ ನೀವೇನೋ ಒಂದು ಕೋಳಿ ಫಾರಂ ಮಾಡಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕೋಳಿ ಫಾರಂ ಮಾಡಬೇಕು. ಸೊ ಇದರಲ್ಲಿ ಕೋಳಿ ಖರೀದಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಅದೇ ನೀವು ಕೋಳಿ ಫಾರಂಗೆ ಒಂದು ಜಾಗ ಖರೀದಿ ಮಾಡ್ತೀನಿ, ಒಂದು ಲ್ಯಾಂಡ್ ಖರೀದಿ ಮಾಡ್ಬೇಕು ಈಗ ಅಂತಾದ್ರೆ ಅದಕ್ಕೆ ಸಬ್ಸಿಡಿ ಸಿಗೋದಿಲ್ಲ. ಇದು ಭೂಮಿಗೆ ಸಿಗುವಂತಹ ಸಬ್ಸಿಡಿ ಅಲ್ಲ, ಇದು ಜಾನುವಾರುಗಳ ಖರೀದಿಗೆ ಅಥವಾ ಅದನ್ನ ನೋಡ್ಕೊಳೋದಕ್ಕೆ ಬೇಕಾಗಿರುವಂತಹ ಫಾರಂ ಕನ್ಸ್ಟ್ರಕ್ಟ್, ಅಂದ್ರೆ ಈಗ ನೀವೇನೋ ಒಂದು ಕೋಳಿ ಫಾರಂನ ಕಟ್ಟಬೇಕು. ಸೊ ಆ ಥರದಕ್ಕೆ ಸಿಗುವಂಥದ್ದು. ಮತ್ತು ಇದು ಹೇಗೆ ಸಿಗತ್ತೆ, ಯಾವಾಗ ಯಾವಾಗ ಸಿಗತ್ತೆ ಅಂತ ಆದರೆ ನೀವು ಮೊದಲು ಸ್ಟಾರ್ಟ್ ಮಾಡ್ತಿರಲ್ಲ, ಮೊದಲನೇ ಹಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಹಂತ ಬರುತ್ತೆ. ಈಗ ನಿಮಗೆ 5 ಲಕ್ಷ ಸಬ್ಸಿಡಿ ಅಪ್ರೂವ್ ಆಗಿದೆ ಅಂತ ಆದರೆ ಮೊದಲನೇ ಹಂತ ಅಥವಾ ಮೊದಲನೇ ಕಂತಲ್ಲಿ 2.5 ಲಕ್ಷ ಬರುತ್ತೆ. ನಿಮ್ದು ಇದೆಲ್ಲ ಸ್ಟಾರ್ಟ್ ಆಗಿ ಫಿನಿಶ್ ಆದಮೇಲೆ, ಕೋಳಿ ಫಾರಂ ಎಲ್ಲ ಸ್ಟಾರ್ಟ್ ಆಗಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಆಗ ಇನ್ ಮಿಕ್ಕಿದ 2ನೇ ಕಂತು ರಿಲೀಸ್ ಮಾಡ್ತಾರೆ. ಸೊ ಇದೇನಕ್ಕೆ ಅಂದರೆ ಮಿಸ್ಯೂಸ್ ಆಗಬಾರ್ದು ಅಂತ, ಇದನ್ನು ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಇನ್ನು ಈಗ ನಾನು ಮುಂದೆ ಹೇಳೋದು ಬಹಳ ಇಂಪಾರ್ಟೆಂಟ್. ನಾನು ಇಷ್ಟೊತ್ತು ಉದಾಹರಣೆ ಕೊಡ್ತಾ ಇದ್ದು ಬರೀ ಒಂದು 10 ಲಕ್ಷ ರೂಪಾಯಿದು, ಅಂದರೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿದು ಯೋಜನೆ ಇದ್ದರೆ, ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕೋಳಿ ಫಾರ್ಮ್ ಮಾಡಬೇಕು ಅಂತಾದರೆ ಸರ್ಕಾರ 5 ಲಕ್ಷ ಕೊಡುತ್ತೆ, ನೀವು 5 ಲಕ್ಷ ಹಾಕಿ ಮಾಡಬೇಕು ಅಂತ. ಈಗ ಉದಾಹರಣೆಗೆ ನಿಮ್ಮ ಹತ್ರ 5 ಲಕ್ಷನೂ ಇಲ್ಲ ಅಂತ ಇಟ್ಕೊಳ್ಳಿ, ಈಗೇನು ಮಾಡೋದು? ಈ ಯೋಜನೆ ಅಡಿ ಬ್ಯಾಂಕಿಂದ ಲೋನ್ ಪಡೆಯೋದಕ್ಕೂ ಇವರು ಸಹಾಯ ಮಾಡ್ತಾರೆ. ಸೊ ನಿಮ್ಮ ಹತ್ರ 5 ಲಕ್ಷ ಇಲ್ಲ ಅಂತಂದ್ರೂ ಕೂಡ ನೀವು 5 ಲಕ್ಷವನ್ನು ಬ್ಯಾಂಕ್

0: ಬ್ಯಾಂಕಿಂದ ಸಾಲವಾಗಿ ಪಡಿಬಹುದು. ಈ ನೀವು 5 ಲಕ್ಷ ಏನು ಪಡಿತೀರಲ್ಲ ಸಾಲ, ಅದನ್ನು ನೀವು ವಾಪಸ್ ಕಟ್ಟಬೇಕಾಗತ್ತೆ, ಬಿಕಾಸ್ ಇಟ್ಸ್ ಎ ಬ್ಯಾಂಕ್ ಲೋನ್. ಅದೇ ನೀವು ಬ್ಯಾಂಕಿಂದ ಪಡೆದಿರುವಂತಹ ಸಾಲ. ಇನ್ನು 5 ಲಕ್ಷ ಸಬ್ಸಿಡಿ ಏನು ಸರ್ಕಾರ ಕೊಡುತ್ತಲ್ಲ, ಸೊ ಅದನ್ನ ನೀವು ಮರುಪಾವತಿ ಮಾಡುವ ಆಗಿರಲ್ಲ, ಆದರೆ ಬ್ಯಾಂಕಿಂದ ಪಡೆಯುವಂತಹ ಸಾಲ ನೀವು ವಾಪಸ್ ಕೊಡಬೇಕಾಗತ್ತೆ. ಸೊ ಹೀಗೆ ಏನೂ ಇಲ್ಲದೇ ಇದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಇದರ ಮೂಲ ಉದ್ದೇಶ ಏನು ಗೊತ್ತಾ, ರೈತರನ್ನ ಸ್ವಾವಲಂಬಿಗಳಾಗಿ ಮಾಡೋದು. ಯಾಕೆಂದ್ರೆ ಇತ್ತೀಚೆಗೆ ನಾವು ನೋಡಿದೀವಿ ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ರೈತರಿದ್ದಾರೆ ಅಥವಾ ಯುವಕರು ಯಾರಿದ್ದಾರೆ, ಅವರೆಲ್ಲರೂ ಕೃಷಿ ಚಟುವಟಿಕೆಗಳನ್ನ ಬಿಟ್ಟು ನಗರಗಳಿಗೆ, ಅಂದ್ರೆ ಬೆಂಗಳೂರು ಮೈಸೂರು ಈ ತರದ ನಗರಗಳಿಗೆ ಬಂದು ಇಲ್ಲೇನೋ ಕೆಲಸ ಮಾಡೋ ಬದಲು ತಮ್ಮ ಹುಟ್ಟೂರಲ್ಲೇ ತಾವು ಉಳಿದು, ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲೇ ಉಳಿದು ಈ ತರದ ವ್ಯವಸಾಯ ಅಂದ್ರೆ ಈ ತರದ ಪಶುಸಂಗೋಪನೆ ಕೆಲಸಗಳನ್ನ ಮಾಡ್ತಾ ತಾವು 4 ಜನಕ್ಕೆ ಕೆಲಸ ಕೊಡುವಂತದ್ ಆದ್ರೆ ಅವ್ರು ಸ್ವಾವಲಂಬಿಗಳಾಗ್ತಾರೆ. ಇನ್ನೊಬ್ಬರ ಮೇಲೆ ಅವ್ರ ಡಿಪೆಂಡೆನ್ಸಿ ಇರಲ್ಲ, ಇನ್ನೊಬ್ಬರ ಮೇಲೆ ಅವ್ರ ಆ ಸ್ವಾವಲಂಬನೆ ಇರುತ್ತೆ, ಆ ಸೆಲ್ಫ್ ರಿಲಯನ್ಸ್ ಇರುತ್ತೆ. ಯಾರೋ ಒಬ್ರು ನಮ್ಗೆ ಸಂಬಳ ಕೊಡಬೇಕು ಅಥವಾ ಯಾರೋ ಒಬ್ರು ನಮಗೆ ಕೆಲಸ ಕೊಡಬೇಕು ಅಂತಿರಲ್ಲ. ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡಂಗೆ ಆಗ್ತಾರೆ. ಮತ್ತೆ ಇದರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ. ಆ ಊರಲ್ಲಿರೋ 4 ಜನ ಯುವಕರಿಗೆ, ಒಂದು ದೊಡ್ಡ ಕೋಳಿ ಫಾರಂ ಆದರೆ ಆ ಊರಲ್ಲಿರೋ ಒಂದು 3-4 ಜನಕ್ಕೆ ಕೆಲಸ ಸಿಗತ್ತೆ. ನಾಳೆ ದಿವಸ ಅವರು ಇದೇ ತರ ಒಂದು ಕೋಳಿ ಫಾರಂ ಮಾಡಬಹುದು, ಇದೇ ಸಬ್ಸಿಡಿ ಅಥವಾ ಇದೇ ಯೋಜನೆಯನ್ನ ಬಳಸ್ಕೊಂಡು. ಸೊ ಹೀಗೆ ಇದು ಮುಂದುವರೆದ್ರೆ ಕಾಲಕ್ರಮೇಣ, ಇದೇನೋ ನಾಳೆ ಆಗ್ಬಿಡುತ್ತೆ ಅಂತಲ್ಲ, ಕಾಲಕ್ರಮೇಣ ಇವೆಂಚುಲಿ ಇಡೀ ಗ್ರಾಮವೇ ಒಂದು ಸೆಲ್ಫ್ ರಿಲಯಂಟ್ ಅಥವಾ ಒಂದು ಸ್ವಾವಲಂಬಿ ಗ್ರಾಮ ಆದ್ರೆ ಬಹಳ ಚೆನ್ನಾಗಿರತ್ತಲ್ಲ. ಅಂದ್ರೆ ಅಲ್ಲಿನ ಯುವಕರೆಲ್ಲ ಅದೇ ಊರಲ್ಲಿ ಉಳ್ಕೊಂತಾರೆ, ಅವರ ದುಡಿಮೆನ ಅವರೇ ನೋಡ್ಕೊಂತಾರೆ, ಅವರೇ ಬಾಸ್ಗಳು, ಅವರೇ ಮ್ಯಾನೇಜರ್ಗಳು. ಯಾಕೆಂದ್ರೆ ಇಡೀ ಸಂಸ್ಥೆನೇ ಅವ್ರದ್ದು, ಅವ್ರೇನ್ ಕಟ್ಟಿರ್ತಾರಲ್ಲ ಅದೆಲ್ಲ ಅವ್ರದೇ ಆಗಿರುತ್ತೆ. ಸೊ ಅವರೇ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಇಷ್ಟೊತ್ತರೆಗೂ ನಾವು ಸಬ್ಸಿಡಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಬ್ಯಾಂಕ್ ಲೋನು ಮತ್ತೆ ಸಬ್ಸಿಡಿನ ಉಪಯೋಗಿಸ್ಕೊಂಡು ನಾವು ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಅಂದ್ರೆ ನಮ್ಮ ಹತ್ರ ಹಣಕಾಸು ಇಲ್ಲದೆ ಇದ್ರು ಕೂಡ ಒಂದು ಬ್ಯಾಂಕ್ ಲೋನ್ ತಗೊಂಡು ಇನ್ನು ಅರ್ಧ ಸಬ್ಸಿಡಿ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಇನ್ನು ಮುಂದೆ ನೋಡೋದಾದ್ರೆ ಇದೇನಕ್ಕೆ ಈ ಸಬ್ಸಿಡಿಗಳು ಏನೇನಕ್ಕೆ ಸಿಗತ್ತೆ ಅಂತ ನೋಡೋದಾದ್ರೆ, ಕೋಳಿ ಮತ್ತೆ ಕುರಿ ಸಾಕಾಣಿಕೆಗೆ ಸಿಗತ್ತೆ, ಹಂದಿ ಸಾಕಾಣಿಕೆಗೆ ಸಿಗತ್ತೆ. ಮತ್ತೆ ಇದಲ್ಲದೆ ಇನ್ನೊಂದು ವಿಶೇಷ ಇದೆ ಇದರಲ್ಲಿ, ಈ ಮೇವು ಬರುತ್ತಲ್ಲ, ಅಂದ್ರೆ ಈ ಜಾನುವಾರುಗಳಿಗೆ ಮೇವು ಹಾಕೋದು ಅಥವಾ ಅದಕ್ಕೆ ಮೇವನ್ನ ಉತ್ಪಾದನೆ ಮಾಡೋದೇ ಒಂದು ದೊಡ್ಡ ಕೆಲಸ ಈಗ. ಅಂದ್ರೆ ಅದನ್ನ ಸರಿಯಾದಂತಹ ಮೇವನ್ನ ಉತ್ಪಾದನೆ ಮಾಡಬೇಕು, ಅಂದ್ರೆ ಅದರಲ್ಲಿ ಪೌಷ್ಟಿಕತೆ ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಈ ತರದ ಆಹಾರಗಳನ್ನ ಅಥವಾ ಈ ತರದ ಮೇವನ್ನ ತಯಾರಿಸೋದಕ್ಕೆ ಸಂಸ್ಕರಣಾ ಘಟಕಗಳು, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ಗಳು ಅಂತ, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಒಂದು ಸಂಸ್ಕರಣಾ ಘಟಕಗಳು. ಸೊ ಅದನ್ನ ಮಾಡೋದಕ್ಕೂ ಸಬ್ಸಿಡಿ ಸಿಗತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿರಬಹುದು, ಅಂದ್ರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ, ಎಷ್ಟು ಸಬ್ಸಿಡಿ ಸಿಗತ್ತೆ, ಅಂದ್ರೆ ಗರಿಷ್ಠ ಎಷ್ಟು ಸಿಗತ್ತೆ, ಮ್ಯಾಕ್ಸಿಮಮ್ ನಮ್ಗೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗತ್ತೆ ಅಂತ ನಿಮ್ಗೆ ಒಂದು ಪ್ರಶ್ನೆ ಬಂದಿರಬಹುದು. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಗರಿಷ್ಠ 50 ಲಕ್ಷ ರೂಪಾಯಿ ವರೆಗೂ ಸಬ್ಸಿಡಿ ಸಿಗತ್ತೆ. ಅಂದ್ರೆ ನೀವೊಂದು 1 ಕೋಟಿದ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ ಅಥವಾ ಈ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ ಮಾಡ್ತೀನಿ ಅಂತಾದ್ರೆ, ಅಂದ್ರೆ ಈ ಆಹಾರ ಅಥವಾ ಮೇವು ಸಂಸ್ಕರಣಾ ಘಟಕ ಮಾಡೋದು ಏನಿದೆ ಅದನ್ನ ನೀವು ಮಾಡ್ತೀನಿ ಅಂತಾದ್ರೆ ಅದಕ್ಕೆ 1 ಕೋಟಿ ಬೇಕಾಗತ್ತೆ. ಅಂದ್ರೆ ನೀವು 50 ಲಕ್ಷ ಹಾಕಿದ್ರೆ ಸರ್ಕಾರ ಇನ್ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಸೊ ಟು ಆನ್ಸರ್ ದಟ್ ಸ್ಟ್ರೇಟ್, 50 ಲಕ್ಷ ರೂಪಾಯಿ ವರೆಗೂ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಇನ್ನು ಈ ಯೋಜನೆಯ ಇನ್ನೊಂದು ಪ್ರಮುಖ ಅಂಶ ಇದೆ, ಅದು ವಿಮೆ, ಅಂದ್ರೆ ಇನ್ಶೂರೆನ್ಸ್. ಬಿಸ್ನೆಸ್ ಮಾಡಬೇಕಾದ್ರೆ ಈ ಜಾನುವಾರುಗಳನ್ನ ಇಟ್ಕೊಂಡು, ಉದಾಹರಣೆಗೆ ನಾಳೆ ದಿವಸ ಏನೋ ಒಂದು ಆಕ್ಟ್ ಆಫ್ ಗಾಡ್ ಏನೋ ಒಂದು ಆಗಿ ಏನೋ ಒಂದು ರೋಗ ತಗಲಿ ಅದಕ್ಕೇನಾದ್ರೂ ಸಾವಾದ್ರೆ ಅದಕ್ಕೆ ವಿಮೆ ಮಾಡಿಸಬಹುದು ನೀವು ಈ ಯೋಜನೆ ಅಡಿ. ಸೊ ಆ ವಿಮೆಗೆ ನೀವು ಬರೀ 15% ಅಷ್ಟೇ ದುಡ್ಡು ಕಟ್ಟೋದು, ಇನ್ ಮಿಕ್ಕಿದ 85% ಸರ್ಕಾರ ಕೊಡತ್ತೆ. ಅಂದ್ರೆ ಆ ವಿಮೆ ದುಡ್ಡೇನಿದೆಯಲ್ಲ, ಉದಾಹರಣೆಗೆ ಒಂದು ಹಸುಗೆ ನೀವು ವಿಮೆ ಮಾಡಿಸೋದಾದ್ರೆ, ಅಂದ್ರೆ ಒಂದು ಹಸುಗೆ ಇನ್ಶೂರೆನ್ಸ್ ಮಾಡಿಸೋದಾದ್ರೆ 1,000 ರೂಪಾಯಿ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳಿ. ಸೊ ನೀವು ಅಂದ್ರೆ ರೈತರು ಬರೀ 150 ರೂಪಾಯಿ ಕೊಡಬೇಕು, ಇನ್ನ 850 ರೂಪಾಯಿ ಸರ್ಕಾರ ಕೊಡತ್ತೆ. ಇದೊಂದು ಅತಿ ದೊಡ್ಡ, ಅಂದ್ರೆ ಇಷ್ಟೊತ್ತು ಹೇಳಿದ್ದು ಬಹಳ ಉಪಯೋಗ ಆಗುವಂತದ್ದೇ, ಆದ್ರೆ ಅದನ್ನು ಮೀರಿ ಇನ್ನೊಂದು ಉಪಯೋಗ ಆಗುವಂತಹ ಯೋಜನೆ ಈ ವಿಮೆ, ಈ ಇನ್ಶೂರೆನ್ಸ್ ಯೋಜನೆ. ಇನ್ನೊಂದು ವಿಶೇಷತೆ, ಈ ಇಷ್ಟೊತ್ತರೆಗೂ ಹೇಳಿದ್ನಲ್ಲ ನಾನು ಈ ಸಬ್ಸಿಡಿ ಸ್ಕೀಮು, ಈ ಲೈಫ್ ಸ್ಟಾಕ್ ಮಿಷನ್ ಏನಿದೆ, ಇದು ಹಸು ಎಮ್ಮೆಗಳಿಗಿಲ್ಲ. ಆದ್ರೆ ಈ ಇನ್ಶೂರೆನ್ಸ್ ಏನ್ ಮಾತಾಡ್ತಾ ಇದ್ದೀನಲ್ಲ ನಾನು, ಆದರೆ ಈ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ, ಇದು ಹಸು, ಎಮ್ಮೆ, ಮೇಕೆ, ಕುರಿ, ಹಂದಿ ಇದಕ್ಕೆಲ್ಲ ಅನ್ವಯ ಆಗತ್ತೆ. ನೀವು ನಾಳೆ ದಿವಸ ಒಂದು ಗೋಶಾಲೆ ಮಾಡ್ತೀನಿ ಅಂದ್ರೆ, ಅಥವಾ ಏನೋ ಒಂದು ಹೈನುಗಾರಿಕೆ ಮಾಡ್ತೀನಿ, ನಾನು ಹಸು ಕಟ್ತೀನಿ ಅಂದ್ರೆ, ಅದಕ್ಕೆ ನೀವು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇಂದ ಸಬ್ಸಿಡಿ ತಗೊಳೋದಕ್ಕೆ ಬರೋದಿಲ್ಲ. ಆದರೆ ಇನ್ಶೂರೆನ್ಸ್ನ ಮಾತ್ರ ನೀವು ಹಸು ಎಮ್ಮೆಗಳಿಗೆ ಮಾಡಿಸಬಹುದು. ಅದರಲ್ಲಿ ನಿಮ್ದು 15%, ಸರ್ಕಾರದ 85%.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಕಿರಣ್ ಆರಾಧ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿದೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಉಗಾಂಡ ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಅಮೆರಿಕ ನಡುವೆ ಆಳವಾದ ಮತ್ತು ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಇದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗಿನ ಸಭೆಯಲ್ಲಿ ವಿದೇಶಾಂಗ ಸಚಿವರು ತಮ್ಮ ಆರಂಭಿಕ ಭಾಷಣದಲ್ಲಿ ಹೀಗೆ ಹೇಳಿದ್ದಾರೆ. ಉಭಯ ರಾಷ್ಟಗಳ ಸಂಬಂಧಗಳು ಪ್ರಪಂಚದ ಇತರ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತವೆ. ಭಾರತ ಮತ್ತು ಅಮೆರಿಕ ಪ್ರಪಂಚದ ಹಲವು ಭಾಗಗಳ ಅನೇಕ ವಿಷಯಗಳಲ್ಲಿ ಒಮ್ಮುಖ ಆಸಕ್ತಿಯನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಸಂಕೀರ್ಣ ಸಮಯದ ನಡುವೆ ಮಾತುಕತೆಗಾಗಿ ಎದುರು ನೋಡುತ್ತಿರುವುದಾಗಿ ತಿಳಿಸಿದ ಸಚಿವ ಡಾ ಎಸ್ ಜೈಶಂಕರ್ ಮುಕ್ತ ಮತ್ತು ಫಲಪ್ರದ ಚರ್ಚೆ ನಡೆಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ತಿಂಗಳ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಲು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಜಪಾನ್ನ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುಂದುವರಿಸುವ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ನಡೆಯುತ್ತಿರುವ ಉಪಕ್ರಮಗಳು ಮತ್ತು ಪರಸ್ಪರ ಕಾಳಜಿಯ ಇತರ ವಿಷಯಗಳ ಪ್ರಗತಿಯನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಎಬೋಲಾ ಏಕಾಏಕಿ ಹರಡುತ್ತಿರುವ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಸೂಚನೆ ಬರುವವರೆಗೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣವನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಎಲ್ಲಾ ಭಾರತೀಯ ನಾಗರಿಕರಿಗೆ ಸೂಚಿಸಿದೆ. ಪ್ರಸ್ತುತ ಈ ದೇಶಗಳಲ್ಲಿ ವಾಸಿಸುತ್ತಿರುವ ಅಥವಾ ಪ್ರಯಾಣಿಸುತ್ತಿರುವ ಭಾರತೀಯ ನಾಗರಿಕರು ಸ್ಥಳೀಯ ಅಧಿಕಾರಿಗಳು ನೀಡಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ಕಾಯ್ದುಕೊಳ್ಳಬೇಕು ಮತ್ತು ಭಾರತದಲ್ಲಿ ಯಾವುದೇ ಎಬೋಲಾ ವೈರಸ್ ಪತ್ತೆಯಾದ ಪ್ರಕರಣ ವರದಿಯಾಗಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ಹಿಂದೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಡಿಆರ್ಸಿ ಮತ್ತು ಉಗಾಂಡದಲ್ಲಿ ಎಬೋಲಾ ಕಾಯಿಲೆಯ ವರದಿಯಾದ ನಂತರ ವಿಶ್ವ ಆರೋಗ್ಯ ಸಂಸ್ಥೆ WHO ಎಬೋಲಾ ವೈರಸ್ ಅಂತಾರಾಷ್ಟೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿತ್ತು. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಅವರು ನಾಳೆ ಮಿಜೋರಂನ ಐಜ್ವಾಲ್ನಲ್ಲಿ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈಶಾನ್ಯ ಪ್ರದೇಶದಾದ್ಯಂತ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಕ್ಷೇತ್ರಗಳಲ್ಲಿ ಜಾರಿಗೆ ತರಲಾಗುತ್ತಿರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸುವತ್ತ ಸಭೆಯು ಪ್ರಾಥಮಿಕವಾಗಿ ಗಮನಹರಿಸಲಿದೆ. ಸುಸ್ಥಿರ ವಲಯ ಬೆಳವಣಿಗೆ, ರೈತರ ಕಲ್ಯಾಣ ಮತ್ತು ಜೀವನೋಪಾಯ ವರ್ಧನೆಗಾಗಿ ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಸಭೆಯಲ್ಲಿ ಸಚಿವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಮೀನುಗಾರಿಕೆ ಹಾಗೂ ಜಲಚರ ಸಾಕಣೆ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಡಿಯಲ್ಲಿ 32 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ ಪ್ರಮುಖ ಯೋಜನೆಗಳನ್ನು ಉದ್ಘಾಟಿಸಿ ಅಡಿಪಾಯ ಹಾಕಲಿದ್ದಾರೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಾಘೇಲ್ ಅವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಜಿನಿವಾದಲ್ಲಿ ನಿನ್ನೆ 6 ದಿನಗಳ 79ನೇ ವಿಶ್ವ ಆರೋಗ್ಯ ಸಭೆ ಮುಕ್ತಾಯಗೊಂಡಿದ್ದು, ಮಾನವ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುಪಕ್ಷೀಯ ಸಹಕಾರವನ್ನು ಮುನ್ನಡೆಸಲು ಸದಸ್ಯ ರಾಷ್ಟಗಳು ಬಹು ನಿರ್ಣಯಗಳನ್ನು ಅಂಗೀಕರಿಸಿದವು. ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಅಡಿಯಲ್ಲಿ ನಡೆದ ಸಭೆಯು ಪಾರ್ಶ್ವವಾಯು, ಕ್ಷಯ, ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ, ತುರ್ತು ಆರೈಕೆ, ಹಿಮೋಫಿಲಿಯಾ, ನಿಖರ ಔಷಧ ಮತ್ತು ವಿಕಿರಣ ಸೇರಿದಂತೆ ಅನೇಕ ವಿಷಯಗಳ ಕುರಿತು 20ಕ್ಕೂ ಹೆಚ್ಚು ನಿರ್ಧಾರಗಳು ಮತ್ತು 13 ನಿರ್ಣಯಗಳನ್ನು ಅಂಗೀಕರಿಸಿತು. ವಿಶ್ವ ಆರೋಗ್ಯ ಸಂಸ್ಥೆಯು ಆಯೋಜಿಸಿದ ಸದಸ್ಯ ರಾಷ್ಟ ನೇತೃತ್ವದ ಜಂಟಿ ಪ್ರಕ್ರಿಯೆಯ ಮೂಲಕ ಜಾಗತಿಕ ಆರೋಗ್ಯ ವಾಸ್ತುಶಿಲ್ಪವನ್ನು ಸುಧಾರಿಸುವ ಒಪ್ಪಂದ ಸೇರಿದಂತೆ ಹಲವಾರು ರಾಜಕೀಯ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ಸಭೆಯು ಪರಿಹರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಲೇಖನವನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಖಂಗ್ಚೆನ್ ಜೊಂಗಾದ 5 ಸಂಪತ್ತುಗಳು ಸಿಕ್ಕಿಂನ ಪ್ರಯಾಣವನ್ನು ಹೇಗೆ ಪ್ರವರ್ಧಮಾನಕ್ಕೆ ಏರಿಸಿವೆ ಎಂಬುದನ್ನು ಪ್ರಸ್ತಾವಿಸುತ್ತವೆ. ಇದು 2047 ವಿಕಸಿತ ಸಿಕ್ಕಿಂಗೆ ದಾರಿ ಮಾಡಿಕೊಡುತ್ತದೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ, ಲೇಖನವು ಖಂಗ್ಚೆನ್ ಜೊಂಗಾವನ್ನು ಸಿಕ್ಕಿಂನ ಭೂಮಿ, ನೆನಪು ಮತ್ತು ಪ್ರಜ್ಞೆಯ ರಕ್ಷಕನಾಗಿ ಚಿತ್ರಿಸುತ್ತದೆ ಎಂದು ಹೇಳಿದರು. ಚೀನಾದ ಶಾಂಕ್ಸಿ ಪ್ರಾಂತ್ಯದಲ್ಲಿ ಸಂಭವಿಸಿದ ಭೀಕರ ಕಲ್ಲಿದ್ದಲು ಗಣಿ ಸ್ಫೋಟದಲ್ಲಿ ಕನಿಷ್ಠ 82 ಜನರು ಮೃತಪಟ್ಟಿದ್ದಾರೆ. ಸ್ಫೋಟ ಸಂಭವಿಸಿದಾಗ 247 ಕಾರ್ಮಿಕರು ಕರ್ತವ್ಯದಲ್ಲಿದ್ದರು ಎಂದು ವರದಿಯಾಗಿದೆ. ಭೀಕರ ಗಣಿ ಸ್ಫೋಟದಿಂದ ಉಂಟಾದ ಪ್ರಾಣಹಾನಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾಪತ್ತೆಯಾಗಿರುವವರ ಶೀಘ್ರ ಪತ್ತೆಗೆ ಮತ್ತು ಗಾಯಾಳುಗಳು ಚೇತರಿಕೆಗೆ ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಾರ್ಥಿಸಿದ್ದಾರೆ. ಈ ಸಂದೇಶಕ್ಕೆ ಭಾರತದಲ್ಲಿರುವ ಚೀನಾ ರಾಯಭಾರಿ ಕ್ಸು ಫಿಹಾಂಗ್ ಇಂದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಾರತದ ಬೆಂಬಲ ಮತ್ತು ಸಹಾನುಭೂತಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತ್ನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 48ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ 11 ಟೆಸ್ಟ್ ಪೈಲಟ್ಗಳು ಮತ್ತು 6 ಫ್ಲೈಟ್ ಟೆಸ್ಟ್ ಎಂಜಿನಿಯರ್ಗಳು 48 ವಾರಗಳ ಕಠಿಣ ತರಬೇತಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸಿದ ನಂತರ ನಿನ್ನೆ ಬೆಂಗಳೂರಿನಲ್ಲಿರುವ ಏರ್ಫೋರ್ಸ್ ಟೆಸ್ಟ್ ಪೈಲಟ್ಸ್ ಸ್ಕೂಲ್ SFTPSನಿಂದ ಪದವಿ ಪಡೆದರು. ಈ ವರ್ಷ ಪದವಿ ಕೋರ್ಸ್ ಭಾರತೀಯ ವಾಯುಪಡೆಯ 14 ಅಧಿಕಾರಿಗಳು, ಭಾರತೀಯ ಸೇನೆಯ ಒಬ್ಬ ಅಧಿಕಾರಿ ಮತ್ತು ಭಾರತೀಯ ನೌಕಾಪಡೆಯ 2 ಅಧಿಕಾರಿಗಳು ಸೇರಿದಂತೆ 17 ಅಧಿಕಾರಿಗಳ ಸಮೂಹವನ್ನು ಒಳಗೊಂಡಿತ್ತು. ವಾಯುಪಡೆಯ ಮುಖ್ಯಸ್ಥ ಮತ್ತು 17ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ ಗೌರವಾನ್ವಿತ ಹಳೆಯ ವಿದ್ಯಾರ್ಥಿ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಿವಿಎಸ್ಎಂ, ಎವಿಎಸ್ಎಂ ವಾಯುಪಡೆಯ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಫಿಫಾದಿಂದ ಅನುಮೋದನೆ ಪಡೆದ ನಂತರ ಇರಾನ್ನ ಫುಟ್ಬಾಲ್ ತಂಡವು ತನ್ನ 2026 ಫಿಫಾ ವಿಶ್ವಕಪ್ ಬೇಸ್ ಕ್ಯಾಂಪ್ ಅನ್ನು ಅಮೆರಿಕದಿಂದ ಮೆಕ್ಸಿಕೋಗೆ ಸ್ಥಳಾಂತರಿಸಲು ನಿರ್ಧರಿಸಿದೆ. ಮುಂದಿನ ವರ್ಷದ ಪಂದ್ಯಾವಳಿಗೆ ಮುಂಚಿತವಾಗಿ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ಮಧ್ಯೆ ಈ ಕ್ರಮ ಕೈಗೊಳ್ಳಲಾಗಿದೆ. ಇರಾನ್ ಮೂಲತಃ ವಿಶ್ವಕಪ್ ಸಮಯದಲ್ಲಿ ಅರಿಜೋನಾದ ಟಕ್ಸನ್ನಲ್ಲಿ ತರಬೇತಿ ನೀಡಲು ನಿರ್ಧರಿಸಲಾಗಿತ್ತು. ಆದರೆ ಈಗ ಮೆಕ್ಸಿಕೋದ ಟಿಜುವಾನಾದಲ್ಲಿ ನೆಲೆಗೊಳ್ಳಲಿದೆ ಎಂದು ವರದಿಯಾಗಿದೆ. ಇರಾನ್ ಫುಟ್ಬಾಲ್ ಫೆಡರೇಷನ್ ಅಧ್ಯಕ್ಷ ಮೆಹದಿ ತಾಜ್ ಪಂದ್ಯಾವಳಿ ಅಧಿಕಾರಿಗಳೊಂದಿಗೆ ಚರ್ಚೆಯ ನಂತರ ಫಿಫಾ ತಮ್ಮ ವಿನಂತಿಯನ್ನು ಅನುಮೋದಿಸಿದೆ ಎಂದು ದೃಢಪಡಿಸಿದ್ದಾರೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿದ್ದು, ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ರಾತ್ರಿ 7:30 ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಸೆಣಸಲಿವೆ. ರೋಲ್ಯಾಂಡ್ ಗ್ಯಾರೋಸ್ ಎಂದು ಕರೆಯಲ್ಪಡುವ ಫ್ರೆಂಚ್ ಓಪನ್ ಟೆನಿಸ್ 125ನೇ ಆವೃತ್ತಿಯು ಇಂದು ಪ್ಯಾರಿಸ್ನಲ್ಲಿ ಆರಂಭವಾಗಲಿದೆ. ದಾಖಲೆಯ 25ನೇ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಗಾಗಿ ಜೋಕೋವಿಕ್ ತಮ್ಮ ಅಭಿಯಾನ ಪ್ರಾರಂಭಿಸಲಿದ್ದಾರೆ. ಅವರು 3 ಬಾರಿಯ ಚಾಂಪಿಯನ್ 3ನೇ ಶ್ರೇಯಾಂಕಿತ ಕೋರ್ಟ್ ಫಿಲಿಪ್ ಚಾರ್ಟಿಯರ್ನಲ್ಲಿ ರಾತ್ರಿ ಸೆಷನ್ನಲ್ಲಿ ಫ್ರೆಂಚ್ ಬಿಗ್ ಸರ್ವರ್ ಜಿಯೋವಾನಿ ಎಪೆನ್ಶಿ ಪೆರಿಕಾರ್ಡ್ ವಿರುದ್ದ ಆರಂಭಿಕ ಪಂದ್ಯವನ್ನು ಆಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿವೆ, ಕೇಂದ್ರ ಸಚಿವ ಡಾ ಎಸ್ ಜಯಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ, ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 1:25:25. ಈಗ ಭಾವಗೀತೆಗಳ ಕಾರ್ಯಕ್ರಮ. ಹಾಡಿದ್ದಾರೆ ಶೈಲಜಾ ಚಂದ್ರಶೇಖರ್. ಮೊದಲಿಗೆ ಕೇಳೋಣ ವೇದವ್ಯಾಸ ಜೋಶಿಯವರ ರಚನೆಯ ಗೀತೆ, ಯಾರೂ ಇರದ ಘಳಿಗೆಯಲ್ಲಿ ನಿನ್ನ ನೆನಪು ಬರುವುದು.

ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಹಾಡಿದ್ದವರು ಶೈಲಜಾ ಚಂದ್ರಶೇಖರ್. ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 3:45 ಆಕಾಶವಾಣಿ 90 ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯ ಸಂಗೀತ ಸ್ಟುಡಿಯೋದಲ್ಲಿ ದಿನಾಂಕ 15/5/2026 ಆಯೋಜಿಸಲಾಗಿದ್ದ ವಿ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನದ ಧ್ವನಿ ಮುದ್ರಣ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇವರಿಗೆ ಪಕ್ಕವಾದ್ಯ ಸಹಕಾರದಲ್ಲಿ ಕೆ ಚೇತನ್ ಕುಮಾರ್ ನಾಗಸ್ವರ ಸಹಕಾರ, ಎಚ್ಎಂ ಮಹಾದೇವು ವಿಶೇಷ ಡೋಲು, ಎಸ್ ಸಂಜಯ್ ಕುಮಾರ್ ಸಹಡೋಲು, ಎಂಆರ್ ಮೋಹನ್ ತಾಳ ಹಾಗೂ ಪಿ ರವಿಕುಮಾರ್ ಶ್ರುತಿ ಸಹಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 1:30:25. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನೀವು ನಮ್ಮ ಆಕಾಶವಾಣಿ ಮೈಸೂರು ಕೇಂದ್ರದ ಮೂಲಕ ಕೇಳಬಹುದು. ಅದಕ್ಕಾಗಿ ನೀವು ನಮಗೆ ಸಂದೇಶವನ್ನು ಕಳುಹಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9408585853, 9480858523. ಶ್ರೋತೃಗಳೇ, ಗಮನಿಸಿ, ಮೊದಲ ಗೀತೆಯ ಪ್ರಸಾರದ ನಂತರ ಬಂದಂತಹ ಸಂದೇಶಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಲಾಗುವುದು. ತಮ್ಮ ಮೆಚ್ಚಿನ ಗೀತೆಯೊಂದಿಗೆ ಚಿತ್ರದ ಹೆಸರನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿರೆಂದು ಈ ಮೂಲಕ ಹೇಳಲು ಇಚ್ಛಿಸುತ್ತೇವೆ. ಕಾರ್ಯಕ್ರಮದ ಮೊದಲಿಗೆ ಈಗ ಪ್ರಸಾರ ಮಾಡ್ತಾ ಇದ್ದೀವಿ ಬಯಲುದಾರಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

0: choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಮೊದಲ ಗೀತೆಗಾಗಿ ನಮಗೆ ಸಂದೇಶ ಬಂದಿದೆ ಚೆನ್ನೈಯಿಂದ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್ ಅವರದ್ದು. ಇವರು ಮೆಚ್ಚಿರುವಂತಹ ಗೀತೆ ದೇವರ ಕಣ್ಣು ಚಿತ್ರದ್ದು. ಹಾಡಿದ್ದಾರೆ ಪಿ ಸುಶೀಲ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಟಿ ಜಿ ಲಿಂಗಪ್ಪ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
1: ನನ್ನ ಮಗು ಆಸ್ಪತ್ರೆಗೆ ಹೋಗೋ ಮಗುವಾಗಿರಲಿಲ್ಲ, ಸ್ಮಶಾನ ಸೇರೋ ಮಗುವಾಗ್ಬಿಟ್ಟಿತ್ತು.
2: ಛೇ, ಮತ್ತೆ ಆ ಸತ್ತು ಹೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
1: ಮನೆಯವ್ರಿಗೆ ಹೇಳದೆ ಕೇಳದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತು ಮಗುನ ಹೊತ್ಕೊಂಡು ಹೋದರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೇನಮ್ಮ?
0: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.
3: ನಂಜನಗೂಡು ಶ್ರೀರಾಮ್ಪುರದಿಂದ ಜಯಲಕ್ಷ್ಮಿ ಹಾಗೂ ಮಹೇಶ್ ಅವರಿಗಾಗಿ ಕೆಎಸ್ ಚಿತ್ರ ಹಾಗೂ ಸಂಗಡಿಗರು ಹಾಡಿರುವಂತಹ ಚಂದ್ರೋದಯ ಚಿತ್ರದ ಗೀತೆಯನ್ನು ಈಗ ಪ್ರಸಾರ ಮಾಡ್ತಾ ಇದ್ದೀವಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
2: ಕನ್ನಡ ನಾಡಿನ ಸುಂದರ ಹಸಿರನ್ನು ಎಲ್ಲಿಗೂ ಬೆಳೆಯುವ ನಾವು, ಶ್ರೀಗಂಧದ ನಾಡಿನ ಹೆಮ್ಮೆಯ ಹೆಸರನ್ನು ಎಲ್ಲಿಗೂ ಬಿಡಿಸುವ ನಾವು.
3: ಜಯಂತ್ ಕೈಕಿಣಿ ಅವರ ಸಾಹಿತ್ಯ ಹಾಗೂ ಮಣಿಶರ್ಮಾ ಅವರ ಸಂಗೀತವಿರುವ ನಿನ್ನಿಂದಲೇ ಚಿತ್ರದ ಗೀತೆಯನ್ನು ಈಗ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡಿದ್ದಾರೆ ಅರಿಜಿತ್ ಸಿಂಗ್. ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನಿಂದ ರಾಜಮ್ಮ.

0: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೆ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
1: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಅಯೋಗ್ಯ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ್ ಪ್ರಕಾಶ್, ಪಲಕ್ ಮುಚ್ಚಲ್ ಹಾಗೂ ಸಂಗಡಿಗರು. ಚೇತನ್ ಕುಮಾರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯ. ಗೀತೆಗಾಗಿ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ ಬೆಲವತ್ತ ಗ್ರಾಮದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ ಮತ್ತು ಹರ್ಷಿತ್ ಆಚಾರ್.

ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಯಿತು. ನಮಗಾಗಿ ಇಂದು ಪ್ರೀತಿಯಿಂದ ಸಂದೇಶವನ್ನ ಕಳಿಸಿದ್ದಂಥವರು ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ರೂಪಾ ಶಿವಣ್ಣ, ಪ್ರಭುದೇವ್ ಪೂರ್ವಿಕ, ಮೈಸೂರು ಕಾಮನಕೆರೆ ಹುಂಡಿಯಿಂದ, ಮರಸೆ ಗ್ರಾಮದಿಂದ ಬಂಗಾರಮ್ಮ, ಹಗರಿಬೊಮ್ಮನಹಳ್ಳಿಯಿಂದ ಸುಭಾನ್ ಕೋರಿ, ಧನಪಾಲ್ ಮತ್ತು ಕುಟುಂಬ ಸಕಲೇಶ್ಪುರದಿಂದ ನೀಲಮ್ಮ ಮತ್ತು ಕುಟುಂಬ ಅಶೋಕ್ಪುರಂ ಮೈಸೂರು, ಮಂಡ್ಯದಿಂದ ಶಂಕರೇಗೌಡ ಮತ್ತು ಕುಟುಂಬ, ಶಕ್ತಿನಗರದಿಂದ ಹರ್ಷಿತಾ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್ ಮತ್ತು ಕುಟುಂಬ, ನಂದೀಶ್ ಮತ್ತು ಕುಟುಂಬ, ಮರಿನಂಜ ಮತ್ತು ಕುಟುಂಬ, ರಾಮಕೃಷ್ಣನಗರದಿಂದ ಪುಟ್ಟರಾಜಪ್ಪ, ಸಿದ್ದರಾಮಯ್ಯನಹುಂಡಿ ಮೈಸೂರಿನಿಂದ ಸೂರ್ಯನಾರಾಯಣ ಹಾಗೂ ಕುಟುಂಬ, ನಾಗಮಧು ಮತ್ತು ಮಿತ್ರರು ದಟ್ಟಗಳ್ಳಿ ಮೈಸೂರಿನಿಂದ, ಕಿಕ್ಕೇರಿಯಿಂದ ಪ್ರಥಮ್ ಪ್ರಾರ್ಥನಾ, ಗೊಬ್ಬರಗಾಲ ಶ್ರೀರಂಗಪಟ್ಟಣದಿಂದ ಶ್ರೀನಿವಾಸ ಜಿಪಿ, ಎಸ್ವಿಪಿ ನಗರ ಮೈಸೂರಿನಿಂದ ಸುಜಾತ, ಮೈಸೂರು ಗಣೇಶ್ ನಗರದಿಂದ ಹೇಮರಾಜು ಮತ್ತು ಕುಟುಂಬ, ಗಾಯತ್ರಿಪುರಂನಿಂದ ಶುಭ, ಮನು ಹಾಗೂ ರಾಘವ ಅವರು. ಸಂದೇಶವನ್ನು ಕಳಿಸಿದಂತಹ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರಗಳು ಮತ್ತು ವಂದನೆಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 1:58 ಸೆಕೆಂಡುಗಳು.

ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಕರ್ನಾಟಕ ರಾಜ್ಯ ಇಂಡಿಯಾ ಜಸ್ಟಿಸ್ ವರದಿ 2025 ಪ್ರಕಾರ ನ್ಯಾಯ ನೀಡಿಕೆಯಲ್ಲಿ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ 3 ವರ್ಷಗಳಲ್ಲಿ 44 ನೂತನ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ. ಎಡಿಜಿಪಿ ದರ್ಜೆಯ ಅಧಿಕಾರಿ ನೇತೃತ್ವದಲ್ಲಿ ಮಾದಕ ವಿರೋಧಿ ಕಾರ್ಯಪಡೆ ಸ್ಥಾಪನೆ ಮಾಡಿರುವುದಲ್ಲದೆ 56 ಹುದ್ದೆಗಳನ್ನು ಸೃಜಿಸುವ ಮೂಲಕ ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ 6372 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಬಲಪಡಿಸಲು, ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸಲು, ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ದೃಷ್ಟಿಕೋನವನ್ನು ಮುನ್ನಡೆಸಲು ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳಂನ ಕಾಲಮಸ್ಸೇರಿಯ ಎಚ್ಎಂಟಿ ಮಿಷನ್ ಅಂಡ್ ಟೂಲ್ಸ್ ಕಾರ್ಖಾನೆಗೆ ಭೇಟಿ ನೀಡಿ ಮಾತನಾಡಿದ ಅವರು, ಎಚ್ಎಂಟಿಯಲ್ಲಿ ತಯಾರಾದ ಸ್ವದೇಶಿ ಮಿಷನ್ ಟೂಲ್ಸ್ಗಳನ್ನು ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ರಫ್ತು ಮಾಡುತ್ತಿರುವುದು ಭಾರತದ ಉತ್ಪಾದನಾ ವಲಯಕ್ಕೆ ಅತ್ಯಂತ ಹೆಮ್ಮೆಯ ಕ್ಷಣವಾಗಿದೆ. ಇದು ಭಾರತೀಯ ಇಂಜಿನಿಯರಿಂಗ್ ಶ್ರೇಷ್ಠತೆ ಮತ್ತು ತಾಂತ್ರಿಕ ಸಾಮರ್ಥ್ಯಕ್ಕೆ ಸಿಗುತ್ತಿರುವ ಜಾಗತಿಕ ಮನ್ನಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಿರ್ವಹಿಸುತ್ತಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಮೊದಲ ಸ್ಥಾನದಲ್ಲಿರುವುದು ಇಡೀ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಕುಂದುಕೊರತೆಗಳ ಶೀಘ್ರ ಪರಿಹಾರ ಹಾಗೂ ಕಡತಗಳ ತ್ವರಿತ ವಿಲೇವಾರಿ ಸೇರಿದಂತೆ ವಿವಿಧ ಮಾನದಂಡಗಳಲ್ಲಿ ಪ್ರಹ್ಲಾದ್ ಜೋಶಿಯವರ ನಾಯಕತ್ವದಲ್ಲಿ ಇಲಾಖೆಯು ಅತ್ಯುನ್ನತ ಸಾಧನೆಯ ಮೂಲಕ ಪ್ರಧಾನಿಯವರ ಗುಡ್ ಗವರ್ನೆನ್ಸ್ ದೂರದೃಷ್ಟಿಗೆ ಅವರು ಅತ್ಯಂತ ಸಕ್ರಿಯವಾಗಿ ಶಕ್ತಿ ತುಂಬುತ್ತಿರುವುದು ಅವರ ನುರಿತ ಆಡಳಿತ ಬದ್ಧತೆ ಮತ್ತು ನೇತೃತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. 2026-27 ಸಾಲಿಗೆ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗೆ ಪ್ರಥಮ ವರ್ಷ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 3ನೇ ಸೆಮಿಸ್ಟರ್ ಅಥವಾ 2ನೇ ವರ್ಷದ ಡಿಪ್ಲೊಮಾ ಕೋರ್ಸ್ ಡಿಎಚ್ಟಿ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಲಿಂಕ್ https://khti.gadag.ac.in/admissionform.pdf ವೆಬ್ಸೈಟ್ ಮೂಲಕ ಇದೇ ತಿಂಗಳ 29ರೊಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಉಪನಿರ್ದೇಶಕರು ತಿಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800-11-7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಕ್ಕೆ ಭೇಟಿ ನೀಡಿರುವ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರು ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ಪಕ್ಷದ ಜನಪ್ರತಿನಿಧಿಗಳು, ರಾಜ್ಯ ಪದಾಧಿಕಾರಿಗಳು ಹಾಗೂ ವಿವಿಧ ವಿಭಾಗಗಳ ಪ್ರಮುಖರನ್ನು ಒಳಗೊಂಡ ಸಂಘಟನಾ ಸಭೆಯನ್ನು ನಡೆಸಿದರು. ರಾಷ್ಟೀಯ ಅಧ್ಯಕ್ಷರ ಮಾರ್ಗದರ್ಶನ, ಸಲಹೆ ಸೂಚನೆಗಳು ನಮ್ಮೆಲ್ಲರಿಗೂ ದಿಕ್ಸೂಚಿಯಾಗಿದ್ದು ರಾಜ್ಯ ಘಟಕದ ಸೈದ್ಧಾಂತಿಕ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸುವ ಜೊತೆಗೆ ರಾಷ್ಟೀಯ ಅಧ್ಯಕ್ಷರ ಉಪಸ್ಥಿತಿಯೇ ನಮ್ಮೆಲ್ಲರಲ್ಲಿ ಹೊಸ ಹುರುಪು, ಚೈತನ್ಯ, ಉತ್ಸಾಹ ಮತ್ತು ದೃಢ ಸಂಕಲ್ಪವನ್ನು ತುಂಬಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಸಭೆಯಲ್ಲಿ ಪಕ್ಷದ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ವಿಧಾನಸಭಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಪಕ್ಷದ ಸಂಸತ್ ಸದಸ್ಯರು, ಶಾಸಕರು, ಪದಾಧಿಕಾರಿಗಳು, ಇನ್ನಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲು. ಕಳಂಕ ನಿವಾರಿಸು, ತಿಳುವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಈ ಬಾರಿ ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾ ರೋಗದಿಂದ ಬಾಧಿತರಾಗಿದ್ದಾರೆ ಎಂದು ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ತಿಳಿಸಿದ್ದಾರೆ. ಸಾರ್ವಜನಿಕರು ಸ್ಕಿಜೋಫ್ರೇನಿಯಾ ಬಗ್ಗೆ ಜಾಗೃತರಾಗಬೇಕೆಂದು ಅವರು ಕರೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಂಧನ ಬಳಕೆ ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮೇಲೆ ಬೀಳುವ ಆರ್ಥಿಕ ಹೊರೆ ತಗ್ಗಿಸಬಹುದು. ಸಾಧ್ಯವಾದಷ್ಟು ಎಲ್ಲರೂ ಸಾರ್ವಜನಿಕ ಸಾರಿಗೆ ಬಳಕೆಯನ್ನು ಹೆಚ್ಚಿಸುವ ಮೂಲಕ ದೇಶದ ಸಂಪತ್ತನ್ನು ಉಳಿಸಲು ಕೈ ಜೋಡಿಸಬೇಕೆಂದು ಕೆಜಿಎಫ್ನ ಮಾಜಿ ಶಾಸಕ ವೈ ಸಂಪಂಗಿ ಹೇಳಿದರು. ಜಾಗತಿಕ ಇಂಧನ ಬಿಕ್ಕಟ್ಟನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಇಂಧನ ಉಳಿತಾಯ ಮಾಡುವಂತೆ ದೇಶದ ಜನತೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕೆಜಿಎಫ್ನಲ್ಲಿ ಎಬಿವಿಪಿ ವಕೀಲರ ಸಂಘ ಹಾಗೂ ನಗರ ಬಿಜೆಪಿ ಘಟಕದಿಂದ ಹಮ್ಮಿಕೊಂಡಿದ್ದ ಇಂಧನ ಉಳಿತಾಯ ಕುರಿತ ಜಾಥಾಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅನಾವಶ್ಯಕವಾಗಿ ವಾಹನಗಳನ್ನು ಬಳಸದೆ ಮಿತವ್ಯಯ ಮಾಡಬೇಕಿದೆ. ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿತಾಯ ಮಾಡುವ ಮೂಲಕ ಹಣವನ್ನು ಉಳಿಸಬಹುದು ಎಂದು ಅವರು ಹೇಳಿದರು. ಕೆಜಿಎಫ್ ನಗರದ ಗಾಂಧಿ ವೃತ್ತದಿಂದ ಆರಂಭವಾದ ಸೈಕಲ್ ಜಾಥಾವು ಸೂರಜ್ಮಲ್ ವೃತ್ತ, ಗೀತಾ ರಸ್ತೆ, ಡಾ ರಾಜಕುಮಾರ್ ರಸ್ತೆ, ಫ್ರಿಜರ್ಡ್ ರಸ್ತೆ ಮೂಲಕ ಸಾಗಿ ಸಾರ್ವಜನಿಕರಿಗೆ ಇಂಧನ ಉಳಿತಾಯ ಕುರಿತು ಜಾಥಾದಲ್ಲಿ ಅರಿವು ಮೂಡಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಚಿರತೆ ದಾಳಿಯಿಂದಾಗಿ ಬಾಲಕ ಮೃತಪಟ್ಟಿದ್ದ ಅರಣ್ಯ ಪ್ರದೇಶದಲ್ಲಿ ಚಿರತೆ ಸೆರೆ ಹಿಡಿಯಲಾಗಿದೆ. ಕಳೆದ ಮೇ 10ರಂದು ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುವಾಗ ಬೆಂಗಳೂರಿನ ಹರ್ಷಿತ್ ಎಂಬ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟಿದ್ದನು. ಕಾವೇರಿ ವನ್ಯಜೀವಿಧಾಮದ ಸಿಬ್ಬಂದಿ ಕಳೆದ 14 ದಿನಗಳಿಂದ ವಿವಿಧ ಮಾದರಿಯ 3 ಬೋನುಗಳನ್ನು ಇಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದರು. ಹೆಣ್ಣು ಚಿರತೆಯೊಂದು ಬೋನಿಗೆ ಸೆರೆಯಾಗಿದ್ದು ರಕ್ತದ ಮಾದರಿ ಕ್ಯಾಮೆರಾ ಟ್ರಾಪ್ನಲ್ಲಿ ಸೆರೆ ಸಿಕ್ಕ ಚಿರತೆಯ ದೃಶ್ಯಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತು ತಜ್ಞರಿಗೆ ರವಾನೆ ಮಾಡಲಾಗಿದ್ದು ಬಾಲಕನ ಸಾವಿಗೆ ಕಾರಣವಾದ ಚಿರತೆ ಬಗ್ಗೆ ದೃಢಪಡಿಸಲಾಗುವುದು. ಸೆರೆ ಸಿಕ್ಕ ಚಿರತೆಯನ್ನು ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನಕ್ಕೆ ರವಾನೆ ಮಾಡಲಾಗುವುದು ಎಂದು ಕಾವೇರಿ ವನ್ಯಜೀವಿಧಾಮದ ಡಿಸಿಎಫ್ ಸುರೇಂದ್ರ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 2:40:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಆನಂದ್ ತಾರಾಗಣದಲ್ಲಿ ಶಿವರಾಜ್ಕುಮಾರ್, ಸುಧಾರಾಣಿ, ಜಯಂತಿ, ರಾಜೇಶ್, ತೂಗುದೀಪ ಶ್ರೀನಿವಾಸ್, ಚಿ ಉದಯಶಂಕರ್, ಚಿ ಗುರುದತ್. ಸಂಗೀತ ಶಂಕರ್ ಗಣೇಶ್. ನಿರ್ದೇಶನ ಸಿಂಗೀತಂ ಶ್ರೀನಿವಾಸರಾವ್. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಆನಂದ್.

ಈ ಪಂದ್ಯದಲ್ಲಿ ಗೆದ್ದ ಮಹಾರಾಜ ಕಾಲೇಜಿನ ನಾಯಕ ಶ್ರೀ ಆನಂದ್ರವರಿಗೆ ಪ್ರಮುಖ ವಾಣಿಜ್ಯೋದ್ಯಮಿಗಳಾದ ತಲ್ಲಂ ನಂಜುಂಡಿ ಶೆಟ್ಟಿ ಅವರಿಂದ ಈಗ ಬಹುಮಾನ ವಿತರಣೆ.

0: ನಮಸ್ಕಾರ ಸರ್.
1: ನಮಸ್ಕಾರ, ಬನ್ನಿ. ಏನು, ಎಲ್ಲರೂ ಸೇರ್ಕೊಂಡು ಯುದ್ಧಕ್ಕೆ ಬಂದಿರೋ ಹಾಗಿದೆಯಲ್ಲ?
0: ನೀವು ನಮ್ಮ ಗುರುಗಳು, ನಿಮ್ಮ ಮೇಲೆ ವಾರ್ ಡಿಕ್ಲೇರ್ ಮಾಡೋಕ್ಕಾಗತ್ತೆ.
2: ನಾವು ನಿಮ್ಮನ್ನ ಅಡ್ಜಸ್ಟ್ ಮಾಡ್ಕೊಂತೀವಿ, ನೀವು ನಮ್ಮನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ.
1: ಅಡ್ಜಸ್ಟಾ?
0: ಅರ್ಥವಾಗ್ಲಿಲ್ಲ ಸರ್. ಅಡ್ಜಸ್ಟ್ ಅಂದ್ರೆ
1: ಏನಿದು
0: ದುಡ್ಡು ಸರ್? 5,000.
1: 5,000?
0: ಇಫ್ ಇಟ್ಸ್ ನಾಟ್ ಎನಫ್ ಐಲ್ ಗಿವ್ ಯು ಮೋರ್.
1: ಶೋ ಕೊಡಿ.
3: ಏನ್ ಸರ್ ಇದು?
1: ನೀವು ಕೊಟ್ಟ ದುಡ್ಡಿನಿಂದ ರೆಡ್ ಕ್ರಾಸ್ ಸಂಸ್ಥೆಗೆ ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ಸ್
0: ಸರ್. ನೀವು ಬೆಂಕಿ ಜೊತೆ ಆಟ ಆಡ್ತೀರಾ?
1: ಶಟ್ ಅಪ್. ನನಗೆ ಲಂಚ ಕೊಡಕ್ ಬರ್ತೀಯಾ? ಲರ್ನ್ ಟು ಬಿಹೇವ್ ವೆಲ್, ಗೆಟ್ ಔಟ್.
0: ಗೆಟ್ ಔಟ್? ನಮ್ ಡ್ಯಾಡಿನೇ ಒಂದಿನ ಈ ತರ ಬೈದಿರಲಿಲ್ಲ. ವಿ ವಿಲ್ ಗೆಟ್ ಔಟ್, ಬಟ್ ಯು ಕ್ಯಾನ್ ಗೆಟ್ ಔಟ್ ಅಂತ ರೂಮ್ ಟುಡೇ. ಅಂದ್ರೆ ನಾವು ನಿಮ್ಮನ್ನ ಗೆಟ್ ಔಟ್ ಮಾಡ್ತಿದೀವಿ. ನಮ್ ಸಸ್ಪೆನ್ಷನ್ ಮೆಮೊ ವಾಪಸ್ ತಗೊಳ್ಳೋರ್ಗೂ ಈ ಜಾಗ ಬೇಕು. ಕರ್ನಲ್ ಬೇಡ್ರ ಕುತ್ಕೊಳ್ರ. ಪ್ರಿನ್ಸಿಪಲ್, ಪ್ರಿನ್ಸಿಪಲ್.
2: ಆನಂದ್, ಆನಂದ್, ಶ್ರೀಕಾಂತ್ ಕಡೆಯವರು ಪ್ರಿನ್ಸಿಪಲ್ ನ ಗೆರವ್ ಮಾಡ್ತಿದ್ದಾರೆ. ಅವ್ರ ಮಗು ಬೇರೆ ಹುಷಾರಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಏನ್ ಮಾಡೋದು? ಡಾಕ್ಟ್ರೆ, ಈಗ ಮಗು ಹೇಗಿದೆ?
0: ನೀವೇನು ಉರಿ ಮಾಡ್ಕೋಬೇಡಿ. ಇನ್ 24 ಗಂಟೆ ರೆಸ್ಟ್ ನಲ್ಲಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ಬೇಕಾದ್ರೂ ಹೋಗಿ ನೋಡಬಹುದು.
4: ವಾರ್ಡ್ ನಂಬರ್ 9 ಪೇಷಂಟ್ಗೆ 8 ಗಂಟೆಗೊಂದು 10 ಗಂಟೆಗೊಂದು ಇಂಜೆಕ್ಷನ್ ಕೊಟ್ಬಿಡಿ.
5: ಓಕೆ,
4: ಬರ್ತೀನಿ.
6: ಅಮ್ಮ,
2: ನೀವು ಹೊರಗು ದುಡಿತೀಯಾ ಒಳಗು ದುಡಿತೀಯಾ? ನಿನ್ ಮಗನ ಈ ಸಣ್ಣ ಕಾಫಿ ಸೇವೆಯನ್ನು ಮಾಡ್ಬಾರ್ದ? ತಗೋ, ನಾ ಮಾಡಿ ಸ್ಪೆಷಲ್ ಕಾಫಿ, ಕುಡ್ದು ನೋಡು.
6: ಫಸ್ಟ್ ಕ್ಲಾಸ್ ಆಗಿದೆ.
7: ಹೌ ಟು ಬಿಕಮ್ ಸ್ಲಿಮ್ ಇನ್ 15 ಡೇಸ್ ಅನ್ನೋ ಪುಸ್ತಕ ಇದೆಯಂತೆಲ್ಲ, ಅದಿದೆಯಾ?
6: ಹೌ ಟು ಲರ್ನ್ ಕನ್ನಡ ಇನ್ 15 ಡೇಸ್ ಅನ್ನೋ ಪುಸ್ತಕ ಇದೆ, ಕೊಡ್ಲಾ?
7: ಈಗ ನೀನ್ ಕೊಡೋ ಪುಸ್ತಕ ಇಟ್ಕೊಂಡು ನಾನ್ ಕನ್ನಡ ಕಲಿಬೇಕಾ? ಚೆನ್ನಾಗಿದೆಯಮ್ಮ, ಚೆನ್ನಾಗಿದೆ. ಮೊದಲು ನಾನು ಸಣ್ಣ ಆಗೋ ದಾರಿ ನೋಡ್ಕೋಬೇಕು ಗೊತ್ತಾ? ಏನಮ್ಮ ನೀನು, ಸಣ್ಣ ಆಗೋಕಂತ ದಿವಸ ಕಾಯ್ಬೇಕು? 30 ದಿವಸ ಹೇಗಮ್ಮ ಈ ಹೊಟ್ಟೆ ಹೊತ್ಕೊಂಡು ಓಡಾಡ್ಲಿ?
6: ಇಷ್ಟು ವರ್ಷನೇ ಈ ಹೊಟ್ಟೆ ಹೊತ್ಕೊಂಡು ಓಡಾಡಿದಾರಂತೆ. ಆಫ್ಟರ್ ಆಲ್ ಇನ್ 30 ದಿವಸ ಏನ್ ಮಹಾ?
7: ಅಯ್ಯೋ ಮಿಸ್ಚಿವಸ್ ಓಲ್ಡ್ ಲೇಡಿ.
2: ಎಕ್ಸ್ಕ್ಯೂಸ್ ಮಿ,
6: ಯೆಸ್,
2: ಹೋ ಹೆನ್ರಿ ಶಾರ್ಟ್ ಸ್ಟೋರಿ ಇದೆಯಾ?
6: ಸೊಮರ್ಸೆಟ್ ಮಾಮ್ ಇದೆ, ಕೊಡ್ಲಾ?
2: ನಾನ್ ಕೇಳ್ತಿರೋದು ಓ ಹೆನ್ರಿ ಶಾರ್ಟ್ ಸ್ಟೋರೀಸ್ ಕಲೆಕ್ಷನ್ ಇದೆಯಾ ಇಲ್ವಾ ಅಂತ.
6: ಮೈ ಡಿಯರ್ ಯಂಗ್ ಮ್ಯಾನ್, ಇದು ವ್ಯಾಪಾರ ಮಾಡೋ ಸ್ಥಳ. ನೀವೇನ್ ಕೇಳಿದ್ರು ನಾವಿಲ್ಲ ಅನ್ಬಾರ್ದು. ಅದ ಅಪಶಕುನ. ಆಕಾಶದಲ್ಲಿ ಅಷ್ಟು ದೇವತೆಗಳು ಸಂಚಾರ ಮಾಡ್ತಾ ಇರ್ತಾರೆ, ನಾವೇನ್ ಹೇಳಿದ್ರು ಅಷ್ಟು ಅನ್ಬಿಡ್ತಾರೆ. ಅದಕ್ಕೆ ನೀವು ಓ ಹೆನ್ರಿ ಶಾರ್ಟ್ ಸ್ಟೋರೀಸ್ ಕೇಳಿದಾಗ ವುಡ್ ಹೌಸ್ ಇದೆ ಕೊಡ್ಲಾ ಅಂದಿದ್ದು. ಅಷ್ಟ್ರಲ್ಲಿ ಅರ್ಥ ಮಾಡ್ಕೋಬೇಕು ಹೆನ್ರಿ ಇಲ್ಲ ವುಡ್ ಹೌಸ್ ಇದಾನೆ ಅಂತ. ಹೆನ್ರಿಗ್ ಆರ್ಡರ್ ಮಾಡಿದೀನಿ, ನೆಕ್ಸ್ಟ್ ವೀಕ್ ಬರ್ಬೋದು, ಬಂದ್ ವಿಚಾರಿಸಿ.
2: ಯೆಸ್ ಐ ವಿಲ್.

0: ಇದನ್ ಮ್ಯಾನೇಜರ್ ಕೊಟ್ಬಿಡಿ, ನಾವು ಒನ್ ಅವರ್ ಪರ್ಮಿಷನ್ ತಗೊಂಡೋಗ್ತೀನಿ. ಬಾಯ್
1: ಬಾಯ್. ಎಕ್ಸ್ಕ್ಯೂಸ್ ಮೀ, ಫೋನ್ ರೀ, ಶಾರ್ಟ್ ಸರ್ವಿಸ್ ಬಂತ?
2: ಯಾವ್ದೋ ಒಂದ್ ಪಾರ್ಸಲ್ ಬಂದಿದೆ, ಅದ್ ಮೇರಿ ಗೊತ್ತು.
1: ಯಾರ್ ಮೇರಿ?
2: ಹಾ, ಇಲ್ಲಿ ಕೂತಿರ್ತಾರಲ್ಲ ಅವ್ರೆ.
1: ಇಲ್ವಲ್ಲ, ಅವ್ರು
2: ಅಲ್ಲಿ ಹೋಗ್ತಿದಾರೆ ನೋಡಿ.
0: ಬರ್ತೀನಿ ಸರ್.
1: ಥ್ಯಾಂಕ್ ಯು.

0: ಮೇರಿ ಮೇರಾ ಪ್ಯಾರಿ, ನಿನ್ ನೋಡಿ ನಾ ಬಂದೆ ಹಾರಿ. ಯು ಆರ್ ರಿಯಲಿ ಮೈ ಡ್ರೀಮ್ ಕಿಶೋರಿ.
1: ಹೂ ದ ಹೆಲ್ ಆರ್ ಯು?
0: ಮಜ್ನು. ಮೇರಿ, ಐ ಲವ್ ಯು. ವಿಲ್ ಯು ಕೈಂಡ್ಲಿ ಗಿವ್ ಮೀ ಎ ಸ್ವೀಟ್ ಕಿಸ್?
1: ನೋ.
0: ಇದು ವ್ಯಾಪಾರ ಮಾಡೋ ಸ್ಥಳ, ಇಲ್ಲಿ ನಾವು ಏನ್ ಕೇಳಿದ್ರು ಇಲ್ಲ ಅನ್ಕೊಡ್ದು. ಯಾಕಂದ್ರೆ ಮೇಲೆ ಅಷ್ಟ ದೇವತೆಗಳಿರ್ತಾರೆ, ನಾವ್ ಏನ್ ಹೇಳಿದ್ರು ಅಷ್ಟು ಅನ್ಬಿಡ್ತಾರೆ.
1: ಯುವರ್
0: ಫಾದರ್ ಇನ್ ಲಾ ಸನ್, ಯುವರ್ ಸನ್ ಇನ್ ಲಾ ಫಾದರ್ ಇನ್ ಲಾ. ಮೇರಿ ಮರಿಯ ಮೇರಿ ತಗೋ ತಗೋ ಮೇರಿ ಮೇರಿ ಮರಿಯ ಮೇರಿ ಮೇರಿ ಮೇರಾ ಪ್ಯಾರಿ ನಿಂತ್ಕೋ ಮೇರಿ, ಅಲ್ಲೇ ನಿಂತ್ಕೋ ಮೇರಿ ಮೇರಿ ಮೇರಿ
2: ಸರಿಮ್ಮ, ನನ್ ಮಗ ಏನೋ ನಿನ್ನ ಚುಡಾಯಿಸೋಕೋಸ್ಕರ ವೇಷ ಹಾಕೊಂಡ. ನೀನ್ ಯಾಕೆ ಮುದುಕಿ ವೇಷ ಹಾಕೊಂಡು ಓಡಾಡ್ತಾ ಇದ್ಯಾ?
3: ನಮ್ ತಂದೆ ಹುಟ್ಟ ಬಗ್ಗೆ ನನ್ ಸ್ವಂತ ಸಂಪಾದನೆಯಲ್ಲಿ ಒಂದ್ ಬಾರಿ ಪ್ರೆಸೆಂಟೇಶನ್ ಮಾಡ್ಬೇಕು ಅಂತ.
2: ನಿಮ್ ತಂದೆ ಯಾರ?
3: ಮಲ್ಲೇಶ್ವರದಲ್ಲಿ ಕುಮಾರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತಿದ್ಯಲ್ಲ, ಅದ್ರ ಓನರೇ ನಮ್ ತಂದೆ.
2: ಅಯ್ಯೋ ಹುಡುಗಿ, ಅಂಥ ಲಕ್ಷಾಧೀಶ್ವರನ ಮಗಳಾಗಿ ನಿನಗೆ ಯಾಕೆ ಅವಸ್ಥೆ?
3: ನಮ್ ಡ್ಯಾಡಿ ಹುಟ್ಟ ಬಗ್ಗೆ ನಮ್ ದೊಡ್ಡ ಅಕ್ಕ ಡೈಮಂಡ್ ರಿಂಗ್ ಪ್ರೆಸೆಂಟ್ ಮಾಡ್ತೀನಿ ಇಲ್ಲು, ಚಿಕ್ಕಕ್ಕ ಚಿನ್ನ ಚೈನ್ ರಿಸ್ಟ್ ವಾಚ್ ಪ್ರೆಸೆಂಟ್ ಮಾಡ್ತೀನಿ ಇಲ್ಲು. ಉತ್ಸಾಹದಲ್ಲಿ ನಾನು ಡ್ಯಾಡಿಗೇನಾದ್ರೂ ಸ್ಪೆಷಲ್ ಪ್ರೆಸೆಂಟೇಶನ್ ಮಾಡ್ತೀನಿ ಇಂದೆ. ಅದಕ್ಕೆ ಅವ್ರು ಹೇಳಿದ್ರು, ನಮ್ಗೇನೋ ಮದ್ವೆ ಆಗಿದೆ, ನಮ್ ಗಂಡಂದ್ರು ಹಣ ಕೊಡ್ತಾರೆ ಅಂತ, ನೀನ್ ಅಪ್ಪನ ಹಣದಲ್ಲೇ ಕೊಂಡ್ಕೊಂಡು ಅಪ್ಪನ್ಗೆ ಪ್ರೆಸೆಂಟ್ ಮಾಡ್ತೀಯಾ ಅಂತ. ನಂಗ್ ಕೋಪ ಬಂದ್ಬಿಡ್ತು. ಸರಿ, ನನ್ ಸ್ವಂತ ಸಂಪಾದನೆಯಲ್ಲೇ ಪ್ರೆಸೆಂಟ್ ಮಾಡ್ತೀನಿ ಇಂದೆ. ಅದಕ್ಕೆ ಆ ಅಂಗಡಿನಲ್ಲಿ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಸೇರ್ಕೊಂಡಿರೋದು.
4: ನಾವೆಲ್ಲ ಬಂದಾಯ್ತು, ಕ್ಯಾಂಡ್ಲೆಲ್ಲ ಹಚ್ಚಾಯ್ತು, ಇನ್ನು ಡ್ಯಾಡಿನೇ ಬಂದಿಲ್ವಲ್ಲ.
5: ಡ್ಯಾಡಿ
6: ರೆಡಿ ರೆಡಿ ರೆಡಿ ರೆಡಿ ರೆಡಿ ರೆಡಿ. ಏನ್ ಮಾವ, ಈ ಸಾರಿ ಕ್ರೌಡೇ ಇಲ್ವಲ್ಲ?
7: ಕ್ರೌಡಾ? ಏನಪ್ಪ, ಮುತ್ತಂತ ಮೂರ್ ಜನ ಹೆಣ್ಮಕ್ಳಿದಾರೆ, ನೀವಿಬ್ರು ಅಳಿಯಂದ್ರೆ ಇದೀರಾ, ಇದಕ್ಕಿಂತ ಏನ್ ಕ್ರೌಡ್ ಬೇಕು? ಅಳಿಯಂದ್ರೆ ಊದ್ಲ
6: ಖಂಡಿತವಾಗಿ
7: ಊದಿದೀನಿ. ನಿನ್ ಎಷ್ಟು ಊದ್ಲಿ?
4: ಡ್ಯಾಡಿ, ಇದು ನಿಮ್ ದೊಡ್ಡ ಮಗಳು ಪ್ರೆಸೆಂಟೇಶನ್, ಡೈಮಂಡ್ ರಿಂಗ್.
7: ಓಹೋ, ಡೈಮಂಡ್ ರಿಂಗ್, ಭಾರಿ ಪ್ರೆಸೆಂಟೇಶನ್ ಆಗೋಯ್ತಲ್ಲಮ್ಮ.
3: ಡ್ಯಾಡಿ, ಇದು ಮೆರಣೆ ಮಗಳು ಪ್ರೆಸೆಂಟೇಶನ್.
7: ಓಹೋ, ವಾಚೋ ವಾಚೋ.
3: ಡ್ಯಾಡಿ,
7: ಡಾಟರ್,
3: ಇದು ನನ್ನ ಪ್ರೆಸೆಂಟೇಶನ್.
7: ಏನಮ್ಮ ಇದು, ಮುಸುಗು ನೋಡಿಗಿನ ಕುದ್ದು? ಓಹೋ, ಆನೆ ನನ್ ಸೈಜಿನ ಪ್ರಾಣಿ, 50 ವರ್ಷಕ್ಕೆ ನಾನು ಆನೆ ಆದೆ ಅಂತ ಹೇಳ್ತಾ ಇದೀಯಾ?
3: ಡ್ಯಾಡಿ, ಇದು ನನ್ನ ಸ್ವಂತ ಸಂಪಾದನೆಯಲ್ಲಿ ತಂದಿದ್ದು.

0: ಸಂಪಾನೆ ಇಲ್ಲಿಂದ ಬಂತು?
1: ಕೋಹಿನೂರ್ ಬುಕ್ ಶಾಪ್, ನೀವೇ ಬಂದಿದ್ರಲ್ಲ, ಮರ್ತ್ಬಿಟ್ರಾ? ಹೌ ಟು ಬಿಕಮ್ ಸ್ಲಿಮ್ ಇನ್ 15 ಡೇಸ್. ಇಷ್ಟು ವರ್ಷನೇ ಹೊಟ್ಟೆ ಹೊತ್ಕೊಂಡು ಓಡಾಡಿದಿರಂತೆ. ಆಫ್ಟರ್ ಆಲ್ ಇನ್ 30 ಡೇಸ್ ಏನ್ ಮಹಾ?
2: ಆನಂದ್, ನಿನ್ನ ಹುಡ್ಕೊಂಡು ಒಬ್ಬ ಹೆಂಗ್ಸ್ ಬಂದಿದ್ದಾಳೆ.
0: ನನ್ನ ಹುಡ್ಕೊಂಡ?
2: ಇವನ್ ಹುಡುಕೊಂಡು ಒಬ್ಬ ಹೆಂಗ್ಸ್ ಬಂದಿದ್ದಾಳ, ಬಾ ನೋಡೋಣ.
0: ಯಾರು? ಹೋ ಮಾಲಾ, ಏನ್ ಇಲ್ಲಿ ಕೂಡ ಈ ವೇಷದಲ್ಲಿ?
1: ಬಾಯ್ಸ್ ಕಾಲೇಜ್ ಅಲ್ವಾ, ಇದೇ ಸೇಫ್ ಅನಿಸ್ತು. ಬೈ ದಿ ವೇ, ತಗೊಳ್ಳಿ.
0: ಏನಿದು?
1: ಓ ಹೆನ್ರಿ ಶಾರ್ಟ್ ಸ್ಟೋರೀಸ್, ನೀವು ಕೇಳಿದ್ರಲ್ಲ.
0: ಹೌದಾ? ಎಷ್ಟು?
1: ಡೋಂಟ್ ಬಾದರ್, ಇಟ್ಸ್ ಮೈ ಪ್ರೆಸೆಂಟ್.
0: ಓಹೋ, ನಿನ್ನ ಸಂಪಾದನೆ. ಥ್ಯಾಂಕ್ ಯು ವೆರಿ ಮಚ್. ಕಮ್.
2: ಮುದ್ಕಿನ
3: ಅವನ ಮುಖ ನೋಡಕ್ ಹುಡುಗಿನ ಬರ್ತಾಳೆ.
2: ಸರಿ ಅಂತ
0: ಐಡಿಯಾ ಕಣ, ಬಾರೋ.
3: ಬಂದ್ರ ಒಂದ್ ಹೊಸ ತರ ಲವ್ ಸೀನ್ ತೋರಿಸ್ತೀನಿ. ನೋಡ್ರೋ ನೋಡ್ರೋ, ನಮ್ ಕಾಲೇಜ್ ಹೀರೋ ನೋಡ್ಕೊಂಡು ಒಂದ್ ಹೆಂಡ್ರಾಡಿ ಬಂದ್ಬಿಟ್ಟಿದೆ.
4: ವಯಸ್ಸಾಗಿದ್ರು ಒಂಥರ ಇದೆ.
5: ಇದಕ್ಕೆ ಹೇಳೋದು ಕಾಂಟ್ಯಾಕ್ಟ್ ಆಗಿ ಬಂತೆ ಅಂತ.
0: ಬೈದ ಬೈ, ಈ ಮುದಿ ಅಪ್ಸರ ಯಾರು ಅಂತ ಗೊತ್ತಲಿಲ್ವಲ್ಲ?
6: ಶಿ ಇಸ್ ಮೈ ಫಿಯಾನ್ಸಿ.
0: ಈ ಮುದುಕಿ ನಿನ್ ಫಿಯಾನ್ಸಿನಾ?
1: ಹೌದು, ನಾವಿಬ್ರು ಲವ್ ಮಾಡ್ತಾ ಇದೀವಿ, ಮದ್ವೆನೂ ಮಾಡ್ಕೊಂತೀವಿ. ಬನ್ನಿ ಆನಂದ್.
0: ಜಸ್ಟ್ ಅ ಮಿನಿಟ್, ಜಸ್ಟ್ ಅ ಮಿನಿಟ್. ಮೇಟ್ ಫಾರ್ ಈಚ್ ಅದರ್, ಹೀಗಿರ್ಬೇಕು. ಒಂದ್ ಸ್ನ್ಯಾಪ್ ಪ್ಲೀಸ್. ಜಗ್ಗಿ ಹತ್ರ.
1: ಜಸ್ಟ್ ಅ ಮಿನಿಟ್, ಜಸ್ಟ್ ಅ ಮಿನಿಟ್.
0: ಮೀಟ್ ಮೈ ಫ್ರೆಂಡ್ ಮಾಲಾ. ಮಾಲಾ,
2: ಲವ್ ಬಕ್ರ, ಎಷ್ಟೋ ತಕ್ಕಾಯೋದು. ಇವತ್ತು ಕಾಲೇಜಿಗೆ ಬಂದಿದ್ದಾಳ ಇಲ್ವಾ?
0: ಮುಚ್ಚ ಬಾಯ್ನ, ಅಭಿಷೇಕ್ ನಮ್ಮ ಮುಂಡೆ ಇದೆ.
1: ಇಟ್ಸ್ ಆಕ್ಚುಲಿ ಫನ್ನಿ, ಯು ನೋ.
0: ಹೋಲ್ಡ್ ಇಟ್. ಹಾಯ್ ಮಾಲಾ.
1: ಓ, ಏನ್ ಇಷ್ಟೂರ? ಅದು ಲೇಡೀಸ್ ಕಾಲೇಜ್ ವರ್ಗು.
0: ನಿನ್ ನೋಡಕ್ಕೆ ಬಂದೆ.
1: ಏನ್ ವಿಷಯ?
0: ಜಸ್ಟ್ ಟು ಹ್ಯಾವ್ ಯು ಫ್ರೆಂಡ್ಶಿಪ್.
1: ಓ, ನಿಮ್ ಜೊತೆ ಇರೋ ಫ್ರೆಂಡ್ಸ್ಗೂ ನನ್ ಫ್ರೆಂಡ್ಶಿಪ್ ಬೇಕಂತ?
0: ಏ, ನಿಮಗ್ ಕಾರ್ ಕೊಟ್ಟಿದ್ದು ನನ್ ಫಾಲೋ ಮಾಡಕ್ಕೇನೋ? ನಾ ಬರ್ತೀನಿ, ನೀವು ತೊಲಗಿ. ಏ, ತೊಲಗ್ರ ಅಂದ್ರೆ?
1: ಅವ್ರ ಮೇಲೆ ಯಾಕೆ ರೇಗ್ತೀರಾ? ಅವ್ರಿಗೂ ನಿಮ್ ಹಾಗೇನೆ ನನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ಆಸೆನೇನೋ.
0: ಹೌದು ಹೌದು.
1: ನಿಮ್ಮಲ್ಲಿ ಕಾರ್ ಡ್ರೈವಿಂಗ್ ಯಾರು ಚೆನ್ನಾಗಿ ಮಾಡ್ತೀರಾ?
0: ಲಾಸ್ಟ್ ಇಯರ್ ಕಾರ್ ರೇಸ್ ಅಲ್ಲಿ ನಾನೇ ಫಸ್ಟ್. ಮುಚ್ಚ ಬಾಯ್ನ, ನಿಮ್ ಕಾರ್ ಹೇಳ್ಕೊಟ್ಟಿ ನಾನು ಮರಿಬಾರಕಣ.
1: ನಿಮ್ಮಲ್ಲಿ ಯಾರ್ ಬೆಟರ್ ಡ್ರೈವರ್ ಅಂತ ನಾನ್ ನೋಡ್ತೀನಿ. ನೀವಿರಿ, ಫಸ್ಟ್ ಇಸ್ ಯೋರ್ ಟರ್ನ್. ಏ, ಜಾಗ ಬಿಡು. ಸ್ಟಾಪ್ ಸ್ಟಾಪ್. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಕಾರ್ ಡ್ರೈವ್ ಮಾಡ್ತೀರಾ. ಬಾಯ್.
0: ಮಿಸ್ ಮಾಲಾ, ಇಲ್ಲೇ ಇಳಿದು ಬಿಡ್ರಿ,
1: ಪಕ್ಕದಲ್ಲೇ ನಮ್ಮನೆ.
0: ಹಾಗಾದ್ರೆ ಅವರಿಬ್ಬರು ಡ್ರೈವಿಂಗ್ ನೋಡಲ್ವಾ?
1: ನಾಳೆ ಕಾಲೇಜಿಗೆ ಕಾರ್ ತಗೊಂಬನ್ನಿ, ಅಲ್ಲಿ ಟೆಸ್ಟ್ ಮಾಡ್ತೀನಿ.
0: ಶ್ರೀಕಾಂತ್ಗಿಂತ ನಾನೇ ಲಕ್ಕಿ, ಪಕ್ಕದಲ್ಲಾದ್ರೂ ಕುಳಿತ್ಕೊಂಡ್ ಬಂದೆ.
7: ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಏನ್ ವಿಶೇಷ ಇಷ್ಟು ದೂರ?
8: ಒಂದ್ ಹ್ಯಾಪಿ ನ್ಯೂಸ್.
0: ರಾಜಾ ಚಂದ್ರಶೇಖರ್ ಅವರು ತಮ್ಮ ಪತ್ನಿ ಸಮೇತ ವಿದೇಶ ಪ್ರವಾಸ ಮುಗಿಸ್ಕೊಂಡು ಇವತ್ ಬಂದಿದಾರಂತೆ. ಇವತ್ ರಾತ್ರಿ ಪಾರ್ಟಿ ಕೂಡ ಇಟ್ಕೊಂಡಿದಾರಂತೆ. ನಮ್ಮನ್ನು ಎಲ್ಲ ಇನ್ವೈಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ರಾಜಕೀಯ ಪ್ರವೇಶ ಮಾಡಿಸೋದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ.
7: ಕರೆಕ್ಟ್.
0: ಏನಂತೀರಾ?
7: ಯು ಆರ್ ಕರೆಕ್ಟ್.
1: ಥ್ಯಾಂಕ್ ಯು.
0: ನಮಸ್ಕಾರ.
7: ಕಂಗ್ರ್ಯಾಚುಲೇಷನ್ಸ್.
9: ಥ್ಯಾಂಕ್ ಯು.
0: ನಮಸ್ಕಾರ.
1: ನಮಸ್ಕಾರ.
9: ನಮಸ್ಕಾರ.
0: ನಮಸ್ಕಾರ.
10: ಮಾತೃಭೂಮಿಗೆ ಮತ್ತೆ ಪಾದಾರ್ಪಣೆ ಮಾಡಿದಕ್ಕೆ ಸುಸ್ವಾಗತ.
11: ಧನ್ಯವಾದ.
10: ಏನ್ ಮಾಡೋದಮ್ಮ, ಪ್ರೆಸ್ ಕೆಲ್ಸ ಎಂತದ್ದು ಅಂತ ನಿನಗೆ ಗೊತ್ತೇ ಇದೆ. ಆ ಭವ, ಹೊಟ್ಟೆ ಪೂಜೆ
0: ರೆಡಿಯಾಗಿದೆ.
10: ಮೊದಲು ನಾನು ನಡಿ.
0: ಥ್ಯಾಂಕ್ ಯು.
12: ಹಲೋ ಹಲೋ ಹಲೋ ಮಿಸ್ಟರ್ ಕುಮಾರ್.
13: ಏನಮ್ಮ, ನಾನ್ ರಾಜಾ ಚಂದ್ರಶೇಖರ್, ರಾಜಾ ಚಂದ್ರಶೇಖರ್ ಅಂತ ಹೇಳ್ತಿದ್ದಲ್ಲ, ಇವರೇ ರಾಜಾ, ಆಕೆನೇ ರಾಣಿ.
14: ನಮಸ್ತೆ. ಕಲಾನೋ ಮಾಲಾನೋ?
13: ಚಿಕ್ಕಳು ಮಾಲ.
14: ಎಷ್ಟು ಎತ್ತರ ಬೆಳೆದು ಬಿಟ್ಟಿದ್ದಾರೆ, ಗುರ್ತೇ ಸಿಗಲ್ಲ.
15: ಹೆಣ್ಮಕ್ಳೇ ಹಾಗೆ.
1: ಎಕ್ಸ್ಕ್ಯೂಸ್ ಮೀ. ಹಾಯ್ ಮಾಲ. ಹಾಯ್ ಲತಾ.
14: ನನ್ನ ಮಗಳು ಲತಾ.
13: ಹಾ ಹಾ. ಹಾಯ್.
1: ಹಲೋ. Just a minute.
8: Excuse me. Hi, Mala. May I help you?
1: No, thanks. One minute, Paili. Just a minute. ಅವನಿಗೆ ಈ ಪಾರ್ಟಿಗೆ ಬಂದಿದ್ದಾನೆ ಯಾರೇ ಅಲ್ಲಿ ನಿಂತಿದ್ದಾನಲ್ಲ ಅವನು ಅವನಾ ಶ್ರೀಕಾಂತ್ ನೀನ್ ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಮಾಲಾ ಕೇಳ್ತಾ ಇದ್ದಾಳೆ ಏನ್ ಹೇಳಿ
8: ಅವಳು ನೋಡಕ್ ಬಂದಿನಿ ಅಂತ ಹೇಳು
1: ಇವನು ನಮ್ಮ ಅಣ್ಣ ಕಣೆ
8: ಕುಮುದಾ ನಮ್ಮ ಕುಮಾರ್ ಮಗಳು ತುಂಬಾ ಮುದ್ದಾಗಿದ್ದಾಳಲ್ಲ
1: ಹೌದ್ರಿ ಅವನ್ಗೂ ಅವಳಿಗೂ ಹೇಳಿ ಮಾಡಿಸಿದ್ ಜೋಡಿ
0: ಮಹನೀಯರೇ ಮತ್ತು ಮಹಿಳೆಯರೇ ನಮ್ಮ ರಾಜಾ ಚಂದ್ರಶೇಖರ್ ವಿದೇಶದಿಂದ ಬಿಸ್ನೆಸ್ ಟೂರ್ ಮುಗಿಸ್ಕೊಂಡು ಬಂದಿರೋ ಈ ಶುಭ ಸಂದರ್ಭದಲ್ಲಿ ನಾನೊಂದು ಸಲಹೆ ಕೊಡಬೇಕು ಅಂತ ಇಷ್ಟಪಡ್ತೀನಿ ಜನಸೇವಾ ದುರಂಧರರೂ ಆದ ನಮ್ಮ ರಾಜಾ ಚಂದ್ರಶೇಖರ್ ಅವರು ನಮ್ಮ ಪಕ್ಷದ ಮೂಲಕ ರಾಜಕೀಯಕ್ಕೆ ಧುಮುಕಿ ಜನಸೇವೆ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಇಷ್ಟ
11: ಭೀಮರಾಯರು ನನ್ನ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸ ನಂಬಿಕೆಗೆ ನಾನು ಚಿರಋಣಿ ರಾಜಕೀಯ ಅನ್ನೋದು ಒಂದು ಮಹಾಸಾಗರ ಅದರಲ್ಲಿ ಈಜಾಡೋಕೆ ಮಹಾಶಕ್ತಿನೇ ಬೇಕು ಬೆಂಗಳೂರಿನಲ್ಲಿರೋ ಫ್ಯಾಕ್ಟರಿ ವ್ಯವಹಾರ ಕಲ್ಕತ್ತಾ ಬಾಂಬೆಯಲ್ಲಿರೋ ಫ್ಯಾಕ್ಟರಿಗಳ ವ್ಯವಹಾರ ನೋಡ್ಕೊಳ್ಳೋಕೆ ನಂಗೆ ಟೈಮ್ ಸಾಲದು ನಮ್ಮ ತಂದೆ ಆಗಲಿ ನಮ್ಮ ತಾತ ಆಗಲಿ ಯಾವೊಂದು ಪಕ್ಷಕ್ಕೂ ಸೇರದೆ ಜನಸೇವೆ ಮಾಡಿದ್ರು ಆದ್ದರಿಂದ ನಾನು ಜನಸೇವೆ ಮಾಡೋದಕ್ಕೆ ರಾಜಕೀಯಕ್ಕೆ ಬರಬೇಕಾದ ಅವಶ್ಯಕತೆ ಇಲ್ಲ
15: ಏನ್ ಸರ್ ಈ ಜನ ಅವ್ರು ಹೇಳಿದ್ದಕ್ಕೂ ಹೌದು ಅಂತಾರೆ ನಮ್ ಭಾವ ಹೇಳಿದ್ದಕ್ಕೂ ಹೌದು ಅಂತಾರಲ್ಲ
16: ಹೀಗಿರೋದಕ್ಕೆ ನಾವು ನೀವು ದೇಶ ಆಡ್ತಿರೋದು
15: ಕರೆಕ್ಟ್ ಯು ಆರ್ 100% ಕರೆಕ್ಟ್
16: ಐ ಆಮ್ ಆಲ್ವೇಸ್ ಲೈಕ್ ದಟ್
1: ಆನಂದ್
17: ಯಾರು
1: ನಾನು ಮಾಲಾ
17: ಓ ಮಾಲಾ ಬಾಬಾ ಚೆನ್ನಾಗಿದ್ಯಾ
1: ಚೆನ್ನಾಗಿದ್ದೀನಿ ಆನಂದ್ಗೆ ಹೊಸ ವರ್ಷದ ಡೈರಿ ಕೊಡೋಣ ಅಂತ ಬಂದೆ ಆನಂದ್ ಇಲ್ವಾ
17: ಇದ್ದಾನೆ ಇವತ್ತು ರಜೆ ಅಲ್ವಾ ಎಣ್ಣೆ ನೀರು ಹಾಕೋತಾ ಇದ್ದಾನೆ ಬಾ ಕೂತ್ಕೋ ಬಾ ಬಂದೆಪ್ಪ ಒಂದ್ ನಿಮಿಷ ಬಂದೆ
1: ಸರಿ
16: ಅಮ್ಮ ಅಮ್ಮ ಅಮ್ಮ ಅಮ್ಮ ಬೇಗ ಬಾಮ ಅಮ್ಮ ಬಿಸಿ ಬಿಸಿ ಬಿಸಿ
17: ಏನಮ್ಮ ಏನಾಯ್ತು
1: ಕಣ್ಣಗ್ ಸೋಪ್ ಬಿದ್ದು ಉರಿ ಉರಿ ಅಂತ ಕೂಕೊಂತಾ ಇದ್ರು ಪಾಪ ಅಂತ ಒಂದ್ ಚಮ್ ನೀರ್ ಕೊಟ್ರೆ ಭರತನಾಟ್ಯ ಆಡ್ತಾ ಇದಾರೆ ಅವ್ರ ಹಾಗೆಲ್ಲ ಹೋಗುದಿಲ್ಲ ಮರ್ಯಾದೆ ರಾಮಣ್ಣನ್ ಮೊಮ್ಮಗ ಈ ಡೈರಿ ಕೊಟ್ಬಿಡಿ ನಾ ಬರ್ತೀನಿ ಆಂಟಿ
17: ಆಯ್ತು ತಗೋಪಾ

0: ಹಾಯ್ ಮಾಲಾ, ಎಲ್ಲಿ ಹೊರಟಿದ್ಯಾ?
1: ಮನೆಗೆ ಹೋಗ್ತಾ ಇದ್ದೀನಿ.
0: ಒಡಬಿಡಿಯ ಕಾರ್?
1: ಕಾಲೇಜ್ಗೆಲ್ಲ ನಾ ಕಾರ್ ಉಪಯೋಗಿಸಲ್ಲ.
0: ಕಮ್ ಆನ್, ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ.
1: ಪರವಾಗಿಲ್ಲ, ಇನ್ನೇನು ಬಸ್ ಬಂದ್ಬಿಡುತ್ತೆ.
0: ನಾ ಹೊತ್ಕೊಂಡು ಹೋಗ್ತೀನಿ, ಕಾರ್ ಅಂತಾನೆ ಕರ್ಕೊಂಡು ಹೋಗ್ತೀನಿ.
1: ಪ್ಲೀಸ್ ಡೋಂಟ್ ಫೋರ್ಸ್ ಮೀ. ಹಾಯ್ ಆನಂದ್.
2: ಏನ್ ಮಲ್ಲಾ,
1: ನನ್ನ ಸ್ವಲ್ಪ ಮನೆಗೆ ಡ್ರಾಪ್ ಮಾಡ್ತೀರಾ?
2: ಬಾ ಕೂತ್ಕೋ.
3: ಓಹೋ, ರಾಜ ಚಂದ್ರಶೇಖರ್ ಬರ್ಬೇಕು ಬರ್ಬೇಕು ಬರ್ಬೇಕು.
2: ಕೂತ್ಕೊಳ್ಳಿ.
4: ಥ್ಯಾಂಕ್ ಯು.
3: ಹೇಗಿದ್ದೀರಮ್ಮ?
5: ಮಿಸ್ಟರ್ ಕುಮಾರ್, ನಿಮ್ಮ ಹತ್ರ ಒಂದು ಪರ್ಸನಲ್ ವಿಷಯ ಮಾತಾಡ್ಬೇಕು ಅಂತ ನಾವಿಬ್ರು ಬಂದಿದ್ದೀವಿ.
3: ಪರ್ಸನಲ್ ವಿಷಯ ಧಾರಾಳವಾಗಿ ಮಾತಾಡಿ.
5: ನಿಮ್ ಮಗಳು ಮಾಲಾನ ನಮ್ ಮನೆ ಸೊಸೆ ಮಾಡ್ಕೋಬೇಕು ಅಂತ ನನ್ನ ಹೆಂಡತಿ ಆಸೆ ಪಡ್ತಿದ್ದಾಳೆ.
3: ಚಿಕ್ಕ ವಯಸ್ಸಿಗೆ ಮಗನ ಮದುವೆ ಮಾಡ್ತೀರಾ?
1: ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡೋದೇ ಚೆನ್ನ. ಪುಟ್ಟದಾಗಿ ಸೊಸೆ ಮನೆ ತುಂಬಾ ಓಡಾಡ್ಕೊಂಡಿರ್ತಾಳೆ.
3: ಕರೆಕ್ಟ್ ಕರೆಕ್ಟ್.
5: ಅದು ಅಲ್ದೆ ಇಪ್ಪತ್ತೆರಡು ವರ್ಷಕ್ಕೆಲ್ಲ ಗಂಡ್ ಮಕ್ಕಳು ಮದುವೆ ಮಾಡ್ಬಿಡ್ಬೇಕು. ಅವ್ರಿಗೆ 50 ವರ್ಷ ಆಗೋದ್ರೊಳಗೆ ವಯಸ್ಸಿಗೆ ಬಂದ ಮಗ ಇರ್ತಾನೆ ಸಪೋರ್ಟ್ ಮಾಡೋಕೆ.

0: ನಮ್ಮ ಮದುವೆ ವಿಷಯ ಮಾತಾಡಕ್ಕೆ
1: ಇಂಪಾಸಿಬಲ್, ನಾನಂದನೆ ಮದುವೆ ಆಗೋದು.
0: ನಿಂಗೇನ್ ತಲೆ ಕೆಳಗೆ ಕಟ್ಟಿದ್ಯಾ? ನಿನ್ನ ಅಂತಸ್ತು ಏನು, ನಿನ್ ಸ್ಟೇಟಸ್ ಏನು? ಹೋಗಿ ಹೋಗಿ ಅಂತ ಭಿಕಾರಿ ನಮ್ಮ ಮದುವೆ ಆಗೋರು.
1: ನಂಗೆ ಹಣ ಅಲ್ಲ ಮುಖ್ಯ, ಗುಣ.
0: ನಂಗಿಂತ ಒಳ್ಳೆ ಗುಣ ಇದೆ ಆನಂದ್ಗೆ.
1: ಈಸ್ ಅ ಜಾಮ್ ಆಫ್ ಎ ಪರ್ಸನ್, ಜೆಂಟಲ್ಮನ್.
2: ಏನಮ್ಮ ಸುಮ್ಮನೆ ಅದನ್ನ ಯೋಚನೆ ಮಾಡ್ತಿದೀಯ? ಬಿಟ್ಬಿಡಮ್ಮ, ಬಿಟ್ಬಿಡು.
0: ಹೇಗೋ ಬಿಡ್ಲಿ, ಅವನ್ ಜೆಂಟಲ್ಮನ್, ನಾನೇನೋ ವರಮಾಯಿ.
2: ಯಾವಾಗ ಲೂಸ್ ಏನೋ ಅಂದ್ಲು ಅಂತ ಸುಮ್ಮನೆ ಆಗ್ತಲ ಕೆಲ್ಸ್ಕತ್ತೀಯ? ನೀನ್ ಜೆಂಟಲ್ಮನ್ ಗಳಿಗೆ ರಾಜ.
0: ಅವ್ಳು ಒಪ್ಪತ್ತಿಲ್ವಲ್ಲೋ?
2: ನೀನ ಆನಂದನ್ನ ಲೋಫರ್ ಅಂತ ಪ್ರೂವ್ ಮಾಡು. ನೀನ್ ಅವ್ ಕಣ್ಣಿಗೆ ಕುತ್ತದ್ ಬಿನ್ನಷ್ಟ ಹತ್ರ ಜೆಂಟಲ್ಮನ್ ಕಾಣ್ತೀಯ.
0: ಕರೆಕ್ಟ್, ಆ ಲೋಫರ್ ಮಾನಾನ ಹರಾಜಾಕ್ಬಿಡ್ತೀನಿ. ನೀವಿಲ್ಲೇರಿ, ನೀ ಬರ. ಹಲೋ ಆನಂದ್, ನಾಳೆ ನ್ಯೂ ಇಯರ್ ಅಲ್ವಾ? ಈ ಹೊಸ ವರ್ಷದಲ್ಲಿ ನಮ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಎಲ್ಲ ಮರ್ತು ಫ್ರೆಂಡ್ಸ್ ಆಗೋಣ. ಓಕೆ?
3: ಹೋ ಶೋರ್ ಶೋರ್
0: ಆನಂದ್. ಹಾಗಾದ್ ನಮ್ ಫ್ರೆಂಡ್ಸ್ಗೆಲ್ಲ ನಾಳೆ ಹೋಟೆಲ್ ಡೈಮಂಡ್ ಅಲ್ಲಿ ನ್ಯೂ ಇಯರ್ ಪಾರ್ಟಿ ಕೊಡ್ತೀನಿ, ನೀ ಖಂಡಿತ ಬರ್ಬೇಕಪ್ಪ.
3: ಎಕ್ಸ್ಕ್ಯೂಸ್ ಮಿ ಶ್ರೀಕಾಂತ್, ನನಗೆ ಬೇರೆ ಏನೋ ಕೆಲಸ ಇದೆ.
0: ನೋಡಿದ್ಯಾ ನೋಡಿದ್ಯಾ, ಇವಾಗ ತಾನೇ ಹೊಸ ವರ್ಷ ಎಲ್ಲ ಫ್ರೆಂಡ್ಸ್ ಆಗಿರೋಣ ಅಂತ ಪ್ರಾಮಿಸ್ ಮಾಡಿ ಇಷ್ಟು ಬೇಗ ಮರ್ತು ಬಿಟ್ಯಾ? ಕಮ್ ಆನ್, ಯು ಆರ್ ಗೋಯಿಂಗ್ ಟು ಮೇಕ್ ಇಟ್ ಸಮ್ ಪ್ಲೀಸ್.
3: ಓಕೆ ಬರ್ತೀನಿ.
0: ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು.
4: ಹಾಯ್. ಏನಮ್ಮ ಶ್ರೀಕಾಂತ್, ನಿನ್ ಚೀಫ್ ಗೆಸ್ಟ್ ಆನಂದ್ ಇನ್ನೂ ಬರ್ಲೇ ಅಲ್ವಲ್ಲ?
0: ಅವನ ಹತ್ರ ಕಾರ ಇದೆ, ಸೈಕಲ್ ತಗೊಂಡ್ ಬರ್ಬೇಕಲ್ಲ.
4: ಅದು ಸರಿಯನ್ನು.
0: ಹಾಯ್ ಆನಂದ್, ಹ್ಯಾಪಿ ನ್ಯೂ ಇಯರ್.
3: ಸೇಮ್ ಟು ಯು.
0: ಈ ಬಂದ್ರೆ ಪಾರ್ಟಿ ನಡೆಯಲ್ಲ ಆಗಿದಪ್ಪ.
3: ಸರ್
0: ಫ್ರೆಂಡ್ಸ್, ಆನಂದ್ ಬಂದಾಯ್ತು.
3: ಹಾಯ್ ಸುರೇಶ್, ಹಾಯ್ ರಮೇಶ್, ಹಾಯ್ ಸರ್ಪ, ಹ್ಯಾಪಿ ನ್ಯೂ ಇಯರ್ ಎವ್ರಿಬಡಿ.
0: ಡ್ರಿಂಕ್ಸ್?
3: ಓ ಸಾರಿ ಅಮ್ಮ, ಅಭ್ಯಾಸ ಅಲ್ಲ ನಂಗೆ.
0: ಅಭ್ಯಾಸ ಮಾಡ್ಕೊಂಡ್ರಾಯ್ತಮ್ಮ.
3: ಪ್ಲೀಸ್ ಬೇಡಮ್ಮ,
0: ನನಗೋಸ್ಕರ ಸ್ಮಾಲ್ ಪೆಗ್.
3: ನಿನಗೋಸ್ಕರ ಬೇಕಾದ್ರೆ ಒಂದ್ ಗ್ಲಾಸ್ ಜ್ಯೂಸ್ ಕುಡಿ.
0: ಓಕೆ.
1: ಹಾಯ್ ಶ್ರೀಕಾಂತ್.
0: ಹಾಯ್ ಆಶಾ, ವೆಲ್ಕಮ್ ವೆಲ್ಕಮ್. ಆನಂದ್, ಇವಳು ಆಶಾ ಅಂತ.
3: ಹಾಯ್.
0: ಗುಡ್ ಡ್ಯಾನ್ಸರ್.
3: ಐ ಸೇ
0: ಡ್ರಿಂಕ್ಸ್?
1: ನೋ ಥ್ಯಾಂಕ್ಸ್.
0: ಶಿವಳ್ ನಿಂಗೆ ಕರೆಕ್ಟ್ ಜೋಡಿ, ಅವಳು ನೋ ಡ್ರಿಂಕ್ಸ್, ನೀನು ನೋ ಡ್ರಿಂಕ್ಸ್, ಅವಳು ಜ್ಯೂಸ್, ನೀನು ಜ್ಯೂಸ್. ಹ್ಯಾವ್ ಎ ನೈಸ್ ಟೈಮ್.
1: ಮನೆಯಲ್ಲಿ?
3: ಜಯನಗರದಲ್ಲಿ. ನಿಮ್ದು?
1: ಮೈಸೂರಿನಲ್ಲಿ. ಈಗ ಇದೇ ಹೋಟೆಲ್ ರೂಮ್ ಮಾಡ್ಕೊಂಡಿದ್ದೀನಿ.
3: ಐ ಸೇ.
1: ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಂತೆ.
3: ಯಾರು ಹೇಳಿದ್ರು?
1: ಶ್ರೀಕಾಂತ್.
4: ಹಲೋ ಆಶಾ.
1: ಹಲೋ.
4: ಹ್ಯಾಪಿ ನ್ಯೂ ಇಯರ್.
1: ಏ ಬಿಡು,
4: ಜಸ್ಟ್ ನ್ಯೂ ಇಯರ್ ಫನ್ ಡಾರ್ಲಿಂಗ್.
1: ಬಿಡು ಬಿಡು,
4: ನನ್ ಮೇಲೆ ಕೈ ಇಡ್ತೇನ?
3: ಶಟ್ ಅಪ್. ಆ ಜನ ಸೇರೋ ಜಾಗದಲ್ಲಿ ಕತ್ತೆ ತರ ಬಿಹೇವ್ ಮಾಡ್ತೇನ?
4: ನನ್ ಕತ್ತೆ ಅಂತೇನ?
0: ಇವ್ನ್ ಯಾವಾಗಲೂ ಹೀಗೆ ಒಂದ್ ಬೇಕ ಹಾಕಿದ್ರೆ ಮನುಷ್ಯನೇ ಅಲ್ಲ.
3: ಇಂಥವ್ರೆಲ್ಲ ಪಾರ್ಟಿ ಕರ್ಕೊಂಡ್ ಬಂದ್ರೆ ನಿನ್ ಮನೆ ಹೋಗೋದು.
1: ಮಿಸ್ಟರ್ ಆನಂದ್, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನನ್ ರೂಮ್ವರೆಗೂ ಸ್ವಲ್ಪ ಬಿಡ್ತೀರಾ?
3: ಓಕೆ
1: ಬನ್ನಿ, ಕೂತ್ಕೊಳ್ಳಿ.
3: ಪರವಾಗಿಲ್ಲ
1: ಪರವಾಗಿಲ್ಲ, ಕೂತ್ಕೊಳ್ಳಿ.
3: ಬಾಗ್ಲಾಕ್ ಆಗ್ತಿದೀರ?
1: ನಾನ್ ನಿಮ್ ಹತ್ರ ಸ್ವಲ್ಪ
3: ಮಾತಾಡ್ಬೇಕಾಗಿಲ್ಲ.
1: ಓ ನೋ, ಏನ್ ಆನಂದ್ ಇದು?
3: ಡೋಂಟ್ ಟಚ್.
1: ನಿಮ್ ಹತ್ರ ಮಾತಾಡೋ ವಿಷಯ ಇದೆ.
3: ಡೋಂಟ್ ಟಚ್ ಮಿ.
1: ಅಯ್ಯೋ ಸುಮ್ಮನೆ ಇರಿ.
0: ಹೇ ಯಾರ್ ನೀವು? ಕಮಟಲ್ ಮಿ ಯಾರ್ ನೀವು?
1: ಏನಿಲ್ಲ ಸರ್, ಇವತ್ತು ನೀವೇ ಅಷ್ಟೇ ಅಲ್ವಾ, ಅದಕ್ಕೆ ನನ್ನ ಕರೆಸಿದ್ದಾರೆ.
3: ಮಿಸ್ ಆಶಾ, ಏನಿದೆಲ್ಲ?
1: ಏನ್ ಡಾರ್ಲಿಂಗ್, ಇವಾಗ ತಾನೇ 100 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಇಲ್ಲ ಅಂತ ಸುಳ್ಳು ಹೇಳ್ತೀರಲ್ಲ.
3: ಇನ್ಸ್ಪೆಕ್ಟರ್ ಹೇಳ್ತಿರೋದ ಸುಳ್ಳು ಇನ್ಸ್ಪೆಕ್ಟರ್, ಸುಳ್ಳು ಇನ್ಸ್ಪೆಕ್ಟರ್.
0: ಇಬ್ರು ಪೊಲೀಸ್ ಸ್ಟೇಷನ್ ನಡೀರಿ
3: ಪ್ಲೀಸ್. ದಿನಮ್ಮಿ ಸರ್, ಸರ್ ದಯವಿಟ್ಟು ನಾನು ನಂಬಿ ಸರ್.
0: ಹಾಯ್ ಮಲಾ, ಹ್ಯಾಪಿ ನ್ಯೂ ಇಯರ್.
1: ಥ್ಯಾಂಕ್ ಯು.
0: ಈ ಹೊಸ ವರ್ಷದಲ್ಲಿ ನಿಮಗೊಂದು ಸಂತೋಷ ಸುದ್ದಿ ಹೇಳಬೇಕು.
1: ಏನು?
0: ನಿನ್ ಬಾಯ್ ಫ್ರೆಂಡು, ನಿನ್ ಲವರು, ದ ಗ್ರೇಟ್ ಜೆಂಟಲ್ಮನ್ ಆನಂದ್ ಇವಾಗ ಲಾಕಪ್ ಅಲ್ಲಿ ಆನಂದವಾಗಿದ್ದಾನೆ. ಹೈಗೆ ಅವ್ನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ನು ಯೋಗ್ಯತೆ ನಿಂಗೆ ಗೊತ್ತಾಗುತ್ತೆ. ಓಕೆ, ಬಾಯ್ ಬಾಯ್.
1: ಇನ್ಸ್ಪೆಕ್ಟರ್.
0: ಎಸ್.
1: ಅವ್ನ ಯಾಕೆ ಅರೆಸ್ಟ್ ಮಾಡಿದ್ರಿ? ಅವ್ರೇನ್ ತಪ್ಪು ಮಾಡಿದ್ರು ಅಂತ?
0: ಯಾರು? ಆನಂದ. ಬ್ರಾತಲ್ ಕೇಸ್, ಹೋಟ್ಲಲ್ಲಿ ರೂಮ್ ಮಾಡಿ ದುಡ್ಡು ಕೊಟ್ಟು ಅವಳನ್ನ ಕರೆಸ್ಕೊಂಡಿದ್ದ.
1: ಆನಂದ್, ಐ ನೆವರ್ ಥಾಟ್ ಯು ಆರ್ ಲೈಕ್ ದಿಸ್. ನಿಮ್ನ ಒಳ್ಳೆಯವರು ಅನ್ಕೊಂಡಿದ್ದೆ, ಚಿನ್ನದಂತ ಮನುಷ್ಯ ಅನ್ಕೊಂಡಿದ್ದೆ. ನೋ, ಯು ಆರ್ ನಾಟ್.
3: ಮಾಲಾ,
1: ನಿಮ್ ಸ್ನೇಹ ಮಾಡಿದ್ದಕ್ಕೆ ನಾ ತಲೆ ತಗ್ಗಿಸ್ತೀನಿ. ಐ ಮಸ್ಟ್ ಶೇಮ್ ಟು ಸೀ ಯುವರ್ ಫೇಸ್.
3: ಮಾಲಾ, ನೀನು ಇದನ್ನ ಅಂತೀಯ?
1: ಶಟ್ ಅಪ್.
0: ಹಲೋ ಇನ್ಸ್ಪೆಕ್ಟರ್. ಓ ಪ್ರಿನ್ಸಿಪಾಲ? ಏನ್ ಸರ್?

0: ದೂರ ಬಂದಿದ್ದು?
1: ಏನಿಲ್ಲಪ್ಪ, ಆನಂದ್ ನನ್ನ ಸ್ಟೂಡೆಂಟು, ತುಂಬಾ ಒಳ್ಳೆ ಹುಡುಗ. ಯಾರೋ ಏನೋ ತಪ್ಪು ಮಾಡಿ ಅವನ್ನ ಸಿಕ್ಕಿಸ್ಬಿಟ್ಟಿದ್ದಾರೆ. ಪಾಪ, ಅವ್ರ ತಾಯಿ ಬೆಳಗ್ಗೆಯಿಂದ ಕೆಲಸಕ್ಕೆ ಕೂಡ ಹೋಗಿಲ್ಲ. ದಯವಿಟ್ಟು ಅವನ್ನ ಬಿಟ್ಬಿಡಿಯಪ್ಪ.
0: ಬಟ್ ಸರ್, ಅದು
1: ನನಗೆ ಗೊತ್ತಿದೆ. ನೋಡಿ, ನೀವು ಕೇಸ್ ಗೀಸ್ ಅಂತ ಮಾಡಿದ್ರೆ ಆ ಹುಡುಗನ ಕೆರಿಯರೇ ಹಾಳಾಗೋಗುತ್ತೆ. ಐ ಸ್ಟ್ಯಾಂಡ್ ಗ್ಯಾರಂಟಿ ಫಾರ್ ಹಿಸ್ ಕಾಂಟ್ಯಾಕ್ಟ್, ಪ್ಲೀಸ್.
0: ಸರಿ ಸರ್,
1: ಥ್ಯಾಂಕ್ ಯು.
2: ಏನಾಯ್ತಪ್ಪ?
3: ಏನಾಯ್ತಂತ ನಂಗೆ ಗೊತ್ತಿಲ್ಲಮ್ಮ. ಅವಳೆ ನನ್ನ ಪಾರ್ಟಿಯಿಂದ ರೂಮ್ ವರ್ಗೂ ಬಿಡಿ ಅಂತ ಕೇಳಿದ್ನು. ಆದ್ರೆ ಪೊಲೀಸ್ ಬಂದ್ಮೇಲೆ ನಾನೇ ಅವಳ ದುಡ್ಡು ಕೊಟ್ಟು ಕರೆಸ್ದೆ ಅಂತ ಯಾಕೆ ಸುಳ್ಳು ಹೇಳ್ದಂತ ಇನ್ನೂ ಅರ್ಥ ಆಗ್ತಾ ಇಲ್ಲ.
0: ಒಂದ್ ಐಡಿಯಾ ಅನ್ನ, ಅವಳ ಹೋಟ್ಲಲ್ಲೇ ಇರಬೇಕು ಅನ್ಸುತ್ತೆ. ನೀ ಅಲ್ಲಿ ಹೋದ್ರೆ ನಿಜ ಗೊತ್ತಾಗತ್ತೆ.

0: ಮರ್ತೇ ಹೋಗಿದೆ ಒಂದು ಮುಖ್ಯವಾದ ವಿಷಯ.
1: ಏನದು?
0: ನನಗಿಷ್ಟವಾದ್ದು. ನನಗಿಷ್ಟವಾದ್ದು
1: ಹಿಂಸೆ ಕೊಡೋದ್ರಿಂದ ನಿಮ್ಗೆ ಏನ್ ಸಂತೋಷ ಸಿಗುತ್ತೆ? ಬೇಡ ಪ್ಲೀಸ್.
0: ನನಗಿಷ್ಟವಾದ್ದು

0: ನೋವರಿ, ನಾಳೆ ಹೊತ್ತಕ್ಕೆ ಸರಿ ಆಗುತ್ತೆ.
1: ಮಾಲ, ರಾಜ ಚಂದ್ರಶೇಖರ್ ಎರಡನೇ ಸಲ ಫೋನ್ ಮಾಡಿದ್ರಮ್ಮ, ಏನ್ ಹೇಳಿ ನಾನು ಅವ್ರಿಗೆ?
2: ನಿಮ್ ಇಷ್ಟ ಡ್ಯಾಡಿ, ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾಡ್ತೀನಿ.
1: ವೆರಿ ಗುಡ್, ವೆರಿ ಗುಡ್. ಇವತ್ತೇ ನಾನು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ಬಿಡ್ತೀನಿ.
3: ನೋವಾಯ್ತಾ? ಇನ್ನೆರಡು ದಿವಸ ರೆಸ್ಟ್ ತಗೊಂಡ್ರೆ ವಾಸಿ ಆಗ್ಬಿಡುತ್ತೆ. ಯಾಕ ಮಾಡ್ತಾ ಇದ್ಯಾ?
2: ನಾನು ಇಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿಮ್ಮ ಮಗ ಎಷ್ಟು ಒಳ್ಳೆಯವರು, ಅನ್ಯಾಯವಾಗಿ ಅವ್ರು ಕೆಟ್ಟದ್ರು ಬರಂಗ್ ಮಾಡ್ಬಿಟ್ಟೆ, ಅವ್ರು ಕೆಟ್ಟದ್ರು ಬರಂಗ್ ಮಾಡ್ಬಿಟ್ಟೆ.
3: ನೀನಾ? ನೀನೇನ್ ಮಾಡ್ದೆ?
2: ರಾಜ ಚಂದ್ರಶೇಖರಯ್ಯ ಅವ್ರ ಮಗ ಬಂದು ಅವ್ರ ಫ್ರೆಂಡ್ನ ಫೋನ್ ಮಾಡಕ್ ಸಹಾಯ ಮಾಡಿದ್ರೆ 500 ರೂಪಾಯಿ ಕೊಡ್ತೀನಿ ಅಂದ್ರು. ಹಾಳ ಹಣಕ್ಕೋಸ್ಕರ ನಾನು ಒಪ್ಕೊಂಡ್ಬಿಟ್ಟೆ. ಹೊಸ ವರ್ಷದ ದಿನ ರಾತ್ರಿ ನಂಗೆ ಶ್ರೀಕಾಂತ್ ಹೇಳಿ ಕಳಿಸಿದ್ರು. ಆವತ್ತು ನಾನು ಹೋಗ್ಲಿಕ್ಕೆ ಬಂದಿದ್ದು, ಒಬ್ಬ ನನ್ನ ಕೆಡ್ಸಕ್ ನೋಡಿದ್ದು, ಎಲ್ಲ ಶ್ರೀಕಾಂತ್ ಆಡ್ತಿದ್ದ ನಾಟಕ. ಫೋನ್ ಮಾಡಿ ಅಲ್ಲಿಗೆ ಪೊಲೀಸ್ ಕರೆಸಿದ್ದು ಅವನೇ. ಅವನ್ ಹೇಳ್ಕೊಟ್ಟೆ ನಾನು ನಿಮ್ಮ ಮಗನ ಮೇಲೆ ಸುಳ್ಳು ಹೇಳಿ ಅರೆಸ್ಟ್ ಮಾಡ್ತಿದ್ದು. ನಾನೆಂತ ತಪ್ಪು ಮಾಡಿದೆ ಅಂತ ಈಗ ಗೊತ್ತಾಯ್ತು. ನನಗೆ ಕ್ಷಮಿಸ್ಬೇಡಿ.
4: ನನ್ನ ಮಗನ ಸುಮ್ಮನೆ ಬಿಡ್ತೀಯ?
5: ಇವನ್ ಸುಮ್ಮನೆ ಇರ್ಬೋದು, ನಾ ಸುಮ್ಮನೆ ಇರಲ್ಲ. ಅವನ್ ಹೇಗ್ ನಮ್ಮ ಆನಂದ್ ಮಾನ ಕಳೆದ್ನೋ ಅದೇ ತರ ನಾನು ಅವನ್ ಮಾನ ಕಳೀತೀನಿ. ಅವನ್ ಯೋಗ್ಯತೆ ಏನು ಅಂತ ಬೀದಿ ಬೀದಿಲು ಕೆಟ್ಟ ಕೆಟ್ಟದಾಗಿ ಪೋಸ್ಟ್ ಅಂಟಿಸ್ತೀನಿ.

0: ಏನಿದು ಇದಕ್ಕೇನೋ ಅರ್ಥ? ಒಬ್ಬ ಕಾಲೇಜ್ ಸ್ಟೂಡೆಂಟು ಜೊತೆಲ್ಲೋದೋ ವಿದ್ಯಾರ್ಥಿ ಬಗ್ಗೆ ಹೀಗೆಲ್ಲ ಬರೆದು ನೋಟಿಸ್ ಅಂತಿದ್ರೆ ಅಥಾರಿಟೀಸ್ ಏನೋ ಮಾಡ್ತಿದ್ದಾರೆ?
1: ದೊಡ್ಡ ರೌಡಿ ಡ್ಯಾಡಿ, ಆನೆ ಹಿಂಗೇಳ ದೊಡ್ಡ ಪೊಲೀಸ್ ಗುಂಪೆ ಇದೆ.
0: ಇಂಥ ಪುಂಡ್ರನ್ನೆಲ್ಲ ಕಟ್ಕೊಂಡು ಕಾಲೇಜ್ ನಡೆಸ್ತಿದ್ದಾರ? ಸರಿ, ನಾಳೆನೆ ನಿಮ್ ಪ್ರಿನ್ಸಿಪಾಲ್ ಫೋನ್ ಮಾಡಿ ಸರಿಯಾಗಿ ಹೇಳ್ತೀನಿ.
2: ಮಲ ಇದನ್ನ ನೋಡಿದ್ಯಾ?

0: ಶೂಟ್ ದಿ ಫೆಲೋ. ಐ ವಾಂಟ್ ಟು ಕಿಲ್ ದಟ್ ಬ್ಲಾಗರ್. ನನ್ನ ಮಾನ ಕಳೆದುಬಿಟ್ಟ.
1: ಯಾವನವನು? ಯಾವನವನು ನಿನ್ನ ಮಾನ ಕಳೆದಿದ್ದು?
0: ಆನಂದ್ ದಾರಿಲಿ ನನ್ನ ಕಾರ್ ನಿಲ್ಸಿ ನಾಲ್ಕು ಜನ ಮುಂದೆ ಹೊಡೆದ ಮಾಡ ಮಾಡ.
2: ಏನ್ರಿ ಏನ್ರಿ ಇದೆಲ್ಲ?
1: ಇದು ನಮ್ಮ ಹುಡುಗನ ಗೌರವದ ಪ್ರಶ್ನೆ, ನನ್ನ ಘನತೆ ಪ್ರಶ್ನೆ. ವೆರ್ ಇಸ್ ದಟ್ ಬಾಯ್? ಏನವನ ಅಡ್ರೆಸ್?
3: ಯಾರು
1: ನೀನೇನ? ಆನಂದ್.
3: ಹೌದು, ನೀವ್ಯಾರು?
1: ನಾನು ಯಾರಾದ್ರೇನು? ನಮ್ಮ ಅಂತಸ್ತೇನು, ನಮ್ಮ ಯೋಗ್ಯತೆಯನ್ನು ನೀನೇನು? ರಾಸ್ಕಲ್, ನನ್ನ ಮಗ ಶ್ರೀಕಾಂತನ ಮೇಲೆ ದಾಳಿ ಮಾಡ್ತೀಯನೋ?
3: ಹೌ, ನೀವು ಶ್ರೀಕಾಂತ್ ಅಂದೇನಾ?
1: ಹೌದು, ಅವನ ಮೇಲೆ ಕೆಟ್ಟ ಕೆಟ್ಟದಾಗಿ ಪೋಸ್ಟ್ ಹಚ್ಚಿ ಅವಮಾನ ಮಾಡ್ತೀಯನೋ?
3: ಅವನೇನ್ ಮಾಡ್ದ ಅಂತ ನಿಮ್ಗೆ ಗೊತ್ತಾ?
1: ಅವ್ನು ಬೇಕಾದ್ರೂ ಮಾಡ್ತಾನೆ, ಅದಕ್ಕೋಸ್ಕರ ಗುಂಪು ಸೇರಿಸ್ಕೊಂಡು ಅವನ ಮೇಲೆ ಕೈ ಮಾಡ್ತೀಯನೋ ಬಡವ? ಇನ್ನೊಂದ್ಸಲ ನೀನ್ ಇಂಥ ಕೆಲಸ ಏನಾದ್ರು ಮಾಡಿದ್ರೆ ನಿನ್ನ ಶೂಟ್ ಮಾಡ್ತೀನಿ.
2: ಆನಂದ್, ಏನಪ್ಪ ಇದೆಲ್ಲ? ಯಾರು

0: ಅಮ್ಮ, ನೀನ್ ಹೀಗ್ ಮನ್ಸಲ್ಲೇ ಕೊರ್ಕ್ತಾ ಇದ್ರೆ ನನ್ ಕೆಲ್ ನೋಡಕ್ಕಾಗಲ್ಲ. ಏನಾಯ್ತಮ್ಮ?
1: ಆನಂದ್, ಇಷ್ಟು ದಿವಸ ನಾನು ನಿನ್ನ ಹತ್ರ ಸುಳ್ಳು ಹೇಳ್ದಪ್ಪ. ನಮ್ ತಂದೆ ಯಾರು, ನಮ್ ತಂದೆ ಎಲ್ಲಿ ಅಂತ ನೀನ್ ಕೇಳಿದಾಗೆಲ್ಲ ಅವ್ರು ಬೈರಾಗಿಯ ಹೊರಟೋದ್ರು ಅಂತ ಹೇಳ್ತಿದ್ನಲ್ಲ, ಅದ್ ಸುಳ್ಳು. ಅವ್ರಪ್ಪ ನಿಮ್ ತಂದೆ. ಈ ಮನುಷ್ಯ ನನ್ನ ಪ್ರೀತಿಸಿದ್ರು, ಮದ್ವೆ ಆಗ್ತೀನಿ ಅಂತ ನಂಬಿಸಿದ್ರು. ಕನ್ನಿಯಾಗಿದ್ದ ನನ್ನ ತಾಳಿ ಕಟ್ಟೋಕ್ ಮುಂಚೆನೆ ತಾಯಿಯಾಗೋ ಹಾಗೆ ಮಾಡಿದ್ರು. ನೀನ್ ಕಣ್ಬಿಡೋಕ್ ಮುಂಚೆನೆ ನನಗೆ ಮೋಸ ಮಾಡಿ ಒಬ್ಬ ಶ್ರೀಮಂತರ ಮಗಳನ್ನ ಮದುವೆ ಮಾಡಿಕೊಂಡ್ರು.
0: ಏನ್ ಸುಮ್ಮನಿದ್ಯ?
1: ಹೋದೆ, ನ್ಯಾಯ ಕೇಳಿದೆ.
0: ಏನ್ ಹೇಳಿದ್ರು?
1: ನೋಟಿನ ಕಂತೆ ಬಿಸಾಕಿ ಹೊಟ್ಟೆಲಿರೋ ಮಗುನ ಸಾಯಿಸ್ಬಿಡು ಅಂದ್ರು. ಅದೇ ಕಡೆ ನಾನು ಅವ್ರನ್ನ ನೋಡಿದ್ದು. ಆವತ್ತೇ ಆ ಊರು ಬಿಟ್ಟು ಈ ಊರಿಗೆ ಬಂದೆ. ಹೊಸ ಜಾಗದಲ್ಲಿ ಹೊಸ ಮನುಷ್ಯಾಗಿ ಬಾಳೋಕೆ ಪ್ರಾರಂಭ ಮಾಡಿದೆ. ಇವತ್ತು ಅವ್ರು ನೋಡಿದ ತಕ್ಷಣ ಹಳೇದೆಲ್ಲ ಜ್ಞಾಪಕಕ್ಕೆ ಬಂತು. ಆ ನೋವನ್ನು ತಡೆಯೋಕ್ಕಾಗದೆ ಹೀಗಾಯ್ತಪ್ಪ.
0: ಅಮ್ಮ, ಎಷ್ಟು ಸಹನೆ ಮಾ ನಿನಗೆ. ಮಡಿಲಲ್ಲಿ ಕೆಂಡಾನೆ ಕಟ್ಕೊಂಡು ನನಗೋಸ್ಕರ ನಗ್ನಗ್ತಾ ಬಾಳ್ತಾ ಇದೆಯಲ್ಲ. ಗಂಡ ಇಲ್ಲದೆ ಒಂದು ಮಗುವಿನ ತಾಯಾದ ಹೆಂಗಸನ್ನ ಜನ ಯಾವ ರೀತಿ ಮಾತಾಡ್ತಾರೆ ಅಂತ ನನ್ಗೆ ಗೊತ್ತು. ಇನ್ಮೇಲೂ ಆ ಅವಮಾನ ನಾನು ಬಿಡಲ್ಲ. ಯಾವ ಮಗುನ ತಾಯಿ ಗರ್ಭದಲ್ಲಿರುವಾಗಲೇ ಸಾಯಿಸುವಂತ ದೊಡ್ಡ ಮನುಷ್ಯ ಹೇಳಿದ್ನ, ಅದೇ ಮಗುನ ಸಾವಿರ ಜನ ಮುಂದೆ ಇವನೇ ನನ್ನ ಮಗ ಅಂತ ಹೇಳುವಾಗ ಮಾಡದೆ ಹೋದ್ರೆ ನಾನಿನ್ ಮಗನೇ ಅಲ್ಲ.
2: ರಾಮಣ್ಣವರೇ.
3: ಸರ್,
2: ಯಾರೋ ಹುಡುಗ ಬಂದಿದ್ದಾನೆ, ನ್ಯೂಸೆನ್ಸ್. ನಾನು ನೋಡ್ಬೇಕು ಅಂತ ಕೇಳಿದ್ರೆ ಮನೇಲಿಲ್ಲ ಅಂತ ಹೇಳಿ ಕಳಿಸ್ಬಿಡಿ.
3: ಸರಿ ಸರ್.
4: ಯಾರು ಬೇಕಾಗಿತ್ತು?
3: ರಾಜ ಚಂದ್ರಶೇಖರ್ ಅವ್ರು ನೋಡ್ಬೇಕಾಯ್ತು.
4: ಅವರು ಮನೇಲಿಲ್ಲ.
3: ಪರವಾಗಿಲ್ಲ, ಅವ್ರು ಬರೋರ್ಗೆ ವೈಟ್ ಮಾಡ್ತೀವಿ.
4: ಅವರು ಈಗಲೇ ಬರೋದಿಲ್ಲ.
3: ಯಾವಾಗ ಬರ್ತಾರೆ ಅವರು?
4: ರಾತ್ರಿ 10 ಗಂಟೆ ಆಗುತ್ತೆ.
3: ಎಲ್ಗೋಯ್ತಾರೆ ಇವಾಗ?
4: ಹಾ, ಏನಯ್ಯ ವೈವೋಸಿ ಟೆಸ್ಟಾ ತಗೋತಿದ್ದಿ? ಅವ್ರು ಮನೇಲಿಲ್ಲ ಅಂತ ಹೇಳಿದ್ದೀನಿ. ರಾತ್ರಿ 10 ಗಂಟೆ ಆಗುತ್ತೆ ಬರೋದು ಅಂತ ಹೇಳಿದ್ದೀನಿ. ಇನ್ನು ಎಲ್ಲಿ ಹೋಗಿದ್ದಾರೆ ಕೇಳ್ತೀಯ? ಇಂಡಸ್ಟ್ರೀಸ್ ಮಿನಿಸ್ಟರ್ ಮನೆಗೆ ಹೋಗಿದ್ದಾರೆ. ಹೋಗ್ತೇನೆ ನೀನು?
3: ಖಂಡಿತ ಹೋಗ್ತೀನಿ. ಅವ್ರೇನ್ ಚಂದ್ರಲೋಕದಲ್ಲ ಇದಾರೆ?
5: ಏನ್ರಿ ಇದು, ಇದ್ದಕ್ಕಿದ್ದಾಗ ಎಲ್ಲ ಹೊರಟಿದ್ದೀರಿ?
2: ಮ್ಯಾನೇಜರ್ನಿಂದ ಫೋನ್ ಬಂತು, ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ, ಬಂದ್ಬಿಡ್ತೀನಿ.
3: ಓ, ನೀವಾ?
2: ಹೌದು, ನಾನೇ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿದೆ. ಬಾ, ಕೂತ್ಕೋ ಬಾ. ಗೆಟ್ ಡೌನ್.

0: ಮನೆಗೆ ಯಾಕೆ ಬಂದಿದ್ದೆ?
1: ನಿಮ್ಗೊಂದು ವಿಷಯ ಹೇಳಬೇಕಾಗಿತ್ತು.
0: ಹೇಳು.
1: ನೀವು ನನ್ನ ತಂದೆ.
0: ಹಾ, ಆಮೇಲೆ?
1: ಅಷ್ಟೇ. ಯಾಕೆ ನಗ್ತಾ ಇದ್ದೀರಾ?
0: ನಿನ್ನ ಮಾತಿಗೆ ಇನ್ನೇನು ಮಾಡಲಿ?
1: ನನ್ನ ಮಾತು ಸುಳ್ಳು ಅನ್ಕೊಂಡ್ರ?
0: ಅಯ್ಯೋ ವಿವೇಕಿ, ನೀನ್ ನನ್ನ ಮಗ ಆಗಿದ್ದಿದ್ರೆ ಆ ಮುರುಕ್ ಮನೇಲಿ ಇರ್ತಿದ್ಯಾ? ನನ್ನ ಜೊತೆಯಲ್ಲಿ ಬಂಗಲೆಯಲ್ಲಿ ಇರ್ತಿದ್ದೆ.
1: ನಾನು ಅವಕಾಶ ಕಳ್ಕೊಳ್ಳೋಕ್ಕೂ ನೀವೇ ಕಾರಣ. ಈಗ್ಲಾದ್ರೂ ನೀನ್ ನಿಮ್ ತಪ್ಪನ್ನ ತಿದ್ಕೊಂಡು ನಾನು ನಿಮ್ಮ ಮಗ ಅಂತ ಒಪ್ಕೊಂಡ್ರೆ ಸರಿ?
0: ಒಪ್ಕೊಳ್ತಿದ್ರೆ
1: ಒಪ್ಕೊಳ್ಳಾಗ ಮಾಡ್ತೀನಿ.
0: ವೆರಿ ಗುಡ್. ಒಂದ್ ನಿಮಿಷ ಬಾಯ್ಲಿ. ಆ ಹೀಗೆ ಹೀಗೆ ಅಲ್ಲಿ. ಈಗ ನೋಡ್ತೀಯಾ, ನೀನ್ ಅಲ್ಲಿ, ನಾನು ಇಲ್ಲಿ. ಹಾಗೆ ಸಮಾಜದಲ್ಲಿ ನಿನ್ನ ಸ್ಥಾನ ಅದು, ನನ್ನ ಸ್ಥಾನ ಇದು. ಏನೇ ಮಾಡಿದ್ರು ಕತ್ತೆ ಕುದುರೆ ಆಗೋಕ್ಕಾಗಲ್ಲ, ನೀನ್ ನನ್ನ ಜಾಗಕ್ಕೆ ಬರೋಕ್ಕಾಗಲ್ಲ. ಬಿ ಕೇರ್ಫುಲ್ ಯು ಬ್ಲಾಗರ್.
2: ಹಾಯ್.
1: ಹಾಯ್.
2: ಯಾಕೊಂಥರ ಇದೆಯಾ ಆನಂದ್?
1: ಈಗ ನನ್ನ ಜೀವನದಲ್ಲಿ ಒಂದ್ ದೊಡ್ಡ ಪರೀಕ್ಷೆ ಬಂದ್ರೆ ಮಾಲ.
2: ಪರೀಕ್ಷೆನಾ?
1: ಹೌದು. ನಮ್ ತಂದೆ ನನ್ನ ಅವ್ರ ಮಗ ಅಂತ ಒಪ್ಕೋಬೇಕು.
2: ನಿಮ್ ತಂದೆ ಯಾರು?
1: ರಾಜ ಚಂದ್ರಶೇಖರ್.
2: ಆನಂದ್, ಏನ್ ಹೇಳ್ತಾ ಇದೀಯಾ? ಅವ್ರು ನಿಮ್ ತಂದೆನಾ?
1: ಹೌದು ಮಾಲ. ನನಗೂ ಇಷ್ಟು ದಿನ ಗೊತ್ತಿರಲಿಲ್ಲ. ಮೊನ್ನೆ ನಮ್ಮ ತಾಯಿ ಹೇಳಿದ್ರು, ಅವ್ರು ನಮ್ಮಮ್ಮನ ನಂಬಿಸಿ ಮೋಸ ಮಾಡಿ ಬೇರೆ ಮದುವೆ ಮಾಡ್ಕೊಂಡ್ರಂತೆ. ತಾಳಿ ಕಟ್ಟಿದ ಗಂಡನ ಹೆಸರು ಹೇಳೋಕ್ಕಾಗಿದ್ರೆ ಹೆಣ್ಣನ್ನ ಜನ ಯಾವ ರೀತಿ ನೋಡ್ತಾರೆ ಅಂತ ನಿಂಗೆ ಗೊತ್ತಿಲ್ಲ. ಆ ರಾಜ ಚಂದ್ರಶೇಖರ್ ನನ್ನ ಮಗ ಅಂತ ಒಪ್ಕೊಳ್ಳೇಬೇಕು. ನಮ್ಮ ತಾಯಿಗೆ ನೆಮ್ಮದಿ ಸಿಕ್ಕಲೇಬೇಕು, ಸಿಕ್ಕಲೇಬೇಕು.
2: ಆನಂದ್, ನಿನ್ ಜೊತೆ ನಾನಿದ್ದೀನಿ. ನಿನ್ನ ಆಸೆನೇ ನನ್ನ ಆಸೆ.
3: ಡ್ಯಾಡಿ, ಡ್ಯಾಡಿ, ಡ್ಯಾಡಿ, ಕುಮಾರ್ ಅಂಕಲ್ ಬಂದಿದ್ದಾರೆ.
0: ಓ, ಐ ಸಿ.
3: ರಾಜ ಚಂದ್ರಶೇಖರ್, ಹಲೋ ಹಲೋ.
0: ಐ ಎಮ್ ವೆರಿ ಹ್ಯಾಪಿ. ಯು ಕಮ್.
3: ನಾನ್ ಹ್ಯಾಪಿ ಆಗಿಲ್ವೇ?
0: ಎಲ್ಲದಕ್ಕೂ ಜೋಕು.
3: ಅಂಕಲ್, ಮಾಲ ಬರ್ಲಿಲ್ವೇ?
4: ಅವ್ಳು
3: ಪುಣ್ಯ ಮಾಡಿದ್ದಪ್ಪ ಬರ್ಲಿಲ್ಲ.
4: ನಮಸ್ಕಾರ.
3: ನಮಸ್ಕಾರ ತಾಯಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ.
4: ಹಾಯ್ ಅಂಕಲ್.
3: ಹಾಯ್.
4: ಹೇಗಿದ್ದಾಳೆ ನಮ್ ಸೊಸೆ?
3: ಅಯ್ಯೋ ಅಯ್ಯೋ ಅಯ್ಯೋ, ನೀವು ಹೀಗೆಲ್ಲ ಕೇಳಿದ್ರೆ ನಾನು ಬಂದು ವಿಷಯ ಮಾತಾಡೋಕೆ ಸಂಕೋಚ ಆಗುತ್ತೆ.
0: ಯಾವ ವಿಷಯ?
3: ಅದೇ ನಮ್ಮ ಮದುವೆ ವಿಷಯ. ನಿಮ್ ಮಗ ನನ್ನ ಅಳಿಯ ಆಗ್ತಾನೆ ಅಂತ ನಾನು ಎಷ್ಟೋ ಸಂತೋಷವಾಗಿದ್ದೆ. ಈಗಿನ ಕಾಲದ ಹುಡುಗರು ಒಳ್ಳೆಯವರಲ್ಲ ರಾಜ ಚಂದ್ರಶೇಖರ್.
0: ಏನಾಯ್ತು ಕುಮಾರ್?
3: ನನ್ನ ಮಗಳು ಈ ಮದುವೆಗೆ ಒಪ್ತಿಲ್ಲ ಚಂದ್ರಶೇಖರ್. ಅವಳು ಬೇರೆ ಯಾರನ್ನು ಲವ್ ಮಾಡ್ತಿಯಾಳಂತೆ.
0: ಅವಳು ಯಾವ ಹುಡುಗನ ಲವ್ ಮಾಡ್ತಿಯಾಳೆ ಅಂತ ನನಗೆ ಗೊತ್ತು.
3: ನಿನಗೆಲ್ಲಪ್ಪ, ನನಗೂ ಗೊತ್ತು.
0: ಗೊತ್ತಿದ್ಯಾಕೆ ಸುಮ್ಮನಿದ್ದೀರಾ?
3: ಏನ್ ಮಾಡ್ಬೇಕು?
0: ಏನು ಮಾಡ್ಬೇಡಿ, ಆ ಬಿಕಾರಿಗೆ ಕೊಟ್ಟು ಮದುವೆ ಮಾಡಿ.
3: ಪಾದಕ ಮ್ಯಾರೇಜ್ ಸರ್ ಮೇಡ್ ಇನ್ ಹೆವೆನ್ ಅಂತಾರೆ. ಅವ್ರ ಹಣೆಯಲ್ಲಿ ಅದೇ ಬರೆದಿದ್ರೆ ಯಾರು ತಪ್ಪಿಸೋಕ್ಕಾಗತ್ತೆ? ಹಾಗೆ ನಡೀಲಿ ನಡೀಲಿ. ಐ ಆಮ್ ಸೋ ಸಾರಿ ಮಿಸ್ಟರ್ ರಾಜ ಚಂದ್ರಶೇಖರ್, ಐ ಆಮ್ ಸೋ ಸಾರಿ. ಮೊನ್ನೆ ನೀವು ಪರ್ಸನಲ್ ಫೋನ್ ಮಾಡಿದ್ಲು, ನಾನು ಪರ್ಸನಲ್ ನನ್ನ ಮಗಳು ವಿಚಾರಿಸಿ ನೀವು ಪರ್ಸನಲ್ ಹೇಳೋಣ ಅಂತ ಇಲ್ಲಿಗೆ ಬಂದೆ. ಎಷ್ಟೋ ಆಸೆ ಇಟ್ಕೊಂಡಿದ್ವು, ಇಬ್ರು ನಿರಾಸೆ ಆಗೋಯ್ತು. ನಾನು ಬರ್ತೀನಿ, ಬರ್ತೀನಿ ತಾಯಿ, ಬರ್ತೀನಮ್ಮ.
0: ನನ್ನ ಪ್ರೆಸ್ಟೀಜ್ ಬರ್ತು. ಹೋಗಿ ಹೋಗಿ ಧಡಿಯನ್ನ ಮಗಳು ಕೊಡು ಅಂತ ಕೇಳಿದ್ನಲ್ಲ, ಅದ್ ನನ್ ತಪ್ಪು.
5: ಬಾರ ಇಲ್ಲಿ, ಕೂತ್ಕೋ ಬಾ. ಕೂತ್ಕೋತಿಯೋ ಇಲ್ಲ ಈ ಬಳೆ ತುಟ್ಕೋತಿಯೋ?
1: ನಮ್ಮಮ್ಮ ನನ್ನ ಗಂಡ ಮಗ ಅಂತ ಕಣ ಎತ್ತಿರೋದು.
5: ಆನಂದ್, ನೀ ಮೊದ್ಲಿಂದ ನನ್ನ ದಾರಿಗೆ ಅಡ್ಡ ಬರ್ತಾನೆ ಇದೆಯಾ? ಇವತ್ ಎರಡಲ್ಲಿ ಒಂದು ಇತಿಹಾಸ ಆಗ್ಲೇಬೇಕು. ಒಂದ್ ನೀನ್ ಬದುಕಿರ್ಬೇಕು, ಇಲ್ಲ ನಾನ್ ಬದುಕಿರ್ಬೇಕು.
1: ಶ್ರೀಕಾಂತ್, ನೀ ಮಾಡ್ತಿರೋ ತಪ್ಪು, ದುಡುಕ್ ಬೇಡ. ಶ್ರೀಕಾಂತ್ ಬೇಡ, ಶ್ರೀಕಾಂತ್ ಬೇಡ.

0: ಶ್ರೀಕಾಂತ್! ಅಯ್ಯೋ ಶ್ರೀಕಾಂತ್, ಏನಪ್ಪ ಏನಾಯ್ತು?
1: ಏನಾಯ್ತು, ಏನಿದೆಲ್ಲ?
2: ನಿಮ್ಮ ಮಗ ನನ್ನ ಕೊಲೆ ಮಾಡಕ್ ಬಂದಿದ್ದ. ನನ್ನ ಮೊದಲನೇ ಪ್ರಯತ್ನನೇ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ.
3: ಒಳ್ಳೆ ಮುಟ್ಟಾಳಂತರ ಮಾತಾಡ್ಬೇಡುವ. ನೀ ಹೇಳಿದ ತಕ್ಷಣ ಅವನ ಒಪ್ಕೊಳ ಆಗಿದ್ರೆ ಅವ್ನು ನಿಮ್ಮ ಅಮ್ಮನ ನಡ್ನೀರಲ್ಲಿ ಕೈ ಬಿಡ್ತಾನೆ ಇರಲಿಲ್ಲ.
0: ನೀ 1000 ಸಲ ಕೇಳಿದ್ರು ಅವ್ನು ನಿನ್ ಮಗ ಅಂತ ಒಪ್ಕೊಳ್ಳಲ್ಲ.
2: ಒಪ್ಕೊಳ್ಳೋವರೆಗೂ ನಾನು ಬಿಡಲ್ಲ.
0: ಆನಂದ್, ಆ ಮನುಷ್ಯ ಗೌರವ ಅಂದ್ರೆ ಪ್ರಾಣ ಬಿಡ್ತಾನೆ. ಅದಕ್ಕೆ ತನ್ನ ಮನೆಗೂ ಗೌರವ ಅಂತ ಹೆಸರಿಟ್ಟಿರೋದು. ನಾವು ಆ ಗೌರವ ಅಂತ ಸ್ವಲ್ಪ ಆಡಿಸ್ರೆ ಗ್ಯಾರಂಟಿ ಸರೆಂಡರ್. ಆನಂದ್, ಒಂದ್ ಐಡಿಯಾ.
2: ಏನು?
0: ಆ ರಾಜ ಚಂದ್ರಶೇಖರ್ ನಿಮ್ಮಮ್ಮನ ಹೇಗ್ ನಂಬಿಸಿ ಮೋಸ ಮಾಡಿದ್ರು ಅಂತ ಒಂದ್ ಲೇಖನ ಬರೆದು ಪೇಪರ್ ನಲ್ಲಿ ಪಬ್ಲಿಷ್ ಮಾಡಿಸ್ತು ಅಂದ್ರೆ ಅವ್ನ್ ನಿಜವಾಗ್ಲೂ ತಲೆ ಎತ್ತೋದಿಲ್ಲ.
2: ಗುಡ್ ಐಡಿಯಾ.
0: ಒಂದ್ ಪ್ಲಾನು. ಪ್ರಜಾಕೂಗು ಎಡಿಟರ್ ನರಹರಿ ರಾವ್ ದಿನಾಗ್ಲೂ ಬೆಳಗ್ಗೆ ಕಬ್ಬನ್ ಪಾರ್ಕ್ ನಲ್ಲಿ ಜಾಗಿಂಗ್ ಹೋಗ್ತಾ ಇರ್ತಾರೆ. ಆ ಟೈಮ್ ನಲ್ಲಿ ಅವ್ರನ್ನ ಹಿಡಿದು ಇಂಪ್ರೆಸ್ ಮಾಡ್ತು ಅಂದ್ರೆ ಈ ಕೆಲ್ಸ ಖಂಡಿತ ಆಗುತ್ತೆ.
2: ಅವ್ರ ಜಾಗಿಂಗ್ ಹೋಗೋ ವಿಷಯ ನಿನ್ಗೆ ಗೊತ್ತು?
0: ಅವ್ರ ನಮ್ಮನೆ ಪಕ್ಕದಲ್ಲೇ ಇರೋದು.
3: ಮನೇಲಿ
0: 100 ಜನ ಇರ್ತಾರೆ. ಪಾರ್ಕ್ ನಲ್ಲಿ ಆದ್ರೆ ಪ್ರೈವಸಿ ಇರುತ್ತೆ, ಬೇಕಾದಷ್ಟು ಮಾತಾಡ್ಬೋದು. ನೋಡು, ಅವರೇ ನರಹರಿ ರಾವ್.
2: ನೀಲ್ಲೇರು, ನಾ ಹೋಗಿ ಮಾತಾಡ್ ಬಿಡ್ತೇನೆ.
0: ಓಕೆ, ಅವ್ರನ್ನ ಇಂಪ್ರೆಸ್ ಮಾಡೋಂಗ್ ಮಾತಾಡ್ಬೇಕು.
2: ಶೋರ್.
4: ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್.
2: ನನ್ನ ಹೆಸರು ಆನಂದ್ ಅಂತ. ಆರ್ಟಿಕಲ್ ಬರ್ತೀನಿ ಸರ್, ಇವರೇ ಗೌರವಾನ್ವಿತರು ಅಂತ. ಓದಿ ಸರ್, ಪ್ಲೀಸ್ ಗೋ ಥ್ರೂ ಇಟ್.
5: ಇದು
2: ಮನುಷ್ಯನ ಇನ್ನೊಂದ್ ಪಕ್ಕ ಸರ್. ಇದ್ರಲ್ಲಿ ಬರೆದಿರೋ ಒಂದೊಂದು ಅಕ್ಷರನು ಸತ್ಯ ಸರ್. ಇಟ್ಸ್ ಎ ಟ್ರೂ ಸ್ಟೋರಿ ಸರ್.
4: ಯಾರ ಮೇಲೆ ಈ ಲೇಖನ ಬರೆದಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ?
2: ಗೊತ್ತಿಲ್ಲದೆ ಬರೆಯಕಾಗುತ್ತ ಸರ್?
4: ರಾಜ ಚಂದ್ರಶೇಖರ್ ಇವರಿಗೆ ದೊಡ್ಡ ಮನುಷ್ಯರು, ಎಲೆಕ್ಷನ್ ಬೇರೆ ನಿಂತ್ಕೋತಿದ್ದಾರೆ, ನಾಳೆ ಮಂತ್ರಿಗಳಾದ್ರೂ ಆಗ್ಬಹುದು.
2: ಅದಕ್ಕೆ ಸರ್ ಅವ್ರ ವಿಷಯ ಜನಗಳು ಗೊತ್ತಾಗಿಂದ ಬರ್ತಿರೋದು.
4: ನೀನ್ ಬರೆದಿರೋದೆಲ್ಲ ಸತ್ಯ ಅಂತ ಹೇಗೆ ನಂಬುದು? ಇದಕ್ಕೇನು ಆಧಾರ ಇದೆ?
2: ಈ ಮಾತನ್ನ ಅವ್ರು ಬಂದು ಕೇಳಲಿ, ಉತ್ತರ ನಾನು ಹೇಳ್ತೀನಿ.
4: ಇಂಥ ಆರ್ಟಿಕಲ್ಸ್ ನಾನು ನಮ್ಮ ಪೇಪರ್ ಪಬ್ಲಿಷ್ ಮಾಡೋಕ್ಕಾಗಲ್ಲ. ಟೇಕ್ ದಿಸ್ ಅಂಡ್ ಗೆಟ್ ಔಟ್.
6: ಭಾವ, ನಾನು ನಿನ್ನ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು.
2: ಪರ್ಸನಲ್?
6: ಹೌದು.
2: ಓಕೆ
6: ಬಾ. ಭಾವ, ಇವತ್ತು ನಾನು ಜಾಗಿಂಗ್ ಹೋಗಿದ್ದಾಗ ಒಬ್ಬ ಹುಡುಗ ಸಿಕ್ಕಿದ್ದ. ಅವನೊಂದು ಆರ್ಟಿಕಲ್ ತಂದುಕೊಟ್ಟು ಇದನ್ನ ನಿಮ್ಮ ಮ್ಯಾಗಝಿನಲ್ಲಿ ಪಬ್ಲಿಷ್ ಮಾಡಿ ಅಂತ ಕೇಳ್ದ.
7: ಏನು ಆರ್ಟಿಕಲ್?
6: ನೀನು ಮದುವೆಗೆ ಮುಂಚೆ ಒಂದು ಹುಡುಗಿನ ಲವ್ ಮಾಡಿದ್ದಂತೆ, ಅವಳು ನಂಬಿಸಿ ಕೈಗೊಂದು ಮಗುನೂ ಕೊಟ್ಟು ಬೀದಿ ಪಾಲ್ ಮಾಡಿಬಿಟ್ಟಿಯಂತೆ. ಇಂಥ ವ್ಯಕ್ತಿ ದೊಡ್ಡ ಮನುಷ್ಯನ, ಗೌರವ ಅಂತ ತಾನಿರೋ ಮನೆಗೆ ಹೆಸರಿಟ್ಟಿದಾನಲ್ಲ, ಇದು ಸರಿನಾ ಅಂತ ಏನೇನೋ ಬರೆದಿದ್ದಾನೆ.
7: ಅದಕ್ಕೆ ನೀನೇನಂದೆ?
6: ಪಬ್ಲಿಷ್ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕೊಟ್ಬಿಟ್ಟೆ.
7: ನೀನು ತಪ್ಪು ಮಾಡಿದೆ, ಅದನ್ನ ಇಸ್ಕೊಂಡು ಅಲ್ಲೇ ಹರಿದು ಬಿಸಾಡಬೇಕಾಗಿತ್ತು. ನರಹರಿ, ಐ ಥಿಂಕ್ ನನ್ನ ಎಲೆಕ್ಷನ್ ನಿಲ್ಲಿಸ್ಬೇಕು ಅಂತ ಇವರು ಟ್ರೈ ಮಾಡ್ತಿದಾರಲ್ಲ, ಅದಕ್ಕೆ ಪ್ರತಿಪಕ್ಷದವರು ಏನಾದರೂ ಈ ಹುಡುಗನ ಬಿಟ್ಟಿದಾರೋ ಏನೋ ಅಂತ ನನಗೆ ಅನುಮಾನ. ಇದೆಲ್ಲ ರಾಜಕೀಯ ಕುತಂತ್ರ ಅಂತ ಕಾಣಿಸುತ್ತೆ.
6: ಪೋರಿಂಗ್ ರೆಡಿಕ್ಯೂಲ್ ಆನ್ ಒನ್ಸ್ ಅಪೋನೆಂಟ್ ಇಸ್ ಅನ್ ಅಪ್ರೂವ್ಡ್ ಮೆಥಡ್ ಇನ್ ಸಿವಿಲೈಸ್ ಪಾಲಿಟಿಕ್ಸ್ ಅಂತ ಗಾಂಧಿ ಅವರು ಹೇಳಿದ್ದಾರೆ.
8: ಸಿಸ್ಟರ್, ನಿಮಗೆ ಫೋನ್ ಬಂದಿದೆ.
9: ಹಲೋ.
7: ಹಲೋ ಕಮಲಾನಾ? ಹಾ, ನಾನು ರಾಧಾ ಚಂದ್ರಶೇಖರ್ ಮಾತಾಡ್ತಿರೋದು. ಯಾವುದೋ ಕಾಲದಲ್ಲಿ ನಮಗೆ ವಿವೇಕ ಇಲ್ದಿರುವಾಗ ನನ್ನಿಂದ ತಪ್ಪು ನಡೆದಿರಬಹುದು. ಆ ತಪ್ಪಿಗೆ ದಂಡ ಎಷ್ಟು ಕಟ್ಟಬೇಕು ಅಂತ ಕೇಳು, ನಾ ಕೊಟ್ಬಿಡ್ತೀನಿ. ಅದನ್ನ ಬಿಟ್ಟು ನಿನ್ನ ಮಗನ ಕೈಲಿ ನನ್ನ ಮೇಲೆ ಲೇಖನ ಬರ್ತಿ ಅದನ್ನ ಪೇಪರ್ಗೆ ಹಾಕ್ಸಕ್ ನೋಡ್ತೀಯಲ್ಲ, ಅದ್ರ ಪರಿಣಾಮ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು ತಾನೇ?
0: ಈ ವಿಷಯ ಯಾವುದೋ ನನಗೆ ಗೊತ್ತಿಲ್ಲ. ಆಗ್ಲಿ, ಹಾಗೆ ಆಗ್ಲಿ, ಈಗಲೇ ಆ ಕೆಲಸ ಮಾಡ್ತೀನಿ. ದಯವಿಟ್ಟು ನನ್ನ ಮಗನೇ ಮಾತ್ರ ತೊಂದರೆ ಕೊಡ್ಬೇಡಿ ಪ್ಲೀಸ್.
7: ಸರಿ
0: ಸಿಸ್ಟರ್, ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು, ಡಾಕ್ಟರ್ ಹತ್ರ ಪರ್ಮಿಷನ್ ತಗೊಂಡು ಹೋಗ್ತೀನಿ, ನೀವು ಸ್ವಲ್ಪ ನೋಡ್ಕೊಳ್ಳಿ.
9: ಸರಿ,
0: ಥ್ಯಾಂಕ್ ಯು.
2: ಅಮ್ಮ, ಅಮ್ಮ, ಏನಮ್ಮ ಇದು? ನನ್ನ ಆರ್ಟಿಕಲ್ನ ಹುರಿದೈತಲ್ಲಮ್ಮ.
0: ಆನಂದ್, ನಿನ್ನ ಬಿಟ್ರೆ ನನ್ಗೆ ಯಾರಪ್ಪ ದಿಕ್ಕು? ಯಾವ ವಯಸ್ಸಲ್ಲಿ ನಿನ್ಗೇನಾದ್ರೂ ಆದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ, ಜೀವ ಸಹಿತವಾಗಿ ಇರೋಕ್ಕೂ ಆಗಲ್ಲಪ್ಪ.
10: ನಮಸ್ಕಾರ.
11: ನಮಸ್ಕಾರ.
12: ನಮಸ್ಕಾರ ಸರ್.
10: ನಮಸ್ಕಾರ. ಏನ್ ವಿಷಯ? ನಿಮ್ ನಿರ್ಧಾರ ಏನು ಅಂತ ತಿಳ್ಕೊಂಡು ಹೋಗೋದಕ್ಕೆ ನಮ್ ಪಾರ್ಟಿಯವರೆಲ್ಲ ಬಂದಿದ್ದಾರೆ.
13: ಐ ಹ್ಯಾವ್ ಡಿಸೈಡೆಡ್ ಟು ಕಂಟೆಸ್ಟ್ ದಿ ಎಲೆಕ್ಷನ್.
14: ರಾಜ ಚಂದ್ರಶೇಖರ್ ಅವರೇ, ನೀವು ನಾಮಿನೇಷನ್ ಫೈಲ್ ಮಾಡೋಕೆ ಬರೋ ಶನಿವಾರನೇ ಕಡೆ ದಿನ.
15: ಹೇಗಿದ್ರು ನಿಲ್ಲೋದ್ ನಿಲ್ತಿದ್ದೀರಿ, ಗುರುವಾರ ಒಳ್ಳೆ ದಿವಸ, ಅವತ್ತೇ ನಾಮಿನೇಷನ್ ಫೈಲ್ ಮಾಡಿ.
14: ಓಕೆ. ಇಂಥ ಪರಿಸ್ಥಿತಿನಲ್ಲಿ ನಮ್ ಕ್ಯಾಂಡಿಡೇಟ್ ವಿತ್ಡ್ರಾ ಮಾಡ್ಕೊಳ್ಳೋದು ಒಳ್ಳೇದು, ಇಲ್ಲ ಅಂದ್ರೆ ಠೇವಣಿ ಕಳ್ಕೊಳ್ಬೇಕಾಗುತ್ತೆ.
16: ಈಗ ಏನ್ ಮಾಡೋಣ ಮಿಸ್ಟರ್ ಬಾಂಡ್?
17: ನೋಡಿ, ನಾವು ಗೆಲ್ಬೇಕು ಅಂದ್ರೆ ಒಂದೇ ದಾರಿ, ಆ ರಾಜ ಚಂದ್ರಶೇಖರ್
5: ನಾಮಿನೇಷನ್ ಫೈಲ್ ಮಾಡ್ಕೂಡ್ದು.
9: ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಶನಿವಾರ ಕಡೆ ದಿನ. ಆ ರಾಜ ಚಂದ್ರಶೇಖರ್ ಅವರು ಗುರುವಾರ ಫೈಲ್ ಮಾಡ್ತಾರೆ ಅಂತ ತಿಳಿತು.
5: ಅದೇನೇ ಆಗಿ ಆ ರಾಜ ಚಂದ್ರಶೇಖರ್ ಫೈಲ್ ಮಾಡದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು ಅಷ್ಟೇ.
9: ಕರೆಕ್ಟ್.
11: ಹೌದು. ಫಿಸಿಕ್ಸ್ ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಮ್ಯಾಟರ್ ಅಂಡ್ ಎನರ್ಜಿ. ಮಿಸ್ಟರ್ ಆನಂದ್, ನಿಮ್ಮನ್ನು ಪ್ರಿನ್ಸಿಪಲ್ ಕರೀತಾ ಇದ್ದಾರೆ.
12: ನಮಸ್ಕಾರ ಸರ್.
16: ಕಂಗ್ರ್ಯಾಚುಲೇಷನ್ಸ್ ಆನಂದ್, ನಮ್ಮ ಸ್ಟಾಫ್ ಎಲ್ಲ ನಿನ್ನ ಬೆಸ್ಟ್ ಸ್ಟೂಡೆಂಟ್ ಆಫ್ ಅವರ್ ಕಾಲೇಜ್ ಅಂತ ಆರ್ಸಿದ್ದಾರೆ.
12: ಥ್ಯಾಂಕ್ ಯು ಸರ್.
16: ತಗೋ 1,000 ರೂಪಾಯಿ ಚೆಕ್. ಇದು ರಾಜಾ ಚಂದ್ರಶೇಖರ್ ಕ್ಯಾಶ್ ಅವಾರ್ಡ್ ಫಾರ್ ಬೆಸ್ಟ್ ಸ್ಟೂಡೆಂಟ್.

0: ಮಿಸ್ಟರ್ ರಾಜ ಚಂದ್ರಶೇಖರ್, ನಮ್ಮ ಕಾಲೇಜ್ನಲ್ಲಿ ಈ ವರ್ಷ ನನ್ನ ಬೆಸ್ಟ್ ಸ್ಟೂಡೆಂಟ್ ಸೆಲೆಕ್ಟ್ ಮಾಡಿ ನಿಮ್ಮ ಹೆಸರಲ್ಲಿ 1,000 ರೂಪಾಯಿ ಅವಾರ್ಡ್ ಕೊಟ್ಟಿದ್ದಾರೆ. ನಾನು ಬೆಸ್ಟ್ ಸ್ಟೂಡೆಂಟ್ ಆಗಿದ್ರು ನಿಮ್ಮಂತ ವರ್ಸ್ಟ್ ಪರ್ಸನಿಂದ ಅವಾರ್ಡ್ ತಗೊಳಕ್ಕೆ ಸಿದ್ಧವಾಗಿಲ್ಲ. ಇಲ್ಲಿಗೆ ಮುಗೀತು ಅನ್ಕೋಬೇಡಿ, ನನ್ನ ನಿಮ್ಮ ಯುದ್ಧಕ್ಕೆ ನಾಂದಿ ಇದು.
1: ಏನ್ರಿ ಅವನೇನೇನೋ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ.
2: ಕುಮುದಾ, ನಾನು ಯಾವತ್ತು ಚುನಾವಣೆಗೆ ನಿಂತ್ಕೋತೀನಿ ಅಂತ ಹೇಳಿದ್ನೋ ಅವತ್ತೇ ನನ್ನ ವಿರುದ್ಧ ರಾಜಕೀಯ ಪ್ರಾರಂಭವಾಗಿದೆ. ಇದೆಲ್ಲ ಅಪೋಸಿಷನ್ ಪಾರ್ಟಿ ಚಿತಾವಣೆ. ಐ ಕೇರ್ ಟು ಹೂಟ್ಸ್ ಫಾರ್ ದಿಸ್. ಇಂಥವ್ರು 1,000 ಜನ ಬಂದ್ರು ನಾನೇನು ಮಾಡೋಕ್ಕಾಗಲ್ಲ. ಹಲೋ, ರಾಜ ಚಂದ್ರಶೇಖರ್ ಸ್ಪೀಕಿಂಗ್. ನೀವು ಬೆಸ್ಟ್ ಸ್ಟೂಡೆಂಟ್ ಅಂತ ಅವಾರ್ಡ್ ಕೊಟ್ರಲ್ಲ, ಆ ಹುಡುಗ ಏನ್ ಮಾಡ್ದ ಗೊತ್ತಾ? ನೇರ ನಮ್ಮನೆಗೆ ಬಂದ, ನನ್ನನ್ನೇ ಅವಮಾನ ಮಾಡ್ದ, ಚೆಕ್ ಕರೆದು ನನ್ನ ಮುಖದ್ಮೇಲೆ ಎಸ್ದ. ಇಂಥ ಪೋಕ್ರಿ ಹುಡುಗನಿಗ ನೀವು ಅವಾರ್ಡ್ ಕೊಡೋದು? ಇಂಥ ರೌಡಿಗಳ ಗುಂಪನ್ನು ಬೆಳೆಸಕ್ಕೆ ಅಂತಾನ ನಾನು 1,00,000 ರೂಪಾಯಿ ಪುದುವಟ್ಟಿಟ್ಟಿರೋದು?
3: ಐ ಆಮ್ ವೆರಿ ಸಾರಿ. ಸಾರಿ ಸರ್, ನಾನು ವಿಚಾರಿಸ್ತೀನಿ ಸರ್.
2: ಅವ್ರ ಎಂಥ ದೊಡ್ಡ ಮನುಷ್ಯ ಅಂತ ನಿನ್ಗೇನ್ ಗೊತ್ತು? ಅವ್ರನ್ನ ತಂದೆ ಹಾಗೆ ಕಾಣೋದು ಬಿಟ್ಟು ಅವ್ರಿಗೆ ಅವಮಾನ ಮಾಡ್ತೀಯಾ?
0: ನಾನು ಅವ್ನ ಹಾಗೆ ಕಾಣ್ತಿದ್ದೆ ಸರ್, ಅವರೇ ನನ್ನ ಹಾಗೆ ಕಾಣ್ತಾ ಇಲ್ಲ.
2: ಶಟ್ ಅಪ್. ನಾನು ನಿನ್ನ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ಆದ್ರೆ ನೀನು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಅವಮಾನ ಮಾಡ್ತಾ ಇದೀಯ. ನಾನು ನಿನ್ನ ಸಸ್ಪೆಂಡ್ ಮಾಡ್ತಿದ್ದೀನಿ. ಗೆಟ್ ಔಟ್.

0: ಯಾರು ನೀವು? ಇಲ್ಲಿಗೆ ಕರ್ಕೊಂಬಂದ್ರಿ?
1: ನಿನ್ನ ಬುದ್ಧಿ ಕಲ್ಸಕ್ಕೆ.
2: ಏನು
3: ಹುಷಾ, ಸುಮ್ಮನೆ ಬುದ್ಧಿ ಕಲ್ತರೆ ಸಾಕು, ಹುಡುಗನಿಗೇನು ತೊಂದರೆ ಆಗ್ಬಾರ್ದು. ಹೋಗು.
4: ಸರಿ ಸರ್.

0: ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ಕಾರ.
1: ಯಾರು, ಏನ್ ಸಮಾಚಾರ
0: ಸರ್? ಸ್ವಲ್ಪ ಕೆಳಗಡೆ ಹೇಳಿದ್ದೀರಾ?
1: ವಿಷಯ ಇದೆ, ಬನ್ನಿ ಸರ್.
0: ಬನ್ನಿ,
1: ನಡೀರಿ ಸರ್.
0: ಬನ್ನಿ ಸರ್,
1: ನಡೀರಿ.
0: ಬನ್ನಿ
1: ಬನ್ನಿ ಸರ್. ನೀವೇನು ಗಾಬರಿ ಆಗ್ಬಿಡಿ ಸರ್.
0: ಅಲ್ಲ, ಏನ್ ಸಮಾಚಾರ ಹೇಳಿ
1: ಸರ್. ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ?
0: ಕೂತ್ಕೊಳ್ಳಿ ಸರ್, ಹೇಳ್ತೀವಿ.
1: ಕೂತ್ಕೊಳ್ಳಿ ಸರ್. ಕೆಮ್ಮಣ್ಣುಗುಂಡಿಗೆ ಹೋಗ್ತಾ ಇದೀವಿ ಸರ್.

0: ಅನಂತ್, ಏನಾಯ್ತು ಅನಂತ್?
1: ಏನಿಲ್ಲ, ಶ್ರೀಕಾಂತ್ ತಂದೆ ರಾಜ ಚಂದ್ರಶೇಖರ್ನ ಯಾರು ಕಿಡ್ನಾಪ್ ಮಾಡಿದ್ರಂತೆ. ಮೊದ್ಲಿಂದ ಅವ್ರ ಮಗನ್ಗೆ ನಾನು ಕಂದ್ರೆ ಆಗಲ್ಲ. ಈ ಅವಕಾಶ ಉಪಯೋಗಿಸ್ಕೊಂಡು ನಾನೇ ಅವ್ರ ತಂದೆ ಕಿಡ್ನಾಪ್ ಮಾಡಿದ್ರಂತ ಕಂಪ್ಲೇಂಟ್ ಕೊಡಿದ್ದಾರೆ. ಅದಕ್ಕೆ ಪೊಲೀಸ್ನವ್ರನ್ನ ಅರೆಸ್ಟ್ ಮಾಡಿ ಕೊಡ್ತಾರೆ.
0: ರಾಜ ಚಂದ್ರಶೇಖರ್ ಅಂದ್ರೆ ಈಗ ಎಲೆಕ್ಷನ್ ನಿಂತಿದಾರಲ್ಲ ಅವರ?
1: ಹೌದು.
0: ನಿನ್ನೆ ನನ್ನ ಹತ್ರ ಒಬ್ಬ ಗಿರಾಕಿ ಬಂದಿದ್ದ. ಅವನ್ ಫೋನ್ ಅಲ್ಲಿ ರಾಜಚಂದ್ರಶೇಖರ್ ರಾಜಚಂದ್ರಶೇಖರ್ ಅಂತ ಮೂರ್ ಸತಿ ಹೇಳ್ದ.
1: ಅವನು ಯಾರಂತ ನಂಗೆ ತೋರಿಸ್ತೀರಾ?
0: ಅವನ್ ಇವತ್ತು ಹೋಟ್ಲು ಬರ್ತಾನೆ, ನೀವ್ ಮರಿಯಾಗಿರಿ. ನಾನು ಅವನ ಹತ್ರ ಎಲ್ಲ ಬಾಯ್ ಬಿಡಿಸ್ತೀನಿ. ಹಾಗಾದ್ರೆ ಈ ಸತಿ ಎಲೆಕ್ಷನ್ ಅಲ್ಲಿ ನೀವ್ ಗೆದ್ದೇ ಗೆಲ್ತೀರಾ ಅಲ್ವಾ?
2: ಗೆದ್ದೇ ಗೆಲ್ತೀನಿ ಅನ್ನೋ ಧೈರ್ಯದಿಂದಲೇ ನಿಂತಿದ್ದೀನಿ ಡಾರ್ಲಿ. ಆ ರೋಜ ಚಂದ್ರಶೇಖರ್ ನಾಮಿನೇಷನ್ ಫೈಲ್ ಮಾಡಕ್ಕೆ ಆಗಲ್ಲ.
0: ಯಾಕೆ?
2: ಅವನು ಹೊರಗಡೆ ಬರ್ದಿದ್ದಾಗೆ ಬಚ್ಚಿಟ್ಬಿಟ್ಟಿದೀವಿ. ಎಲೆಕ್ಷನ್ ಆದ್ಮೇಲೆ ಅವನು ಹೊರಗಡೆ ಬಿಡೋದು.
0: ಎಲ್ಲಿಟ್ಟಿದ್ದೀರಾ?
2: ಯಾರಿಗೂ ಹೇಳ್ಬೇಡ. ಕೆಮ್ಮಣ್ಣ ಗುಂಡಿಲಿ ಜನ್ಸುರಿ ಹತ್ನಲ್ಲಿ

0: ಹಲೋ, ಹಾ ಒಂದ್ ನಿಮಿಷ ಮಾಲಾನಾ? ಮಾಲಾ
1: ನೋಡಮ್ಮ,
0: ಕೆಮ್ಮಣ್ಕೊಂಡಿದ್ದ ಅದೇನ್ ವಿಚಾರಿಸು.
1: ಹಲೋ,
2: ನಾನ್ ಮಾಲಾ ಆನಂದ್.
1: ನೀನಾ? ನೀನ್ ಯಾಕೆ ಕೆಮ್ಮಣ್ಕೊಂಡಿಗೆ ಹೋದೆ?
2: ಅದೆಲ್ಲ ಆಮೇಲೆ ಹೇಳ್ತೀನಿ. ಮಾಲಾ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು. ನಾ ಏನ್ ಹೇಳ್ತೀನೋ ಅದನ್ನ ಸ್ವಲ್ಪ ಗಮನ ಇಟ್ಕೇಳು.
1: ಹಾ ಹಾ ಸರಿ, ನಾನು ಇವತ್ತೇ ಎಲ್ಲಾನು ಕರ್ಕೊಂಬಂದ್ಬಿಡ್ತೀನಿ. ಹೌದಾ? ಹಾಗಾದ್ರೆ ನನ್ನ ಮಗನಿಗೂ ಈ ಕಿಡ್ನಾಪ್ ಕೇಸ್ಗೂ ಯಾವ ಸಂಬಂಧನೇ ಇಲ್ವಾ?
3: ಇಲ್ಲಮ್ಮ, ಯಾರೋ ರಾಜಕೀಯ ವ್ಯಕ್ತಿಗಳ ಕಿಡ್ನಾಪ್ ಮಾಡಿದ್ದಾರೆ ಅಂತ ನಮ್ಗೆ ಆಧಾರ ಸಿಕ್ಕಿದೆ.
4: ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಒಬ್ಬ ರೌಡಿನ ಹಿಡ್ಕೊಂಡು ಎನ್ಕ್ವೈರಿ ಮಾಡಿದಾಗ ಗೊತ್ತಾಯ್ತು, ರಾಜ ಚಂದ್ರಶೇಖರ್ ಅವರ ರೌಡಿಗಳು ಬಿಟ್ಟು ನಿಮ್ ಮಗನ್ನ ಹೊಡೆಸಿದ್ದಾರೆ ಅಂತ.
5: ಯಾರು?
6: ಅದೇ ಜನೋಪಕಾರಿಗಳು, ಪ್ರಜಾ ಸೇವಕರು ಅವರಿದಾರ?
5: ನೀವ್ ಯಾರು?
6: ನಾನ್ ಯಾರಾದ್ರೂ ಆಗಿರ್ಲಿ, ನೀವ್ ಯಾರು?
5: ನಾನು ಅವ್ರ ಹೆಂಡತಿ.
6: ನಿಮ್ ಯಜಮಾನರು ಸ್ವಲ್ಪ ಕರೀತೀರಾ?
5: ಅವ್ರಿಲ್ಲ.
6: ಅವ್ರಿಲ್ವಾ? ಕಿಡ್ನಾಪ್ ಮಾಡಿದಾರ? ಒಬ್ಬ ಚಿಕ್ಕ ಹುಡುಗ ಅವನು ಹೊತ್ಕೊಂಡು ಹೋದ ಅಂತ ಪೊಲೀಸ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಈ ಕಟ್ಟುಕಥೆನೆಲ್ಲ ನಂಬುವಷ್ಟು ಅವ್ಯಕೆ ಅಲ್ಲ ನಾನು. ನನಗ್ ಗೊತ್ತು, ಅವನು ಇಲ್ಲೇ ಎಲ್ಲೋ ಬಚ್ಚಿಟ್ಟು ನೀವೆಲ್ಲ ನಾಟಕ ಆಡ್ತಿದ್ದೀರಿ, ಅದನ್ನ ನಾನ್ ಪತ್ತೆ ಮಾಡ್ತೀನಿ.
5: ಯಾರಮ್ಮ, ಯಾರಮ್ಮ ನೀವು?
6: ನಾನ್ ಯಾರ? ಯಾವ ಹುಡುಗನ ಮೇಲೆ ಕಿಡ್ನಾಪ್ ಮಾಡ್ದಂತ ದೂರು ಕೊಟ್ಟು ಜೈಲಿಗೆ ಕಳಿಸ್ಬೇಕು ಅಂತಿದ್ದೀರೋ ಆ ಹುಡುಗನ ತಾಯಿ.
7: ಓ, ಆನಂದ್ ತಾಯಿನಾ ನೀವು? ಬೀದಿ ಲೋಕ ಭಿಕಾರಿಗಳ ಹತ್ರ ನಿಂದೇನ್ ಮಾತು? ಕುಟ್ಕೊಂಡು ದಬ್ಬಾಚಿಗೆ.
6: ನನ್ನ ಆಚೆ ದಬ್ಬು ಅಂತಿದ್ಯೇನೋ? ಈ ಮನೆ ನಿನಗೂ ನಿಮ್ಮ ಅಮ್ಮನಿಗೂ ಹೇಗೋ, ನನ್ ಮಗನಿಗೂ ನನಗೂ ಹಾಗೆ.
5: ಏನ್ ಹೇಳ್ತಿದ್ದೀರಾ ನೀವು?
6: ಈಗ ಏನ್ ಹೇಳಿ ಏನಮ್ಮ ಪ್ರಯೋಜನ? ಇದನ್ನೆಲ್ಲ 20 ವರ್ಷದ ಕೆಳಗಡೆ ಹೇಳಿದ್ರೆ ನಾನು ಇಲ್ಲಿರ್ತಿದ್ದೆ, ನೀನ್ ಅಲ್ಲೇ ಇರ್ತಿದ್ದೆ.
5: ಏನಮ್ಮ ಹೇಳ್ತಿದ್ದೀರಾ, ನಿಜ ಹೇಳಿ, ಯಾರು ನೀವು?
6: ನಿನ್ ಗಂಡನ ವಂಚನೆಗೆ ಬಲಿಯಾದವಳು, ಆ ಮೋಸಗಾರನ ದ್ರೋಹಕ್ಕೆ ಸಿಡಿದು ಬೀಳದೆ ಹೆಣ್ಣಾಗಿ ಹುಟ್ಟಿದ್ದು ನಂದೇ ತಪ್ಪು ಅಂತ ಮೂಗಿಯಾಗಿ ಬಾಳ್ತಾ ಇರೋಳು. ರಾಜ ಚಂದ್ರಶೇಖರ್ ನಿನ್ ಮಗನಿಗೆ ಮಾತ್ರ ತಂದೆ ಅಲ್ಲ, ನನ್ ಮಗ ಆನಂದನಿಗೂ ತಂದೆ. ನೀನ್ ಯಾಕಮ್ಮ ಅಳ್ತೀಯ? ಇಷ್ಟು ವರ್ಷದ ಮೇಲೆ ಬಂದಲ್ಲ ಅಂತ ಭಯನ? ನೀನ್ ಹಸೆ ಮನೆ ಹತ್ತುವಾಗ್ಲೇ ಬಂದು ತಡೀದೆ ಇದ್ದ ನಾನು ಈಗ ನಿಮ್ಮಿಬ್ಬರ ಮಧ್ಯೆ ಬರ್ತೀನ. ನನಗೆ ನಿನ್ ಗಂಡನ ಆಸ್ತಿ ಬೇಕಾಗಿಲ್ಲ, ವಿಶ್ವಾಸ ಬೇಕಾಗಿಲ್ಲ, ನಿಮ್ಮ ಸಹವಾಸನೂ ಬೇಕಾಗಿಲ್ಲ. ನನಗೆ ನನ್ನ ಮಗ ಬೇಕು, ನನ್ನ ಕಂದ ನನಗೆ ಬೇಕು. ಈ ಬಾಳಿಗೆ ಆಧಾರವಾಗಿರೋ ಅವನ್ನ ಕಳ್ಕೊಂಡು ನಾನು ಬದುಕಿಲ್ಲಾರೆ ಅಮ್ಮ, ನಾನು ಬದುಕಿಲ್ಲಾರೆ.
5: ನೋಡ್ತಿ ಆನಂದ್, ನಾವು ಕರೆಕ್ಟ್ ಟೈಮ್ ಆಗಿ ಬಂದ್ವಿ.
2: ಓಹ್, ಥ್ಯಾಂಕ್ ಯು ವೆರಿ ಮಚ್.
5: ಹೌ ಇಸ್ ಮೈ ಡ್ರೆಸ್? ಯಾ
2: ಫೈನ್,
5: ಥ್ಯಾಂಕ್ ಯು.
2: ಆನಮ್ಮ, ಟಿವಿ ಕ್ಯಾಮೆರಾ ಬಂತಾನೆ?
7: ಹೇಳ ಮಲಸ, ಪೆಟ್ಟೆ ಕೂಡ ರೆಡಿ. ಆ ಕಿಡ್ನಾಪರ್ ಸೆಲ್ಲಿದ್ದಾರೆ ಅಂತ ಆ ಜನ ಹೊಡೆದ ಪೆಟ್ಟೆ ಒಳಗೆ ಮನಸ್ಬಿಡ.
2: ಈ ಪೌರುಷ ಬೇಡ ನಡಿ.
7: ಡೈರೆಕ್ಟರ್ ಬಂದಿದೆ, ಹೊಟ್ಟೆ ತಿಂಡಿ ಊಟ ಏನು ಇಲ್ವಾ?
2: ಸುಮ್ಮನೆ ನಡಿಯೋ ಸಾಕು. ವಾಟ್ ಮೈ ಡ್ರೆಸ್?
7: ಇಟ್ಸ್ ಇನ್ಸೈಡ್.
2: ಫೈನ್.
8: ಯಾರೇ ನೀವು? ಏನ್ರಿ ಇದೆಲ್ಲ?
2: ಶೂಟಿಂಗ್ ಶೂಟಿಂಗ್ ಟಿವಿ ಸೀರಿಯಲ್.
7: ಸ್ವಲ್ಪ ಸೀಡು.
8: ತಪ್ಪಾನು ಇಲ್ಲ, ಸೇಡು ಇಲ್ಲ, ಜಾಗ ಖಾಲಿ ಮಾಡಿ.
9: ಒಂದ್ ನಿಮಿಷ, ಇಲ್ಲಿ ಬನ್ನಿ ಬನ್ನಿ ಬನ್ನಿ.
8: ಏನು ಏನು?
9: ಒಂದ್ ನಿಮಿಷ, ನಾವು ಟಿವಿಗೋಸ್ಕರ ಒಂದ್ ಫಿಲ್ಮ್ ಮಾಡ್ತಿದೀವಿ. ನಿಮ್ ಲೊಕೇಶನ್ ತುಂಬಾ ಚೆನ್ನಾಗಿದೆ. ನಮ್ ಡೈರೆಕ್ಟರ್ ಇದ್ರಲ್ಲ, ಬೇಗ ಮಾಡ್ಬಿಡ್ತಾರೆ, ತುಂಬಾ ಬೇಗ ಮಾಡ್ಬಿಡ್ತಾರೆ. 1 ಅವರ್ ಸಾಕು.
7: ಸ್ಟಾರ್ಟ್ ಮ್ಯೂಸಿಕ್, ಆಕ್ಷನ್.

0: ಹಲೋ
1: ಹಲೋ ನರಹರಿನಾ? ಹಲೋ ಭವ, ಕೆಮ್ಮಣ್ಣುಗುಂಡಿದ ಮಾತಾಡ್ತಾ?
2: ಹೌದು ಹೌದು.
1: ಈ ವಿಷಯ ನಿಮಗೆ ತಿಳಿಸಿ, ನಾನು ಕಾರ್ಪೊರೇಷನ್ ಆಫೀಸ್ ಅನ್ನ ಕಾಯ್ತಿದ್ದೀನಿ. ಓಕೆ ಓಕೆ. ಕುಮುದಾ ಕುಮುದಾ, ಹ್ಯಾಪಿ ನ್ಯೂಸ್, ಭಾವ ಸೇಫ್ ಆಗಿದಾರಂತೆ. ಭಾವ ಎಲೆಕ್ಷನ್ ನಿಂತ್ಕೋಬಾರ್ದು ಅಂತ ಎದುರು ಪಾರ್ಟಿಯವ್ರ ಗೂಂಡಾಗಳನ್ನ ಬಿಟ್ಟು ಭಾವನ ಕಿಡ್ನಾಪ್ ಮಾಡಿಸಿದ್ರಂತೆ. ನೀವೆಲ್ಲ ಅನ್ಯಾಯವಾಗಿ ಪಾಪ ಹುಡುಗ ಆನಂದ್ರ ಮೇಲೆ ಅನುಮಾನ ಪಟ್ರಿ. ಈಗ ಆತಾನೆ ಭಾವನ ಕಾಪಾಡಿರೋದಂತೆ.
3: 5 ಗಂಟೆ ಒಳಗೆ ನಾಮಿನೇಷನ್ ಫೈಲ್ ಮಾಡ್ಬೇಕಲ್ಲಯ್ಯ. ಇನ್ನು ಯಾವಾಗ ಈ ರಾಜಾ ಚಂದ್ರಶೇಖರ್ ಬರೋದು?
0: ಖಂಡಿತವಾಗಿಯೂ ಇನ್ ಟೈಮ್ ಬಂದೇ ಬರ್ತಾರೆ ಅಂತ ನರಹರಿ ಫೋನ್ ಮಾಡಿದ್ರು. ಐ ಥಿಂಕ್ ಈಸ್ ಆನ್ ದಿ ವೇ.
4: ವ್ಯಾನ್ ಬರ್ತಾ ಇದೆ, ನಮ್ಮೂರೇನು ನೋಡಿ, ಸರಿಯಾಗಿ ಬಂದ್ಬಿಟ್ರು.
0: ಹೌದು ಹೌದು.
4: ನಮಸ್ಕಾರ, ಕೂತ್ಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಬಂದ್ರಿ, ಇದಕ್ಕೊಂದು ಸೈನ್ ಮಾಡಿ.
5: ಮಿಸ್ಟರ್ ರಾಜಾ ಚಂದ್ರಶೇಖರ್, 4 ದಿನ ನೀವು ಕಾಂಡೆ ಹೋದಾಗ ನಿಮ್ಗೆ ರಾಜಕೀಯ ಪೂರ್ವಕ್ಕೆ ಇಷ್ಟ ಇಲ್ಲದೆ ಅಂಡರ್ಗ್ರೌಂಡ್ ಹೋಗ್ಬಿಟ್ಟಿದ್ದಾರೆ ಅಂತ ಸುದ್ದಿ ಮಾಡ್ಬಿಟ್ಟಿದ್ರು ಇಲ್ಲಿ ಜನ.
0: ನಾನು ಅಂಡರ್ಗ್ರೌಂಡ್ ಹೋಗಿರ್ಲಿಲ್ಲ. ವಿರೋಧ ಪಕ್ಷದವರು ನಾನ್ ಚುನಾವಣೆಗೆ ನಿಂತ್ಕೋಬಾರ್ದು ಅಂತ ನನ್ನ ಕಿಡ್ನಾಪ್ ಮಾಡಿದ್ರು. ಮಹಾಸಾಹಸ ಮಾಡಿ ಅಲ್ಲಿಂದ ನನ್ನ ಬಿಡಿಸ್ಕೊಂಬಂದವ್ರು ಯಾರು ಗೊತ್ತೇನು?
5: ನನ್ನ ಮಗ ಶ್ರೀಕಾಂತನ?
0: ಅಲ್ಲ, ಆನಂದ್, ನನ್ನ ಮಗ.

ಇದುವರೆಗೆ ಚಲನಚಿತ್ರ ಧ್ವನಿವಾಹಿನಿ ಆನಂದ್ ಕೇಳಿದಿರಿ. ಸಂಕಲನ ಸಿ ಕೇಶವಮೂರ್ತಿ, ನಿರ್ವಹಣೆ ಜಯಶ್ರೀ ನಾರಾಯಣ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 3:40:20 ನಮ್ಮ ಮುಂದಿನ ಕಾರ್ಯಕ್ರಮ
1: ಸಿರಿಗನ್ನಡಂ ಗೆಲ್ಗೆ.

ಕನ್ನಡ ಚಿತ್ರರಂಗದ ಬೆಳವಣಿಗೆಯ ಕಾಲದ ಮಹತ್ವದ ನಟ, ನಿರ್ದೇಶಕ, ನಿರ್ಮಾಪಕ. ಮಾತೃಭಾಷೆ ತೆಲುಗು, ಪಾಠಕ್ಕಿಂತ ಜಾಸ್ತಿ ನಾಟಕ ಹೇಳಿಕೊಟ್ಟಿದ್ದರಿಂದ ಉಪಾಧ್ಯಾಯ ವೃತ್ತಿಯಿಂದ ವಜಾ.

ಹಲವು ಕಂಪನಿಗಳಲ್ಲಿ ನಾಟಕಾಭಿನಯ, ಸ್ವಂತ ಕಂಪನಿ ಕಲಾ ಸೇವಾ ಮಂಡಳಿ ಸ್ಥಾಪನೆ, ಎಲ್ಲೆಡೆ ಹೆಸರಾದ ನಾಟಕ ಸಂಸಾರ ನೌಕಾ ಚಲನಚಿತ್ರವಾಗಿಯೂ ಮೆಚ್ಚುಗೆ. ತಮಿಳು ಚಿತ್ರಗಳಲ್ಲಿಯೂ ಅಭಿನಯ, ಜನಪ್ರೀತಿ. ಚಿತ್ರೋದ್ಯಮದ ಹಲವು ವಿಭಾಗಗಳಲ್ಲಿ ಪರಿಣತಿ. ಕೊನೆಗೆ ಸ್ವಂತ ಚಿತ್ರ ನಿರ್ಮಾಣ ಸಂಸ್ಥೆ ಪದ್ಮಿನಿ ಪಿಕ್ಚರ್ಸ್ ಪ್ರಾರಂಭ. ಮುಂದಿನದು ಕೇವಲ ಯಶೋಗಾಥೆ.

0: ಸ್ಕೂಲ್ ಮಾಸ್ಟರ್ ಅಖಿಲ ಭಾರತ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ.
1: ಅತಿ ಮಧುರ ಅನುರಾಗ
2: ಜೀವನ ಸಂಧ್ಯಾರಾಗ ಅತಿ ಮಧುರ ಅನುರಾಗ.
0: ರತ್ನಗಿರಿ ರಹಸ್ಯ ಇನ್ನೊಂದು ಯಶಸ್ವಿ ಚಿತ್ರ. ಬೇರೆ ಭಾಷೆಗಳಿಗೂ ಹೋದ ಈ ಚಿತ್ರಗಳು. ಇವರು ನಿರ್ಮಿಸಿದ ತಮಿಳು ಚಿತ್ರಕ್ಕೆ ರಾಷ್ಟ್ರೀಯ ಮನ್ನಣೆ, ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಯ್ಕೆ. ಕಿತ್ತೂರು ಚೆನ್ನಮ್ಮ ಪ್ರಾದೇಶಿಕ ಮಟ್ಟದಲ್ಲಿ ರಾಷ್ಟ್ರ ಪ್ರಶಸ್ತಿಗೆ ಪಾತ್ರ.
3: ಇದೇನು ಹೇಳಿ ನೋಡೋಣ,
4: ಹೇಳಿ ನೋಡೋಣ. ಅದಕ್ಕೆ ಅವ್ರನ್ನೇನು ಕೇಳ್ತೀರ್ರಿ? ನಾನಿಲ್ಲೇ ಮಹಾನುಭವಿ, ಹೇಳ್ತೀನಿ ಕೇಳ್ರಲ್ಲ.
1: ಹೊಟ್ಟೆ ಹೊಟ್ಟೆ
4: ಅಲ್ಲೇನು
3: ಹೊಟ್ಟೆ ಅಲ್ಲ, ಇಲ್ಲಿ ಕೇಳು.
0: ಮಕ್ಕಳ ರಾಜ್ಯ, ಗಾಳಿಗೋಪುರ, ಸಾಕು ಮಗಳು, ಚಿನ್ನದ ಗೊಂಬೆ, ಶ್ರೀಕೃಷ್ಣ ದೇವರಾಯ, ಹೀಗೆ ಯಶಸ್ವಿ ಚಿತ್ರಗಳ ಕೊಡುಗೆ.
1: ಲಾಂಡ ಕೋಟಿ ಬ್ರಹ್ಮಾಂಡ ಪಾಲ.
0: ಪುಟ್ಟಣ್ಣ ಕಣಗಾಲ್ ಇವರ ಶಿಷ್ಯ. ಕನ್ನಡ ಚಿತ್ರರಂಗದ ಮರೆಯಲಾಗದ ನೆನಪು ಬಿ ಆರ್ ಪಂತುಲು.
5: ಘನ ಪರಂಪರೆ, ನಾಡಿನ ಹೆಮ್ಮೆ.

0: ಸಿರಿಗನ್ನಡಂ ಗೆಲ್ಗೆ ಗೆಲ್ಗೆ ಗೆಲ್ಗೆ.
1: ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. ಶ್ರೋತೃಗಳೇ ಗಮನಿಸಿ, ಇದೇ ಮಧ್ಯಾಹ್ನ 3:45 ಆಕಾಶವಾಣಿ 90 ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯ ಸಂಗೀತ ಸ್ಟುಡಿಯೋದಲ್ಲಿ ದಿನಾಂಕ 15/2026 ಆಯೋಜಿಸಲಾಗಿದ್ದ ವಿ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನದ ಧ್ವನಿ ಮುದ್ರಣ ಆಲಿಸಬಹುದು. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಕೆ ಚೇತನ್ ಕುಮಾರ್ ನಾಗಸ್ವರ ಸಹಕಾರ, ಎಚ್ಎಂ ಮಹಾದೇವು ವಿಶೇಷ ಡೋಲು, ಎಸ್ ಸಂಜಯ್ ಕುಮಾರ್ ಸಹಡೋಲು, ಎಂಆರ್ ಮೋಹನ ತಾಳ ಹಾಗೂ ಪಿ ರವಿಕುಮಾರ್ ಶ್ರುತಿ ಸಹಕಾರ. ಇಂದು ರಾತ್ರಿ 10 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಪಂಡಿತ್ ಹರಶಂಕರ್ ಭಟ್ಟಾಚಾರ್ಯ ಅವರ ಸಿತಾರ್ ವಾದನ ಆಲಿಸುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 3:45:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮೈಸೂರು. ಆಕಾಶವಾಣಿ 90 ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯ ಸಂಗೀತ ಸ್ಟುಡಿಯೋದಲ್ಲಿ ಆಯೋಜಿಸಲಾಗಿದ್ದ ಸಂಗೀತ ಕಚೇರಿಯಲ್ಲಿ ವಿ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರಿಂದ ನಾದಸ್ವರ ವಾದನದ ಧ್ವನಿ ಮುದ್ರಣ. ನಾದಸ್ವರ ಸಹಕಾರ ಕೆ ಚೇತನ್ ಕುಮಾರ್, ವಿಶೇಷ ಡೋಲು ಎಚ್ಎಂ ಮಹಾದೇವು, ಸಹ ಡೋಲು ಎಸ್ ಸಂಜಯ್ ಕುಮಾರ್, ತಾಳ ಎಂಆರ್ ಮೋಹನ್, ಶ್ರುತಿ ಸಹಕಾರ ಪಿ ರವಿಕುಮಾರ್. ಮೊದಲಿಗೆ ಕೇಳಿ ಮೈಸೂರು ವಾಸುದೇವಾಚಾರ್ಯರ ಕೃತಿ ದೇವಾದಿದೇವ, ಸುನಾದ ವಿನೋದಿನಿ ರಾಗ ಆದಿತಾಳ.

ಆಕಾಶವಾಣಿ 90ರ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯ ಸಂಗೀತ ಸ್ಟುಡಿಯೋದಲ್ಲಿ ಆಯೋಜಿಸಲಾಗಿದ್ದ ಸಂಗೀತ ಕಚೇರಿಯಲ್ಲಿ ವಿ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕನಕದಾಸರ ರಚನೆ ಕೃಷ್ಣ ನೀ ಬೇಗನೆ ಬಾರೋ, ಯಮನ್ ಕಲ್ಯಾಣಿ ರಾಗ ಮಿಶ್ರ ಚಾಪು

ಇದುವರೆಗೂ ಆಕಾಶವಾಣಿ 90ರ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯ ಸಂಗೀತ ಸ್ಟುಡಿಯೋದಲ್ಲಿ ಆಯೋಜಿಸಲಾಗಿದ್ದ ಸಂಗೀತ ಕಚೇರಿಯಲ್ಲಿ ವಿ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರಿಂದ ನಾದಸ್ವರವಾದನದ ಧ್ವನಿ ಮುದ್ರಣ ಕೇಳಿದಿರಿ. ನಾದಸ್ವರ ಸಹಕಾರ ಕೆ ಚೇತನ್ ಕುಮಾರ್, ವಿಶೇಷ ಡೋಲು ಎಚ್ ಎಂ ಮಹಾದೇವು, ಸಹಡೋಲು ಎಸ್ ಸಂಜಯ್ ಕುಮಾರ್, ತಾಳ ಎಂ ಆರ್ ಮೋಹನ್, ಶ್ರುತಿ ಸಹಕಾರ ಪಿ ರವಿಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಾ ಇದೆ. 4:45. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಮೊದಲಿಗೆ ಪ್ರಸಾರ ಮಾಡ್ತಾ ಇದ್ದೀವಿ ಒಗ್ಗರಣೆ ಚಿತ್ರದ ಗೀತೆ. ಹಾಡಿದ್ದಾರೆ ಕಾರ್ತಿಕ್ ಹಾಗೂ ರಮ್ಯ. ಜಯಂತ್ ಕೈಕಿಣಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಇಳಿಯರಾಜಾ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ, ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಅದಾದ್ಮೇಲೆ ಸೌರಭ್ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು SLV ಸಿರಿ ಲಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25-30 days ಕಂಪ್ಲೀಟ್ ಮಾಡ್ತು. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್, ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಮಜಾ ಕೊಡ್ತು ನಂಗೆ.
2: ಕಣ್ಣು ಕಣ್ಣು ಮಾಡಿ ಮೀಟು,
3: ಜೋಡಿ ಆಯ್ತು ಮನ್ಸಲೀಗ ಹಾಡು ಬೀಟು,
2: ಒಂದೇ ಆಯ್ತು ಪ್ರೀತಿಯನ್ನ ಸಣ್ಣ ಗೀಟು, ದಾಟಿ ಆಯ್ತು ತಾಳಿ ಕಟ್ಟು ಟೈಮ್ ಆಯ್ತು.
0: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
4: ಯೋಗರಾಜ್ ಭಟ್ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತ ಇರುವ ಗಜಕೇಸರಿ ಚಿತ್ರದ ಗೀತೆಯೊಂದನ್ನು ಈಗ ಕೇಳೋಣ. ಹಾಡಿದ್ದಾರೆ ಟಿಪ್ಪು.

ರನ್ನಾ ಚಿತ್ರಕ್ಕಾಗಿ ಟಿಪ್ಪು ಅವರು ಹಾಡಿರುವಂತಹ ಗೀತೆ, ಟಿಪ್ಪು ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರುವಂತಹ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

0: ಸಮಯ ಸರಿಯಾಗಿ 5 ಗಂಟೆ. ಇದು ಸ್ಟುಡಿಯೋ ಸಮಯ. ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಮೈಸೂರು FM 100.6 ಕಾರ್ಯಕ್ರಮಗಳನ್ನು.
1: ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ BGS ಶಾಲೆ. ಸ್ಟೇಟ್ ಮತ್ತು CBSE ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, AI ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
2: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ

0: 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
0: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400ಗೆ ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: ಸಸ್ಯ ಸರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
3: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
1: ನನ್ನ ಮಗು ಆಸ್ಪತ್ರೆಗೆ ಹೋಗೋ ಮಗುವಾಗಿರಲಿಲ್ಲ, ಸ್ಮಶಾನ ಸೇರೋ ಮಗುವಾಗ್ಬಿಟ್ಟಿತ್ತು.
2: ಛೇ, ಮತ್ತೆ ಆ ಸತ್ತು ಹೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
1: ಮನೆಯವ್ರಿಗೆ ಹೇಳ್ದೆ ಕೇಳ್ದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತು ಮಗುನ ಹೊತ್ಕೊಂಡು ಹೋದರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೇನಮ್ಮ?
0: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.
3: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ.
4: ಗೇಮ್ ಶೋ, ಗೇಮ್ ಶೋ, ಗೇಮ್ ಶೋ.
5: ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
3: ಆಟದ ಗತ್ತು ಗಮ್ಮತ್ತು,
5: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
3: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
5: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
3: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
5: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
3: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
5: ಗೇಮ್ ಶೋ, ಗೇಮ್ ಶೋ, ಗೇಮ್ ಶೋ. ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಮಾತುಕತೆ ಕೇಳಬಹುದು.
6: ಫಸ್ಟ್ ನಮಗೆ ಪೇಷಂಟ್ಸ್ ಬಂದಾಗ ಅದನ್ನೇ ನಾವು ನೋಡೋದು, ಇವ್ರಿಗೆ ಥೈರಾಯ್ಡ್ ಟ್ಯಾಬ್ಲೆಟ್ ನಿಜವಾಗ್ಲೂ ಬೇಕಾದ, ಯಾಕೆಂದರೆ ಮೆಜಾರಿಟಿಯಲ್ಲಿ ಬೇಕಾಗೇ ಇರೋದಿಲ್ಲ, ಸುಮ್ಮನೆ ತಗೋತಾ ಇರ್ತಾರೆ ವರ್ಷಗಳಿಂದ. ಸೊ ಈ ಸುಮಾರು ಜನದಲ್ಲಿ ಸ್ಟಾಪ್ ಮಾಡಲಿಕ್ಕೆ ಆಗುತ್ತೆ, ಅದು ಲೈಫ್ ಲಾಂಗ್ ಎಲ್ಲರಿಗೂ ಬೇಕಾಗೋದಿಲ್ಲ.
5: ಮರೆಯದೇ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
7: ಸಮಯ 5:25:25. ಆಕಾಶವಾಣಿ ಮೈಸೂರು FM 100.6. ಸ್ನೇಹಿತರೆ, ನೀವೆಲ್ಲ ಕಾಯ್ತಾ ಇರುವಂತಹ ಸಮಯ ಬಂತು. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ನಮ್ಮ ವಾಟ್ಸಪ್ ಸಂಖ್ಯೆ 9480858523. ಮೊದಲಿಗೆ ಒಂದು ಗೀತೆಯನ್ನು ಕೇಳೋಣ. ಋಷಿ ಚಿತ್ರದಿಂದ ಉನ್ನಿಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಗುರುಕಿರಣ್.

0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು
1: ಪ್ಲಾಟಿನಂ ಸ್ಪಾನ್ಸರ್ಸ್
0: ಬಸವೇಶ್ವರ ಹೌಸಿಂಗ್ LLP
1: ಹಸಿರು ಗ್ರೂಪ್
0: ಭೀಮಾ ಪ್ರಾಪರ್ಟೀಸ್
1: ಪ್ಯಾರಾಮೌಂಟ್
0: ಜಿ ಸ್ಕ್ವೇರ್ ಗ್ರೂಪ್
1: ಉಪ್ಕಾರ್ ವಿಂಟೇಜ್
0: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು
1: ಗೋಲ್ಡ್ ಸ್ಪಾನ್ಸರ್ಸ್
0: ಮಾನಸಂ ಲಕ್ಸುರಿ ಸೀನಿಯರ್ ಲಿವಿಂಗ್
1: ಈಗಲ್ ಬರ್ಗ್
0: ಹೊರೈಸನ್ ಎಸ್ಟೇಟ್ಸ್
1: ಸನ್ಪ್ಯೂರ್ ಹೋಮ್ಸ್
0: ಗ್ರಾವಿಟಿ 1 ಶುಭಂ ಸಮೃದ್ಧಿ ಹಾಗೂ
1: ಲಿಶಿತಾ ಎಸ್ಟೇಟ್ಸ್
0: ಸಿಲ್ವರ್ ಸ್ಪಾನ್ಸರ್ಸ್
1: ಮಾನಸ ಡೆವಲಪರ್ಸ್
0: ರೈ ಎಸ್ಟೇಟ್ಸ್
1: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
0: ಹಾಗೂ GSS ಪ್ರಾಜೆಕ್ಟ್ಸ್ ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ ಸಂಪರ್ಕಿಸಿ 9844-2727-2849 ಮತ್ತೊಂದು 9448061969
2: ಚಿತ್ರನ್ ರಾಜ ನರಸಿಂಹ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ಸಾಹಿತ್ಯ ಕೆ ಕಲ್ಯಾಣ್ ಸಂಗೀತ ದೇವ ಅವರದು ಗೀತೆಗಾಗಿ ರಾಮನಹಳ್ಳಿಯಿಂದ ಪ್ರಕಾಶ್ ಕಾರುಣ್ಯ ಜ್ಯೋತಿ ಹಾಗೂ ರಂಜಿತ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಅದಾದ್ಮೇಲೆ ಸೌರಭ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು ಎಸ್ ಎಲ್ ವಿ ಸಿರಿ ಲಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25-30 ಡೇಸ್ ಕಂಪ್ಲೀಟ್ ಮಾಡ್ತು. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್, ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಮಜಾ ಕೊಡ್ತು ನಂಗೆ.
2: ಕಣ್ಣು ಕಣ್ಣು ಮಾಡಿ ಮೀಟು,
3: ಜೋಡಿ ಆಯ್ತು ಮನ್ಸಲೀಗ ಹಾರ್ಟು ಬೀಟು,
2: ಒಂದೇ ಆಯ್ತು ಪ್ರೀತಿಯನ್ನ ಸಣ್ಣ ಗೀಟು, ದಾಟಿ ಆಯ್ತು ತಾಳಿ ಕಟ್ಟು ಟೈಮ್ ಆಯ್ತು.
0: ಕೇಳಿ ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಜಯಚಂದ್ರನ್ ಅವರ ಧ್ವನಿಯಲ್ಲಿ ರೈತನ ಮಕ್ಕಳು ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಹಿರೇಮಠ್ SS ಅವರ ಸಾಹಿತ್ಯಕ್ಕೆ ಸಂಗೀತ TG ಲಿಂಗಪ್ಪ. ಈ ಗೀತೆಗಾಗಿ ಕೋರಿಕೆ ಕೇರಳದ ಕಾಸರಗೋಡಿನಿಂದ ಗೋವಿಂದ ಪುತುಮನ ಅವರು. ಇನ್ನು ಮುಂದೆ ಕೇಳಿ ಜೀವಕ್ಕೆ ಜೀವ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ಹಾಡಿದರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ರಾಜನ್ ನಾಗೇಂದ್ರ ಅವರದು. ಗೀತೆಗಾಗಿ ಕೋರಿಕೆ ದಾವಣಗೆರೆಯ ಸರಸ್ವತಿ ನಗರದಿಂದ ವರ್ಷ, ಗಣೇಶ್, ರಕ್ಷಿತ್, ಸಾವಿತ್ರಿ, ಉಮೇಶ್ ಹಾಗೂ ಅವರ ಮನೆಯವರು.

ಇನ್ನು ಮುಂದೆ ಕೇಳಿ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಜಾರಿ ಬಿದ್ದ ಜಾಣ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ. ಈ ಗೀತೆಗಾಗಿ ಮೈಸೂರಿನ ಕೆಬಿಸಿ ಸೆಂಚುರಿಯಿಂದ ಸಿದ್ದನಾಯಕ ಹಾಗೂ ಚಂದ್ರಕಲಾ ಅವರು ಕೋರಿಕೆಯನ್ನು ಸಲ್ಲಿಸಿದರು.

ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ತುತ್ತ ಮುತ್ತಾಚಿದ ಗೀತೆಯನ್ನು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಗೀತೆಗಾಗಿ ಕೋರಿಕೆ ವಿಜಯ, ನಾಗೇಂದ್ರ, ಮುರಳಿ, ನಿತ್ಯ, ಶೋಭಾ, ವೇಣು, ಶಾರದ ಹಾಗೂ ಅವರ ಮನೆಯವರು.

ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಹೃದಯವಂತ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ. ಗೀತೆಗಾಗಿ ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಲ್ಆರ್ ಈಶ್ವರಿ ಅವರ ಧ್ವನಿಯಲ್ಲಿ ಸಿಪಾಯಿ ರಾಮ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಸಂಗೀತ ಉಪೇಂದ್ರ ಕುಮಾರ್ ಅವರದು. ಗೀತೆಗಾಗಿ ಬೆಂಗಳೂರಿನಿಂದ ಸಂಜಯ್ ಸ್ವಾಮಿ ಭರತ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಇನ್ನು ಮುಂದೆ ಕೇಳಿ ಅನುರಾಗದ ಅರೆಗಳು ಚಿತ್ರದ ಗೀತೆ. ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ. ಗೀತೆಗಾಗಿ ನಮಗೆ ಕೋರಿಕೆಯನ್ನು ಸಲ್ಲಿಸಿದ್ದಾರೆ ಕಿಕ್ಕೆರೆಯಿಂದ ನಾಗರತ್ನ ಶ್ರೀನಿವಾಸ್.

ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಅನುರಾಗ ಅರಳಿತು ಚಿತ್ರದ ಗೀತೆಯನ್ನು ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಗೀತೆಗಾಗಿ ಗುಂಡ್ಲುಪೇಟೆಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ಜ್ಯೋತಿ ಹಾಗೂ ರಾಜಮ್ಮ ಅವರು ನಮಗೆ ಸಂದೇಶವನ್ನು ಕಳಿಸಿದರು.

ಇನ್ನು ಮುಂದೆ ಕೇಳಿ ಚಂದನದ ಗೊಂಬೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸ್ವರಕಲ್ಪನೆಗೆ ರಾಜನ್ ನಾಗೇಂದ್ರ ಅವರದು. ಗೀತೆಗಾಗಿ ನಮಗೆ ವಿಜಯನಗರ 4ನೇ ಹಂತದಿಂದ ಗೋವಿಂದರಾಜು, ಗಾಯತ್ರಿ, ನಮ್ರತಾ ಹಾಗೂ ಮೋಹನ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿದರು.

ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ ಶರಣ್ಯ ಲಿಖಿತ ಹಾಗೂ ಯೋಗೇಶ್ ಗೌಡ ಅವರು ಇಂದ್ರಜಿತ್ ಚಿತ್ರದ ಗೀತೆಗಾಗಿ ನಮಗೆ ಕೋರಿಕೆಯನ್ನು ಸಲ್ಲಿಸಿದ್ರು. ಗೀತೆಯನ್ನು ಹಾಡಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಸ್ನೇಹಿತರೆ, ಇದರೊಂದಿಗೆ ಇಂದಿನ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ, ಮಾಡೋದನ್ನು ನಿಲ್ಲಿಸ್ತಾ ಇದ್ದೀವಿ. ನಮಗೆ ಬಹಳಷ್ಟು ಸಂದೇಶಗಳು ಬಂದಿತ್ತು, ಯಾರ್ಯಾರು ಬರೆದಿದ್ದಾರೆ ಅಂತ ಹೇಳೋಣ. ದೇವಗಳ್ಳಿ ಗ್ರಾಮದಿಂದ ಮಧುರ ಮಹಾವೀರ ಶಿಖರ ಇವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಮೈಸೂರಿನಿಂದ ಪವನ್ ಮೇಘನ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ನಿವೇದಿತ ನಗರದಿಂದ ಶಶಿಕಲಾ ಬೋರೇಗೌಡ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಕೃಷ್ಣ ಟೀಲರ್ ಧೀರಜ್, ಪ್ರಣವ್, ಸುಜಾತ್, ಪ್ರಶಾಂತ್ ಅವರು ಶ್ರೀರಂಗಪಟ್ಟಣದಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಅರಕಲಗೂಡು ತಾಲೂಕು ಬೆಳ್ಳಾಮೆಯಿಂದ ಆಶಾರಾಣಿ, ಮಂಜುನಾಥ್, ಅಮ್ಮು, ಅಪ್ಪು, ಕುಮಾರ್, ಗಾನವಿ, ಸುಜಾತ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಸುಭಾನ್ ಅವರು ಹಗರಿ ಬೊಮ್ಮನಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿಪುಟ್ಟಿ, ಅಶೋಕಪುರಂ ಅಲ್ಲಿಂದ ನಮಗೆ ಸಂದೇಶವನ್ನು ಕಳಿಸಿದ್ರೆ, ಇನ್ನು ಶ್ರೀನಿವಾಸ್ ಜೆ ಪಿ ಗೊಬ್ಬರಗಾಲ ಗ್ರಾಮದಿಂದ ನಮಗೆ ಸಂದೇಶವನ್ನು ಕಳಿಸಿದರು.

ದಟ್ಟಗಳ್ಳಿ ಮೈಸೂರಿನಿಂದ ನಾಗಮಧು ಹಾಗೂ ಮಿತ್ರರು ಕೋರಿಕೆಯನ್ನು ಕಳಿಸಿದರು. ಹಾಗೆಯೇ ಕೆಆರ್ಪೇಟೆಯಿಂದ ಸುಚಿತ್ರ ಅವರು, ಇನ್ನು ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸುಬ್ರಹ್ಮಣ್ಯ ಮತ್ತು ಅವರ ಕುಟುಂಬದವರು ನಮಗೆ ಸಂದೇಶವನ್ನು ಕಳಿಸಿದರು. ಕ್ಯಾತಮಾರನಹಳ್ಳಿಯಿಂದ ಸೌಮ್ಯ, ಮಂದಕಳ್ಳಿಯಿಂದ ಮಹೇಶ್, ಹೊಸಕೋಟೆಯಿಂದ ಲತಾ ಸುಹಾಸ್ ಅವರು, ಹೀಗೆ ಬಹಳಷ್ಟು ಜನ ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಈಗಲೂ ಕೂಡ ಸಂದೇಶ ಬರ್ತಾ ಇದೆ ಸ್ನೇಹಿತರೆ, ಆದರೆ ಸಮಯದ ಅಭಾವ ನಾವು ಸಂದೇಶವನ್ನು ನಿಲ್ಲಿಸ್ತಾ ಇದ್ದೇವೆ. ನಿಮಗೆಲ್ಲ ಧನ್ಯವಾದಗಳು, ಮತ್ತೊಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university. SS Nagara, Banni Mantapa, Mysuru. Call 9980841859.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
3: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಸ್ನೇಹಿತರೆ, ರಂಗರಾವ್ ಸ್ಮಾರಕ ವಿಕಲಚೇತನ ಶಾಲೆಯಿಂದ ಪ್ರಕಟಣೆ ಇದೆ. ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ಯೋಜನೆಯ ಅಡಿಯಲ್ಲಿ ನಡೆಯುತ್ತಿರುವ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಅಂಧ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆಗೆ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯು ಪ್ರಾರಂಭವಾಗಿದೆ. ವಸತಿ ಸಹಿತವಾಗಿ 1-10 ತರಗತಿಯವರೆಗೆ ಬ್ರೈಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಬೇತಿಗಳನ್ನು ನಡೆಸಲಾಗುವುದು. ದಾಖಲಾತಿ ಮಾಡಲು ಇಚ್ಛಿಸುವವರು ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ No.1 KRS ಮುಖ್ಯರಸ್ತೆ, ಮೇಟಗಳಿ ಪೊಲೀಸ್ ಠಾಣೆ ಪಕ್ಕ, ಮೇಟಗಳಿ, ಮೈಸೂರು. ಇವರನ್ನು ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 241-2320 ವಿಸ್ತರಣೆ 0821 ಈ ಮೂಲಕ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

ಸಮಯ ಸರಿಯಾಗಿ 6:18. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಸಿನಿಮಾ ಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ಪ್ರಸ್ತುತಿ ಶ್ರೀನಿವಾಸ್ ಪ್ರಸಾದ್. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ, ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ, ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್, ಬಿಜಿ ಕವಿತಾ. ಕೃಷಿಲೋಕ, ಆಮೇಲೆ ಕೃಷಿ ದರ್ಪಣ, ವಾರದ ಕೃಷಿರಂಗ ಹಾಗೂ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಜಿಎನ್ ಮಂಜುನಾಥ್. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ವಚನಕಾರರ ಕಾಯಕ ತತ್ವ. ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಫಸ್ಟ್ ಫಿಲ್ಮ್, ಪ್ರಸ್ತುತಿ ಶ್ರೀಮಾನ್ ಎಸ್. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:30 ದೆಹಲಿ ಕೇಂದ್ರದಿಂದ ರೇಡಿಯೋಸ್ಕೋಪ್, ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ. 10:00 ದೆಹಲಿ ಕೇಂದ್ರದ ಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ಪಂಡಿತ್ ಹರ್ಷಂಕರ್ ಭಟ್ಟಾಚಾರ್ಯ ಅವರ ಸಿತಾರ್ ವಾದನ. ಇದು ಆಕಾಶವಾಣಿ ಕೋಲ್ಕತ್ತಾ ಕೇಂದ್ರದ ಕೊಡುಗೆ.

ಸಂಘದಿಂದ ಕಲಬುರಗಿಯ ಸುಂದರ ನಗರದ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆಯ ಪ್ರವೇಶಾತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದೆ. ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಸುಂದರ ನಗರ ಕಲಬುರಗಿ. ಭಾವಗೀತೆಗಳನ್ನು ಆಲಿಸಬಹುದು. 7:20-7:30 ಸೇವಾ ವಾಹಿನಿ. ನಾಳೆ ಬೆಳಗ್ಗೆ 7:45, 8:35, 9:30, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳು. 8:30 ನ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. ಗಂಟೆಗೆ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಹಿರಿಯ ಅನುವಾದಕರು ಹಾಗೂ ಬಹುಭಾಷಾ ವಿದ್ವಾಂಸರಾದ ಪ್ರೊಫೆಸರ್ ಆರ್ವಿಎಸ್ ಸುಂದರಂ ಅವರೊಂದಿಗೆ ಜಿಕೆ ರವೀಂದ್ರ ಕುಮಾರ್ ಅವರು ನಡೆಸಿದ್ದ ಸಂವಾದ ಕೇಳಬಹುದು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಬಿಎಸ್ ವಿಜಯರಾಘವನ್ ಅವರ ಹಾಡುಗಾರಿಕೆ. 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ. 12:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಕಥೆ ಪ್ರೇಮ ಸಾಫಲ್ಯ, ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದಕವಿ. ನಂತರ ಪಾರ್ಟುಗಳ ಪರದಾಟ, ಮಧುರಾ ಕರ್ಣಂ ಅವರಿಂದ ಪ್ರಬಂಧ ವಾಚನ, ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:30 ಎನ್ ಶ್ರೀನಾಥ್ ಅವರು ಹಾಡಿರುವ ದೇವರನಾಮಗಳು. 12:45 ನಮ್ಮ ಆರೋಗ್ಯದಲ್ಲಿ ವಿಶ್ವ ಥೈರಾಯ್ಡ್ ದಿನದ ಸಂದರ್ಭದಲ್ಲಿ ಮಕ್ಕಳಲ್ಲಿ ಥೈರಾಯ್ಡ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಎಂಡ್ರೋಕ್ರೈನಾಲಜಿಸ್ಟ್ ಡಾಕ್ಟರ್ ತೃಪ್ತಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ತೋಟಗಾರಿಕಾ ಅಭಿವೃದ್ಧಿ ಅಭಿಯಾನ ಕುರಿತು ಮಾಹಿತಿ. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಭಾವಗೀತೆಗಳನ್ನು ಕೇಳಬಹುದು. 1:20-1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಶ್ರೀನಿವಾಸ ಮೂರ್ತಿ ಅವರ ವೀಣಾ ವಾದನ ಪ್ರಸಾರವಾಗಲಿದೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಐ ಸಿಇಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಡಾಕ್ಟರ್ ಸಮಯ, ಮಹಿಳಾ ಆರೋಗ್ಯ ಕಾರ್ಯಕ್ರಮ. ವಿಶ್ವ ಥೈರಾಯ್ಡ್ ದಿನದ ಸಂದರ್ಭದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತು ಎಂಡೋಕ್ರಿನಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

0: position with over 7,700 votes. Election Commission has ordered a re-poll in the Falta following allegations of large-scale malpractice during the polling for the West Bengal Assembly elections. The re-polling was held on the 21st of this month. Union Education Minister Dharmendra Pradhan has given directions to depute a team of professors and technical experts from the Indian Institute of Technology Madras and IIT Kanpur to assist the Central Board of Secondary Education CBSE in ensuring a glitch-free re-evaluation process. This decision has been taken in view of the developments and concerns raised by students and parents regarding the CBSE post-results services portal. The Ministry of Education in a statement said that the expert team from the IITs will implement technological improvements of the system and will specifically examine portal stability and server performance. The team will also examine the overall IT infrastructure robustness and assist in taking corrective measures to ensure that login authentication, user access systems, payment gateways are accurate and in order. The government has advised all Indian citizens to avoid non-essential travel to the Democratic Republic of Congo, Uganda and South Sudan until further notice in view of the evolving Ebola outbreak situation. It also directed Indian citizens currently residing in or traveling to these countries to strictly follow public health guidance issued by local authorities and maintain heightened precautions. Ministry of Health and Family Welfare informed that India has not reported any case of Ebola disease. President Draupadi Murmu will present Padma Awards for the year 2026 at a civil investiture ceremony tomorrow. On this occasion, we are broadcasting 16 programs as part of our series People's Padma on Akashwani. In these episodes, we provide listeners insights into the work and life of Padma Awardees. These episodes are being broadcast today and tomorrow on 100.1 Akashwani Gold Channel. It can also be heard on our News on AIR app and News on AIR official YouTube channel. So stay tuned to Akashwani today and tomorrow. A four-member medical team from the All India Institute of Medical Sciences, AIIMS Delhi, today conducted the second autopsy of the former model turned actor Trisha Sharma in Bhopal. The postmortem lasted nearly 3 hours under tight security arrangements. After completion of legal formalities, the body was handed over to the family and the last rites were performed at the Bhadbhada Crematorium in Bhopal. Her family had requested the medical team to adopt a multidisciplinary forensic, pathological and radiological approach and independently examine concerns they claim were not adequately addressed during the first postmortem conducted in the city. The India Meteorological Department has issued a red color warning for heatwave to severe heatwave conditions over East Uttar Pradesh, East Madhya Pradesh and Vidarbha today. The weather agency also forecast heatwave conditions in isolated pockets over Uttar Pradesh, Madhya Pradesh, Vidarbha, Punjab, Haryana, Chandigarh and Delhi during the next 5 days. And with that, we end this news bulletin.
1: Samaya 6 gante 10 nimisha nama mundina karyakrama idiga
2: Akashavani Mysuru
3: Cinema Yana
2: Jana Mechida Kannada Chitragala Nenapina Male
4: ತರಸು ಅವರ ಆಕಸ್ಮಿಕ ಅಪರಾಧಿ ಹಾಗೂ ಪರಿಣಾಮ ಎಂಬ ಮೂರು ಕಾದಂಬರಿಗಳನ್ನು ಆಧರಿಸಿ ಚಿತ್ರಕಥೆ ರಚಿಸಿ ಟಿಎಸ್ ನಾಗಾಭರಣ ನಿರ್ದೇಶನ ಮಾಡಿದ ಆಕಸ್ಮಿಕ ಆ ಸಾಲಿನ ಎರಡನೆಯ ಅತ್ಯುತ್ತಮ ಚಿತ್ರವೆಂದು ರಾಜ್ಯ ಪ್ರಶಸ್ತಿ ಗಳಿಸಿತು. ಹಂಸಲೇಖ ಅವರ ಸಂಗೀತ ಹಾಗೂ ಹಾಡುಗಳಿರುವ ಈ ಚಿತ್ರದ ಗೀತೆಗಾಗಿ ನಾಯಕ ಹಾಗೂ ಗಾಯಕ ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರೇಷ್ಠ ಹಿನ್ನೆಲೆ ಗಾಯಕ ಪ್ರಶಸ್ತಿಯನ್ನ ಪಡೆದರು. ಗೀತಾ ಮತ್ತು ಮಾಧವಿ ಈ ಚಿತ್ರದ ನಾಯಕಿಯರು. ಬಡವರ ಮನೆಯ ಹುಡುಗಿ ಇಂದ್ರಾಳನ್ನ ನಾಟಕದ ಕಂಪನಿಗೆ ಸೇರಿಸುವೆ ಎಂದು ರೈಲಲ್ಲಿ ಕರೆದೊಯ್ಯುತ್ತಿದ್ದಾನೆ ವ್ಯಾಸರಾಯ. ಅದೇ ಬೋಗಿಯಲ್ಲಿ ಇದ್ದಾನೆ ಚಿತ್ರದ ನಾಯಕ ಮೂರ್ತಿ. ರೈಲ್ವೆ ನಿಲ್ದಾಣದಲ್ಲಿ ನಿಗೂಢ ವ್ಯಕ್ತಿಯೊಬ್ಬನನ್ನ ಕಂಡು ಬೆದರಿದ ವ್ಯಾಸರಾಯ,
5: ಈ ಹೆಣ್ಣುಮಗು ನಾನು ನಿಮ್ ಕೈಲಿ ಬಿಟ್ಟು ಹೋಗ್ತಾ ಇದ್ದೀನಿ, ಶಿವಮೊಗ್ಗದವರೆಗೂ ಅಷ್ಟೇ ಆಗಲ್ಲ ಅಂತ ಹೇಳ್ಬೇಡಿ ರಾಯರೇ, ಹೇಳ್ಬೇಡಿ
4: ಎಂದು ಮೂರ್ತಿಗೆ ಹೇಳಿ ಓಡಿ ಹೋಗುತ್ತಾನೆ. ಆ ನಿಗೂಢ ವ್ಯಕ್ತಿ ತಾನು ಪೊಲೀಸ್ ಅಧಿಕಾರಿ ರಾಜಗೋಪಾಲ್, ವ್ಯಾಸರಾಯ ಎಂಬ ತಲೆ ಹಿಡುಕನನ್ನ ಹುಡುಕುತ್ತಿರುವೆ, ನೀವು ಕಂಡಿರಾ ಎಂದು ಕೇಳುತ್ತಾನೆ. ನಂತರ ರೈಲಲ್ಲೇ ಅಡಗಿದ್ದ ವ್ಯಾಸರಾಯನನ್ನ ಹಿಡಿದು ಅವನ ಕೈ ಕಟ್ಟಿ ರೈಲಿನಿಂದ ಇಳಿದ ಮೂರ್ತಿಯನ್ನ ಇಂದ್ರ ಹಿಂಬಾಲಿಸುತ್ತಾಳೆ. ಇಂದ್ರಾಳ ಜೊತೆ ಪ್ರವಾಸಿ ಮಂದಿರ ಒಂದರಲ್ಲಿ ಮೂರ್ತಿ ಆಶ್ರಯ ಪಡೆಯುತ್ತಾನೆ. ಅಲ್ಲಿ ನವಿಲುಕೆರೆ ಎಂಬ ಹಳ್ಳಿಯಲ್ಲಿ ಆನಂದಿ ಎಂಬಾಕೆಯ ಮನೆಗೆ ಬಂದಿದ್ದ ವ್ಯಾಸರಾಯ ತನ್ನನ್ನು ವಂಚಿಸಿ ಕರೆತಂದ ವಿಚಾರ ವಿವರಿಸಿ,
6: ನೀನು ಸಿಕ್ಕದೆ ಹೋಗಿದ್ದಿದ್ರೆ ನನ್ನ ಕತೆ ಏನಾಗ್ತಿತ್ತು, ನನ್ನಿಬ್ಬರು ತಂಗಿಯರು ನೋಡ್ಬೇಕು, ನನ್ನ ಮನೆ ಕರ್ಕೊಂಡೋಗಿ ನನ್ನ ಅಮ್ಮ ನೋಡ್ಬೇಕು
4: ಎಂದು ಕೇಳುತ್ತಾಳೆ ಆಕೆ. ಮೂರ್ತಿಗೆ ಒರಗಿ ರಾತ್ರಿ ಒಂದು ಕನಸು ಕಾಣುತ್ತಾಳೆ ಆಕೆ. ಆದರೆ ಬೆಳಗಾದಾಗ ಗೂಂಡಾಗಳೊಂದಿಗೆ ಬಂದ ವ್ಯಾಸರಾಯ ಮೂರ್ತಿಯ ತಲೆಗೆ ಹೊಡೆದು ಇಂದ್ರಾಳನ್ನ ಕರೆದೊಯ್ಯುತ್ತಾನೆ. ಪೊಲೀಸ್ ಅಧಿಕಾರಿಯನ್ನ ಭೇಟಿಯಾದ ಮೂರ್ತಿ,
3: ನಾನು ಆ ಹುಡುಗಿನ ಚಂಡಾಲ್ ಕೈನಿಂದ ತಪ್ಪಿಸೋದಕ್ಕೆ ಶಕ್ತಿ ಮೀರಿ ಹೋರಾಡಿದೆ ಸರ್. ಒಂದು ಹುಡುಗಿನ ಕಾಪಾಡೋಕಾಗ್ಲಿಲ್ವಲ್ಲ ಅನ್ನೋ ಸಂಕಟ ಇವತ್ತಿಗೂ ನನ್ನ ಕಾಡ್ತಾ ಇದೆ
4: ಎನ್ನುತ್ತಾನೆ. ಇದಾಗಿಯೇ ಕೆಲವು ಕಾಲದ ನಂತರ ರೈಲ್ವೆ ಹಳಿಯ ಮೇಲೆ ಕುಡಿದು ಕಾರು ಓಡಿಸುತ್ತಿದ್ದ ಕ್ಲಾರಾಳನ್ನ ಮೂರ್ತಿ ಕಾಪಾಡುತ್ತಾನೆ. ಮದುವೆ ನಿಶ್ಚಯವಾಗಿದ್ದರೂ ಕೂಡ ಗೆಳೆಯನೂ ಆಗಿದ್ದ ಗಂಡು ಪರಸ್ತ್ರೀ ಸಂಘದಲ್ಲಿ ಇದ್ದುದನ್ನ ಕಂಡು ಮದುವೆಯನ್ನ ಮುರಿದು ಕುಡಿತದ ದಾಸಳಾಗಿದ್ದಾಳೆ ಕ್ಲಾರಾ. ಎಂದು ಕೇಳುತ್ತಾನೆ ಮೂರ್ತಿ. ಕ್ರಮೇಣ ಮೂರ್ತಿಯ ಸಂಘದಿಂದ ಕುಡಿತ ಬಿಡುತ್ತಾಳೆ ಕ್ಲಾರಾ. ಇಬ್ಬರ ಸ್ನೇಹ ಪ್ರೀತಿಗೆ ತಿರುಗುತ್ತದೆ. ಒಮ್ಮೆ ಲೆವೆಲ್ ಕ್ರಾಸಿಂಗ್ ಬಳಿ ಹಿಂದಿನದೆಲ್ಲ ನೆನಪಾಗಿ ಕ್ಲಾರಾಳಿಗೆ ಇಂದ್ರಾಳ ಕಥೆಯನ್ನ ಹೇಳಿದಾಗ,
7: ಆ ದೇವರು ನಿಮ್ಗೆ ಎಷ್ಟು ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ, ನಿಮ್ಮನ್ನ ಹೆತ್ತ ತಾಯಿ ತುಂಬಾ ತುಂಬಾ ಪುಣ್ಯ ಮಾಡಿರ್ಬೇಕು
4: ಎನ್ನುತ್ತಾಳೆ ಕ್ಲಾರಾ. ಹಿರಿಯರ ಆಶೀರ್ವಾದದಿಂದ ಮದುವೆಯಾದ ಮೂರ್ತಿ ಹಾಗೂ ಕ್ಲಾರಾ ಮಧುಚಂದ್ರಕ್ಕಾಗಿ ಆಗುಂಬೆಗೆ ಬರುತ್ತಾರೆ. ಎಂದು ಹಾಡುತ್ತಾ ಸಂತೋಷದಿಂದ ಕುಣಿಯುತ್ತಿದ್ದ ಕ್ಲಾರಾ ನಿಚ್ಚಣಿಕೆ ಕುಸಿದು ಆಗುಂಬೆಯ ಪ್ರಪಾತಕ್ಕೆ ಬಿದ್ದು ತೀರಿಕೊಳ್ಳುತ್ತಾರೆ. ಇದೀಗ ಪೊಲೀಸ್ ಅಧಿಕಾರಿಯಾಗಿರುವ ಮೂರ್ತಿಗೆ ಸ್ತ್ರೀ ಶೋಷಣೆಯನ್ನ ನಿಲ್ಲಿಸಿ ಅದಕ್ಕೆ ಕಾರಣರಾದ ದುಷ್ಟರನ್ನ ಸದೆಬಡಿಯುವುದೇ ಜೀವನದ ಗುರಿ. ಜೈಲು ಸೇರಿ ಸಾಯುವ ಸ್ಥಿತಿಯಲ್ಲಿದ್ದ ಆನಂದಿಗೆ ದೂರ ಸರಿದಿದ್ದ ಆಕೆಯ ಮಗಳನ್ನ ಭೇಟಿ ಮಾಡಿಸಿ ನೆರವಾಗುವ ಮೂರ್ತಿಗೆ ಆಕೆ ತನಗೆ ಬರೆದ ಪತ್ರ ಸಿಕ್ಕಿ ಕಾಟಯ್ಯ, ತಿಪ್ಪರಾಜು, ವ್ಯಾಸರಾಯ ಎಂಬ ದುಷ್ಟರು ವೇಶ್ಯಾವಾಟಿಕೆಗೆ ಹೆಣ್ಣು ಮಕ್ಕಳನ್ನ ಸಾಗಿಸುವ ವಿಚಾರ ತಿಳಿಯುತ್ತದೆ. ಕಾಟಯ್ಯನನ್ನ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಿಸಿದಾಗ ತಿಪ್ಪರಾಜು ಸತ್ತು ಹೋಗಿದ್ದಾನೆ, ವ್ಯಾಸರಾಯ ಹುಬ್ಬಳ್ಳಿಗೆ ಹೋಗಿದ್ದಾನೆ ಎಂಬ ಸುದ್ದಿ ತಿಳಿದು ಹುಬ್ಬಳ್ಳಿಗೆ ಬರುವ ಮೂರ್ತಿ,
8: ಹುಟ್ಟಿದರೆ

0: ಎಂದು ಹಾಡುವಾಗ ವ್ಯಾಸರಾಯನನ್ನು ಕಂಡು ಬೆನ್ನು ಹತ್ತಿದರೂ ಕೂಡ ಕಡೇಗಳಿಗೆಯಲ್ಲಿ ವ್ಯಾಸರಾಯ ರೈಲಲ್ಲಿ ಬೆಂಗಳೂರಿಗೆ ಹೊರಟಿರುವ ವಿಚಾರ ತಿಳಿಯುತ್ತದೆ. ಇಡೀ ರೈಲನ್ನೇ ಜಾಲಾಡಿದ ಮೂರ್ತಿಗೆ ವ್ಯಾಸರಾಯ ಸಿಗದೇ ಇದ್ದರೂ ಕೂಡ ದುಷ್ಟರಿಂದ ತಪ್ಪಿಸಿಕೊಂಡು ಓಡುತ್ತಿದ್ದ ಇಂದ್ರ ಭೇಟಿಯಾಗುತ್ತಾಳೆ. ವೇಶ್ಯ ವೃತ್ತಿಗೆ ಇಳಿಯುವುದನ್ನು ತಪ್ಪಿಸಿಕೊಳ್ಳಲು ಏನೇನೋ ಕೆಲಸ ಮಾಡಿ 4 ವರ್ಷ ಜೀವನ ಸಾಗಿಸಿದ್ದ ಇಂದ್ರ ಇದೀಗ ಮತ್ತೆ ತನ್ನ ಬೆನ್ನು ಹತ್ತಿದ ವ್ಯಾಸರಾಯನಿಂದ ಪಾರಾಗಲು ಓಡುತ್ತಿರುವ ವಿಚಾರವನ್ನು ತಿಳಿಸಿ, ನಿಮ್ಮನ್ನ ಕಂಡು
1: ಇದುವರೆಗೂ ನಾನು ಬದುಕಿದ್ದಕ್ಕೆ ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು, ಪ್ರಾಣ ಬಿಡ್ತೀನಿ
0: ಎನ್ನುತ್ತಾಳೆ. ಗೂಂಡಾಗಳ ಜೊತೆ ಅಲ್ಲಿಗೆ ಬಂದು ಇಂದ್ರಾಳನ್ನ ಮತ್ತೆ ಅಪಹರಿಸಲು ಯತ್ನಿಸಿದ ವ್ಯಾಸರಾಯ ರೈಲು ಕಂಬಿಗೆ ಕಾಲು ಸಿಲುಕಿ ದಾರುಣವಾಗಿ ಸಾಯುತ್ತಾನೆ. ಮೂರ್ತಿ ಹಾಗೂ ಇಂದ್ರ ಒಂದಾಗುವರು ಎಂಬ ಸೂಚನೆಯೊಂದಿಗೆ ಆಕಸ್ಮಿಕ ಚಿತ್ರ ಮುಕ್ತಾಯ.
2: ಸಿನಿಮಾ ಯಾನ,
3: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಕೇಳಿದಿರಿ.
2: ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್,
3: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
5: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
6: Build a career that balances mind, body and future.
7: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
8: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
9: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
4: ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಆತ್ಮೀಯ ಕೇಳುಗರೇ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
1: ನನ್ನ ಮಗು ಆಸ್ಪತ್ರೆಗೆ ಹೋಗೋ ಮಗುವಾಗಿರಲಿಲ್ಲ, ಸ್ಮಶಾನ ಸೇರೋ ಮಗುವಾಗ್ಬಿಟ್ಟಿತ್ತು.
2: ಛೇ, ಮತ್ತೆ ಆ ಸತ್ತೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
1: ಮನೆಯವ್ರಿಗೆ ಹೇಳದೆ ಕೇಳದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತ ಮಗುನ ಹೊತ್ಕೊಂಡು ಹೋದರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೇನಮ್ಮ?
0: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.

0: ಆಕಾಶವಾಣಿ ಇದೀಗ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ ಇಂದಿನ ವಿಷಯ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುವಲ್ಲಿ ಖನಿಜಗಳ ಪಾತ್ರ.
1: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಜಾಗತಿಕ ತಾಪಮಾನ ತಗ್ಗಿಸುವಲ್ಲಿ ಖನಿಜಗಳ ಪಾತ್ರ. ಯಾವುದೇ ಒಂದು ದೇಶವು ಸಶಕ್ತವಾಗುವತ್ತ ಗಮನ ಹರಿಸಿದಂತೆ ಶಕ್ತಿಯ ಮೂಲಗಳನ್ನು ಸಮರ್ಪಕವಾಗಿ ಮತ್ತು ಸತತವಾಗಿ ಬಳಸ್ತಾ ಇರಬೇಕು. ಆದರೆ ಹೆಚ್ಚಿನ ಮಟ್ಟದಲ್ಲಿ ಬಳಸಲಾಗ್ತಾ ಇರುವಂತಹ ಕಲ್ಲಿದ್ದಲ ಬಳಕೆಯ ಪರಿಣಾಮವಾಗಿ ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹಿಂದೆಂದಿಗಿಂತಲೂ ಹೆಚ್ಚಳವಾಗ್ತಾ ಇರುವುದನ್ನ ನಾವು ಕಾಣ್ತಾ ಇದ್ದೇವೆ. ಹೆಚ್ಚು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾಯುಗೋಳಕ್ಕೆ ಜಮೆ ಮಾಡ್ತಾ ಹೋದ ಹಾಗೆ ಜಾಗತಿಕ ತಾಪಮಾನವು ಹೆಚ್ಚಳಗೊಂಡು ನೈಸರ್ಗಿಕ ವಿಕೋಪಗಳನ್ನ ಎದುರಿಸುವಂತಹ ಸಂಭವ ಹೆಚ್ಚು. ಇಂತಹ ವಿಕೋಪಗಳು ಮುಂದುವರೆಯಲು ಬಿಡದಂತೆ ಮತ್ತು ಪ್ಯಾರಿಸ್ ಒಪ್ಪಂದಕ್ಕೆ ಬದ್ಧವಾಗಿರುವಂತಹ ಭಾರತ 2030 ವೇಳೆಗೆ ನವೀಕರಿಸಬಹುದಾದಂತಹ ಇಂಧನಗಳ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು 2070 ವೇಳೆಗೆ ಸಂಪೂರ್ಣವಾಗಿ ಶುದ್ಧ ಶಕ್ತಿ ಮೂಲಗಳನ್ನು ಅಳವಡಿಸಿಕೊಂಡು ಮಾಲಿನ್ಯರಹಿತ ಅಂದರೆ ಮಾಲಿನ್ಯವನ್ನು ಸೊನ್ನೆಯಾಗಿಸುವಂತಹ ಗುರಿಯನ್ನು ಹೊಂದಿದೆ. ಆದರೆ ಅನಾಮತ್ತಾಗಿ ಕಲ್ಲಿದ್ದಲ ಉರಿಸುವುದನ್ನು ನಿಲ್ಲಿಸಕಾಗೋದಿಲ್ಲ ಮತ್ತು ಹಸಿರು ಇಂಧನಗಳ ಬಳಕೆಯನ್ನ ಹಂತ ಹಂತವಾಗಿ ಅಳವಡಿಸಿಕೊಳ್ಬೇಕಾಗುತ್ತೆ. ಪರ್ಯಾಯವಾಗಿ ಕಾರ್ಬನ್ ಡೈಆಕ್ಸೈಡ್ ವಾಯುಮಂಡಲಕ್ಕೆ ಸೇರ್ಪಡೆಗೊಳ್ಳುವ ಮೊದಲೇ

0: ಅದು ಉತ್ಪಾದನೆಯಾಗುವಂತಹ ಸ್ಥಳದಲ್ಲಿಯೇ ಸೆರೆ ಹಿಡಿದು ಸಂಗ್ರಹಿಸಿದ್ರೆ ಅದನ್ನ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಅಂತೀವಿ. ಹೀಗೆ ಗ್ರಹಣ ಮತ್ತು ಸಂಗ್ರಹಣಗೊಂಡ ಕಾರ್ಬನ್ ಡೈಆಕ್ಸೈಡ್ ಅನ್ನ ಭೂಮಿಯೊಳಗೆ ಹಾಗೂ ಮೇಲ್ಮೈ ಮೇಲೆ ಧಾರಾಳವಾಗಿ ಹರಡಿಕೊಂಡಿರುವ ಕೆಲವು ಖನಿಜಗಳಾದಂತಹ ಆಲಿವಿನ್ ಮತ್ತು ಸರ್ಪೆಂಟೈನ್ನಂತಹ ಖನಿಜಗಳೊಂದಿಗೆ ರಾಸಾಯನಿಕವಾಗಿ ವರ್ತಿಸುವಂತೆ ಮಾಡಿದಾಗ ಸರ್ಪೆಂಟೈನ್ ಮತ್ತು ಆಲಿವಿನ್ ಖನಿಜಗಳಲ್ಲಿರುವಂತಹ ಕ್ಯಾಲ್ಸಿಯಂ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್ಗಳು ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ರಾಸಾಯನಿಕವಾಗಿ ವರ್ತಿಸಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳಂತಹ ಇನ್ನೊಂದು ಉಪಯುಕ್ತ ಖನಿಜವೇ ಆಗಿ ಪರಿವರ್ತನೆಗೊಳ್ಳುತ್ತವೆ. ಇದನ್ನೇ ನಾವು ಮಿನರಲ್ ಕಾರ್ಬೊನೈಸೇಷನ್ ಅಂತ ಹೇಳಿ ಕರಿತೀವಿ. ಈ ಪ್ರಕ್ರಿಯೆಯಲ್ಲಿ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಕೂಡ ಬಳಕೆಯಾಗುತ್ತೆ ಮತ್ತೆ ಪುನಃ ವಾತಾವರಣಕ್ಕೆ ಬಿಡುಗಡೆಯಾಗುವಂತಹ ಯಾವುದೇ ಅಡ್ಡ ಪರಿಣಾಮವೂ ಇಲ್ಲ ಮತ್ತು ಪರಿವರ್ತನೆಗೊಂಡಂತಹ ಕಾರ್ಬೋನೇಟ್ ಖನಿಜವನ್ನ ಲಕ್ಷ್ಯವಿಟ್ಟು ನೋಡಿಕೊಳ್ಳುವಂತಹ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ನಿಜವಾಗಿ ಹೇಳಬೇಕು ಅಂದ್ರೆ ಈ ಶಿಥಿಲೀಕರಣ ಎನ್ನಲಾಗುವ ಇದೊಂದು ನೈಸರ್ಗಿಕವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ. ಸಾಮಾನ್ಯವಾಗಿ ಈ ಖನಿಜಗಳಲ್ಲಿ ಅತ್ಯಂತ ನಿಧಾನವಾಗಿ ಜರುಗ್ತಾನೇ ಇರುತ್ತೆ. ಆದರೆ ಇದೇ ಕ್ರಿಯೆಯನ್ನ ಅಗತ್ಯ ಉಷ್ಣತೆ ಮತ್ತು ಒತ್ತಡವನ್ನ ಸೃಜಿಸಿ ಆಲಿವಿನ್ ಮತ್ತು ಸರ್ಪೆಂಟೈನ್ ಖನಿಜಗಳ ಜೊತೆಗೆ ಸೆರೆ ಹಿಡಿದು ಸಂಗ್ರಹಿಸಿದ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಾಸಾಯನಿಕವಾಗಿ ವರ್ತಿಸುವಂತೆ ಮಾಡಿದ್ದೇ ಆದಲ್ಲಿ ಇಡೀ ಪ್ರಕ್ರಿಯೆಯನ್ನ ಚುರುಕುಗೊಳಿಸಬಹುದು. ವಾಯುಮಂಡಲದಲ್ಲಿ ಕೆಲವು ವರ್ಷಗಳ ಕಾಲ ನೆಲೆಗೊಳ್ಳುವಂತಹ ಕಾರ್ಬನ್ ಜೀವರಾಶಿಗಳಲ್ಲಿ ದಶಕಗಳ ಕಾಲ ನೆಲೆಗೊಳ್ಳುತ್ತೆ. ಮಣ್ಣು ಮತ್ತು ಸಮುದ್ರಗಳಲ್ಲಿ ನೂರಾರು ವರ್ಷಗಳಿಂದ ಹಿಡಿದು ಸಾವಿರಾರು ವರ್ಷಗಳ ಕಾಲ ನೆಲೆಗೊಳ್ಳುತ್ತೆ. ಆದರೆ ಕಲ್ಲುಗಳಲ್ಲಿ ಲಕ್ಷಾಂತರ ವರ್ಷಗಳ ಕಾಲ ನೆಲೆಗೊಳ್ಳುತ್ತವೆ. ಹಾಗಾಗಿ ವಾತಾವರಣದ ಕಾರ್ಬನ್ ಎಲ್ಲವೂ ಕಲ್ಲುಗಳಲ್ಲಿ ನೆಲೆಗೊಂಡರೆ ಸ್ಥಿರವಾಗಿ ನಿಂತು ಜಾಗತಿಕ ತಾಪಮಾನದಂತಹ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಂಡಂತಾಗುತ್ತೆ. ಸಂಶೋಧನಾ ಹಂತದಲ್ಲಿ ಒಳ್ಳೆಯ ಫಲಿತಾಂಶವನ್ನ ಕೊಟ್ಟಿರುವಂತಹ ಈ ತಂತ್ರಜ್ಞಾನವನ್ನ ವಾಣಿಜ್ಯಿಕವಾಗಿ ಅಳವಡಿಸಿಕೊಳ್ಬೇಕಾದ್ರೆ ಸದರಿ ಖನಿಜಗಳ ಲಭ್ಯತೆಯ ಕುರಿತು ಅನ್ವೇಷಣೆ ಆಗಬೇಕು, ಗಣಿಗಾರಿಕೆ ಆಗಬೇಕು, ಖನಿಜಗಳನ್ನ ಕುಟ್ಟಿ ಪುಡಿ ಮಾಡುವುದು ಜೊತೆಗೆ ಸರ್ಪೆಂಟೈನ್ ಗಣಿಗಾರಿಕೆಯ ಸಮಯದಲ್ಲಿ ಉತ್ಪತ್ತಿಯಾಗುವಂತಹ ನೈಸರ್ಗಿಕ ಆಸ್ಬೆಸ್ಟಾಸ್ ಅಥವಾ ಕಲ್ನಾರು ಅಂಶದ ವಿಷಕಾರಿ ಧೂಳಿನ ನಿರ್ವಹಣೆ, ಸಂಗ್ರಹಣೆಗೊಂಡ ಕಾರ್ಬನ್ ಡೈಆಕ್ಸೈಡ್ನ ಸಾಗಣೆ ಸೇರಿದಂತೆ ಹಲವು ಹಂತಗಳು ಸೇರಿಕೊಳ್ತವೆ. ಈ ಎಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ನಿರ್ವಹಿಸಿ ಯಶಸ್ವಿಯಾದಲ್ಲಿ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಮಿನರಲ್ ಕಾರ್ಬೊನೈಸೇಷನ್ ವಿಧಾನವು ಭೂಮಿಯ ತಾಪಮಾನವನ್ನು ನಿಯಂತ್ರಿಸುವಲ್ಲಿ ಅತ್ಯಂತ ನಿರ್ಣಾಯಕವಾಗಬಲ್ಲದು.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ
2: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.
3: ಆಕಾಶವಾಣಿ ಮೈಸೂರು FM 100.6.
4: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
7: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mandapa, Mysuru. Call 9980841859.
8: Aatmiya Kelugare, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ, ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
9: ಅದಾದ್ಮೇಲೆ ಸೌರಭ್ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು SLV ಸಿರಿಲ್ ಅಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25-30 days ಕಂಪ್ಲೀಟ್ ಮಾಡ್ತು. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್, ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಮಜಾ ಕೊಡ್ತು ನಂಗೆ.
10: ಕಣ್ಣು ಕಣ್ಣು ಮಾಡಿ ಮೀಟು,
11: ಜೋಡಿ ಆಯ್ತು ಮನ್ಸಲೀಗ ಹಾಡು ಬೀಟು,
12: ಒಂದೇ ಆಯ್ತು ಪ್ರೀತಿಯನ್ನ ಸಣ್ಣ ಗೀಟು,
13: ದಾಟಿ ಆಯ್ತು ತಾಳಿ ಕಟ್ಟು ಟೈಮ್ ಆಯ್ತು.
8: ಕೇಳಿ ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
3: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
10: ಈಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲು ಆರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
14: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
15: ಆರ್ಬಿಐ ಹೇಳುತ್ತೆ,
14: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
16: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು.
17: ಬಜೆಟ್ ಮಾಡಿ ಆಯ್ತಾ?
16: ಹಾ, 5,000 ಉಳಿತು.
17: ಹೊಸ ಸೀರೆ ತಗೊಳ್ಳ?
16: ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ.
17: ಇನ್ನೊಂದು?
16: ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
17: ಬಂದ್ಬಿಟ್ಲು ದೊಡ್ಡದಾಗಿ.
16: ಹೋಗಿ.
15: ಆರ್ಬಿಐ ಹೇಳುತ್ತೆ,
16: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
18: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸ ದ್ರೋಹ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರುಪಾಲು. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಹೊಸತನದ ಪರ್ವ ಆರಂಭವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ ಜೂನ್ ತಿಂಗಳಿನಿಂದ ಈವರೆಗೆ ಒಟ್ಟು 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳ ಪುಟಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗಿದೆ. ಪೋಡಿಮುಕ್ತ ಅಭಿಯಾನ 2.0 ಆರಂಭಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ 3,247 ಗ್ರಾಮಗಳನ್ನು ಪೋಡಿಮುಕ್ತಗೊಳಿಸಲಾಗಿದೆ. 8,261 ಹೊಸ ಗ್ರಾಮಗಳನ್ನು ಗುರುತಿಸಿ 2 ಲಕ್ಷ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. 2025-26 ಸಾಲಿನಲ್ಲಿ ವಾಣಿಜ್ಯ ತೆರಿಗೆಯಿಂದ 110,351 ಕೋಟಿ, ಅಬಕಾರಿ ತೆರಿಗೆಯಿಂದ 40,183 ಕೋಟಿ, ನೋಂದಣಿ ಮುದ್ರಾಂಕ, ಮೋಟಾರು ವಾಹನ ಹಾಗೂ ತೆರಿಗೇತರ ರಾಜಸ್ವ ಸೇರಿ ಒಟ್ಟು ಸ್ವಂತ ರಾಜಸ್ವ 212,789 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಜಿಎಸ್ಟಿ ತೆರಿಗೆ ಸಂಗ್ರಹಣೆಯಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ 2ನೇ ಸ್ಥಾನ ಲಭ್ಯವಾಗಿದ್ದು 2023-24 ಸಾಲಿನಲ್ಲಿ 94,363 ಕೋಟಿ, 2024-25 ಸಾಲಿನಲ್ಲಿ 102,586 ಕೋಟಿ ಹಾಗೂ 2025-26 ಸಾಲಿನಲ್ಲಿ 110,814 ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಯಲುಸೀಮೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರವೇ ದೊಡ್ಡ ಬರವಾಗಿ ಪರಿಣಮಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಟೀಕಿಸಿದ್ದಾರೆ. 6 ವರ್ಷಗಳಲ್ಲಿ 2,460 ಕಾಮಗಾರಿಗಳಿಗೆ ಇನ್ನೂ ಚಾಲನೆ ಸಿಕ್ಕಿಲ್ಲ. ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿಗಾಗಿ ಸ್ಥಾಪಿತವಾದ ಮಂಡಳಿಯನ್ನೇ ಅನುದಾನದ ಬರದಿಂದ ಕುಂಠಿತಗೊಳಿಸಿರುವುದು ರಾಜ್ಯ ಸರ್ಕಾರದ ಘೋರ ವೈಫಲ್ಯವಾಗಿದೆ ಎಂದು ಆರೋಪಿಸಿದ್ದಾರೆ. 2025-26 269 ಕಾಮಗಾರಿಗಳ ಪೈಕಿ ಕೇವಲ 1ನೇ ಕಾಮಗಾರಿ ಪೂರ್ಣ, 19.48 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಬಿಡುಗಡೆ ಮಾಡಿದ್ದು ಕೇವಲ 12.25 ಕೋಟಿ ರೂಪಾಯಿ ಮಾತ್ರ. ಹಾಗಾಗಿ ಇದು ಅಭಿವೃದ್ಧಿ ಸರ್ಕಾರವಲ್ಲ, ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಬೊಕ್ಕಸ ಬರಿದಾಗಿಸಿ ಈಗ ಬಯಲುಸೀಮೆಯ ಜನರ ಭವಿಷ್ಯವನ್ನೇ ಕತ್ತಲಾಗಿಸಿದ್ದಾರೆ ಎಂದು ಅವರು ದೂರಿದ್ದಾರೆ. ರಾಜ್ಯಾದ್ಯಂತ ನಗರ ಆರೋಗ್ಯ ಕೇಂದ್ರಗಳು ಮತ್ತು ನಮ್ಮ ಕ್ಲಿನಿಕ್ಗಳಿಗೆ ಅತ್ಯಾಧುನಿಕ ಪ್ರಯೋಗಾಲಯ ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಜನಸಾಮಾನ್ಯರ ಆರೋಗ್ಯ ರಕ್ಷಣೆಯೇ ರಾಜ್ಯ ಸರ್ಕಾರದ ಆದ್ಯತೆಯಾಗಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಆರೋಗ್ಯ ಸೇವೆಗಳ ಮೂಲಕ ನಿರಂತರವಾಗಿ ಶ್ರಮಿಸುತ್ತಿದೆ. ರಾಜ್ಯದ ನಾಗರಿಕರಿಗೂ ಗುಣಮಟ್ಟದ ಚಿಕಿತ್ಸೆ ಕಲ್ಪಿಸುವುದು ಸರ್ಕಾರದ ಸಂಕಲ್ಪ. ಇದೇ ಬದ್ಧತೆಯೊಂದಿಗೆ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಪುರ ಮತ್ತು ದೇವದುರ್ಗದಲ್ಲಿ ನೂತನ ತಾಯಿ ಮಕ್ಕಳ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಇಲ್ಲಿನ ಜನರಿಗೆ ಕಳೆದ 3 ವರ್ಷಗಳಲ್ಲಿ ವಂಚಿಸುವ ಕೆಲಸ ಮಾಡಿದೆ, ಇಲ್ಲಿನ ಜನರಿಗೆ ವಿಶ್ವಾಸ ದ್ರೋಹ ಮಾಡಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಒಳಜಗಳದಿಂದ ಜನಹಿತದ ಕೆಲಸಗಳನ್ನು ಕಡೆಗಣಿಸಲಾಗಿದೆ, ಜನಹಿತಕ್ಕೂ ಈ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತಿರುವ ನಾಯಕರು ಸರ್ಕಾರವನ್ನು ತಮಗಾಗಿ ಬಳಸಿಕೊಳ್ಳುತ್ತಿದ್ದಾರೆ, ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಕಾಂಗ್ರೆಸ್ಸಿನ ಎಟಿಎಂ ಆಗಿದೆ ಎಂದು ದೂರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿಯ ಅಳ್ವೇಕೋಡಿ ಸಮೀಪದ ತಟ್ಟಿಹಕ್ಕಲ ಕಳಿನೊಟ್ಟಿ ಹೊಳೆಯಲ್ಲಿ ಕಪ್ಪೆಚಿಪ್ಪು ತೆಗೆಯಲು ಹೋದ 8 ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಇಂದು ಸಂಭವಿಸಿದೆ. ಓರ್ವ ಪುರುಷ ಹಾಗೂ 7 ಮಹಿಳೆಯರು ಸೇರಿದಂತೆ ಒಟ್ಟು 8 ಜನ ಸಾವನ್ನಪ್ಪಿದ್ದಾರೆ. ಈ 8 ಜನರ ಶವ ಪತ್ತೆಯಾಗಿದೆ. ಕಪ್ಪೆಚಿಪ್ಪು ಆರಿಸಲು 14 ಜನರ ತಂಡ ಇಂದು ಮಧ್ಯಾಹ್ನ ನದಿಗೆ ಇಳಿದಿದ್ದರು. ತಡರಾತ್ರಿ ಸುರಿದ ಮಳೆಗೆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿತ್ತು. ಜೊತೆಗೆ ಅಲೆಗಳ ಅಬ್ಬರದಿಂದ ನೀರಿನ ಮಟ್ಟ ಏರಿಕೆಯಾಗಿ ಮುಳುಗಿದ್ದಾರೆ ಎನ್ನಲಾಗಿದೆ. ನದಿಯಿಂದ 3 ರಕ್ಷಿಸಲಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನೂ 3 ಪತ್ತೆಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ತಟ್ಟೆಹಕ್ಕಲು ನದಿಯಲ್ಲಿ ಕಪ್ಪೆಚಿಪ್ಪು ತರಲು ಹೋದವರ ಪೈಕಿ ಒಂದೇ ಕುಟುಂಬದ 8 ಜನರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಇದೊಂದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಘಟನೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ತಲಾ 5 ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಣದ ಬಡತನ ಇದ್ದಾಗಲೇ ಗುಣಮಟ್ಟದಲ್ಲಿ ಅತ್ಯಂತ ಶ್ರೀಮಂತಿಕೆ ಇದ್ದ ಸಿನಿಮಾಗಳನ್ನು ಕೊಟ್ಟಿರುವ ಕನ್ನಡ ಚಿತ್ರರಂಗ ಈಗ ಹಣದ ಶ್ರೀಮಂತಿಕೆಯಲ್ಲಿ ಗುಣಮಟ್ಟ ಬಡವಾಗಿದೆ. ಇದಕ್ಕೆ ಸಿನಿಮಾ ರಂಗ ಕನ್ನಡತನದ ಬೇರುಗಳಿಂದ ಕಳಚಿಕೊಂಡಿರುವುದೇ ಕಾರಣ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಯೋಜಿಸಿದ್ದ ಚಂದನವನ ಅಂದು ಇಂದು ಮುಂದು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಶತಮಾನ ಪೂರೈಸಿರುವ ಚಂದನವನಕ್ಕೆ ಸತ್ವ ಮತ್ತು ಸಂಸ್ಕಾರದ ಜೊತೆಗೆ ಸಾಂಸ್ಕೃತಿಕವಾಗಿ ಆಳವಾದ ಬೀರುಗಳಿವೆ. ಚಂದನವನ ತನ್ನ ಇತಿಹಾಸದಲ್ಲಿ ಎಂದು ಕೇವಲ ಮನರಂಜನೆಯ ಮಾಧ್ಯಮವಾಗಿರಲಿಲ್ಲ, ಬದಲಿಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಬದುಕಿನ ಮೌಲ್ಯಗಳನ್ನು ಬಿಂಬಿಸುವ ಕನ್ನಡಿಯಾಗಿತ್ತು ಎಂದು ಹೇಳಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ನೀರಿನ ಅದಾಲತ್ ಆಯೋಜಿಸಲಾಗಿದೆ. ಇಂದು ಅದಾಲತ್ ಜೊತೆಗೆ ಜನರು ಎದುರಿಸುತ್ತಿರುವ ಕುಡಿಯುವ ನೀರು ಮತ್ತಿತರ ಸಮಸ್ಯೆ ಆಲಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಸೈಕಲ್ ಸವಾರಿ ಮೂಲಕ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು. ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿದ ಅವರು, ಪ್ರತಿ ಗ್ರಾಮ, ಪಟ್ಟಣ, ನಗರ ಪ್ರದೇಶಗಳಲ್ಲಿ ನೀರಿನ ಅದಾಲತ್ ನಡೆಸುವ ಮೂಲಕ ಬಾವಿ ಹಾಗೂ ಕೊಳವೆ ಬಾವಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಹಾಕಿ ನೀರಿನ ಅಭಾವ ನೀಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ವಿದ್ಯುತ್ ಸಮಸ್ಯೆ, ಪೈಪ್ಲೈನ್ ರಿಪೇರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ನೀರಿನ ತೊಂದರೆ ಎದುರಿಸುತ್ತಿರುವ ಸಾರ್ವಜನಿಕರು ನೇರವಾಗಿ ಅಧಿಕಾರಿಗಳಿಗೆ ದೂರು ನೀಡುವಂತೆ ಆದೇಶಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಗಿಡಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30 ಪಹಣಿಯಂತೆ 15 ಖರಾಬು ಗೋಕಾಡು ಇದ್ದು, ಸರ್ಕಾರದ ಈ ಜಮೀನಿನಲ್ಲಿ 35-45 ಅಳತೆಯ ಮನೆಯನ್ನು ಅಕ್ರಮವಾಗಿ ನಿರ್ಮಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಕಟ್ಟಡ ಮಾಲೀಕರಿಗೆ ಮಂಚೇನಹಳ್ಳಿ ತಾಲೂಕು ತಹಶೀಲ್ದಾರ್ ಆದೇಶಿಸಿದ್ದಾರೆ. ರಾಜಸ್ವ ನಿರೀಕ್ಷಕರ ವರದಿಯಂತೆ ಸರ್ಕಾರದ ಗೋಕಾಡು ಜಮೀನಿನಲ್ಲಿ ಒತ್ತುವರಿ ಮಾಡಿಕೊಂಡು ಅಕ್ರಮವೆಸಗಿರುವುದು ಸಾಬೀತಾಗಿದೆ. ಕೂಡಲೇ ಅಕ್ರಮವಾಗಿ ಮನೆ ನಿರ್ಮಿಸಿದ ಕಟ್ಟಡ ಮಾಲೀಕರು ಒತ್ತುವರಿ ತೆರವುಗೊಳಿಸಿ ಖಾಲಿ ಪ್ರದೇಶವನ್ನು ಸರ್ಕಾರದ ವಶಕ್ಕೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಉತ್ತರ ಒಳನಾಡಿನ ಬಹುತೇಕ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಕಾರವಾರದ ವೀಕ್ಷಣಾಲಯಗಳಲ್ಲಿ 20 ಮಳೆ ಬಿದ್ದಿದೆ. ಉಳಿದಂತೆ ಮಂಕಿ 13, ತಾವರಗೇರ 10, ಮುಂಡಗೋಡ 40, ವಿಜಯಪುರ ನಾರಾಯಣಪುರದಲ್ಲಿ ತಲಾ 9 ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 3 600,000 ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸದ್ರೋಹ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ನೀರು ಪಾಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಆಕಾಶವಾಣಿ.
5: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ.
6: ಮೊದಲು ಜುಮ್ಕಿ
5: ಇಲ್ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
6: ಆದ್ರೆ ಆ ಜುಮ್ಕಿ
5: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
7: ಆರ್ಬಿಐ ಹೇಳುತ್ತೆ,
5: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:51.

0: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಎಂದಿನಂತೆ ವಾರದ ಗ್ರಾಮೀಣ ಚರ್ಚೆ ಹಟ್ಟಿ ಹರಟೆ ಇಂದು ಪ್ರಸಾರವಾಗಲಿದೆ. ಇದರಲ್ಲಿ ಭಾಗವಹಿಸ್ತಾದರೆ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರುಮೇಶ್ ಹಾಗೂ ಬಿ ಜಿ ಕವಿತಾ. ಅನಂತರ ಕೃಷಿ ಲೋಕವನ್ನು ನೀವು ಕೇಳಬಹುದು. ಅದಾದ ನಂತರದಲ್ಲಿ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟವಿದೆ. ಪ್ರಸ್ತುತಿ ಜಿಎನ್ ಮಂಜುನಾಥ್. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ.
1: And future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಅಜ್ಜ, ಇದು ಯಾವ ಗಿಡ?
4: ಟ್ಯಾಂಜರೀನ್. ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
3: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
4: ಯಾಕೆ?
3: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
4: ಓ ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
5: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
6: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
7: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
6: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
7: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
6: ಲಿಡ್ಕರ್, ನಂಬಿಕೆ ನಿರಂತರ.
8: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
9: ಮೇಡಮ್
10: ಹೇಳಿ.
9: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
10: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
9: ಆದ್ರೆ ಇದನ್ನು ಹೇಗ್ ಮಾಡೋದು?
10: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
9: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
10: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
9: ಅಷ್ಟೇ?
10: ಅಷ್ಟೇ.
9: ಗೊತ್ತಾಯ್ತು.
10: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
9: RBI ಹೇಳುತ್ತೆ,
11: ಜಾಣರಾಗಿರಿ, ಜಾಗರೂಕರಾಗಿರಿ.

0: ವಾರದ ಗ್ರಾಮೀಣ ಚರ್ಚೆ.
1: ಜಯಣ್ಣ
2: ಸುಂದ್ರಕ್ಕ, ಸಂತಗೋಗಿ ಫುಟ್ಬಾಲ್ ತಕ ಬಂದಿದೀವಲ್ಲ, ಚೀಲದಾಗ ಇದ್ದಿದ್ದ ನೋಡಿ ನೋಡಿ ನಿಗಾಡ್ತಾ ಇದ್ಲು.
1: ಚೀಲದಾಗ ಹಾಕ ಬಂದಿದ್ಯಪ್ಪ
2: ಫುಟ್ಬಾಲ?
1: ಫುಟ್ಬಾಲ ಅದಕ್ಕ
2: ಬೇಡ ಅಂದ್ರು ಕೇಳಲಿಲ್ವಲ್ಲ.
1: ಎಷ್ಟ್ ಫುಟ್ಬಾಲ್ ತಂದಿದ್ಯಪ್ಪ?
3: ಕಾಲಲ್ಲಿ ಒದ್ಯೋದನ್ನ ಬ್ಯಾಗಲ್ಲಿ ಹಾಕೊಂಡ್ ಬಂದ್ರೆ ಇನ್ನೇನ್ ಮಾಡ್ಲಿ, ನಗ್ಲ ಬೇಡ್ವಾ?
2: ಕಾಲಲ್ ಒದ್ದು ಆಟ ಆಡಕ್ಕಿಂತ ಮುಂಚೆ ಕ್ಲೀನಾಗಿರ್ತದಲ್ಲ, ಇನ್ಯಾವ್ದ್ರಲ್ಲಿ ಹಾಕೊಂಬರೋಣ ಅಂದಿ.
1: ಅಲ್ಲಕ್ಕಯ್ಯ, ಅವ್ಳು ಹೇಳ್ತಿರೋದು ಏನ ಅಂತಂದ್ರೆ ತಕಂಡೆಲ್ಲಪ್ಪ ಬ್ಯಾಟ್ಗೆ ಹೋಗಿ ಅಲ್ಲಿಂದ ರಸ್ತಗುಂಟ
3: ಬರ್ಬೇಕಿತ್ತು ಅಂತ.
2: ಅದು ಒಳ್ಳೇ ಇಲ್ಲ ನೋಡು,
1: ಹನ್ನೊಂದು ಜನ ಸೇರ್ಕತ್ತಿರ್ಲಿಲ್ಲ ಕಣಯ್ಯ, ಅದಕ್ಕೆ ಬರ್ಬರೋರೆಲ್ಲ ಸೇರ್ಕೊಳ್ಳೋರು.
2: ಇವನು ಬಲವಂತ ಮಾಡ್ದ. ಈಗ ಎಲ್ಲಾ ಕ್ರೀಡೆಗಳು ಮುಖ್ಯ, ಹಂಗಾಗಿ ಬರೀ ಕ್ರಿಕೆಟ್ ಯಾಕೆ ಆಡ್ಬೇಕು? ನಾವು ಸಾಲೆ ಮುಂದೆ ದೊಡ್ಡದಾಗಿ ಮೈದಾನ ಮಾಡಿಸಿಲ್ವಾ ಪಂಚಾಯತಿನವರು? ಆ ಕಡೆಗೊಂದು ಈ ಕಡೆಗೊಂದು ಅದೇನು ಅಂತಾರಲ್ಲಪ್ಪ, ಬಿಟ್ಟು ಗೋಲ್ ಅಂತಾರಲ್ಲ, ಅದನ್ನ ಮಾಡಿಸ್ಬಿಟ್ಟು ಫುಟ್ಬಾಲ್ ಆಡುಮ ಅಂತ ಹೇಳ್ತಾ ಇದ್ದ
3: ಚಂದ್ರಣ್ಣ. ಆರೋಗ್ಯಕ್ಕೆ ಒಳ್ಳೇದಲ್ವಾ ಅದಕ್ಕೆ
1: ಫುಟ್ಬಾಲ್ ಆಡ್ತಿರು ಕಂಜಯಣ್ಣ. ಆ ಕಡೆ ಹನ್ನೊಂದು ಜನ, ಈ ಕಡೆ ಹನ್ನೊಂದು ಜನ ಸೇರ್ಕೊಂಡು ಅವನ್ ಬುಟ್ರಿ ಇವನ್ ಓದೋದು, ಇವನ್ ಬುಟ್ರಿ ಅವನ್ ಓದೋದು, ಅವನ್ ತಕೊಂಡು ಹೋಯ್ತಾರೆ ಕಿತ್ಕೊಳ್ಳೋದು ಖಾಲಿಯೇ, ಆಮೇಲೆ ಡಿಚ್ಚಿ ಹೊಡಿಯೋದು ಆಯ್ತಾ, ಎಗ್ರಿ ಆಯ್ತಾ, ಅದೆಲ್ಲ ಮಾಡ್ತಿದ್ರು ಕಣ. ಅದಕ್ಕೆ ಅಲ್ಲಿ ಬಂದಿದ್ದವನೊಬ್ಬ ನೋಡ್ತಿದ್ದಂತ, ಇದು ಯಾಕೆ ಒಂದು ಬಾಲ್ಗೆ ಈ ಪಾರ್ಟಿ ಜನ ಕಚ್ಚಾಡಿದರು, ನನಗ್ ಬೇಕು ನನಗ್ ಬೇಕು ಅಂತ ಅನ್ಬಿಟ್ಟು ಹೇಳದಂತೆ, ಯಾಕಪ್ಪ ಇಷ್ಟು ಕಚ್ಚಾಡ್ದರಿ, ಎಲ್ಲಾರ್ಗೂ ಒಂದೊಂದು ಫುಟ್ಬಾಲ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಬೋದ್ನೆ.
2: ಅರಿಕತೆಯ ಕೇಳ್ತಾ ಇದ್ದೆ, ದಾಸರು ಒಂದು ಉಪಕತೆ ಬೋಸ್ ಅಂತ ಕೇಳಿದ್ರು, ಹೇಳ್ತೀನಿ ಕೇಳಿ ಸಂದಾಗದೆ. ಏನಂದ್ರ, ದಾಸರು ಅರಿಕತೆಯ ಮುಗಿಸಿದ್ರಂತೆ. ಮುಗಿಸ್ಬಿಟ್ಟು ಎಲ್ರಿಗೂ ಈ ದೇವಸ್ಥಾನದ ಮುಂದ್ಗಡೆ ಪ್ರಾಂಗಣದಾಗೆ ಆಸೆ ಕೊಟ್ಟಿದ್ರಂತೆ. ಈ ದಾಸರಿಗೆ ಏನು ಮನೆ ಕಳಕ್ ಜಾಗ ಇತ್ತಲ್ಲ, ಅದ್ರ ಪಕ್ಕದಲ್ಲಿ ಯಾರೋ ಒಬ್ಬ ಮನ್ಸ ಆಗ್ಲೇ ಮನೆ ಕಬಿಟ್ಟಿದ್ದ. ದಾಸರು ಹೋಗಿ ಅವನ ಪಕ್ಕ ಮನೆ ಕಂಡ್ರು, ಏನು ಮಲ್ಗಿ ಇನ್ನೇನ್ ನಿದ್ದೆ ಬರ್ಬೇಕು, ಅವನು ಎದ್ ಕೂತ್ಕೊಂಡು ಬಾಲ್ ಅಂದಂತೆ. ಬಾಲ್ ಅಂತ
3: ಫುಟ್ಬಾಲ್ ಆಡ್ತಾ ಇದ್ನ
2: ಗೊತ್ತಿಲ್ಲ ಇವ್ರೇನ್ ಅನ್ಕೊಂಡ್,
1: ರಾಮಾಯಣ ಕತೆ ಮಾಡಿದ್ನಪ್ಪ ಬಾಲ
2: ಬಾಲ್ ಅಂದ. ಆಮೇಕಿಂದ ಇವ್ರ ಹೊಸಿ ಸುಮ್ಕಾದ್ರು, ಮತ್ ಮನೆ ಕಂಡ. ಇನ್ನೊಂದು ಹತ್ತು ನಿಮಿಷ ಆಗಕ್ಕಿಲ್ಲ, ಮತ್ತೆ ಬಾಲ್ ಅಂದಂತೆ. ಇದು ಯಾಕೋ ನಾಲ್ಕೈದು ಸರಿ ಆದ್ಮೇಲೆ ದಾಸರು ಇನ್ನೇನ್ ನಿದ್ದೆ ಮಾಡಕ್ ಬಿಡುದಿಲ್ಲ ನನ್ನ ಅಂತ ತಡಿ ನೆಕ್ ಮುಂದಿನ ಕಿತ ಅವನ್ ಎದ್ದಾಗ ಇಲ್ಲದೆ ಬಾಲು ಅಂತ ಹೇಳ್ತೀನಿ. ಬರೀ ಮತ್ತಿನ್ನೊಂದು ಹತ್ತು ನಿಮಿಷ ಬಿಟ್ಬಿಟ್ಟು ಬಾಲ್ ಅಂದಂತೆ. ಇವ್ರು ದಾಸರು ನಿಂತ್ಕೊಬಿಟ್ಟು ಇಲ್ಲದೆ ಬಾಲು ಅಂದ್ರಂತೆ. ಅವನ್ ಚಾಡ್ಸ್ ಗೋಲ್ ಅಂದಂತೆ.
1: ಚೆನ್ನಾಗಿ ಹೇಳೋನೆ ಕಣಯ್ಯ,
2: ಅದು ಗಪ್ತಿ ಆಯ್ತದೆ
1: ಬಿಡಪ್ಪ.
3: ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ.
1: ಈಗ ನೋಡಪ್ಪ ಫುಟ್ಬಾಲು ಅಂತಿದ್ದಂಗೆ,
2: ಅದು ಇವರು ಗುರುರಾಜಲ್ ನಾಯ್ಡು ಅಂತ
1: ಹರಿಕತೆ
2: ದಾಸರು ಹೇಳಿದ ಕತೆ.
1: ಅರುಣ್ ಕುಮಾರ್ ಅಂತ ಕಯ್ಯ ಅವ್ರ ಹೆಸರು.
2: ಚಿಕ್ಕ ವಯಸ್ಸಿನ ಕೇಳಿದ ನೆನಪು. ಮುಂಚೆ ಎಲ್ಲ ಚಂದಾಗಿರೋದ್ ಬಿಡು, ಈಗ ಯಾವತ್ತಿಂದ ಶುರು ಹಚ್ಕೊಳ್ಳೋದಪ್ಪ ಫುಟ್ಬಾಲ್?
1: ನೋಡಪ್ಪ ಫುಟ್ಬಾಲ್ ಆಡಕ್ಕೆ ನಮ್ಗೇನ್ ಜಾಗ ಏನ್ ಇಲ್ವಯ್ಯ. ಈಗ ಈ ಸ್ಕೂಲ್ ಮನೆ ಮುಂದೆ ಆ ಪಾರ್ಟಿ ಜಾಗ ಅದೆ ಜಯಣ್ಣ. ನಮ್ಮ ಮೈಕ ಈಗ ಯಾವ ಆಟನೂ ಆಡ್ತಾ ಇಲ್ಲಕ್ಕಪ್ಪ. ಮೊದಲೆಲ್ಲ ಎಷ್ಟ್ ಆಟ ಆಡ್ತಿದ್ವಪ್ಪ ಜಯಣ್ಣ, ನಾವು ಹೈಸ್ಕೂಲ್ ಮನೆ
3: ಸಂಘದಿಂದ ಕರೆಸ್ತಾ ಇದೀವಿ.
1: ಏನವ್ವ
3: ಫುಟ್ಬಾಲ್ ಆಟ ಆಡ್ಸಕ್ಕೆ ತರಬೇತಿ ಕೊಡಕ್ಕೆ ಅಂತ?
1: ಹೆಣ್ಮಕ್ಳೆಲ್ಲ ಆಡ್ದಾರೆ, ಬಹಳ ಸಂತೋಷ ಬಿಡು. ಈಗ ಟಿವಿನಾಗೆ ಎಲ್ಲ ನೋಡೋದಿಲ್ವಾ ಜಯಣ್ಣ, ಕ್ರಿಕೆಟ್ ಇವೆಲ್ಲ
2: ಯಾವ ಆಟ ಇದ್ರು ಹೆಣ್ಣೈಕ್ಲು ಆಡ್ತಾರೆ ತಕ್ಕ. ಈಗ ಫುಟ್ಬಾಲ್ ಹಾಕಿ ಆಡಕ್ಕಿಲ್ವಾ
1: ನಮ್ಮಂಗೆ ಅವರು?
2: ಮತ್ತೆ ಅದಕ್ಕ ಅವ್ ಕರಿಯದ್ ಕರಿತೀರ, ಯಾರಾದ್ರೂ ಒಬ್ರು ಗಂಡ ಇದ್ರೆ ಹೇಳ್ಬಿಡಿ, ನಾವು ತರಬೇತಿಗೆ ತಕ ಬಿಡ್ತೀವಿ.
3: ಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡಕ್ಕೆ ಅಂತ ಬರ್ತಾ ಇದಾರೆ, ಗಂಡೈಕ್ಲು ಬರ್ತಾರೆ ಹೆಣ್ಣೈಕ್ಲು ಬರ್ತಾರೆ. ನಿಮ್ಗೆ ಯಾವ ಟೈಮ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ ಬಂದು
1: ಈಗ ಟ್ರೈನಿಂಗ್ ತಗೊಂಡ್ಬಿಡ,
3: ಟ್ರೈನಿಂಗ್ ತಗೊಂಡ್ಬಿಡ.
1: ಈಗ ಹೆಂಗೆ ಒದ್ದಾಡ್ತಿದ್ಮಲ್ಲಪ್ಪ ಫುಟ್ಬಾಲ್ ತಕೊಂಡು ಕಾಲು ಉಳ್ಕಸ್ಕೊಂಡ್ ಬಿಟ್ಟಿರ್ಲಿಲ್ವಾ ಜಯಣ್ಣ ನೀನು? ನಿಂಗಮ್ಮ ಹೋಗ್ಬಿಟ್ಟು ಉಳುಕ ತಗಸ್ನಿಲ್ವಾ?
2: ಉಳುಕ್ ತೆಗಿತೀನಿ ಅಂತ ತುಳಿದ್ಬಿಟ್ಟು
1: ಕಾಲೇ ಮುರ್ದಾಕ್ಬಿಟ್ಲಪ್ಪ.
2: ಅದೇನೋ ಹೇಳ್ತಾರೆ ಇಂಗ್ಲಿಷ್ ನಾಗೆ
1: ಏನಯ್ಯ
2: ಕೂದಲು ಎಳೆ ತರ ಮುಳೆಯ ಸಿಳ್ಕೊಬಿಟ್ಟಿತ್ತು.
1: ಓಹೋ
2: ನೀನು ಬರ್ನಿಲ್ವಾ?
1: ಬಂದಿದ್ರು
2: ಹೋಗಿ ಅದೇನೋ ಎಕ್ಸ್ರೇ ಅಂತ ತೆಗೆದು ಅದ್ರಾಗ ನೋಡಿ ಪಟ್ಟಿಯ ಹಾಕಿ ಮುಂದಿನ ಸರಿ ಯಾರ್ತಾವನ ತುಳಿಸ್ಕೊಳಕ್ ಹೋಗ್ಬೇಡಿ ಅಂತ ಹೇಳಿ ಕಳಿಸ್ನಿಲ್ವಾ?
3: ಫುಟ್ಬಾಲ್ ಆಡೋದ್ ಬಿಟ್ಬಿಟ್ಟಿದ್ರೆ ಅಷ್ಟೇ ಸಹಜ.
1: ಪಾಟಿ ಸಿಮೆಂಟ್ ಅದೇನಪ್ಪ ಬೆಳಿ ಸಿಮೆಂಟ್ ಹಾಕ್ಬಿಟ್ಟು ಕಟ್ಬಿಟ್ಟಿದ್ರಲ್ಲ
2: ಅಣ್ಣ, ಅದೊಂಥರ ಹಿಂಸೆ ಕಣ. ವಾರ ಚಂದಾಗಿರ್ತೈತ್ ಕವ್ವ, ಆಮ್ಯಾಕೆ ಕಡಿಯಕ್ ಶುರು ಆಗೋಯ್ತು. ಕಡ್ಡಿ ತಕ್ಕಂಗ್ ಕೆರ್ಕಂಡ್ರೆ ಗಾಯ ಆಗೋಯ್ತು. ಅದ ಅನುಭವಿಸ್ತವನ್ಗೆ ಗೊತ್ತ
1: ಅಲ್ವಪ್ಪ ಕಷ್ಟ. ಅದು ಬೇಸ್ಗೆಲ್ಲ ಆಗ್ಬಿಟ್ರು ಬಿಡು ಜಯಣ್ಣ, ಅದ ಕೆರ್ಕೊಳ್ಳೋದೇನಾಗ ತಗದತ್ತ ಕಾಲ್ನೇ ಕಟ್ ಮಾಡ್ಬಿಡಮ್ಮ ಅನಿಸ್ತಾ ಇರ್ತದೆ.
2: ಈಗ ಫುಟ್ಬಾಲ್ ಆಡ್ತೀವಿ ಸರಿ, ನೀನ್ ನಿಂದೊಂದ್ ಬಾಲ್ ಹಿಡ್ಕ ಬರ್ಬೇಡ, ನಂದೊಂದ್ ಬಾಲು ಆಟದೊಂದ್ ಬಾಲು ಅಂತ ಅನ್ಕೊಂಡು ಇರಬಾರ್ದು.
1: ಒಂದೇ ಬಾಲ್ ಅಲ್ಲಿ
2: ಒಂದೇ ಬಾಲ್ ಅಲ್ಲಿ ಆಡ್ಬೇಕು. ಅದಕ್ಕೆ ರೂಲೀಸ್ ಇರ್ತದೆ. ರೂಲೀಸ್
1: ರೂಲೀಸ್ ಅಯ್ಯ ಗೊತ್ತಲ್ಲ ನಿನಗೆ?
2: ಅಲ್ಲ ನಿಂತರ ಮಾತಾಡೋದ್ ಕಲಿಯಂತ
1: ನನ್ನಂಗ್ ಮಾತಾಡೋದ್ ಕಲಿತಾ ಇದೆಯಾ?
2: ಅದು ಹೇಳವ ನೀನೆ.
3: ಅದು ಬೇಕಾದಷ್ಟು ಭಾಷೆ ಇದೆ. ಚಂದ್ರಣ್ಣ ಕಲಿಯೋ ಇಂಗ್ಲಿಷೆ ಬೇರೆ, ಅದು ಒಂದ್ ಭಾಷೆ
1: ಬಿಡ
3: ಅಲ್ವಾ ಚಂದ್ರಣ್ಣ?
1: ಚಂದ್ರ ಭಾಷೆ ಕವ್ವ.
3: ರೂಲೀಸ್ ಆಟ ಹೆಂಗ್ ಆಡ್ಬೇಕು ಏನು ಎತ್ತ ಅಂತೆಲ್ಲ ಹೇಳ್ಕೊಡ್ತಾರೆ. ಎಷ್ಟ್ ಜನ ಇರ್ತಾರೆ ಆಟಕ್ಕೆ, ಎಲ್ಲಿ ನಿಂತ್ಕೊಳ್ಬೇಕು, ಯಾವ ಹೆಂಗ್ ಒದಿಬೇಕು, ಯಾವ ಗೋಲ್ ಆಗತ್ತೆ ಎಲ್ಲ ಹೇಳ್ಕೊಡ್ತಾರೆ ಬಂದು.
1: ಅಂದ್ರೆ
3: ಅದನ್ನ ನೀವು ಕಲ್ತ್ಕೊಂಡು
1: ಫಿನಿಶ್ ಹೇಳೋದು.
2: ಏನದು
1: ಫಿನಿಶ್?
3: ಪಿನಿಸ್
1: ಗೋಲ್ ಹೊಡೆಯೋದಕ್ಕ.
3: ಓ ಗೋಲ್ ಹೊಡೆಯೋದಕ್ ಪಿನಿಸ್ ಗೋಲ್ ಅಂತ ಹೇಳ್ತಾರೆ. ಪಿನಿಸ್ ಅಂತ ಏನ್ ಹೇಳ್ತಾರೆ?
1: ಅದೇನು ಇರ್ಲಿ ಬಿಡಪ್ಪ,
2: ಮುಗಿದ ಮೇಲೆ
3: ಆಟ ಪಿನಿಸ್.
2: ಅವರು ಪಿಪಿ ಊದಿದ್ರೆ ಪಿನಿಸ್.
1: ಪಿಪಿ ಊದಿಲ್ಲ ಅಂದ್ರೆ
2: ಅಂಪೈರು ನೋಡಿಲ್ವೇನಣ್ಣ? ಅಲ್ಲಿ ಟೇಮ ಓಡ್ತಾ ಇರ್ತತೆ. ವರ್ಲ್ಡ್ ಕಪ್ ಆಯ್ತತ್ತಲ್ಲ,
1: ಅದ್ರಲ್ಲಿ
2: ಏಟ ಒಂದೂವರೆ ಗಂಟೆನವ ಒಂದೊಂದು
3: ಒಂದೂವರೆ ಗಂಟೆ
2: ಅಲ್ವಾ?
1: 90 ನಿಮಿಷ ಕಯ್ಯ.
2: 90 ನಿಮಿಷ ಅಂದ್ರೆ
3: 60 ನಿಮಿಷ ಪ್ಲಸ್ 30 ನಿಮಿಷ ಎಷ್ಟಾಯ್ತು ಚಂದ್ರಣ್ಣ?
1: ಒಂದೂವರೆ ಗಂಟೆ ಬಿಡವ, ಒದ್ದಾಡ್ತಾ ಇರ್ಬೇಕು.
2: 90 ನಿಮಿಷ ಸರಿಯೇ. ಈಗ ಏನು ವಿಚಾರ ಹೇಳ್ದೆ ಅಂದ್ರೆ, ಎಲ್ಲ ಮುಗಿದ್ಮೇಲೆ ಅವರು ಪಿಪಿ ಊದ್ತಾರಲ್ಲ, ಆವಾಗ ಆಟ ನಿಂತ್ಕತ್ತದೆ.
1: ಅಂದ್ರೆ ಬಾಲಕದವ್ರು ಕರ್ಸಿರ್ತಾರಪ್ಪ
2: ಪಿನಿಸ್.

0: ನೀನಾಗಿದ್ರೆ ಮಾಡ್ತಿದ್ದೇನೋ,
1: ಹಂಗ್ ಮಾಡಂಗಿಲ್ವಪ್ಪ.
0: ಅವ್ರು ಮಾಡಕ್ಕಿಲ್ಲ, ಅದು ನಿಮ್ಮೂರಲ್ಲಿ ಮಾಡ್ಕ ನೀನು. ಸೌದೆನಲ್ಲಿ ಮಾಡಿಸ್ಬಿಡು ಹೇಳ್ತೀನಿ ಕಪ್ಪ, ಅವಾಗ
1: ಸೀಳ್ಬಿಟ್ಟು ಕೊಟ್ಟು
0: ಒಡ್ಲಿ ತಕೊಂಡು ಸೀಳ್ಬಿಟ್ಟು ಕೊಟ್ಟು.
1: ಆಯ್ತು ಬಿಡ, ಒಳ್ಳೆ ಉಪಾಯ ಅದು.
0: ಹಂಗಾಗಿ ಅಲ್ಲಿ ಗೋಲ್ ರಕ್ಷಣೆ ಮಾಡಕ್ಕೆ ಒಬ್ಬ ನಿಂತ್ಕೊಂಡಿರ್ತಾನಲ್ಲ
1: ಕೀಪರು,
2: ಗೋಲ್ ಕೀಪರ್.
0: ಅವನ್ ಎದುರುಗಡೆಯಿಂದ ಒಬ್ರು ನಿಂತ್ಕೊಂಡು ಬಾಲ ಒದಿತಾರೆ, ಅದೇನೋ ಐದೋ ಆರೋ ಕೊಡ್ತಾರೆ ಚಾನ್ಸ. ಯಾರು ಜಾಸ್ತಿ ಗೋಲ್ ಒಳಕ್ ಹಾಕ್ತಾರ ಬಾಲು ಆ ಟೀಮ್ ಗೆತ್ತು ಅಂತ.
1: ಆ ಕೀಪರು ಜೋರಾಗಿರ್ಬೇಕು ಜಯಣ್ಣ, ಕಣ್ಣು ಗಿಣ್ಣೆಲ್ಲ ಚೆನ್ನಾಗಿ ಕಾಣ್ಬೇಕು. ಈ ಕಡೆ ತೋರಿಸ್ಬಿಟ್ಟು ಆ ಕಡೆ ಒದಿತಿರ್ತಾರೆ ಅಲ್ವಯ್ಯ.
0: ಅಂದ್ರೆ ಫುಟ್ಬಾಲ್ ಅನ್ನೋದ್ ನೋಡಪ್ಪ, ಎಲ್ಲರೂ ಸೇರ್ಕೊಂಡು ಸಂಘಟಿತವಾಗಿ ಆಡೋ ಆಟ
1: ಅಲ್ವಪ್ಪ
0: ಇಲ್ವಾ. ಅವಾಗ ಪರಸ್ಪರ ವಿಶ್ವಾಸ ನಂಬಿಕೆ ಬೆಳೀತದೆ. ಆಮೇಲೆ ತಡಿ ಹೇಳ್ತೀನಿ ಕೇಳು ಪೂರ್ತಿ, ಜೀವನಕ್ಕೂ ಅದನ್ನ ಅಳವಡಿಸ್ಕೋಬಹುದು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಒಬ್ಬನ ಕೈನಲ್ಲಿ ಗೋಲ ಮಾಡಕ್ ಆಗಿಲ್ಲ, ಅದ್ರ ಅರ್ಥ ಏನು, ನಾನೊಬ್ಬ ಬದುಕಕ್ ಆಗಕ್ಕಿಲ್ಲ ಅಂತ. ಈಗ ಇನ್ಯಾರೋ ಒಬ್ಬ ಬಾಲ್ನ ಒತ್ಕ ಬರ್ಬೇಕು, ಅವನು ಇನ್ನೊಬ್ಬಂಗ್ ಕೊಡ್ಬೇಕು, ಅವನು ಇನ್ನೊಬ್ಬಂಗ್ ಕೊಡ್ಬೇಕು. ಕೊನೀಕೆ ಯಾರ್ ಜಾಡ್ಸ್ ಒದಿತಾನಲ್ಲ ಬಾಲ್ಗೆ, ಗೋಲ್ಗೆ ಹೋಗೋ ಹಂಗೆ ಅವನಿಗೆ ಬತ್ತತೆ ಬಾಲ್.
1: ಅಂದ್ರೆ
0: ಅಷ್ಟು ಜನ ಒಟ್ಟಗಾಡಿದ್ರೆ ಆಟ.
1: ಒಳ್ಳೆ ವಿಷಯ ಹೇಳಿದೆ ಬಿಡು ಜಯಣ್ಣ,
0: ಹೊಂದಾಣಿಕೆ ಹಂಗಿರ್ಬೋದು.
1: ಹೊಂದಾಣಿಕೆ ಈಗ ಗುರಿ ತಲುಪದಲ್ಲಪ್ಪ, ಏನೋ ಅನ್ಕೊಂಡಿರ್ತೀವಿ ನಾವು, ಆಫೀಸರ್ ಆಗ್ಬೇಕು, ನಾನು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು ಅಂತೆಲ್ಲ ಅನ್ಕೊಂಡಿರ್ತಾರಲ್ಲ, ಒಬ್ಬರಿಂದ ಆಗೋದಿಲ್ಲ ಗುರಿ ತಲುಪಕ್ಕೆ, ಎಲ್ಲಾರ ಸಹಾಯನು ಬೇಕು,
2: ಎಲ್ಲಾರು ಕೈ ಜೋಡಿಸ್ಬೇಕು. ಆಮೇಲೆ ಆಟದಾಗೆ ಸೋತ್ರೆ ಗೆದ್ರೆ ಬೇಸರ ಮಾಡ್ಕೋಬಾರ್ದು.
1: ಹೊಡೆದಾಟ ಆಡ್ಕೊಂಬಿಡಲ್ವ ಜಯಣ್ಣ, ಅದೆಲ್ಲ ಮಾಡಬಾರ್ದಲ್ವಪ್ಪ.
0: ಅದಕ್ಕೆ ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಅಂತಾರೆ.
1: ಇಸ್ಪಿಟ
0: ಇಸ್ಪಿರಿಟ್
2: ಸ್ಪೋರ್ಟ್ಸ್ ಮನ್ ಸ್ಪಿರಿಟ್
1: ಸ್ಪಿರಿಟ್
0: ಹೇಳ್ತಾನೆ ಈ ಸ್ಪಿರಿಟ್ ಕಣ್ಣ. ಅಂದ್ರೆ ಆಟಗಾರಂಗಿರೋಂತಹ ಏನಂತಾರೆ ಏನೋ ಅದಕ್ಕೆ ಈ ಸ್ಪಿರಿಟ್ ಅಂದ್ರೆ
1: ಉತ್ಸಾಹ,
2: ಉತ್ಸಾಹ, ಕ್ರೀಡಾ ಆಸಕ್ತಿ, ಸೋತೆ ಗೆಲ್ದೆ ಅಂತ ಅನ್ಕೋಬಾರ್ದು.
0: ಎಲ್ರೂ ಎಷ್ಟು ಚೆಂದಾಗಿ ಕೈ ಕುಲ್ಕೊಂಡು ಅಭಿನಂದಿಸ್ತಾರೆ ಗೊತ್ತಾ, ಸೋತ್ ಬಿಟ್ಟೆ ಅಂತ ಅವ್ರೇನ್ ಆಪ್
2: ಮಾಡ್ಕೋಬಾರ್ದು,
0: ಸಿಟ್ ಮಾಡ್ಕೊಂಡು ಸೆಡವ್ ಮಾಡ್ಕೊಂಡು ಅವ್ರ ಮೇಲೆ ರೋಷನ ತೋರಿಸ್ಕೊಂಡಿರೋ
1: ಅಳ್ತಿರ್ತಾರಲ್ಲಪ್ಪ,
0: ಅದು ಬಿಡು ಬರ್ತದೆ ಅಳ
1: ಬಂದ್ಬಿಡ್ತದ,
0: ಮತ್ತೆ ನಿರೀಕ್ಷೆ ಮಾಡಿರ್ತಾರಲ್ಲ ಗೆಲ್ತೀವಿ ಅಂತ ಅಳ ಬರ್ನಿ.
1: ದೇಶ ದೇಶಕ್ಕೆ
0: ಕಾಡ್ತಿರ್ತಾರಲ್ಲ, ದ್ವೇಷ ಮಾಡಬಾರ್ದು.
2: ಹೌದು,
1: ದೇಶಕ್ಕೆ ಕಾಡಾಗ ಮನಸ್ಸನ್ನ ದ್ವೇಷ ಮಾಡ್ಕೋಬಾರ್ದು.
2: ಹೌದು ಹೌದು,
0: ಹಂಗ ಎಲ್ಲಾ ಆಟಗಳು ಇದನ್ನೇ ಬೋಧಿಸೋದು. ಅಂದ್ರೆ ನಿನ್ನ ಆರೋಗ್ಯನ ಚಂದ ಮಾಡಿಕೋಬೇಕು, ಒಬ್ರಿಗೊಬ್ರಿಗೆ ಸಹಕಾರ ಇರ್ಬೇಕು, ನಾನು ಅನ್ಬಾರ್ದು
2: ನಾವು ಅನ್ಬೇಕು
0: ನೋಡ್ದ ಹಂಗೆ. ಆಮೇಲೆ ಇನ್ನೊಂದೇನ್ ಹೇಳು
1: ಹೇಳಪ್ಪ,
0: ಯಾವ್ದೇ ದುಷ್ಟ ಚಟಗಳು ಇರಬಾರ್ದು ಆಟ ಆಡೋನ್ಗೆ. ಈಗ ಎಷ್ಟು ಓಡ್ತಾರ ಗೊತ್ತೇನಣ್ಣ,
1: ಅಪ್ಪೋಯ್
0: ದೊಡ್ಡದು ಅಂಗಳ ಕಣವ, ಒಂದ್ ತುದಿಯಿಂದ ಇನ್ನೊಂದ್ ತುದಿ ಓಡ್ಬಿಟ್ರು ನಾನು ನೀನು 5 ನಿಮಿಷ ಸುಧಾರಿಸ್ಕೋಬೇಕು.
1: ಅಲ್ಲ ಸುಧಾರಿಸ್
0: ಒಂದೂವರೆ ಗಂಟೆ ಓಡಾಡತ್ಲೇ ಇರ್ಬೇಕಲ್ಲ.
1: ಅಲ್ಲ ನಮ್ಮೆಲ್ಲ ವಯಸ್ಸಾಗಿಲ್ವ ಜಯಣ್ಣ, ಸುಧಾರಿಸ್ಕೊಳ್ಳೋದಿರ್ಲಿ, ಮ್ಯಾಕ್ ಎದ್ದಮ್ಮ ನೋಡಮ್ ಫಸ್ಟ್.
0: ಅಂದ್ರ ಬೀಡಿ ಸಿಗರೇಟ್ ಇಂತ ದುಷ್ಟ ಚಟಗಳು ಇರಬಾರ್ದು.
1: ಮದ್ಯಪಾನ
0: ಇದು ದಮ್ ಕಟ್ಕೋಬಿಡ್ತದೆ, ಓಡಾಡೋದಕ್ಕೆ ಶ್ವಾಸಕೋಶ ಗಟ್ಟಿಯಾಗಿರ್ಬೇಕು.
1: ಸಿದ್ದಣ್ಣ ಬೆಳಿಗ್ಗೆ ಎದ್ದಿದ್ದಂಗೆ ಶುರು ಮಾಡ್ಕೊತಿದ್ದ ಜಯಣ್ಣ, ಅದೇ ನಮ್ಮ ನಿಂಗರಾಜಣ್ಣ ಹೋಟ್ಲಿಟ್ಟಿನಪ್ಪ, ಪೆಟ್ಟಿ ಹೋಟ್ಲ ರಸ್ತೆ ಮಗ್ಲಲ್ಲಿ ಬೆಳಗ್ಗೆ ಎಲ್ಲಾರು ಎದ್ದಳಕ್ಕಿಂತ ಮುಂಚೆ ಒತ್ ಮೂಡಕ್ಕಿಂತ ಮುಂಚೆ ಎದ್ದು ಆ ನಿಂಗರಾಜಣ್ಣನ ಹೋಟ್ಲಲ್ಲಿ ಬೀಡಿ ಆ ಸಹಿತ ಕುಂತ್ಕೊಂಡ್ಬಿಟ್ರೆ ಅವ್ನ ಏನೋ ಸಂತೋಷ ಕಯ್ಯ.
0: ಅಯ್ಯೋ ಅದಕ್ಕೆ ನಮ್ ಜವರಾಯಪ್ಪ ಏನ್ ಹೇಳೋದ್ ಗೊತ್ತಾ,
1: ಏನ್ ಹೇಳ್ತಿದ್ನಪ್ಪ,
0: ಹೋಟ್ಲಲ್ಲಿ ಎರಡು ಕೊಳವೆ ಆದ ಕಾರಣ ಹೊಗೆ ಕೊಳವೆ ಅಂತ. ಒಂದ್ ಮುಂದೆ ಇವನ್ ಬಿಡೋ ಹೊಗೆ, ಹಿಂದೆ ಅವನು ಅಟ್ಟಿ ಹಿಂದ್ಗಡಿಕೆ ಒಲೆ ಹಚ್ಚಿರ್ತಾನಲ್ಲ
1: ಕಯ್ಯ, ಬತ್ತದಿಲ್ವಾ ಕಡಿಮೆ ಭತ್ತದ ಒಟ್ಟಲ್ಲಿ
0: ಎರಡು ಹೊಗೆ ಭತ್ತದಲ್ಲಿ
1: ನೋಡಪ್ಪ ಸಿದ್ದಣ್ಣ, ಒಂದಾದ್ಮೇಲೆ ಒಂದ್ಮೇಲೆ ಏನ ಏನ್ ಬೆಳ್ಳಿಗೆ ಸಿಗಿಸ್ಕೊಂಡು ಎಳಿತಾನೆ ಇರನು ಜಯಣ್ಣ.
2: ಎಷ್ಟು ಆರೋಗ್ಯ ಹಾಳಾಗತ್ತೆ ತಂಬಾಕು ತಗೊಳ್ಳೋದ್ರಿಂದ,
0: ಒಂದ್ರಿಂದ ಒಂದು ಸೇತೇನೋ
1: ಅದೇನೋ ಹೇಳ್ತಾರ ಇರು, ನಾನು ಹೇಳ್ತೇನೆ ಚೈನ್ ಸ್ಮೋಕು,
2: ಚೈನ್ ಸ್ಮೋಕರ್, ಚೈನ್ ಸ್ಮೋಕರ್,
1: ಸ್ಮೋಕರ್,
2: ಸ್ಮೋಕರ್
0: ಸೇದವ ಅಂತ.
2: ಒಂದ್ರಿಂದ ಒಂದು, ಒಂದ್ರಿಂದ ಒಂದು, ದಿವ್ಸಕ್ ಒಂದ್ ಸಾಲದು, ಗಂಟೆಗೊಂದ್ 20 ಬೇಕು.
0: ಗಂಟೆಗಲ್ಲಕವ್ವ, ಒಂದು ಸಿಗರೇಟ್ ಇದ್ದಂಗೆ ಬಾಯಲ್ಲಿ, ಇನ್ನೊಂದ ಕೈಯಾಗಿ ತಕೊಂಡು ಈ ಸಿಗರೇಟ್ ಇಂದ ಆ ಸಿಗರೇಟ್
2: ಹಚ್ಕೊಂಡು
0: ಅದ ಎಷ್ಟು ಇದನ್ನ ಶುರು ಹಚ್ಕೊಳ್ಳೋದು,
1: ಅದು ಸರಿಯಾಗಿ ಚೆನ್ನಾಗಿರ್ತದೆ ಕಂಜಯಣ್ಣ. ಒಂಥರ ಮತ್ ಬಂದಂಗಾಯ್ತು.

0: ಅಂತಲ್ಲಪ್ಪ, ಅದಕ್ಕ ಸೇಯ್ತಾರೆ. ಆಮೇಲೆ ಅದು ಅದೇನ ಶ್ವಾಸಕೋಶ ಹೇಳ್ದಲ್ಲಪ್ಪ,
1: ಕಾಯಿಲೆ ಬರುತ್ತೆ,
0: ಕಟ್ಕೊಂಡ್ ಬಿಟ್ರೆ
2: ಟಾರ್ ಅಂತರ್ಕವ ಇಂಗ್ಲಿಷ್ ನಲ್ಲಿ, ಅದನ್ನು ಅನ್ಕ ನೀನು ಎದೇ ಒಳಗಡೆ ಎಲ್ಲ ಏನ್ ಅನ್ಕೊಂಡವ್ರೆ, ಖಾಲಿ ಇರ್ತದೆ ಗೂಡು ಚೀಲ್ದಂಗ್ ಐತೆ ಅಂತ. ಚೀಲ್ದಂಗ್ ಇರಕಿಲ್ಲ ಕಣ್ಣು, ಮರ ಮರ ಇದ್ದಂಗ ಇರ್ತದೆ ಒಳಗೆ. ಅದು ಶ್ವಾಸಕೋಶ ಎಲ್ಲ ಈ ಸಿಗರೇಟ ಸೇದಿ ಸೇದಿ ಈ ಹೊಗೆ ಗೊಳವೆನಲ್ಲಿ ಕಿಟ್ಟ ಅಂತ ಕಟ್ಕೊಳಕಿಲ್ವಾ, ಹಂಗೆ ಕಟ್ಕೋತ. ಈಗ ನಿನಗೆ ಉಸಿರು ಎಳ್ಕೊಳಕು ಆಗಿಲ್ಲ, ಎಳ್ಕೊಂಡು ಉಸಿರು ಹೊರಗ್ ಬಿಡಕ್ಕೂ ಆಗಿಲ್ಲ.
0: ಹಂಗೆ ಹೇಳ್ತೀನಿ ಜಯಣ್ಣ, ಈಗ ಅದೇ ಮನೆ ನೀರೊಳಗೆ ಹಾಕಿರಲ್ವಪ್ಪ ಆ ಕೊಳವಿಯ, ಅದೇನಾರ ಕೊಳವೆಲ್ ಹೋಗೋದು ಒಲೆಲ್ಲೇ ಬತ್ತಿದ್ರೆ ತಗೊಂಡು ಕಡ್ಡಿಯ ತಕೊಂಡ್ ನಾವು ತಿಮ್ಮದು, ಅದೆಲ್ಲ ಕಸವ ತೆಗೆಯೋದಿಲ್ವಪ್ಪ, ಕಟ್ಕೊಂಡಿರೋದ ಹಂಗ ತೆಗ್ದಾರ,
2: ಹೆಂಗ್ ತೆಗಿಯಕಾಯ್ತದೆ,
0: ತೆಗಿಯಕಾಗೋದಿಲ್ವಪ್ಪ,
2: ಸೇದದ ಬಿಡ್ಬೇಕು.
1: ಹೌದು, ಸೇದದೆ ಬಿಡ್ಬೇಕು, ಅವಾಗ್ಲೇ ಆರೋಗ್ಯ ಚೆನ್ನಾಗಿರೋದು.
0: ಕೆಲವರು ಯಾರ ಹತ್ರನು ಕಾಣಂಗ್ ಸೇಯಕಿಲ್ಲ ಕಣ್ಜಯಣ್ಣ, ಬೇಲಿ ಮೇಳೆಲ್ಲೋ ಆಮೇಲಿಂದ ಯಾವ್ದೋ ಮನೆ ಮೂಲೆಲ್ಲೋ ಯಾವ್ದಾದ್ರು ಒಂದ್ ಕಡೆ ಸೇರ್ಕೊಂಡು ಇತ್ತಲ್ಲೋ ಸೇರ್ಕೊಂಡ್ ಬರ್ತಾರೆ.
2: ನಮ್ ಸಿಂಗ್ರಿಗೌಡ ಇರ್ನಿಲ್ವಾ, ಸಾಲ ಮುಚ್ಕೋಬಿಟ್ಟು ಒಳಗಡೆ ಸೇದನು.
0: ಏಳ್ ಸರಿ ಸೇದಂಗ್ ಆಯ್ತಿತ್ತು ಅಲ್ವಾ,
2: ಹೊಗೆಯಿಂದ ಒಂದ್ ಸರಿ, ಸಿಗರೇಟ್ ಇಂದ
0: ಒಂದ್ ಸರಿ.
1: ಈ ಸಿಗರೇಟ್ ಸೇದೋದ್ರಿಂದ ಅವ್ರಗಲ್ದೆ ಅವ್ರ ಜೊತೆಗಿರೋರ್ಗೂ ಕಾಯಿಲೆ.
0: ಅದಕ್ಕೆ ಕವ ಸಾಲ ಕಾಸಿ ಐತಿದ್ದೆ ದುಡ್ಡು, ಯಾರಿಗೂ ಗೊತ್ತಾಗ್ಬಾರ್ದಲ್ಲ.
2: ಎಫೆಕ್ಟ್ ಚೆನ್ನಾಗಿ ಸಿಗ್ನಿ ಅಂತ
0: ಡಬಲ್ ಎಫೆಕ್ಟ್, ಡಬಲ್ ಎಫೆಕ್ಟ್,
1: ಡಬಲ್ ಎಫೆಕ್ಟ್ ಬರುತ್ತೆ. ಆಮೇಲೆ ಹೃದಯಕ್ಕೆ ಏನಾದ್ರು ಕಾಯಿಲೆ ಬಂದ್ರೆ ಡಬಲ್ ಸ್ಟಂಟ್ ಆಗ್ಬೇಕಾಗತ್ತೆ.
0: ಈಗ ನೋಡು ಜಯಣ್ಣ,
2: ಸಿನಿಮಾಗ ಹೋದ್ರೆ ಅಲ್ಲಿ ತೋರಿಸ್ತಾರಲ್ಲ ಅಣ್ಣ, ನಾನು ಅದೇನೋ ಹೆಸರು ಈ ತರ ಸಿಗರೇಟ್ ಸೇರ್ತಿದ್ದೆ, ಶ್ವಾಸಕೋಶದ ಸಮಸ್ಯೆ ಆಯ್ತು ಅಂತೆಲ್ಲ
0: ಹೇಳಕಿಲ್ವಾ.
2: ನಾನೇನ್ ಸಿಗರೇಟ್
0: ಸೇದಿಕೆ ಬಂದಿದ್ದಯ್ಯಪ್ಪ,
2: ಇಲ್ಲ ಇಲ್ವಾ, ಅದು ಗಂಟ್ಲಾರ್ದಂಗ ಆಯ್ತು ಅದಕ್ಕೆ ಹೊಸಿ ಕೆಂಪ್ ಕಣ್ಣು.
0: ನೋಡಪ್ಪ, ಈಗ ಸಿನಿಮಾದಲ್ಲಿ ತೋರ್ಸೋದು ಸರಿಯೇ. ಆಮೇಲೆ ಈ ನಮ್ಮ ರಾಜ್ಕುಮಾರ್ ಅಣ್ಣ ಅವ್ರು ಇರ್ಲಿಲ್ವಪ್ಪ ಜಯಣ್ಣ, ಅವರು ಸಿಗರೇಟ ಸೇದದ್ದೇ ಇಲ್ವಂತಲ್ಲಪ್ಪ ಪಿಕ್ಚರ್ ಅಲ್ಲಿ.
2: ಅಯ್ಯೋ, ಈಗ ತಕೊಳವ ಅಲ್ಲಿ ಕೆಳಗಡೆಗೆ ಒಂದ ಹಾಕ್ತಾರೆ, ಸಿಗರೇಟು ಸೇವನೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ತೋರ್ಸೋದೆಲ್ಲ
0: ನೋಡಪ್ಪ, ಅದೆಲ್ಲ ಮಾಡಬಾರ್ದಲ್ವ ಜಯಣ್ಣ.
1: ಸಿಗರೇಟ್ ಪ್ಯಾಕೆಟ್ ಮೇಲೂ ಹಾಕಿರ್ತಾರೆ, ಅದು ಓದ್ಕೊಂಡೆ ತಗೊಂಡ್ ಜನ ಸೇರ್ತಾರೆ.
2: ಫೋಟೋ ಬೇರೆ ಹಾಕಿರ್ತಾರೆ ಅದ್ರ ಮೇಲೆ ನೋಡಿದ್ರೆ
0: ಏನ್ ಮಾಂಸವೆಲ್ಲ ಈಚೆ ಕಡೆ ಕಳ್ಕೊಂಡಿರ್ತದೆ ಅಕ್ಕಯ್ಯ, ಚೆನ್ನಲ್ಲಿ
2: ಆದ್ರೂ ಸೇತಾರಲ್ಲ,
0: ಆದ್ರೂ ಸೇತಾರ ಅದ್ ನೋಡ್ ಪಕ್ಕದಲ್ಲಿ ಇಟ್ಕೊಂಡು ಸೇತಾರಲ್ಲ ಜಯಣ್ಣ,
2: ಮತ್ತೆ
1: ಭಯ ಆಗಲ್ವಾ ಅಂತ
2: ಕೇಳುವ. ಸಾರ್ವಜನಿಕ ಸ್ಥಳದಲ್ಲಿ ಮತ್ತೆ ರೈಲು ಬಸ್ಗಳಲ್ಲಿ ಶಾಲಾ ಕಾಲೇಜ್ ಮುಂದೆ ಇಂತ ಜಾಗಗಳಲ್ಲಿ ಧೂಮಪಾನ ನಿಷೇಧ ಮಾಡವ್ರೆ ಸರ್ಕಾರದವ್ರು.
0: ಫೈನ್ ಹಾಕ್ತಾರಂತಲ್ಲಪ್ಪ
2: ಬಂದ್ಬಿಟ್ಟು. ಆಮೇಲೆ ಶಾಲೆ ಸುತ್ತಮುತ್ತ ಇರೋ ಅಂಗಡಿಗಳಲ್ಲಿ ಅದ ಮಾರಂಗೂ ಇಲ್ಲ.
0: ಅದೇನೋ ಹೇಳ್ತಾರೆ,
2: ಅದೇನಾದ್ರು ಕಂಡು ಬಂದ್ರೆ ಅದಕ್ಕೊಂದು ನಿಯಂತ್ರಣ ಕೋಸ ಅದೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಅವ್ರಗ ಒಂದ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ನವ್ರ ಜೊತೆ ಬತ್ತರ್ಕಣವ. ಬಂದ್ಬಿಟ್ಟು ಅವ್ರ ತಾವಿರೋ ಸಿಗರೇಟು ಇಸ್ಪೀಟು ಆಮೇಲೆ ಅದೇನು ಹಾಕೊಂಡು ಅಗಿತಾರಲ್ಲ ಅಂತವನ್ನೆಲ್ಲ ತಗೊಂಡು
0: ಜಪ್ತಿ ಮಾಡ್ಕೊಂಡ್ಬಿಟ್ಟೈತಾರೆ,
2: ಕೇಸ್ ಹಾಕ್ತಾರೆ, ಬಂದ್ ಮಾಡ್ತಾರೆ.
0: ಈಗ ಸಿಗರೇಟು ಬೀಡಿ ಅಷ್ಟೇ ಅಲ್ಲಕಪ್ಪ, ಅದನ್ನ ಬಾಯಿಗೆ ಹಾಕೊಂಡ್ ಅಗಿತಾ ಇರ್ತಾರಲ್ಲ, ಬೀಡ ಅಂತ ಅನ್ಕೊಂಡು ಹಾಕೊಂಡು. ಏನ ಜಯಣ್ಣ ಈ ಕಡೆ ಕೊಟ್ಟೋಗಿದ್ದಕ್ಕಪ್ಪ ಒಂದ್ಸರಿ ಆ ಒಂದು ತತ್ವ ಪದಗಳು ಆಡಕ್ಕೆ ಅಂತನ್ಬಿಟ್ಟು ಈ ಉತ್ತರ ಕರ್ನಾಟಕ ಅಲ್ಲಿಗೆ ಕರ್ಕೊಂಡ್ಬಿಟ್ಟೋಗಿದ್ರು. ಕರ್ಕೊಂಡು ಹೋಗಿ ಆಮೇಲೆ ನೋಡ್ತಾವೆ ನಾನು ಎಲ್ಲಾರ ಬಾಯಿ ಕೆಂಪು, ಎಲ್ಲಗಳಂತೂ ಕೆಂಪೋ ಕೆಂಪು. ನಾನು
1: ಕಾಶಿಗೆ ಹೋಗಿದ್ದೆ ಹೋದ ವರ್ಷ, ಅಲ್ಲೂ ಅಷ್ಟ, ಅಯ್ಯೋ ಅದೇನ್ ಅಗಿತಾರೆ ಅಗಿತಾರೆ ಅಗಿತಾರೆ.
0: ಯಾವ ಬಸ್ ಸ್ಟ್ಯಾಂಡ್ ಗೋಡೆ ನೋಡು ಕೆಂಪು,
1: ಕೆಂಪು.
0: ಯಾವ ಸರ್ಕಾರಿ ಆಫೀಸ್ ಗಳು ನೋಡು ಕೆಂಪು ಮೊಗ್ಲಲ್ಲೆಲ್ಲ. ಇದ್ಯಾಕ ಅಂತಂದ್ರೆ ಎಲ್ಲೇ ಅಡಕೆ ಹಾಕೊಂಡಾರೆ ಕಣ,
2: ಅದಕ್ಕೆ ಸರಿ ಕಂಡ್ ಕಡೆ
0: ಉಗಿತಾರೆ, ಉಗಿಬಾರ್ದು. ಈ ತಂಬಾಕು ಅಂತಂದ್ರೆ ಜಯಣ್ಣ ಒಂದ್ಸರಿ ಏನಾರ ರಕ್ತಕ್ಕೆ ಸೇರ್ಕೊಂಡ್ಬಿಟ್ರೆ ಅದು ಹೋಗೋದೇ ಇಲ್ವಂತಲ್ಲಪ್ಪ,
1: ಹೋಗೋದಿಲ್ಲ. ಬಿಡ್ಬೇಕು ಅಂತ ನಾವು
2: ಮನ್ಸ್
1: ಮಾಡಿದ್ರೆ ಅವಾಗ ಬಿಡಕ್ ಸಾಧ್ಯ ಆಗತ್ತೆ.
2: ಹತ್ತು ವರ್ಷ ಬೇಕಂತ ಒಂದ್ ಕಿತ ನೀನ್ ಸೇರ್ಕೊಬಿಟ್ಟು ನಿನ್ ದೇಹದಾಗೆ ಅದೇನಂತರ ಅದ್ರಾಗಿರೋದ್ ಏನಪ್ಪ, ಅದು ಅದೇನೋ ಐತೆ ಟಿನ್ ಅಂತ ಬತ್ತಲ್ಲ
1: ನಿಕೋಟಿನ್
2: ಹೇಳ್ತಾವಳ್
1: ನಿಕೋಟಿನ್
2: ಟಿನ್ ಬತ್ತದ ನಂಗೆ
0: ಟಿನ್
2: ಹಿಂದ್ಗಡೆ ಬತ್ತಿರ್ನಿಲ್ಲ ನಿಕೋಟಿನ್. ಆ ಅಂಶ ದೇಹದಿಂದ ಪೂರ್ತಿ ಖಾಲಿ ಆಗಕ್ಕೆ ಸುಮಾರು ವರ್ಷ ಬೇಕಾಗತ್ತ. ಯಾರು ಹೇಳಿದ್ ಕೇಳ್ಕೊಂಡೆ.

0: ಎರಡೇ ವರ್ಷದಲ್ಲಿ ಹೋಗ್ಬೋದು, ನೀನ್ ಅಷ್ಟೊಂದು ಗಾಬರಿ ಮಾಡ್ಕೋಬೇಡ, ಆದ್ರೆ ಟೇಮ್ ಹಿಡಿತದೆ ಅಂತ ಅರ್ಥ ಮಾಡ್ಕೋ ಅಷ್ಟೇ.
1: ಟನ್ ಗಟ್ಲೆ ತಗೊಂಡಿದ್ದಾಗ ಟಿನ್ನ ಇನ್ನೇನದು
2: ಖಾಲಿ ಆಗಕ್ ಸಮಯ ಬೇಕೇ ಬೇಕು.
1: ನೋಡಪ್ಪ, ನಾನು ಒಂದ್ ಎರಡ್ ಮೂರ್ ಸರಿ ಹಾಕ್ಬಿಟ್ಟಿದ್ದಿ ಕಣ್ಜೆ ಅಣ್ಣ ಅಲ್ಲಿ ಹೋಗಿದ್ದಾಗ.
0: ಏನ
1: ಅದೇ
0: ಬೀಡಿ ಸೇದಿದ್ದ?
1: ಬೀಡಿ ಸೇದಿಲ್ಲ ಬಿಡು ಜಯಣ್ಣ, ನಾನು
0: ಎಲ್ಲಡಿಕೆ ಹಾಕಿದ್ದೆ.
1: ಹ್ಞೂ, ಅದಕ್ಕೇನೋ ಸೇರ್ಸಿ ಕೊಟ್ಬಿಡು ಏನೋ ತಗ ತಲೆಗಿರ್ರ.
0: ಎಲ್ಲಡಿಕೆ ಹಾಕೋದು ತಪ್ಪಲ್ಲ, ತುಂಬಾ ಜನ ಹಂಗ ಅನ್ಕೊಂಡವ್ರೆ.
2: ಎಲ್ಲಡಿಕೆ ಹಾಕೊಳ್ಳೋದ್ರಿಂದ
0: ಸುಂದರ ತಾಂಬೂಲ
2: ಕ್ಯಾಲ್ಸಿಯಂ ಬರುತ್ತೆ ಬಾಡಿಗೆ, ಕ್ಯಾಲ್ಸಿಯಂ ಸಿಕ್ಕತ್ತೆ.
1: ಮೈಸೂರಲ್ಲಿ ಅಡಕೆ ಸುಣ್ಣ ಒಂಚೂರು ಏಲಕ್ಕಿ ಒಂಚೂರು ಲವಂಗನು ಹಾಕತ್ತಾರೆ.
2: ಮದ್ವೆ ಮನ್ಗಳಲ್ಲಿ ಚೆನ್ನಾಗಿ ಬುರಿ ಭೋಜನ ತಿಂದ್ಮೇಲೆ ಎಲ್ಲಡಿಕೆ ಹಾಕೊಳ್ದ್ರೆ ಆಗತ್ತ? ಅದು
1: ಎಲ್ಲ ನೋಡಿಲ್ವಾ? ಇದು ಯಾವ್ದಪ್ಪ ಅದ್ಯಾವ್ದು ಪಿಕ್ಚರ್ ಬಂದಿತ್ತಲ್ಲ ಜಯಣ್ಣ, ಮೈಸೂರು ಮಲ್ಲಿಗೆ ಶಾನ್ ಬೋಗ್ರೆಲ್ಲ ಹಾಕೊಂಡ್ ಕುಂತಿರ್ನಿಲ್ವಾ? ಆಯ್ತಾ, ಏನತ್ತಗೆ ಇದು ಪಂಚಕಾಯಿ ಎಲೆಯ ಸೋರ್ಬಿಟ್ಟು ನೀರ್ ತಗದು ಸುಣ್ಣ ಹಾಕೊಂಡು
0: ಶಿಸ್ತು ಕಣ್ಣ
1: ಶಿಸ್ತಲ್ವ
0: ಎಲೆನ ತಕೋಬೇಕು, ತೊಟ್ಟ ಮುರಿಬೇಕು, ಆಮೇಲೆ ಹಿಂದ್ಗಡೆಗೆ ಸುಣ್ಣವ ಹಚ್ಕೋಬೇಕು, ಆಮೇಲೆ ಒಂದೆರಡು ಗೋಳ್ ಅಡಿಕೆ ಬಾಯ್ಗೆ ಹಾಕೋಬೇಕು, ಆಮೇಲೆ ಸಣ್ಣದಾಗ ಅಡಿಕೆಯ ಕುಟ್ಟಿ ಅದಕ್ಕೆ ಕೊಬ್ಬರಿ ಹಾಕಿ ಹೊಸಿ ಪಚ್ಚ ಕರ್ಪೂರ ಹಾಕಿ ಏಲಕ್ಕಿ ಹಾಕಿ ಎಲ್ಲ ಘಮ ಘಮ ಅನ್ನೋಂತದನ್ನ ಅದ್ರೊಳಗಡೆ ಹಾಕೊಂಡು ಒಂದೊಂದೇ ನೋಡಪ್ಪ ಕೈ
2: ಬೆಳ್ಳಿಗೆ
0: ಹೊಸಿ ಹೇಳ್ತೀನಿ ಕೇಳು, ಕೈ ಬೆಳ್ಳಿರ್ತದಲ್ಲ ಆ ನಾಲ್ಕು ಬೆಳ್ ಸಂಧಿ ಒಳಗಡೆ ಎಲೆಯ ಮಡಿಸ್ಕೊಂಡು ಮಡಿಕೊಂಡಿರ್ತಾರೆ. ಆ ಗತ್ತು ನೋಡ್ಬೇಕು ನೀನು. ಆದ್ರೆ ಅದ್ರ ಜೊತೆಗೆ ಅದೇನೋ ಹೇಳ್ತಲ್ಲ ನೀನು
1: ಏನಪ್ಪ,
0: ಅದನ್ ಸೇರ್ಸೋದು
1: ಸೇರಿಸಬಾರ್ದು ನೋಡು.
0: ಅದರಿಂದಾಗಿ ಅಡಿಕೆ ಮಾನ ಎಲೆ ಮಾನ ಹೋಯ್ತಾಕೊಂಡು
1: ಹೋಯ್ತಾದೆ ನೋಡಪ್ಪ. ಗೋಟ್ ಅಡಿಕೆ ಹಾಕಬೇಕು, ಕಡಿಬೇಕು ಕಟುಂ ಕುಟುಂ ಅಂತ ಅರ್ಧ ಕಡಿದು ಆಮೇಲೆ ಎಲೆ ಹಾಕಬೇಕು ಅಂತಿಲ್ಲ. ಈಗ ಗೋಟ್ ಅಡಿಕೆ ಕಡಿಯಕ್ ಆಗೋದಿಲ್ಲ ಬಿಡು,
0: ಅಲ್ಲಿ
1: ಯಾಕಂದ್ರೆ ಅಲ್ಲಾಗಿತ್ತವ್ರು ಗೋಟ್ ಅಡಿಕೆ ಆಗಿತ್ತವ್ರು ಒಂದು ಗೊತ್ತಾಗೋದಿಲ್ಲ. ಆಮೇಲೆ ಆಮೇಲೆ ಎಲೆ ಅಡಿಕೆ ಹಾಕೊಂಡ್ಬಿಡ್ತಾರೆ ಕೆಂಪ್ ಆಗ್ಬಿಡ್ತದಲ್ಲ, ರಕ್ತದ ಜೊತೆ ಆಗಿತ್ತವ್ರು ಏನೋ ಗೊತ್ತೇ ಆಗೋದಿಲ್ಲ.
0: ಹಿಂದಿನ ಕಾಲದಾಗ ಕಾಚು ಅಂತ ಹಾಕ್ತಿರ್ನಿಲ್ವೆ, ನಮ್ಮ ಅಜ್ಜಿ ಅಲ್ಲು ಒಂದು ಬೆಳಗಿರ್ನಿಲ್ಲ, ನಕ್ರೆ
2: ಕರಿಯಲ್ಲ
0: ಮಕ್ಳಿಗೆ ಎದ್ರಕೊಂಡ್ಬಿಡವು ಅಜ್ಜಿ ಬಾಯ್ ಬಿಡ್ಬೇಡ ನೀನು ಅನ್ನೋವಿ ನಾವೆಲ್ಲ ಹಂಗೆ.
1: ಅದ್ ಹೆಂಗಪ್ಪ ಬಾಯ್ ಬಿಡದೆ ಬದುಕೋದು?
0: ನೆಗಾಡಿದ್ರಂತೂ ಬರೀ ಕರಿಯಲ್ಲೇ ಕಾಣವು. ಅದಕ್ಕೆ ನಮ್ಮ ಅಜ್ಜಿ ಹೇಳ್ತಿದ್ ನೋಡು, ಸಾಯೋ ಗಂಟ ಈ ಅಲ್ಲಿನ ಡಾಕ್ಟರ್ ತ ಹೋಗಿಲ್ಲ ಅಂತ. ಅದು ಒಂದು ಅಲ್ಲಿನ ಮೇಲೆ ರಕ್ಷಣೆ ಹಂಗೆ ಕವಚ ಅದು, ಅಲ್ಲಿಗೆ ಅದೇನೋ ಹೇಳ್ತಾರಲ್ಲವ ಎನಾಮಲ್ ಅಂತ,
2: ಎನಾಮಲ್
0: ಎನಾಮಲ್ ಮೇಲೆ ಇದೊಂದು
2: ಕವರ್
0: ಕಾಚಾಮುಲ್ ಅಂತ ಕಾಚಿಂದ.
1: ಹಂಗ ಹೆಂಗ ಇದು ಇದು ಕ್ರಿಕೆಟ್ ಆಡೋರು ಹಾಕೊಂಡಿರ್ತಾರಲ್ಪ, ಯಾವ್ದ ಕಾಲ್ಗೆ ಕಾಲ್ಗೆ ಎಲ್ಲ ಎಲ್ಮಟ್ಟೆ ಹಾಕೊಂಡ್ ಹಂಗೆ ಅಲ್ವಾ.
0: ಈಗ ಹೆಂಗೋ ಮುಂಗಾರದು ಮಳೆ ಹೊಸಿ ತಣ್ಣ ಗಾಳಿ ಬೀಸ್ತಾ ಇದೆ, ಏನಂದೇ ಎರಡ್ ಕೆಜಿ ಆಲೂಗಡ್ಡೆ ತಕೊಂಡ್ ಬಂದಿದ್ದೀನಿ.
1: ಆಲ್ಮೈ ಜಂಡೆ
0: ಆಲೂಗಡ್ಡೆ ಕಣಪ್ಪ
1: ಮುಖಯ ಆಲ್ಮೈ ಜಂಡೆ
2: ಹೆಂಗೆ ಜಯಣ್ಣ? ಆಲೂಗಡ್ಡೆ ನೀವು ತಂದಿದ್ರಾ? ನಾನು ಇವತ್ತು ಬೆಳಿಗ್ಗೆ ಆಲೂ ಪರೋಟಾನೆ ಮಾಡಿರೋದು ಮನೆಯಲ್ಲಿ.
1: ತಕವಾಕಪ್ಪ ಸಿಟಿ ಪೋಟಿಲ್ ಬಂದ್ಬಿಟ್ಟು
0: ಆಲೂ ಪರೋಟ ಬೇಡ, ಗೆಂಡೆ ತಂದಿನಲ್ಲ ಅದನ್ನ ಚಂದಾಗಿ ಬಿಲ್ಲೆ ಮಾಡಿ ಹೆಚ್ಚಿ ಒಳ್ಳೆ ಬೋಂಡ
2: ಮಾಡ್ಕೊತಕ್ಕಪ್ಪ.
0: ಆಲೂ ಬೋಂಡ
1: ಹೆಚ್ಬಿಟ್ಟು ಬೋಂಡ ಮಾಡ್ದಾರ
0: ಬಿಲ್ಲೆ ತರ ಮಾಡಿ ಬೋಂಡ ಮಾಡ್ಬೋದಾ?
2: ಪಲ್ಯ ಮಾಡ್ಕೋಬಹುದು. ಫಿಂಗರ್ ಚಿಪ್ಸ್ ನಿಂಗೆ ಇಷ್ಟ ಅಲ್ಲ ಚಂದ್ರಣ್ಣ, ಅದು
1: ಫಿಂಗರ್
2: ಉದ್ದಕ್ಕೆ ಹೆಚ್ಚಿಬಿಟ್ಟು ಆಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ನೀರಲ್ಲಿ ನೆನ್ಸ್ಬಿಟ್ಟು
1: ಸುತ್ಬಿಟ್ಟು ಕಡ್ಡಿ ಸಿಗಿಸ್ಬಿಟ್ಟು
0: ಮಡಗಿರ್ತಾರ
2: ಅದು ಬೇರೆ, ಅದು ಪೊಟ್ಯಾಟೋ ಟ್ವಿಸ್ಟರ್.
0: ಇದು ಫಿಂಗರ್ ಚಿಪ್ಸ್ ಅಂತ ಮೊನ್ನೆ ಮೈಸೂರು ಪೇಟೆಗೆ ಹೋಗಿ
1: ತಿಂದಿರ್ಲಿಲ್ವಾ?
0: ಅದನ್ನ ಅದ ಎಂತದ ಟೊಮ್ಯಾಟೊ ಚಾಸ್ ಅಲ್ಲಿ ಅದ್ಗಂತ ತಿಂದಿಲ್ವಾ ನಾನು? ನೀನು
1: ತಿಂದಕ್ಕಪ್ಪ
2: ಕೆಂಪ್ ಪಾಯ್ಸ ಬೇರೆ ಮಾಡಿದ್ಯಲ್ಲಪ್ಪ ಚಂದ್ರಣ್ಣ.
1: ಬಿಡವ ಅದ ಸರಿ ಸರಿ ಸರಿ, ಕೆಂಪ್ ಪಾಯ್ಸ ಜೊತೆ ಹಾಕೊಂಡ್ ತಿನ್ವಲ್ಲ ಅದ.
0: ಅಂದ್ರೆ ಆಲೂಗೆಡ್ಡೆಗೆ ಈಗ ಇಡೀ ಪ್ರಪಂಚದಾಗೆ ಬೋ ಬೇಡಿಕೆ ಅದೆ. ಆಲೂಗಡ್ಡೆಗೂ ಒಂದ್ ದಿನ ಅದೆ ಆಲೂಗಡ್ಡೆ.
1: ಅವತ್ತು ಆಲೂಗಡ್ಡೆನೆ ತಿನ್ಬೇಕಲ್ವಪ್ಪ?
0: ಆಲೂಗಡ್ಡೆಯ ಸಂಪೂರ್ಣ ಆಹಾರ ಅಂತಾರೆ. ಈಗ ಶೀತ ಪ್ರದೇಶ ಆಯ್ತಲ್ಲ, ಇಲ್ಲಿ ಮುಂಜೆಲ್ಲ ಮುಸಿಕೊಂಡು ಈಗ ನಮ್ಗೇನೋ ಒಳ್ಳೆ ಸೂರ್ಯನ ಬಿಸಿಲೈತೆ, ಅಲ್ಲಿ ಆರ್ ತಿಂಗಳು ಬರೀ ಮಂಜಲ್ಲೇ ಇರ್ತಾರೆ. ಅಂತ ಕಡೆ ಸಂಪೂರ್ಣ ಆಹಾರ ಅಂದ್ರೆ ಆಲೂಗಡ್ಡೆ. ಇಡೀ ಆಲೂಗಡ್ಡೆ ಬೆಳಗ್ಗೆ ಒಂದ್ ಗಡ್ಡೆ, ಮಧ್ಯಾಹ್ನ ಒಂದ್ ಗಡ್ಡೆ, ರಾತ್ರಿಗ್ ಒಂದ್ ಗಡ್ಡೆ ತಿನ್ಕೊಂಡು ಹಿಮಾಲಯ ಪರ್ವತದಲ್ಲಿ ಸಾಧು ಸಂತರು ಬದುಕವ್ರು ಅಂತ ಕಣ್ಣ.
1: ನನಗೆ
0: ಒಂದ್ ಚೀಲ ಆಲೂಗಡ್ಡೆ ಕೊಟ್ಬಿಟ್ಟು ಸಾಕವ ಅವ್ರಿಗೆ.
2: ನಮ್ ದೇಶದಲ್ಲಿ

0: ಆಲೂಗೆಡ್ಡೆನ ಎಷ್ಟು ತಿಂತಾರೆ ಅಂದ್ರೆ ಅದು ಮೂರನೇ ಸ್ಥಾನದಲ್ಲಿ ಇದೆಯಂತೆ.
1: ನೀನೇನೋ ಹೇಳ್ತಿದ್ದೆ ಹೇಳು.
2: ಅಲ್ಲ ನೀನು ಬಂದಿದ್ದೆಲ್ಲಪ್ಪ ಒಂದ್ಸರಿ ಡೆಲ್ಲಿಗೆ ಹೋಗಿದ್ಮಲ್ಲ ನಾನು ಪ್ರೋಗ್ರಾಮ್ಗ, ಅದೇ ಆಡೋದಿತ್ತು. ನೀನು ನಮ್ ಕಮಲಕ್ಕ ಎಲ್ಲ ಬಂದಿದೆಲ್ಲ, ನಮ್ ಸುಂದರಕ್ಕ ಎಲ್ಲ ನಮ್ಗೆ
1: ಮಿಸ್
0: ಆಗ್ಬಿಟ್ಟಿದ್ದೆ.
2: ಆವಾಗ ಜಯಣ್ಣ ಅಲ್ಲಿ ಏನ್ ಮಾಡಿದ್ರು, ಸಾಸಿವೆ ಎಣ್ಣೆ ಆಲೂಗಡ್ಡೆ ಅಲ್ವಪ್ಪ,
1: ಸಮೋಸಾ
2: ಅದೇನೋ ಒಳಗ ಮ್ಯಾಲೆ ಒಸಿ ಅದೇನೋ ಮೈದಾ ಇಟ್ಟೊಂದು ಹಾಕ್ಬಿಟ್ಟು ಏನು ಕೊಟ್ಬಿಟ್ರೆ ಬೋರ್ ರುಚಿ ಇತ್ತಲ್ಲಪ್ಪ ಅದು.
0: ಮತ್ತೆ
2: ಪಾಯಸ ಮಾಡೋರ್ಕ ಜಯಣ್ಣ
0: ನಿಂಬೆ ಹಣ್ಣು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ.
2: ಅಲ್ಲಕವ ಪಾಯಸಕ್ಕೂ ಆಲೂಗಡ್ಡೆ ಹಾಕ್ಬಿಡೋದ ನಾನು ಇದ್ಯಾನಪ್ಪ ಇದು ಇದು ಅಂತ ಅನ್ಕೊಂಡು ನಾವು ಸಿ ಚಿಕನ್ ಉಪ್ಪಕ್ಕನ್ನು ಎಲ್ಲ ತಿಂತೀನಲ್ಲ, ಚಿಕನ್ ಸಹಿತ ಹಾಕ್ಬಿಟ್ಟವ್ರೆ. ಅದೇನು ಚಿಕನ್ನು ಆಲ್ಮೈ ಜಂಡಿಯೋ ಒಂದು ಗೊತ್ತಾಗಿ ಕಣ ನನಗೆ.
1: ಇದಕ್ಕೆ ಇದು ಒಂದೇ ಅಲ್ಲ, ಆಸನದ ಪೇಟೆಗೆ ಹೋಗಿ ಗೆಂಡೆ ಬಿತ್ತನೆ ಕೊಡ್ತಾರೆ ಈಗ ಮೇ ತಿಂಗಳಲ್ಲಿ, ತಗೊಂಡು ಈ ಕಿತ ಬೆಳೆದೇ ಬಿಡಮ್ಮ ಆಲೂಗಡ್ಡೆ.
2: ಅಲ್ಲ ಆಸನ ದಿಕ್ಕಿ ಯಾಕೆ ಹೋಗ್ಬೇಕು ಜಯಣ್ಣ,
1: ಚೆಂದಾಗಿರೋ ಬಿತ್ತನೆ ಸಿಕ್ಕ
0: ಆದಾಯ ಬರುತ್ತಂತೆ ಆಲೂಗಡ್ಡೆಯಿಂದ. ಹೌದಾ ಜಯಣ್ಣ,
1: ಚಿನ್ನದ ಗಂಡೆ ಅಂತಾರ ಅದಕ್ಕ, ತಕೊಳ್ಳಂದ್ರೆ ಲಕ್ಷಾಂತರ, ಹೋದ್ರು ಲಕ್ಷಾಂತರವೇ
2: ಅಂದ್ರೆ ಹೋದ್ರೆ ಲಕ್ಷಾಂತರ ಇದೆ ಫಸ್ಟ್ ಕೇಳ್ತಾರ. ನಾನು
1: ಕಣ್ಣ ಅಷ್ಟೇ ಲಾಸ್ ಆಯ್ತತೆ. ಆಸನದ ಪೇಟೆಗೆ ಹೋಗಿ ರೈತರನ್ನ ಮಾತಾಡ್ಸೋ ನೀನು ಹೇಳ್ತಾರ ಕತಿಯ, ಲಾಟ್ರಿ ಇದ್ದಂಗೆ ಬೆಳೆ ಇದು, ದುಡ್ಡು ಬಂದ್ರೆ ಬರ್ತದೆ ಇಲ್ಲ ಅಂದ್ರೆ ಹೊಂಟೋಯ್ತದೆ. ಬೋ ಹುಷಾರಾಗಿ ಬೆಳೆ ಬೆಳಿ,
2: ಅದು ಗೇಮ್ಲಿಂಗ್ ಅದು ಅಲ್ವಯ್ಯ.
1: ಏನಿಲ್ಲ
0: ಇನ್ನೊಂದು ಪದ ಇವತ್ತು ಇಂಗ್ಲಿಷ್,
1: ಲಕ್ಷಾಂತರ ಜನ ಬೆಳಿತಾರ ಕಣ್ಣ, ಹಂಗಾಗಿ ಈಕಿತ ಬೆಳಿಯಮ್ಮ.
2: ಆಯ್ತು ಬಿಡಪ್ಪ, ನೀ ಹೇಳದ್ ನೀನು ನಮ್ಗೆ ಕೃಷಿ ಜ್ಞಾನಿ, ನಮ್ಗೆ ನೀನು ನೀ ಏನ್ ಹೇಳ್ತೀಯ ಅದನ್ನ ಮಾಡಂ ಬಿಡುಗ. ಅದಕ್ಕೇನಂತ
0: ಆಲೂಗಡ್ಡೆ ತಿನ್ನೋದ್ರಿಂದ ಪೊಟ್ಯಾಸಿಯಂ ಸಿಗತ್ತೆ ನಮ್ ದೇಹಕ್ಕೆ,
2: ಪೊಟ್ಯಾಸಿಯಂ
0: ವಿಟಮಿನ್ ಸಿ
2: ಪೊಟ್ಯಾಸಿಯಂ
1: ನಿಮಗೆ ಅದು ಸಂಪೂರ್ಣ ಆಹಾರ ಅಂತ
0: ಹೇಳ್ತಿದ್ದೀನಲ್ಲವಾಡೆ
1: ಬದುಕಬಹುದು.
0: ಸಾಧು ಸಂತರು ಬರೀ ಗೆಡ್ಡೆ ತಿನ್ಕೊಂಡು ಬದುಕಿದಾರೆ ನೀವ್ ಹೇಳದ್ಮೇಲೆ,
2: ಹಳೆ ಕಾಲದವರು ಎಲ್ಲ ಗೆಡ್ಡೆ ಗಣಸೆ ತಾನೆ ತಿಂತಿದ್ದು ಜಯಣ್ಣ, ಇದನ್ನ ಬೇಯಿಸ್ಕೊಂಡ್ ತಿಂತಿದ್ರವ.
0: ಸರಿ
2: ಅದೇನ ಹೇಳ್ತಿದ್ಯ
1: ನೀನ್ ಮಾತಾಡ್ಕೊಂಡ್ ಕುಂತ್ರೆ ಕಮಲಕ್ನು ಕುಂತ್ಕೊಂಡಿರ್ತಾಳೆ, ಕಮಲಕ್ ಅಂತಲೇ ಬರ್ತದೆ, ಸುಂದರಕ್ಕ ಕುಂತ್ಕೊಂಡಿರ್ತಾಳೆ. ಓ ಗೆಂಡೆ ತಕೊಂಡ್ಬಂದಿನ್ ತಕ ಹೋಗಿ ಅದ್ ಏನೇನ್ ಮಾಡ್ತೀಯೋ ಆಲೂಗಡ್ಡೆನಲ್ಲಿ ಮಾಡ್ಬಿಟ್ಟು ತಕ ಬರವ.
0: ನಾನು ಪರೋಟ ಮಾಡ ಅನ್ಕೊಂಡಿದ್ದೆ, ಆದ್ರೆ ಬಜ್ಜಿ ಕೇಳ್ತಾ ಇದ್ರೆ ಬಜ್ಜಿನೇ ಮಾಡ್ತೀನಿ.
2: ಬಜ್ಜಿನೇ ಮಾಡ್ಕೊಂಬವ್ವ.
0: ಆಯ್ತು.

ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಒಣಮೆಣಸಿನಕಾಯಿ ಸಂಗ್ರಹಣಾ ಸಮಯದಲ್ಲಿ ಒಣಮೆಣಸಿನಕಾಯಿಗಳ ಬಣ್ಣವನ್ನು ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ಉಷ್ಣಾಂಶ ಹಾಗೂ ಸೂರ್ಯನ ಬೆಳಕನ್ನು ನಿಯಂತ್ರಿಸುವುದು ಬಹಳ ಮಹತ್ವದ್ದಾಗಿದೆ. ಹೆಚ್ಚಿಗೆ ಉಷ್ಣಾಂಶವಿದ್ದರೆ ಬಣ್ಣವು ತೀವ್ರಗತಿಯಲ್ಲಿ ಕ್ಷೀಣಿಸುತ್ತೆ. ಒಣಮೆಣಸಿನಕಾಯಿ ಪುಡಿ ಹಾಗೂ ಇದರ ಉತ್ಪನ್ನಗಳನ್ನು ಹೊರಗಿನ ವಾತಾವರಣಕ್ಕೆ ಬಿಟ್ಟಾಗ ಬಣ್ಣವು ತೀವ್ರಗತಿಯಲ್ಲಿ ಹಾಳಾಗುತ್ತೆ. ಒಣಮೆಣಸಿನಕಾಯಿ ಮತ್ತು ಅದರ ಪುಡಿಯ ಬಣ್ಣದ ರಕ್ಷಣೆಯಲ್ಲಿ ತೇವಾಂಶವು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಒಣಮೆಣಸಿನಕಾಯಿಯಲ್ಲಿ 9-10% ತೇವಾಂಶವು ಬಣ್ಣದ ಗರಿಷ್ಠ ಪ್ರಮಾಣವನ್ನು ಕಾಪಾಡಿಕೊಳ್ಳುತ್ತದೆ. ಸೀಲ್ ಮಾಡಿದ ಪೆಟ್ಟಿಗೆಯಲ್ಲಿ 11%-ಹೆಚ್ಚಿರುವ ತೇವಾಂಶದಲ್ಲಿ ಇದನ್ನು ಸಂಗ್ರಹಣೆ ಮಾಡಿದರೆ 6 ತಿಂಗಳ ಅವಧಿಯಲ್ಲಿ ಕಾಯಿಗಳು ಕಪ್ಪು ಬಣ್ಣಕ್ಕೆ ಪರಿವರ್ತನೆಯಾಗುತ್ತವೆಂದು ಸಂಶೋಧನಾಕಾರರು ತಿಳಿಸಿದ್ದಾರೆ. ಇದೇ ಪರಿಸ್ಥಿತಿಯಲ್ಲಿ ತೇವಾಂಶ 7%-ಕಡಿಮೆ ಇರುವ ಉತ್ಪನ್ನವನ್ನು ಸಂಗ್ರಹ ಮಾಡಿದರೆ

0: ಕಾಯಿಗಳು ಕಳೆಗುಂದಿ ಅಥವಾ ಬಿಳಿಚಿಕೊಂಡ ಬಣ್ಣಕ್ಕೆ ಪರಿವರ್ತನೆಯಾಗುತ್ತೆ. ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಅಥವಾ ಹೆಚ್ಚಿನ ತೇವಾಂಶಗಳು ಒಣಮೆಣಸಿನಕಾಯಿಯ ಬಣ್ಣ ಹಾಗೂ ಗುಣಮಟ್ಟದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ನಾಗಪುರದ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ವಿಜ್ಞಾನ ಕೇಂದ್ರವು ಒಂದು ರಾಸಾಯನಿಕ ವಿಧಾನವನ್ನು ರೂಪಿಸಿದ್ದು 25 ಲೀಟರಿನಷ್ಟು ದ್ರಾವಣ ತಯಾರಿಕೆಗಾಗಿ 675 ಗ್ರಾಂ ಪೊಟ್ಯಾಷಿಯಂ ಕಾರ್ಬೊನೇಟ್ ಮತ್ತು 25 ಗ್ರಾಂ ಗಮ್ ಅಕೇಸಿಯಾಗಳನ್ನು ನೀರಿನಲ್ಲಿ ಬೇರೆ ಬೇರೆಯಾಗಿ ಕರಗಿಸಿ ಕೂಡಿಸಬೇಕು. ಬ್ಯೂಟಿಯೇಟೆಡ್ ಹೈಡ್ರಾಕ್ಸಿ ಅನಿಸೇಲ್ ಅಂದರೆ BHA ಯನ್ನು 250 ಮಿಲಿಲೀಟರ್ ಪುನರ್ಶುದ್ಧೀಕರಿಸಿದ ಶೇಂಗಾ ಎಣ್ಣೆ ಅಥವಾ ರಿಫೈನ್ಡ್ ಕಡಲೆಕಾಯಿ ಎಣ್ಣೆಯಲ್ಲಿ ಪ್ರತ್ಯೇಕವಾಗಿ ಕರಗಿಸಿ ಈ ದ್ರಾವಣವನ್ನು ನೀರಿನಲ್ಲಿ ಕರಗಿಸಿದ ದ್ರಾವಣಕ್ಕೆ ನಿಧಾನವಾಗಿ ಕಲಕುತ್ತಾ ಕೂಡಿಸಬೇಕು. ಈಗ ದ್ರಾವಣ ಸಿದ್ಧವಾದಂತೆ ಇದನ್ನು ಒಂದು ದೊಡ್ಡ ಗಾತ್ರದ ಗಾಜಿನ ಪಾತ್ರೆಯಲ್ಲಿ ತುಂಬಿ ಆಗತಾನೇ ಕೊಯ್ಲು ಮಾಡಿದ ಒಣಮೆಣಸಿನಕಾಯಿಗಳನ್ನು ಒಂದು ರಂಧ್ರಗಳಿರುವ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ತುಂಬಿ 5 ನಿಮಿಷಗಳ ಕಾಲ ದ್ರಾವಣದಲ್ಲಿ ಅದ್ದಿ ತೆಗೆದು ನಂತರ ನಿರ್ಮಲವಾದ ಬೊಂಬಿನ ತಡಿಕೆಗಳ ಮೇಲೆ ಅಥವಾ ಸಿಮೆಂಟ್ ನೆಲದ ಮೇಲೆ ಹರಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಈ ರೀತಿ ರಾಸಾಯನಿಕ ಚಿಕಿತ್ಸೆಯಿಂದ ಒಣಗಿಸಲು ಕೇವಲ 1 ವಾರ ಮಾತ್ರ ಸಾಕಾಗಿದ್ದು ಉತ್ತಮ ಬಣ್ಣ, ತೀಕ್ಷ್ಣ ರುಚಿ ಹಾಗೂ ಆರೋಗ್ಯಕರ ಮತ್ತು ಉತ್ತಮ ಗುಣಮಟ್ಟದ ಉತ್ಪನ್ನ ಸಿದ್ಧವಾಗುತ್ತೆ. ಜೋಧಪುರದಲ್ಲಿರುವ ಕೇಂದ್ರೀಯ ಶುಷ್ಕ ವಲಯ ಸಂಶೋಧನಾ ಸಂಸ್ಥೆಯು ಕೊಯ್ಲು ನಂತರದ ತಂತ್ರಜ್ಞಾನ ಅಂದರೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಯೋಜನೆಯ ಅಂಗವಾಗಿ ಸೋಲಾರ್ ಒಣಗುಯಂತ್ರವನ್ನು ವಿನ್ಯಾಸಗೊಳಿಸಿದೆ. ಈ ಯಂತ್ರವು 4-7 ದಿನಗಳಲ್ಲಿ ಒಣಮೆಣಸಿನಕಾಯಿಗಳನ್ನು ಚೆನ್ನಾಗಿ ಒಣಗಿಸುತ್ತೆ. ಸರಾಸರಿಯಾಗಿ ಉತ್ತಮ ಒಣಮೆಣಸಿನಕಾಯಿಯಲ್ಲಿ 10% ತೇವಾಂಶ ಅಧಿಕವಾಗಿರಬಾರದು. ಈ ಯಂತ್ರದಿಂದ ಇದಕ್ಕಿಂತ ಬಹಳ ಕಡಿಮೆ ಅಂದರೆ 3.5% ತೇವಾಂಶ ಇರುವಂತೆ ಒಣಗಿಸಬಹುದಾಗಿದೆ. ಇದಲ್ಲದೆ ಕೇಂದ್ರೀಯ ಕೃಷಿ ಅಭಿಯಂತರರ ಸಂಸ್ಥೆ ಭೂಪಾಲ ಸಹ ಸೋಲಾರ್ ಕ್ಯಾಬಿನೆಟ್ ಒಣಗುಯಂತ್ರವನ್ನು ನಿರ್ಮಿಸಿದ್ದು ಇದರಿಂದಲೂ ಸಹ ಶ್ರೇಷ್ಠವಾದ ಒಣಮೆಣಸಿನಕಾಯಿಗಳನ್ನು ಅಲ್ಪಾವಧಿಯಲ್ಲಿ ಪಡೆಯಬಹುದಾಗಿದೆ. ಪಂತನಗರ ಕೃಷಿ ವಿಶ್ವವಿದ್ಯಾಲಯದ ಅಕೋಲ್ ಕೇಂದ್ರವು ನಿರುಪಯುಕ್ತ ಇಂಧನದಿಂದ ಒಣಗಿಸುವ ಯಂತ್ರವನ್ನು ಸಹ ರಚಿಸಿದ್ದು ಇದರಿಂದಲೂ ಸಹ 16-20 ಗಂಟೆಗಳ ಅವಧಿಯಲ್ಲಿ ತೇವಾಂಶವನ್ನು ಕಡಿಮೆಗೊಳಿಸಬಹುದಾಗಿದೆ. ಒಣಮೆಣಸಿನಕಾಯಿ ಮತ್ತು ಒಣಮೆಣಸಿನಕಾಯಿ ಪುಡಿಯನ್ನು 9-10% ತೇವಾಂಶದಲ್ಲಿ ಕಪ್ಪು ಪಾಲಿಥಿನ್ ಪೊಟ್ಟಣ ಅಥವಾ ಚೀಲದಲ್ಲಿ ತುಂಬಿ ಸೂರ್ಯನ ಬೆಳಕು ಮತ್ತು ಶಾಖದಿಂದ ದೂರವಿಟ್ಟು ಸಂಗ್ರಹಿಸಿಡುವುದರಿಂದ ಮೂಲ ಬಣ್ಣವು ತೀವ್ರಗತಿಯಲ್ಲಿ ಕ್ಷೀಣಿಸದಂತೆ ಸಂರಕ್ಷಿಸುವಲ್ಲಿ ಸಹಾಯವಾಗುತ್ತೆ. ವರ್ತಕರು ರೈತರಿಂದ ಒಣಮೆಣಸಿನಕಾಯಿಗಳನ್ನು ಕೊಳ್ಳುವಾಗ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿಯಲ್ಲಿನ ತೇವಾಂಶವನ್ನು ಗಮನಿಸುತ್ತಾರೆ. ಖರೀದಿಸಿದ ವರ್ತಕರು ಒಣಮೆಣಸಿನಕಾಯಿಗಳನ್ನು ಶೇಖರಣೆ ಮಾಡುವಾಗ 9-10% ತೇವಾಂಶ ಇರುವಂತೆ ನೋಡಿಕೊಳ್ಳಬೇಕಾಗುತ್ತೆ. ಒಂದು ವೇಳೆ ತೇವಾಂಶ 10%-ಕ್ಕಿಂತ ಹೆಚ್ಚಿಗೆ ಇರುವ ಒಣಮೆಣಸಿನಕಾಯಿಗಳನ್ನು ಗೋದಾಮುಗಳಲ್ಲಿ ಶೇಖರಣೆ ಮಾಡಿದಾಗ ಆಸ್ಪರ್ಜಿಲಸ್ ಎನ್ನುವ ಶಿಲೀಂಧ್ರಗಳು ಬೆಳವಣಿಗೆಯಾಗಿ ಅವುಗಳು ಅಫ್ಲಾಟಾಕ್ಸಿನ್ ರಾಸಾಯನಿಕವನ್ನು ಉತ್ಪತ್ತಿ ಮಾಡುತ್ತವೆ. ಇದರಿಂದ ಶೇಖರಿಸಿದ ಒಣಮೆಣಸಿನಕಾಯಿಗಳು ಗುಣಮಟ್ಟವನ್ನು ಹಾಗೂ ಮೌಲ್ಯವನ್ನು ಕಳೆದುಕೊಳ್ಳುತ್ತವೆ. ಆದ್ದರಿಂದ ರೈತರು ಒಣಮೆಣಸಿನಕಾಯಿಗಳನ್ನು ಮಾರುಕಟ್ಟೆಗೆ ತರುವ ಪೂರ್ವದಲ್ಲಿ ಇವುಗಳ ಗುಣಮಟ್ಟದ ಬಗ್ಗೆ ಗಮನಹರಿಸಬೇಕು. ಗುಣಮಟ್ಟ ಚೆನ್ನಾಗಿದ್ದಲ್ಲಿ ಹೆಚ್ಚಿನ ಬೆಲೆಯನ್ನು ಅಪೇಕ್ಷಿಸಲು ಸಾಧ್ಯವಾಗುತ್ತದೆ. ಮಾರುಕಟ್ಟೆಗೆ ಒಣಮೆಣಸಿನಕಾಯಿಗಳನ್ನು ಒಯ್ಯುವಾಗ ಚೆನ್ನಾಗಿ ಒಣಗಿಸಿ ತೇವಾಂಶ ಆದಷ್ಟು ಕಡಿಮೆ ಇರುವಂತೆ ನೋಡಿಕೊಳ್ಳಬೇಕು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.
1: ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಈ ವಾರ ನಮ್ಮ ಕೇಂದ್ರದಿಂದ ಪ್ರಸಾರವಾಗಲಿರುವ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ನಾಳೆ 25ನೇ ತಾರೀಕು ಸೋಮವಾರ ಸಂಜೆ 6:50 ಕೃಷಿ ದೇವಿಗೆ ಬಾನುಲಿ ಸರಣಿಯಲ್ಲಿ ಮುಸುಕಿನ ಜೋಳದ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದ ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹಾದೇವು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಎಂ ಮನ್ನು ಅವರು.
2: ಮುಸುಕಿನ ಜೋಳವನ್ನು ನಾವು ಬಹುಪಯೋಗಿ ಆಗಿ ಇವತ್ತು ಒಂದು ರೀತಿಯಲ್ಲಿ ಕಲ್ಪವೃಕ್ಷವೇ ಅಂತ ಹೇಳ್ಬೋದು. ಪ್ರತಿ ಭಾಗವನ್ನು ಇವತ್ತು ನಾವು ಉಪಯೋಗಿಸುವಂಥ ಒಂದು ತಾಂತ್ರಿಕತೆಗಳನ್ನು ಇವತ್ತು ಅಭಿವೃದ್ಧಿಪಡಿಸಿ ಅವುಗಳನ್ನು ಪ್ರಚಾರಪಡಿಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ಬೆಳೆಗೆ ಆಧಾರಿತ ಹೈಬ್ರಿಡ್ಗಳನ್ನು ಅಭಿವೃದ್ಧಿಪಡಿಸುವುದು ಕೂಡ ನಮ್ಮಲ್ಲಿ ಒಂದು ಉದ್ದೇಶವಾಗಿದೆ.
3: ಮುಸುಕಿನ ಜೋಳ ಎಲ್ಲ ಕಡೆ ಉಪಯೋಗವಾಗಿ ಬಂದಿದೆ, ಆದರೆ ಯಾವ ರೀತಿ ಬೆಳೆಯೋದು ಅನ್ನೋ ಬೇಸಾಯ ಶಾಸ್ತ್ರನಾಗಿ ಹೇಳ್ಬೋದಾದ್ರೆ ಎಷ್ಟು ಶಿಫಾರಸು ಮಾಡಿದ ಬಿತ್ತನೆ ಬೀಜ ಅಂದರೆ 6 kg ಪರ್ ಎಕರ್ಗೆ ಶಿಫಾರಸನ್ನು ಮಾಡಿದ್ದಾರೆ. ಅದು ಬಿಟ್ಟರೆ ಇದಕ್ಕೆ ಕೊಟ್ಟಿಗೆ ಗೊಬ್ಬರವಾಗಿ ನಾವು ಹಾಕಲೇಬೇಕಾಗುತ್ತೆ, ಯಾಕಂದರೆ ಅತ್ಯಂತ ಪೋಷಕಾಂಶಗಳನ್ನ ಹೀರಿಕೊಳ್ಳುವ ಬೆಳೆಯಾಗಿರೋದ್ರಿಂದ ಸೊ ಕೊಟ್ಟಿಗೆ ಗೊಬ್ಬರ 1-3 tons ಪರ್ ಎಕರ್ಗೆ ಹಾಕಬೇಕಾಗುತ್ತೆ.
1: 26ನೇ ತಾರೀಕು ಮಂಗಳವಾರ ಸಂಜೆ 6:50 ಮುಂಗಾರಿಗೆ ಪೂರ್ವ ಸಿದ್ಧತೆ ಕುರಿತು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆಎಚ್ ರವಿ ಅವರೊಂದಿಗೆ ಸಂದರ್ಶನ ಕೇಳಬಹುದು.
4: ಮೇ ಮಾಹೆಯಲ್ಲೂ ಕೂಡ 24% ಮಳೆ ಕೊರತೆ ಇದೆ, ಹಾಗಾಗಿ ಪೂರ್ವ ಮುಂಗಾರು ಅಷ್ಟೊಂದು ಆಶಾದಾಯಕವಾಗಿಲ್ಲ. ಮುಂಗಾರಾದರೂ ಆಶಾದಾಯಕವಾಗಿರುತ್ತೇನೋ ಅನ್ನೋ ಒಂದು ಭರವಸೆಯ ಮೇಲೆ ಇದ್ದೀವಿ. ಈ ವರ್ಷದ ಮಳೆ ಅಷ್ಟೊಂದು ಆಶಾದಾಯಕವಾಗಿ ಇರಲ್ಲ ಅನ್ನುವ ಸಂಗತಿನೂ ಕೂಡ ನಮ್ಮ IMC ಬಂದಿದೆ, ಅಂದರೆ ಇಂಡಿಯನ್ ಮೆಟ್ರೋಲಾಜಿಕಲ್ ಸೆಂಟರ್ ಅವರಿಂದನೇ ಬಂದಿರತಕ್ಕಂಥದ್ದು ಕೂಡ ಉಂಟು.
1: ಇನ್ನು 27ನೇ ತಾರೀಕು ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಹೊಸ ರೇಷ್ಮೆ ಹುಳು ಹೈಬ್ರಿಡ್ಗಳ ಮತ್ತು ಜನಪ್ರಿಯ ಡಬಲ್ ಹೈಬ್ರಿಡ್ನ ಪ್ರಯೋಜನಗಳನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕುಸುಮ ಎಲ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುತ್ತದೆ.
5: ಈಗ 1 ದಿನಕ್ಕೆ ನನಗೆ 10 ಹುಳ ಹೋಯಿತು, 20 ದಿನಕ್ಕೆ 10 × 20 ಅಂದ್ರೆ 200 ಹುಳ ಹೋಯ್ತು ಅಂದ್ರೆ 200 ರೂಪಾಯಿ ನಂಗೆ ಒಂದು ಬೆಳೆಯಲ್ಲಿ ನನ್ನ ಕಣ್ಣು ಮುಂದೆ ಹೋಗೋ ಥರ ಇರುತ್ತೆ. ಇದಕ್ಕೆ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಯಾವ್ಯಾವ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಳ್ಳಿ, ಈಗ ನಾವು ಹೇಳ್ತೀವಿ ಸೋಂಕು ನಿವಾರಕ ದ್ರವ್ಯಗಳಿರುತ್ತೆ, ಸೋಂಕು ನಿವಾರಕ ಬೆಡ್ ಡಿಸ್ಇನ್ಫೆಕ್ಟೆಂಟ್ಸ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಕರೆಕ್ಟಾಗಿ ಕ್ರಮವಾಗಿ ಬಳಸ್ಕೊತ ಹೋದ್ರೆ ಈ ಒಂದು ಲಾಸ್ನ ನಾವು ತಡೆಗಟ್ಟಬಹುದು.
1: ಗುರುವಾರ 28ನೇ ತಾರೀಕು ಹಣ್ಣು ಹೊನ್ನು ಬಾನುಲಿ ಸರಣಿ ಹುಣಸೂರು ತಾಲೂಕಿನಲ್ಲಿ ತೋಟಗಳ ಅಭಿವೃದ್ಧಿಗೆ ಇರುವ ವಿಪುಲ ಅವಕಾಶಗಳನ್ನು ಕುರಿತು ತಾಲೂಕಿನ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್ ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳಬಹುದು.
6: ಎಳ್ನೀರ್ ಹೈಬ್ರಿಡ್ಸ್ ಹಾಕಿದ್ರೆ T2D ಅಥವಾ T2T ಹಾಕಿದರೆ 3 ವರ್ಷಕ್ಕೆ ನಮಗೆ ಕಾಯಿ ಬರುತ್ತೆ. ಅದು ಎಳ್ನೀರಿಗೆ ಚೆನ್ನಾಗಿರುತ್ತೆ, ಕೊಬ್ಬರಿಗೆ ಅಷ್ಟು ಸೂಕ್ತವಾಗಿರೋದಿಲ್ಲ. ಸೊ ನಮಗೆ ಲೋಕಸರ ಇರ್ಬೋದು, ಈಗ ನಮ್ಮ CAPCRI ಕಾಸರಗೋಡು ಇದೆ, ಅಲ್ಲಿನೂ ನಮಗೆ ಈ ಥರ ಗಂಗಾಮುಂಡಮ್ ಇದೆ, ಎಲ್ಲ ಚೌಗಾಟ್ ಡಾರ್ಫ್ ಇದೆ. ಸೊ ಇವೆಲ್ಲನೂ ಅವೈಲಬಿಲಿಟಿ ಇದೆ. ಈಗ ರೈತರು ನಮ್ಮನ್ನು ಕೇಳೋ ಸರ್, ನಮ್ಗೆ ಎಳ್ನೀರಿಗೂ ಬೇಕು ಕಾಯಿಗೂ ಬೇಕು. 25 ವರ್ಷ ಆದರೆ ನಮ್ಮ ಹೈಬ್ರಿಡ್ ಹೊರಟೋಗ್ಬಿಡುತ್ತೆ. ಸೊ ನಮ್ಗೆ 60-70 ವರ್ಷ ಇರೋದು ಬೇಕಾಗಿರೋದ್ರಿಂದ ನಮಗೆ ಲೋಕಲ್ ತಳಿಗಳನ್ನೇ ಕೊಡಿಸ್ಕೊಡಿ ಅಂತ ಕೇಳೋದು ಬೇಡಿಕೆ ತುಂಬ ಇದೆ ಸರ್.
1: ಇನ್ನು 29ನೇ ತಾರೀಕು ಶುಕ್ರವಾರ ಸಂಜೆ 6:50 ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಮಂಡಳಿಯ ಕಾರ್ಯಚಟುವಟಿಕೆ ಕುರಿತು ಪ್ರಧಾನ ವ್ಯವಸ್ಥಾಪಕರಾದ SV ಭಾಗ್ಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಇನ್ನು 30ನೇ ತಾರೀಕು ಶನಿವಾರ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಾಳು ಮೆಣಸಿನ ಬೇಸಾಯ ಕುರಿತ ಸಂವಾದ ಪ್ರಸಾರ ಮಾಡುತ್ತೇವೆ. ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಶಂಭುವಿನಹಳ್ಳಿಯ ಶಂಕರಸ್ವಾಮಿ ಹಾಗೂ ಅವರ ಮಗ ಎಸ್ ಮಂಜುನಾಥ್.
7: ಈವಾಗಿನ ಒಂದು ಯುಗ ಇದೆಯಲ್ಲ ನೋಡಿ, ಮೊಬೈಲ್ ಯುಗ, ಮನುಷ್ಯರಿಂದ ಮನುಷ್ಯನಿಗೆ ನೋಡಿ ಕಲಿ ಮಾಡಿ ತಿಳಿ ಅಂತಾರಲ್ಲ, ಆ ರೀತಿ ಇವನು ಮೊಬೈಲಲ್ಲಿ ನೋಡಿ ನೋಡಿ ಏನಾದ್ರು ಒಂದು ಬದಲಾವಣೆ ಮಾಡಬೇಕು ಅಂತ ಹೇಳಿ ಕಾಳು ಮೆಣಸು ಬೆಳೀಬೇಕು ಅಂತ ಫಸ್ಟು ಶುರು ಮಾಡಿದೋ. ಶುರು ಮಾಡಿದ್ಮೇಲೆ ಅದನ್ನು ಸಿಲ್ವರ್ ಗಿಡಗಳ ತಂದು ನೆಟ್ಟು ಒಂದು ಎರಡೂವರೆ ವರ್ಷ ಅದು ಒಂದು ದಪ್ಪದ ಒಂದು ಬಲಗೈ ತೊಳ್ಗ ಹತ್ರ ಅನ್ನಿ ಅಷ್ಟು ಲೆವೆಲ್ ಬೆಳೆದಾದ್ಮೇಲೆ ಕಾಳು ಮೆಣಸಿನ ಗಿಡವ ಹೋಗಿ ಕುಶಾಲನಗರದಲ್ಲಿ ತಗೊಬಂದು ನೆಟ್ಟು.
8: ಅಡಕೆಗಿಂತ ಅಡಕೆ ಅಂದರೆ ಒಂದು 4 ವರ್ಷ ಕಾಯ್ಬೇಕು, 3-4 ವರ್ಷ ಕಾಯ್ಬೇಕು ಅಂದ್ಬಿಟ್ಟು ಸಿಲ್ವರ್ಗೆ ಮಾಡಿದ್ವಿ ಸರ್. ಬೇಗ ಸಿಲ್ವರ್ಗೆ ನೆಡ್ಬೋದು ಅಂದ್ಬಿಟ್ಟು ಸಿಲ್ವರ್ಗೆ ನೆಟ್ವಿ, ತುಂಬ ಚೆನ್ನಾಗಿ ಬಂದೈತೆ. ತುಂಬ ಜನ ಬಂದು ನೋಡ್ತಾರೆ, ನಮ್ಮನ್ನು ಫೋನ್ ಮಾಡಿ ಕೇಳ್ತಾರೆ ಹೆಂಗೆ ಮಾಡೋದು ಏನು ಮಾಡೋದು ನಮ್ಮ ಭೂಮಿಗೆ ಆಗುತ್ತಾ ಅಂತ ಕೇಳ್ತಾರೆ ಸರ್.
9: ಮಲೆನಾಡಲ್ಲಿ ಹೋಗಿ ಯಾವ ಥರ ಕಾಳು ಮೆಣಸು ಬೆಳೀತಾರೆ ಅಂತ ನೋಡ್ಕೊಂಬಂದ್ರ?
8: ಇಲ್ಲ ಸರ್, ಮಲೆನಾಡ್ಗೆ ಏನು ಹೋಗಿರಲಿಲ್ಲ, ಫೋನಲ್ಲಿ ನೋಡಿದ್ವಿ. ಅಂದ್ರೆ ಟೂರ್ ಗೇರ್ ಹೋದಾಗ ಮಾತ್ರ ಅಲ್ಪ ಸ್ವಲ್ಪ ನೋಡಿದ್ವಿ ಗಿಡಗಳಂದ್ರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡಿದ್ವಿ.
1: ಬರುವ ಭಾನುವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಟ್ಟಿ ಹರಟೆ ಗ್ರಾಮೀಣ ಚರ್ಚೆ, ಕೃಷಿ ದರ್ಪಣ ಹಾಗೂ ಕೃಷಿ ಲೋಕ ಪ್ರಸಾರವಾಗುತ್ತದೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ.
9: ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ.
1: ಪ್ರಸ್ತುತಿ ಜಿಎನ್ ಮಂಜುನಾಥ್.
9: ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ.
10: ಸ್ನೇಹಿತರೆ, ಇದರೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಈಗ ಸಮಯ 7:34 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯೋ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ನಾಯಕರು ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಅಲ್ಲದೆ ವ್ಯಾಪಾರ, ಇಂಧನ ಮತ್ತು ಪ್ರಾದೇಶಿಕ ಭದ್ರತೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಿದರು. ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಎಸ್ ಜೈಶಂಕರ್, ಜಾಗತಿಕ ಇಂಧನ ಬೆಲೆಗಳು ಕಡಿಮೆ ಇರುವಂತೆ ಮತ್ತು ಅಡೆತಡೆಯಿಲ್ಲದ ವಾಣಿಜ್ಯ ವಹಿವಾಟು ನಡೆಯುವಂತೆ ನೋಡಿಕೊಳ್ಳುವಲ್ಲಿ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಆಸಕ್ತಿ ಹೊಂದಿವೆ ಎಂದು ಹೇಳಿದರು. ಅಮೆರಿಕ, ಇಸ್ರೇಲ್, ಇರಾನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುವ ವಿಶ್ವದ ಕೆಲವೇ ದೇಶಗಳಲ್ಲಿ ಭಾರತವೂ ಒಂದು. ಭಾರತ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ, ಭಾರತೀಯ ವಲಸಿಗರ ಕಲ್ಯಾಣ ಮತ್ತು ಕಡಿಮೆ ಇಂಧನ ಬೆಲೆಗಳನ್ನು ಬಯಸುತ್ತದೆ ಎಂದು ಅವರು ಪುನರುಚ್ಚರಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾಳೆ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿಗಳು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ವರ್ಷ ಭಾರತ ಸರ್ಕಾರ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿದೆ. ಇವುಗಳಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿವೆ. ಪ್ರಶಸ್ತಿ ಪುರಸ್ಕೃತರಲ್ಲಿ 19 ಮಹಿಳೆಯರು ಸೇರಿದ್ದಾರೆ. 16 ವ್ಯಕ್ತಿಗಳಿಗೆ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲಾಗುತ್ತದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಕಾರ್ಯ, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳು ಮತ್ತು ವಿಭಾಗಗಳಲ್ಲಿ ವಿಶಿಷ್ಟ ಮತ್ತು ಅಸಾಧಾರಣ ಸಾಧನೆ ಮಾಡಿದವರನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಯಾವುದೇ ದೋಷಗಳಿಲ್ಲದ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುವಂತೆ ಐಐಟಿ ಮದ್ರಾಸ್ನ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ತಜ್ಞರ ತಂಡವನ್ನು ನಿಯೋಜಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿರ್ದೇಶನ ನೀಡಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಸೇವಾ ಪೋರ್ಟಲ್ ಕುರಿತು ವಿದ್ಯಾರ್ಥಿಗಳು ಮತ್ತು ಪೋಷಕರು ವ್ಯಕ್ತಪಡಿಸಿದ ಕಳವಳಗಳು ಮತ್ತು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಐಐಟಿ ಮದ್ರಾಸ್ನ ತಜ್ಞರ ತಂಡ ಸುಧಾರಣೆಗಳನ್ನು ಜಾರಿಗೆ ತರಲಿದೆ ಮತ್ತು ವಿಶೇಷವಾಗಿ ಪೋರ್ಟಲ್ನ ಸ್ಥಿರತೆ ಹಾಗೂ ಸರ್ವರ್ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಈ ತಿಂಗಳ 21 ಮತ್ತು 22 12ನೇ ತರಗತಿಯ ಫಲಿತಾಂಶದ ನಂತರದ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ತಪ್ಪಾದ ಶುಲ್ಕ ಕಡಿತವಾದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷ್ಕರಣೆಯೊಂದನ್ನು ಪ್ರಕಟಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸುವ ವೇಳೆ ಈ ಸಮಸ್ಯೆ ಸಂಭವಿಸಿದೆ. ಕೆಲವು ಸಂದರ್ಭಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಕಡಿತವಾಗಿದ್ದರೆ, ಇನ್ನೂ ಕೆಲವು ಸಂದರ್ಭಗಳಲ್ಲಿ ಕಡಿಮೆ ಮೊತ್ತ ಕಡಿತಗೊಂಡಿದೆ. ಹೆಚ್ಚುವರಿ ಹಣ ಕಡಿತಗೊಂಡಿರುವ ಎಲ್ಲ ಪ್ರಕರಣಗಳಲ್ಲಿ ನಿಖರ ಮೊತ್ತವನ್ನು ಪಾವತಿಗೆ ಬಳಸಿದ ಅದೇ ವಿಧಾನಕ್ಕೆ ಮರುಪಾವತಿ ಮಾಡಲಾಗುವುದು. ಅದೇ ರೀತಿ ಕಡಿಮೆ ಹಣ ಕಡಿತಗೊಂಡಿರುವ ಪ್ರಕರಣಗಳಲ್ಲಿ ಅಗತ್ಯವಿದ್ದರೆ ಉಳಿದ ಮೊತ್ತವನ್ನು ಪಾವತಿಸುವ ಕುರಿತು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಮಾಹಿತಿ ನೀಡಲಾಗುವುದು ಎಂದು ಸಿಬಿಎಸ್ಇ ತಿಳಿಸಿದೆ. ಇದೇ ವೇಳೆ ಇಂತಹ ಪ್ರಕರಣಗಳಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಒದಗಿಸಲು ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇವಾಂಶು ಪಾಂಡಾ ಭರ್ಜರಿ ಜಯ ಸಾಧಿಸಿದ್ದಾರೆ. ಪಾಂಡಾ ಅವರು 1,09,000 ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಿಪಿಎಂ ಅಭ್ಯರ್ಥಿ ಶಂಬುಂದ್ ಕುರ್ಮಿ 40,600 ಹೆಚ್ಚು ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುರ್ ರಜಾಕ್ ಮೊಲ್ಲಾ ಮೂರನೇ ಸ್ಥಾನ ಮತ್ತು ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಾಂಗೀರ್ ಖಾನ್ 7,700 ಹೆಚ್ಚು ಮತಗಳೊಂದಿಗೆ ನಾಲ್ಕನೇ ಸ್ಥಾನ ಪಡೆದರು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮತದಾನದ ಸಮಯದಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರದ ಆರೋಪದ ನಂತರ ಚುನಾವಣಾ ಆಯೋಗ ಫಾಲ್ಟಾದಲ್ಲಿ ಮರು ಚುನಾವಣೆಗೆ ಆದೇಶಿಸಿತ್ತು. ಈ ತಿಂಗಳ 21ರಂದು ಮರು ಚುನಾವಣೆ ನಡೆಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ ಪ್ರಬಲ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 24 ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದ ಚಮನ್ ಫಾಟಕ್ ರೈಲು ನಿಲ್ದಾಣದ ಸಮೀಪ ಈ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ ಒಂದು ರೈಲು ಭಾಗಶಃ ಹಾನಿಗೊಳಗಾಗಿದ್ದು ಆ ಪ್ರದೇಶದಲ್ಲಿ ನಿಲ್ಲಿಸಲಾಗಿದ್ದ 10 ವಾಹನಗಳು ಸಹ ಹಾನಿಗೊಳಗಾಗಿವೆ. ಘಟನೆಯ ನಂತರ ಕ್ವೆಟ್ಟಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ ದಾಳಿಯ ಹೊಣೆ ಹೊತ್ತುಕೊಂಡಿದೆ. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಪಾಕಿಸ್ತಾನಿ ಸೇನಾ ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ನಿರ್ದಿಷ್ಟವಾಗಿ ದಾಳಿ ನಡೆಸಲಾಗಿದೆ ಎಂದು ಹೇಳಿದೆ. ಸ್ಫೋಟ ಸಂಭವಿಸಿದಾಗ ರೈಲಿನಲ್ಲಿ 300 ಹೆಚ್ಚು ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಇದ್ದರು ಎಂದು ವರದಿಯಾಗಿದೆ. ಉಕ್ರೇನ್ನ ಕೈವ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿಯ ದಾಳಿಯ ಸಮಯದಲ್ಲಿ ರಷ್ಯಾ ತನ್ನ ಶಕ್ತಿಶಾಲಿ ಹೈಪರ್ಸಾನಿಕ್ ಒರೆಷ್ನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಬಳಸಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ತೀವ್ರವಾದ ವೈಮಾನಿಕ ದಾಳಿಯು ರಾಜಧಾನಿ ಕೈವ್ನಾದ್ಯಂತ ಕಟ್ಟಡಗಳನ್ನು ಹಾನಿಗೊಳಿಸಿದೆ. ದಾಳಿಯಲ್ಲಿ 70 ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಪರಮಾಣು ಅಥವಾ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಒರೆಷ್ನಿಕ್ ಕ್ಷಿಪಣಿಯು ಕೈವ್ ಪ್ರದೇಶದ ಬಿಲಾತ್ಸ್ ಕೆರ್ವಾ ನಗರಕ್ಕೂ ಹಾನಿ ಮಾಡಿದೆ ಎಂದು ವೊಲೋಡಿಮಿರ್ ಜೆಲೆನ್ಸ್ಕಿ ಮಾಹಿತಿ ನೀಡಿದ್ದಾರೆ. ಒರೆಷ್ನಿಕ್ ಕ್ಷಿಪಣಿಯ ಬಳಕೆಯನ್ನು ರಷ್ಯಾದ ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ. ಉಕ್ರೇನ್ನ ಮಿಲಿಟರಿ ಕಮಾಂಡ್ ಮತ್ತು ನಿಯಂತ್ರಣ ಸೌಲಭ್ಯಗಳು, ವಾಯುನೆಲೆಗಳು ಮತ್ತು ಮಿಲಿಟರಿ ಕೈಗಾರಿಕಾ ಉದ್ಯಮಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ರಷ್ಯಾದ ಭೂಪ್ರದೇಶದಲ್ಲಿನ ನಾಗರಿಕ ಸೌಲಭ್ಯಗಳ ಮೇಲೆ ಇತ್ತೀಚೆಗೆ ಉಕ್ರೇನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪಕ್ಷದ ಹಿರಿಯ ನಾಯಕರ ಸಭೆ ನಡೆಯಿತು. ಈ ವೇಳೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸದರು, ಶಾಸಕರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ನಿತಿನ್ ನಬಿನ್, ದೇಶದಲ್ಲಿ ಬಿಜೆಪಿ ಪಕ್ಷ ಶೂನ್ಯದಿಂದ 2000 ಹೆಚ್ಚು ಶಾಸಕರನ್ನು ಗೆಲ್ಲಿಸುವ ಮಟ್ಟಕ್ಕೆ ಬೆಳೆದಿದೆ. ಜನಪರ ಕಾರ್ಯಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕಾಗುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ನಂಬಿಕೆ ಉಳಿಸಿಕೊಳ್ಳಲು ವಿಫಲವಾಗಿದೆ ಎಂದು ಆರೋಪಿಸಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯಾವಳಿಯ ದಿನದ 2 ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ, ವಚನಕಾರರ ಕಾಯಕ ತತ್ವ ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ.
2: 12ನೇ ಶತಮಾನ ಕನ್ನಡ ನೆಲದ ಚಾರಿತ್ರಿಕ ಘಟ್ಟ. ಜಾತಿ ಮೌಢ್ಯತೆಗಳನ್ನು ಕಳಚಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಯಾಮದಲ್ಲಿ ಸಮಸಮಾಜವನ್ನು ಕಟ್ಟಲು ಯತ್ನಿಸಿದ ಸಂದರ್ಭ ಇದೇ ವಚನ ಚಳುವಳಿ. ಬಸವಣ್ಣನವರ ನಾಯಕತ್ವದಲ್ಲಿ ಸಂಘಟಿತವಾದ ವಚನ ಚಳುವಳಿಯು ನಮ್ಮ ನೆಲದ ಒಂದು ಐತಿಹಾಸಿಕ ಸಂಭವ. ಇಂತಹ ಕಾಲಘಟ್ಟದಲ್ಲಿ ಹುಟ್ಟಿದುದೇ ಕಾಯಕ ತತ್ವ. ಕಾಯಕವೇ ಕೈಲಾಸ ಎಂದು ಹೇಳಿದ ಬಸವಣ್ಣನವರ ಈ ಉಕ್ತಿ ಇಡೀ ವಚನ ಚಳುವಳಿಯ ಸ್ವರೂಪಕ್ಕೆ ಒಂದು ಹೊಸ ಆಯಾಮ ನೀಡಿತು. ಕಾಯಕವೆಂದರೆ ಕೆಲಸ ಅಥವಾ ದುಡಿಮೆ ಎಂದರ್ಥ. ಈ ಕಾಯಕವನ್ನು ಜೀವನ ಮೌಲ್ಯವನ್ನಾಗಿ ಮಾಡಿದವರು ಶಿವಶರಣರು. ಎಲ್ಲರೂ ದುಡಿಯಬೇಕು. ಜೀವನ ನಿರ್ವಹಣೆಗೆ ಸತ್ಯ ಶುದ್ಧವಾದ ಕಾಯಕವೊಂದು ಇರಬೇಕು. ಮಾಡುವ ಕಾಯಕದಲ್ಲಿ ಮೋಸ ವಂಚನೆಗಳಿರಬಾರದು, ನಾಟಕೀಯತೆ ಇರಬಾರದು. ಕಾಯಕದಲ್ಲಿ ಎಲ್ಲವೂ ಎಲ್ಲರೂ ಸಮಾನ, ಮೇಲು ಕೀಳೆಂಬುದಿಲ್ಲ. ಮಾಡುವ ಕಾಯಕ ಶಿವನಿಂದ ವರವಾಗಿ ಬಂದುದು. ಮಾಡುವ ಕಾಯಕದಲ್ಲೇ ಶಿವನಿರುವನು. ಕಾಯಕವೇ ಕೈಲಾಸ. ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಕಾಯಕಕ್ಕೆ ಜಾತಿ ಗೋತ್ರಗಳ ಸೂತಕವಿಲ್ಲದಿರಬೇಕು. ಇವು ಆದರ್ಶ ಸಮಾಜ ನಿರ್ಮಿಸಲು ಹೊರಟ ಶಿವಶರಣರು ಕಲ್ಪಿಸಿದ ಕಾಯಕ ಸೂತ್ರಗಳು. ಮೇಲು ಕೀಳೆಂಬ ಭಾವನೆಯಿಲ್ಲದೆ ಸದ್ಗುಣಗಳಿಂದಲೇ ಯೋಗ್ಯತೆಯನ್ನು ನಿರ್ಧರಿಸುವ ಮತ್ತು ಎಲ್ಲರೂ ಸಮಾನ ಅವಕಾಶಗಳನ್ನು ಪಡೆಯಬಲ್ಲ ಆದರ್ಶ ಸಮಾಜದ ರಚನೆ ಶಿವಶರಣರ ಉದ್ದೇಶವಾಗಿತ್ತು. ಅದಕ್ಕಾಗಿ ಅವರು ಜನಜಾಗೃತಿಯನ್ನುಂಟು ಮಾಡಲು ಯತ್ನಿಸಿದರು. ಜೀವನದಲ್ಲಿ ಬದುಕುವುದಕ್ಕಾಗಿ ವ್ಯಕ್ತಿ ಯಾವುದೇ ಉದ್ಯೋಗವನ್ನು ಕೈಗೊಂಡಿರಲಿ, ಅವನಿಗೆ ತನ್ನ ವಿಕಾಸಕ್ಕೆ ಪೂರ್ಣ ಅವಕಾಶ ಸಿಕ್ಕಬೇಕು. ಅವನು ಕೈಗೊಂಡ ಉದ್ಯೋಗ ಕಾಯಕವಾಗಿ ಸಾಧನೆಗೆ ಪೂರಕವಾಗುತ್ತದೆಂದು ಸಾರಿದರು. ವಚನಕಾರರು ಬಳಸಿರುವ ಕಾಯಕಕ್ಕೆ ಎರಡು ನೆಲೆಗಳಿವೆ. ಒಂದು ಸಾಮಾಜಿಕ ಆಯಾಮ, ಮತ್ತೊಂದು ಆಧ್ಯಾತ್ಮಿಕ ಆಯಾಮ. ಮೇಲ್ನೋಟಕ್ಕೆ ಕಾಯಕ ಲೋಕ ವ್ಯವಹಾರದ ಕೆಲಸವಾಗಿ ಕಂಡರೂ ಆಧ್ಯಾತ್ಮ ಭಾವದಿಂದ ಸಮಸಮಾಜ ನಿರ್ಮಾಣಕ್ಕೆ ನಾಂದಿಯಾಗುತ್ತದೆ. ಶರಣರಿಂದ ಕಾಯಕ ಎನ್ನುವ ಶಬ್ದ ವಿಶೇಷ ಅರ್ಥಗಳನ್ನು ಪಡೆದುಕೊಂಡು ಪರಂಪರಾಗತವಾಗಿ ಬಂದ ಕರ್ಮ ಕೆಲಸ ಉದ್ಯೋಗಗಳಿಗಿಂತ ಹೆಚ್ಚಿನ ವ್ಯಾಪಕಾರ್ಥವನ್ನು ಮೌಲ್ಯವನ್ನು ಪಡೆದುಕೊಂಡಿದೆ. ವಿಶೇಷವಾಗಿ ಕಾಯಕವನ್ನು ಬದುಕಿನ ದಾರಿಯನ್ನಾಗಿ ರೂಪಿಸಿಕೊಂಡಿದ್ದರಿಂದ ಅದಕ್ಕೊಂದು ಸಾಮಾಜಿಕ ಅರ್ಥ ಪ್ರಾಪ್ತಿಯಾಯಿತು. ಶರಣರಿಗೆ ಕಾಯಕ ಎನ್ನುವುದೊಂದು ಯೋಗ, ಅದೊಂದು ಶಿವಾರ್ಪಣಾ ಭಾವ, ಹಾಗೆಯೇ ಶಿವಪ್ರಜ್ಞೆ ಎಂಬರ್ಥದಲ್ಲಿ ರೂಪಿತವಾಯಿತು. ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಂಗಳ ಮಾಡಿದರೆಯೂ ಆ ಕರ್ಮಂಗಳ ಫಲಭೋಗವ ನೀ ಕೊಡುವೆ ಎಂಬುದು ನಾನು ಬಲ್ಲೆ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸೊಮ್ಮಿಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ಈ ವಚನದಲ್ಲಿ ಇಡೀ ಕಾಯಕ ತತ್ವದ ಸಾರ ಅಡಗಿದೆ. ಕಾಯಕವನ್ನು ಸತ್ಯಶುದ್ಧನಾಗಿ ಒಳ್ಳೆಯ ಮನಸ್ಸಿನಿಂದ ಮನಪೂರ್ವಕವಾಗಿ ಮಾಡಿದಾಗ ಆ ಪರಮಾತ್ಮ ಫಲ ಕೊಟ್ಟೇ ಕೊಡುತ್ತಾನೆ ಎನ್ನುವ ಭರವಸೆ ಶರಣನಿಗಿರುತ್ತದೆ. ಹೀಗೆ ಗುರುಲಿಂಗ ಜಂಗಮಕ್ಕಾಗಿ ಮಾಡುವ ಪ್ರತಿ ಕ್ರಿಯೆಯು ಸಮಾಜಕ್ಕೆ ಅರ್ಪಿತ. ಈ ಹಿನ್ನೆಲೆಯಲ್ಲಿ ಶರಣರ ಜೀವನದ ಜೀವಾಳವೇ ಕಾಯಕ. ಅವರು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ದೃಷ್ಟಿಗಳಿಂದ ಕಾಯಕ ತತ್ವವನ್ನು ಪ್ರತಿಪಾದಿಸಿದರು. ಅದನ್ನೇ ಜೀವನದ ಪರಮಾರ್ಥವೆಂದು ನಂಬಿದರು. ಕಾಯಕದ ಮೂಲಕವೇ ಅನುಭವ ಸಿದ್ಧಿಯನ್ನು ಸಾಧಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು. ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು, ಜಂಗಮವಾದರೂ ಕಾಯಕದಿಂದಲೇ ತನ್ನ ವೇಷದ ಪಾಶ ಹರಿಯುವುದು. ಗುರುವಾದರೂ ಲಿಂಗವಾದರೂ ಜಂಗಮವಾದರೂ ಪರಸೇವೆಯ ಮಾಡಬೇಕು ಎಂದು ನುಲಿಯ ಚಂದಯ್ಯನವರು ಹೇಳುತ್ತಾರೆ. ಸರ್ವರೂ ಸಮರ್ಪಣಾ ಭಾವದಿಂದ ಸಮರ್ಪಕವಾದ ಕಾಯಕ ಮಾಡಲೇಬೇಕು. ಕಾಯಕ ಮನುಷ್ಯ ಮತ್ತು ಸಮಾಜದ ಸಂಬಂಧವನ್ನು ಮಧುರಗೊಳಿಸುವ ಮಧ್ಯವರ್ತಿ. ಅದರ ಬಗ್ಗೆ ಅನನ್ಯ ಭಕ್ತಿ ಗೌರವಗಳು ಇದ್ದುದರಿಂದ ವೃತ್ತಿಗೌರವ ಉಂಟಾಯಿತು. ಕಾಯಕಕ್ಕೆ ಶಿವಪೂಜೆಯ ನೆಲೆ ಪ್ರಾಪ್ತವಾಯಿತು. ಶ್ರಮ ಸಂಸ್ಕೃತಿ ಪ್ರತಿಷ್ಠಿತವಾಯಿತು. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದುಡೂ ಮರೆಯಬೇಕು, ಲಿಂಗ ಪೂಜೆಯಾದುಡೂ ಮರೆಯಬೇಕು, ಜಂಗಮ ಪೂಜೆಯಾದುಡೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದುಡೂ ಕಾಯಕದೊಳಗು. ಹೀಗೆ ಕಾಯಕವೇ ಅಂತಿಮವೆಂದು ತಿಳಿದಿದ್ದ ಶರಣರಿಗೆ ಕಾಯಕವೇ ಕೈಲಾಸವಾಯಿತು. ವ್ಯಕ್ತಿಯ ಬದುಕು ಹಸನಾಗಬೇಕಾದರೆ ಆತ ಮೈಮುರಿದು ದುಡಿಯಬೇಕು. ನಿಷ್ಠೆಯಿಂದ ಕಾಯಕದಲ್ಲಿ ತನ್ಮಯನಾದಾಗ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಶರಣರಿಗಿತ್ತು. ಬಸವಾದಿ ಶರಣರು ನವ ಸಮಾಜ ನಿರ್ಮಾಣದ ಅಸ್ಥಿಭಾರವಾಗಿ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಜನತೆಯ ಮುಂದಿರಿಸಿದರು. ಜನರು ಮಾಡುವ ವೃತ್ತಿಯಲ್ಲಿ ಕಲೆಯಲ್ಲಿ ಮೇಲು ಕೀಳು ಎಂಬುದಿಲ್ಲ. ಶ್ರದ್ಧೆಯಿಂದ ಸತ್ಯ ಶುದ್ಧವಾಗಿ ಮಾಡುವ ಕೆಲಸವೆಲ್ಲವೂ ಪವಿತ್ರವೆನಿಸಿ ಅವನ್ನು ಕಾಯಕ ಎಂದು ಕರೆದರು. ಕೀಳು ಎಂದು ದೂರವಿಟ್ಟಿದ್ದ ಅನೇಕ ಕಸುಬುಗಳು ಕಲೆಗಳು ಅಭಿವೃದ್ಧಿ ಹೊಂದಿ ಸಮಾಜ ಸಂಪನ್ನವಾಯಿತು. ಸಮಾಜದಲ್ಲಿ ಪ್ರತಿಯೊಬ್ಬರೂ ದೇಹ ದಣಿಸಿ ದುಡಿದು ತಿನ್ನಬೇಕೆಂಬ ತತ್ವದಿಂದ ಸೋಮಾರಿತನ ತೊಲಗಿ ಸಮಾಜವು ಕ್ರಿಯಾಶೀಲವಾಯಿತು. ತನ್ನ ಸತ್ಯ ನಿಷ್ಠೆ ದುಡಿಮೆಯಿಂದ ಬಂದ ಆದಾಯ ತನ್ನದೊಬ್ಬನದಲ್ಲ, ಅದು ಸಮಾಜದ್ದು. ಅದರಲ್ಲಿ ಕೆಲ ಭಾಗವನ್ನು ತನ್ನ ಸೀಮಿತ ಅಗತ್ಯಗಳಿಗೆ ಬಳಸಿ ಉಳಿದದ್ದನ್ನು ಸಮಾಜಕ್ಕೆ, ಅಶಕ್ತರಿಗೆ, ಅಸಹಾಯಕರಿಗೆ ನೀಡಬೇಕು. ನಾಳೆಗೆಂದು ಕೂಡಿಡಬಾರದು. ಸಂಗ್ರಹ ಬುದ್ಧಿ ಪಾಪಕ್ಕೆ ದಾರಿ. ಅಲ್ಲದೆ ತನ್ನದೆಂಬ ಅಹಂಕಾರವನ್ನು ಬಿಟ್ಟು ಹಂಚಿ ಉಣ್ಣುವುದೇ ದಾಸೋಹ. ಇದರಿಂದ ಸಮಾಜದಲ್ಲಿ ಉಳ್ಳವರು ಇಲ್ಲದವರು ಎಂಬ ಭೇದ ತೊಲಗಿ ಆರ್ಥಿಕ ಸಮತೋಲನವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಒಂದು ಪ್ರಾಮಾಣಿಕ ಗಳಿಕೆ ಇನ್ನೊಂದು ಸಾರ್ಥಕ ಬಳಕೆ. ಇದು ಶರಣರು ವಿಶ್ವದ ಆರ್ಥಿಕ ನೀತಿಗೆ ನೀಡಿದ ಬಹುದೊಡ್ಡ ಕಾಣಿಕೆ. ಕಾಯಕವೆಂದರೆ ಸತ್ಯ, ಅಹಿಂಸೆ, ನೀತಿ, ನಂಬಿಕೆ, ಪ್ರಾಮಾಣಿಕತೆ ಎಂಬ ಅರ್ಥ ಪ್ರಾಪ್ತವಾಯಿತು. ಅಂಥ ಕಾಯಕದಿಂದ ಬಂದ ಆದಾಯದಲ್ಲಿ ಗುರು, ಲಿಂಗ, ಜಂಗಮ ಸೇವೆ ಮಾಡಬೇಕು. ತನ್ನ ಕುಟುಂಬದ ಪೋಷಣೆಯ ಜೊತೆ ಜೊತೆಗೆ ನಿತ್ಯ ದಾಸೋಹಕ್ಕೆ ಉಪಯೋಗವಾಗಬೇಕು. ನಿತ್ಯದ ದುಡಿಮೆ, ನಿತ್ಯದ ದಾಸೋಹ, ಇಂದಿನದು ನಾಳೆಗೆ ತಂಗಳು ಎನ್ನುವ ನಿಷ್ಠೆ ಶರಣರ ಕಾಯಕತತ್ವದಲ್ಲಿ ಅಡಗಿತ್ತು. ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಂದವಾಗಿರಬೇಕು. ನೇಮದ ಕೂಲಿಯಂದಿನ ನಿತ್ಯ ನೇಮದಲ್ಲಿ ಸಂದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಯಿಸಿ ದ್ರವ್ಯವ ಹಿಡಿದರೆ ತಾ ಮಾಡುವ ಸೇವೆ ನಷ್ಟವಯ್ಯ ಎಂಬಂತೆ ಕಾಯಕ ದಾಸೋಹಕ್ಕಾಗಿಯೇ ವಿನಃ ಸಂಪಾದನೆ ಮತ್ತು ಸಂಗ್ರಹಕ್ಕಲ್ಲ. ಆಸೆಯಾಗಲಿ ಲೋಭವಾಗಲಿ ಆತುರವಾಗಲಿ ಕಾಯಕ ಜೀವಿಗಳಿಗೆ ಇರಲಿಲ್ಲ. ಕಾಯಕಕ್ಕೆ ಮಹತ್ವ ಬಂದದ್ದೇ ಹಣ ಮತ್ತು ಸಂಗ್ರಹ ಅಮುಖ್ಯವಾದುದರಿಂದ. ಕಾಯಕದಲ್ಲಿ ಸೇವೆ ಮುಖ್ಯವಾಗಿದ್ದುದರಿಂದ ಸಮಾನತೆ ಸಹಜವಾಯಿತು. ಮೇಲು ಕೀಳು ಎನ್ನುವ ಜಾತಿ ಭೇದದ ಭಾವ ಸಹಜವಾಗಿಯೇ ಮರೆಯಾಗಲಾರಂಭಿಸಿತು. ಸೇವೆಯಲ್ಲಿ ಕೈಲಾಸ ಸುಖ ಪ್ರಾಪ್ತವಾಯಿತು. ಶರಣರ ದೃಷ್ಟಿಯಲ್ಲಿ ಕಾಯಕವೆಂದರೆ ಕೇವಲ ಶ್ರಮವೂ ಅಲ್ಲ, ಧಾರ್ಮಿಕ ಕರ್ಮವೂ ಅಲ್ಲ, ಅದು ಪರಹಿತಕ್ಕಾಗಿ ದುಡಿಯುವ ಶಿವಕೇಂದ್ರೀಯ ಕ್ರಿಯೆ. ಕಾಯಕದಿಂದ ಬಂದ ವಿನಿಯೋಗದಲ್ಲಿ ಸಮಾನತೆ, ಬದುಕಿನ ಅಂತರಂಗ ಮತ್ತು ಬಹಿರಂಗಗಳ ಸಾಮರಸ್ಯ, ಭಕ್ತಿ ಮತ್ತು ಭಾವಗಳ ಐಕ್ಯತೆ, ಇಂಥ ಶಿವೈಕ್ಯ ಭಾವದಿಂದ ಮಾಡುವ ಎಲ್ಲ ಕಾಯಕಗಳು ಉತ್ತಮ ಎಂಬುದು ಶರಣರ ದೃಢವಾದ ನಿಲುವು. ಈ ನಿಲುವಿನಿಂದಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದವರೆಲ್ಲ ಸಮಾನರೆಂಬ ಭಾವನೆ ಸಮಾಜದಲ್ಲಿ ಬೇರೂರಿತು. ಕಾಯಕ ಜಾತಿಯ ತಾರತಮ್ಯವನ್ನು ಹೋಗಲಾಡಿಸಿತು. ಶರಣರಿಗೆ ಗುರುಲಿಂಗ ಜಂಗಮರಿಗಿಂತ ಕಾಯಕ ನಿಷ್ಠೆ ಮಹತ್ವವಾಗಿತ್ತು. ಕಾಯಕದಲ್ಲಿ ನಿರತನಾದಾಗ ಪರಶಿವನೇ ಪ್ರತ್ಯಕ್ಷನಾಗಿ ಬಂದರೂ ಲಕ್ಷಿಸದಷ್ಟು ಕಾರ್ಯನಿಷ್ಠೆ ಮೆರೆದರು. ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡೆನಾದೊಡೆ ನಿಮ್ಮ ಪುರಾತನ ರಾಣೆ ತಲೆದಂಡ ತಲೆದಂಡ. ಇದು ಕಾಯಕ ಜೀವಿಗಳಾದ ಶಿವಶರಣರ ಕಾಯಕ ನಿಷ್ಠೆ. ಬೇರೆಯವರ ಮನೆಯಲ್ಲಿ ಅಕ್ಕಿ ಆಯುವ ಕಾಯಕ ಮಾಡುತ್ತಿದ್ದ ಮಾರಯ್ಯ ಒಂದು ದಿನ ಅಗತ್ಯವಿರುವುದಕ್ಕಿಂತ ಹೆಚ್ಚು ಅಕ್ಕಿ ತಂದಾಗ ಅದನ್ನು ಹೆಂಡತಿ ಲಕ್ಕಮ್ಮ ವಿರೋಧಿಸುತ್ತಾಳೆ. ಈಸಕ್ಕಿಯಾಸೆ ನಮಗ್ಯಾಕೆ? ಆಸೆ ಎಂಬುದು ಅರಸಿಂಗಲ್ಲದೆ ಶಿವಶರಣನಿಗಲ್ಲ ಎಂದು ಹೇಳಿ ಹಿಂದಕ್ಕೆ ಕಳುಹಿಸುತ್ತಾಳೆ. ಹಾಗೆಯೇ ತಾವು ಸಂಪಾದಿಸದೇ ಬಂದ ಬಂಗಾರವನ್ನು ಮೋಳಿಗೆ ಮಾರಯ್ಯ ಮತ್ತು ಅವನ ಹೆಂಡತಿ ಮಹಾದೇವಿ ತಿರಸ್ಕರಿಸುತ್ತಾರೆ. ಮಹಾದೇವನೆಂಬ ಕಾಶ್ಮೀರ ದೇಶದ ಅರಸ ಬಸವಣ್ಣನವರ ತತ್ವಕ್ಕೆ ಮತ್ತು ಅವರ ಆಂದೋಲನಕ್ಕೆ ಮಾರುಹೋಗಿ ತನ್ನ ಸಕಲ ಸಂಪತ್ತನ್ನು ತ್ಯಾಗ ಮಾಡಿ ಹೆಂಡತಿಯೊಡನೆ ಕಲ್ಯಾಣಕ್ಕೆ ಬಂದು ಬಡತನದ ಜೀವನವನ್ನು ಕೈಗೊಳ್ಳುತ್ತಾನೆ. ಬಳಿಕ ನಿತ್ಯವೂ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಜೀವಿಸುತ್ತಿದ್ದ ಆ ಮೋಳಿಗೆಯ ಕಾಯಕವನ್ನು, ಅಂದರೆ ಕಟ್ಟಿಗೆ ಕಡಿಯುವ ಕಾಯಕವನ್ನು ಅವನಾಗಿಯೇ ಸಂತೋಷದಿಂದ ಆರಿಸಿಕೊಂಡನು. ಅವನ ಹೆಂಡತಿ ಕಟ್ಟಿಗೆ ಮಾರಿ ಬಂದ ಹಣದಲ್ಲಿ ನಿತ್ಯ ದಾಸೋಹ ಮಾಡಿ ಸಂತೃಪ್ತಿ ಪಡುತ್ತಿದ್ದಳು. ಇಂತಹ ಮೋಳಿಗೆಯ ಮಾರಯ್ಯ ಮತ್ತು ಮಹಾದೇವಮ್ಮನವರಿಂದ ಕಾಯಕತತ್ವಕ್ಕೆ, ದಾಸೋಹ ಸೇವೆಗೆ ಮಹತ್ವ ಬಂದಿತು. ಮೋಳಿಗೆಯ ಮಾರಯ್ಯನ ಮತ್ತು ಮಹಾದೇವಿಯವರ ಕಾಯಕ ಮತ್ತು ದಾಸೋಹ ನಿಷ್ಠೆಯನ್ನು ಕಂಡ ಬಸವಣ್ಣನು, ಮನೆಯ ನೋಡ ಬಡವರು, ಮನವ ನೋಡ ಧೀರರು, ಸೋಂಕಿನಲ್ಲಿ ಶುಚಿಗಳು, ಸರ್ವಾಂಗ ಧೀರರು, ಪಸರವ ನೋಡಿದಡೇನೂ ಇಲ್ಲ, ಸಮಯೋಚಿತಕ್ಕೆ ಸಕಲ ಪದಾರ್ಥ ಬಂದಿವುದು, ಕೂಡಲ ಸಂಗಮ ದೇವ ನಿಮ್ಮ ಶರಣ ಸರ್ವಾಂಗ ಧೀರ ಮೋಳಿಗೆಯ ಮಾರಿ ತಂದೆ ಎಂದು ಬಣ್ಣಿಸಿದ್ದಾರೆ. ಇಂತಹ ದಂಪತಿಗಳಿಂದ ಶರಣತತ್ವಕ್ಕೆ, ದಾಂಪತ್ಯ ತತ್ವಕ್ಕೆ, ಕಾಯಕ ಮತ್ತು ದಾಸೋಹ ತತ್ವಕ್ಕೆ ವಿಶಾಲಾರ್ಥ ಪ್ರಾಪ್ತವಾಯಿತು. ಶರಣರಿಗೆ ತಮ್ಮ ಕಾಯಕದ ಬಗ್ಗೆ ಹೆಮ್ಮೆ, ಅಭಿಮಾನ. ಅದಕ್ಕಾಗಿಯೇ ತಮ್ಮ ಕಾಯಕದ ಮುಂದೆ ತಮ್ಮ ಹೆಸರನ್ನು ಸೇರಿಸಿಕೊಂಡರು. ಕಟ್ಟಿಗೆ ಕಾಯಕದ ಮೂಳಿಗೆ ಮಾರಯ್ಯ, ಬಟ್ಟೆ ಒಗೆಯುವ ಮಡಿವಾಳ ಮಾಚಯ್ಯ, ದೋಣಿ ನಡೆಸುವ ಅಂಬಿಗರ ಚೌಡಯ್ಯ, ಬಿದಿರಿನ ಕಾಯಕದ ಮೇದಾರ ಕೇತಯ್ಯ, ಸಮಗಾರಿಕೆಯ ಹರಳಯ್ಯ, ಚರ್ಮ ಹದ ಮಾಡುವ ಡೋಹರ ಕಕ್ಕಯ್ಯ, ದನ ಕಾಯುವ ತುರುಗಾಹಿ ರಾಮಣ್ಣ, ತೆರಿಗೆ ಸಂಗ್ರಹದ ಸುಂಕದ ಬಂಕಣ್ಣ, ಆಯ್ದಕ್ಕಿ ಮಾರಯ್ಯ, ಬಾಚಿ ಬಸವಯ್ಯ, ವೈದ್ಯ ಸಂಗಣ್ಣ, ಹಡಪದ ಅಪ್ಪಣ್ಣ, ಹೀಗೆ ಹತ್ತು ಹಲವು ಕಾಯಕದಲ್ಲಿ ನಿರತರಾದ ಶರಣರು ವೃತ್ತಿ ಗೌರವ ತಂದುಕೊಟ್ಟರು. ರಾಜ ಪದವಿಯನ್ನು ತಿರಸ್ಕರಿಸಿ ಕಾಯಕವನ್ನು ಕಾಯ ವಾಚ ಮನಸ ಸ್ವೀಕರಿಸಿ ಅದನ್ನೇ ತನ್ನ ಬದುಕಿನ ಉಸಿರಲ್ಲಿ ಅಳವಡಿಸಿಕೊಂಡ ಮೋಳಿಗೆ ಮಾರಯ್ಯ ಅದರಿಂದಲೇ ಮುಕ್ತಿ ಪಡೆಯುತ್ತಾನೆ. ಮೋಳಿಗೆಯ ಕಾಯಕದಲ್ಲಿಯೇ ಸಂತೃಪ್ತಿ ಪಡುತ್ತಾನೆ. ದೇಹವನ್ನು ದಂಡಿಸದೆ, ಮನಸ್ಸಿಗೆ ಆಯಾಸ ಮಾಡಿಕೊಳ್ಳದೆ ಸೋಮಾರಿಯಾಗಿ ಕುಳಿತು ಉಣ್ಣುವುದು ನೀಚತನವೆಂದು ಶರಣರು ಭಾವಿಸಿದ್ದರು. ನಿತ್ಯ ದುಡಿಯದೆ, ತನು ಮನ ಕರಗದೆ, ಕಾಡಿ ಬೇಡಿ ಗಳಿಸಿಕೊಂಡು ಬದುಕುವುದು ಕಾಯಕವಲ್ಲ. ಕೃಷಿ ಕೃತ್ಯ ಕಾಯಕದಿಂದಾದೊಡೇನು? ತನು ಬಳಲಿಸಿ ತಂದು ದಾಸೋಹ ಮಾಡುವ ಪರಮಸದ್ಭಕ್ತನ ಪಾದ ತೋರಯ್ಯ ಎನ್ನುವ ಬಸವಣ್ಣ ಅಂತಹ ಕಾಯಕ ಜೀವಿಯ ತನು ಮನ ಶುದ್ಧ, ಆತನ ನಡೆ ನುಡಿ ಎಲ್ಲವೂ ಪಾವನ, ಆತನಿಗೆ ಉಪದೇಶ ಮಾಡಿದಾತನೇ ಪರಮ ಸದ್ಗುರು ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ. ಕಾಯಕತತ್ವವನ್ನು ಚೆನ್ನಾಗಿ ಅರಿತುಕೊಂಡಿದ್ದ ಜೇಡರ್ದಾಸಿಮಯ್ಯ ತಾನು ನೇಯುವ ಬಟ್ಟೆಯ ಒಂದೊಂದು ದಾರದಲ್ಲಿಯೂ ಶಿವನ ರೂಪವನ್ನು ಕಾಣುತ್ತಿದ್ದ. ದೇವರನ್ನು ಕಾಣಲು ಆತ ತಾನು ಮಾಡುವ ಕೆಲಸ ಬಿಟ್ಟು ಎಂದೂ ದೇವಸ್ಥಾನಕ್ಕೆ ಹೋಗುತ್ತಿರಲಿಲ್ಲ. ಕಾಯಕವನ್ನು ಪರಮ ಪೂಜ್ಯವೆಂದು, ಪರಮ ಪವಿತ್ರವೆಂದು ನಂಬಿದ್ದ ಶರಣರು ಕಾಯಕದಿಂದಲೇ ಲಿಂಗ ಜಂಗಮ ದರ್ಶನ, ಕಾಯಕದಿಂದಲೇ ಸಂಪತ್ತು ಎಂದು ಭಾವಿಸುತ್ತಾರೆ. ಹೀಗೆ 12ನೇ ಶತಮಾನದ ಶಿವಶರಣರ ಕಾಯಕತತ್ವವನ್ನು ನಾವೆಲ್ಲರೂ ರೂಢಿಸಿಕೊಂಡು ವರ್ಗರಹಿತ ಸಮಾಜ ಕಟ್ಟೋಣ ಎಂದು ಆಶಿಸುತ್ತೇನೆ.
1: ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ಇದುವರೆಗೆ ವಚನಕಾರರ ಕಾಯಕತತ್ವ ಈ ಕುರಿತು ಮಾತನಾಡಿದವರು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮೈಸೂರು. ಸ್ನೇಹಿತರೆ ಗಮನಿಸಿ, ನಾಳೆ ಸಂಜೆ 5 ಗಂಟೆಗೆ ದೆಹಲಿ ಕೇಂದ್ರದಿಂದ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಜರುಗಲಿರುವ 2026ರ ನಾಗರಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಕೊಡಮಾಡಲಿರುವ ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭದ ನೇರ ಪ್ರಸಾರವನ್ನು ನಮ್ಮ ನಿಲಯದಿಂದಲೂ ನೀವು ಆಲಿಸಬಹುದು.

0: ಈಗ ನಮ್ಮ ಸ್ಟುಡಿಯೋ ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು ಫಸ್ಟ್ ಫಿಲಂ. ಮೊದಲ ಬಾರಿ ಟಾಕೀಸ್ಗೆ ಹೋಗಿ ನೋಡಿದ ಕನ್ನಡ ಸಿನಿಮಾದ ಸುಂದರ ನೆನಪುಗಳ ಅನಾವರಣ. ನಿರೂಪಣೆ ಶ್ರೀಮಾನ್ ಎಸ್.
2: ಸಮಸ್ತ ಕೇಳುಗರಿಗೂ ಇಂದಿನ ಫಸ್ಟ್ ಫಿಲಂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇವತ್ತು ನಮ್ಮ ಜೊತೆ ಕನ್ನಡ ಚಿತ್ರರಂಗದ ಹೆಸರಾಂತ ಕಲಾವಿದರಾದಂತಹ ಶ್ರೀ ಮಂಡ್ಯ ರಮೇಶ್ ಅವರು ಇದ್ದಾರೆ. ಬನ್ನಿ, ಅವ್ರು ನೋಡಿದ ಫಸ್ಟ್ ಸಿನಿಮಾ ಯಾವುದು, ಯಾವಾಗ ನೋಡಿದ್ರು, ಆ ದಿನಗಳು ಹೇಗಿತ್ತು, ಆ ಸಂದರ್ಭ ಹೇಗಿತ್ತು, ಆ ಸಂಭ್ರಮದ ಕ್ಷಣಗಳು ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ. ಸರ್
3: ನಮಸ್ಕಾರ. ಗೆಳೆಯ
2: ಸರ್, ಹೇಗಿದ್ದೀರಿ?
3: ಚೆನ್ನಾಗಿ ನನ್ನನ್ನೇ ನಂಬ್ಕೋತೀನಿ, ಹಂಗಾಗಿ ಚೆನ್ನಾಗಿರ್ತೀನಿ ಅಷ್ಟೇ.
2: ಸರ್ ಜನ್ಮದ ಜೋಡಿ ನೋಡ್ತಾ ಇದೀವಿ, ಇಲ್ಲೇ ತನಕ ಹಾಗೆ ಇದ್ದೀರಾ? ನಿಮ್ಗೆ ವಯಸ್ಸಾಗ್ತಿದೆಯಾ ನಮ್ಗಾಗ್ತಿದೆಯಾ ಗೊತ್ತಾಗ್ತಿಲ್ಲ ಸರ್.
3: ಇಲ್ಲ, ಜಗತ್ತಿಗೆ ವಯಸ್ಸಾಗಿದೆ ಅಂತ ನನಗೆ ಯಾವಾಗಲೂ ಅನಿಸಿಲ್ಲ. ನಮಗೆಲ್ಲೆಲ್ಲೋ ಒಂದಷ್ಟು ಸುಸ್ತಾಗ್ತೀವಿ ಅಷ್ಟೇ, ಅದನ್ನ ವಯಸ್ಸಾಗಿದೆ ಅಂತ ಏನು ಪರಿಭಾವಿಸಬೇಕಾಗಿಲ್ಲ.
2: ಅದೇ ನಗು, ಅದೇ ಎನರ್ಜಿ. ಏನ್ ಸರ್ ನಿಮ್ಮ ಆರೋಗ್ಯ ತೆಗಿಟ್ಟು?
3: ನಗು ಮತ್ತು ಒಳ್ಳೇದನ್ನೇ ಯೋಚನೆ ಮಾಡೋದು.
2: ಸರ್, ರಂಗಭೂಮಿ ಸಿನಿಮಾ ಕ್ಷೇತ್ರ ಎರಡರಲ್ಲೂ ಕಲಾವಿದನಾಗಿ ತಾವು ನಿರೂಪಿಸಿಕೊಂಡಿದ್ದೀರಿ. ಸರ್, ನೀವು ಕಲಾವಿದನಾಗಿದ್ದೀರಿ ಅಂದ್ರೆ ನಿಮ್ಗೇನಾದ್ರೂ ಮೊದಲಿಂದ ಸಿನಿಮಾಗೆ ಇಳಿತಾ? ಸರ್, ಯಾವ್ದಾದ್ರು ಸಿನಿಮಾ ನೋಡಿ ನಾನು ಕಲಾವಿದನಾಗಬೇಕು ಅಂತ ನಿಮ್ಗೆ ಆಸೆ ಹುಟ್ಟುತ್ತಾ? ಸರ್,
3: ನಾಟಕವನ್ನು ನೋಡಿ, ರಂಗಭೂಮಿಯನ್ನು ನೋಡಿ ನನಗೆ ಯಾವಾಗಲೂ ಅನಿಸ್ತಾ ಇತ್ತು ನಾನು ಒಬ್ಬ ಕಲಾವಿದ ಆಗಬೇಕು ಅಂತ ಅನಿಸಿದೆ. ಆ ಹಾದಿಲ ಇದ್ದೀನಿ. ಮುಖ್ಯವಾಗಿ ನನಗೆ ಚಿಕ್ಕಂದಲ್ಲಿ ನೋಡಿದ ಒಂದು 4-5 ಸಿನಿಮಾಗಳು ತುಂಬಾ ಮುಖ್ಯವಾದಂಥವು. ಅವು ಮೊದಲನೇದು ಬಾಂಧವ್ಯ ಅಂತ ನಟ ರಾಜೇಶ್ ಗಂಗಾಧರ್ ಮಾಡಿದ್ದೊಂದು ಹಳೇ ಪಿಕ್ಚರ್ ಒಂದು, ತುಂಬಾ ನೋಡಿದ್ದೆ ನಾನು ಆ ಬಾಂಧವ್ಯನ 2-3 ಸಲ ಅಲ್ಲ. ಆನಂತರ ಹೆಚ್ಚು ನನ್ನ ನೆನಪಲ್ಲಿರೋದು ವೀರಕೇಸರಿ ಪಿಕ್ಚರನ್ನು. ನಾನು ದಿಡಗ ಚಂದ್ರಾಯಪಟ್ಟಣ ಹಿರಿಯ ಸಾವಿತ್ರಿ ದಿಡಗದಲ್ಲಿ ಧನಲಕ್ಷ್ಮಿ ಅಂತ ಟಾಕಿಸಿತ್ತು, ಅಲ್ಲಿ ನೋಡಿದ್ದೆ. ಅಲ್ಲಿ ಅದು ಪಿಕ್ಚರು ಕಡೆಯ ಭಾಗ ಕಲರ್ ಆಗಿಬಿಡ್ತಿದ್ದು, ಇದ್ಕಿದಂಗೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಬರ್ತಾ ಇದ್ದು ಕಡೆ ಒಂದು 10-15 ನಿಮಿಷ ಕಲರ್ಫುಲ್ ಆದಂಥ ಕಲರ್ ಪಿಕ್ಚರ್ ಆಗಿಬಿಡುತ್ತೆ. ನನಗೆ ಅದೊಂದು ವಿಸ್ಮಯ ಅನಿಸಿತ್ತು ಅವಾಗ, ಆಶ್ಚರ್ಯ. ಅದು ಈಗಲೂ ಆ ವೀರಕೇಸರಿ ಪಿಕ್ಚರ್ನ ಮೆಲ್ಲುಸಿರೆ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ ಅನ್ನೋ ಹಾಡು ಯಾವಾಗಲೂ ಮನಸ್ಸಿಗೆ ಮುದ ಕೊಡುತ್ತೆ. ಒಂದು ಆ ಸಂತೋಷ. ಎರಡನೇದು ರಾಜ್ಕುಮಾರ್, ನನ್ನ ನಿಜ ಜೀವನದ, ನನ್ನ ಸಿನಿಮಾದ ಎಲ್ಲದರಲ್ಲೂ ನನಗೊಬ್ಬ ದೊಡ್ಡ ಮಾದರಿ ವ್ಯಕ್ತಿತ್ವ ಅಂತ ಕರೆಸ್ಕೊಳ್ಳೋ ಮನುಷ್ಯ.
2: ಸರ್, ಹಾಗಾದ್ರೆ ಥಿಯೇಟ್ರಲ್ಲಿ ಮಂಡ್ಯ ರಮೇಶ್ ಅವರು ತುಂಬಾ ಸಿನಿಮಾಗಳನ್ನ ನೋಡಿದ್ದಾರೆ ಅಂತ ಇದು ವಿದ್ಯಾರ್ಥಿ ಜೀವನದಲ್ಲಿ?
3: ಹೌದೌದು, ಖಂಡಿತವಾಗ್ಲೂ ಇದೆ.
2: ಹಾಗಾದ್ರೆ ಸರ್, ನೀವು ಫಸ್ಟ್ ಟೈಮ್ ಪ್ರಪ್ರಥಮ ಬಾರಿಗೆ ಚಿತ್ರಮಂದಿರದಲ್ಲಿ ನೋಡಿದಂತಹ ಕನ್ನಡ ಸಿನಿಮಾ ಯಾವುದು ನೆನಪಿದೆಯಾ ಸರ್?
3: ಕನ್ನಡ ಟಾಕೀಸ್ನಲ್ಲಿ ನೋಡಿದ್ದು ನನಗೆ ಶ್ರೀನಿವಾಸ್ ಕಲ್ಯಾಣ. ಶ್ರೀನಿವಾಸ್ ಕಲ್ಯಾಣ ಮಂಡ್ಯ ನಾಗಮಂಗಲ, ಮಂಡ್ಯ ಜಿಲ್ಲೆಯ ನಾಗಮಂಗಲ ಟಾಕೀಸ್ನಲ್ಲಿ ನೋಡಿದಂಥ ಶ್ರೀನಿವಾಸ್ ಕಲ್ಯಾಣ ಬಹುಶಃ ನನ್ನ ಪಿಕ್ಚರು ಅಂತ ಅನ್ಕೋತೀನಿ.
2: ಸರ್, ತುಂಬ ಹಳೆಯ ಸಿನಿಮಾ ಶ್ರೀನಿವಾಸ್ ಕಲ್ಯಾಣ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಶಸ್ಸಿನ ಉತ್ತುಂಗದಲ್ಲಿ ಇದ್ದಂತಹ ಟೈಮು, ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆದಂತಹ ಸಿನಿಮಾ. ಹೇಗಿತ್ತು ಸರ್ ಶ್ರೀನಿವಾಸ ಕಲ್ಯಾಣ ಟೈಮು, ಟಾಕೀಸ್ ಮುಂದೆ ಜನಸಾಗರ ಕಟ್ ಔಟ್ ಹೇಗಿತ್ತು ಆಗಿನ ಸಂದರ್ಭದಲ್ಲಿ ನೀವು ನೋಡಿದಾಗೆ?
3: ಅದನ್ನ ಹೇಳಕ್ಕೆ ಒಂದು ಒಂದು ದಿನ ಬೇಕು, ಅಷ್ಟು ರೋಮಾಂಚಕಾರಿ ಆದ ದಿನಗಳವೆಲ್ಲ. ಅದು ಬಹಳ ಚೆನ್ನಾಗಿತ್ತು. ನಮ್ಗೆ ಶ್ರೀನಿವಾಸ ದೇವರೇ ನಮ್ ಕಣ್ಮುಂದೆ ನಿಂತಂಗಿತ್ತು. ಅನೇಕ ಜನ ಟಾಕೀಸ್ಗೆಲ್ಲ ಎಂಟರ್ ಆಗ್ಬೇಕಾದ್ರೆ ಚಪ್ಪಲಿ ಬಿಟ್ಬಿಟ್ಟು ಹೋಗ್ತಾ ಇದ್ರು, ಪರದೆಗೆ ಪೂಜೆ ಮಾಡ್ತಾ ಇದ್ರು.

0: ಸರ್, ಮತ್ತೆ ಯಾರ್ಯಾರು ಹೋಗಿದ್ರಿ ಸಿನಿಮಾಗೆ?
1: 10-12 ವರ್ಷ ಅಥವಾ 8 ವರ್ಷ ಇರ್ಬೋದು. ತುಂಬಾ ಜನ ನಮ್ಮ ಗೆಳೆಯರ ಜೊತೆ ಹೋಗಿದ್ದು ನೆನಪು ನನಗೆ. ನಮ್ಮ ಗೆಳೆಯರಿಗೆ ಜೊತೆ ಹೋಗಿದ್ದು ನೆನಪು ನನಗೆ, ಮನೆಯವ್ರ ಜೊತೆ ಅಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್ ಟಾಕೀಸ್ ನಲ್ಲಿ ನೋಡಿದ್ದು, ಬಟ್ ಟೆಂಟಲ್ಲಿ ನೋಡಿದ್ದು ಬೇರೆ. ಯಾವಾಗ ಹೇಳದ್ನಲ್ಲ ಬೇರೆ ಬೇರೆ ಪಿಕ್ಚರ್ಗಳು.
0: ಶ್ರೀನಿವಾಸ ಕಲ್ಯಾಣ ಸಿನಿಮಾ ಟಾಕೀಸ್ ಹೊರಗಡೆ ಹೇಗಿತ್ತು ಅಂತ ಹೇಳಿದ್ರಿ, ಒಳಗಡೆ ಸ್ಕ್ರೀನ್ ಮೇಲೆ ಅಣ್ಣವ್ರ ಎಂಟ್ರಿ ಆದಾಗ ಆ ಪ್ರೇಕ್ಷಕರ ಒಂದು ಸಂಭ್ರಮ ಹೇಗಿತ್ತು ಸರ್ ಆಗ?
1: ಇಲ್ಲ ಹೇಳಿದ್ನಲ್ಲ, ತುಂಬಾ ಜನ ಅಡ್ಡ ಬಿದ್ದುಬಿಟ್ರೆ ಅಲ್ಲೇನೆ ಟಾಕೀಸ್ಗೆ ನಮಸ್ಕಾರ ಮಾಡಿಬಿಟ್ಟಿದ್ರು. ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೆ ಅಲ್ಲೆಲ್ಲ ಅಲ್ಲೆಲ್ಲ ಒಂದು ಕಿರ್ಚದ್ರ ಜೊತೆಗೆ ನಮಸ್ಕಾರ ಮಾಡ್ಕೊಳ್ಳೋರು, ಕೈ ಮುಗಿಯೋರು, ಅದು ಬಹಳ ಸಂತೋಷವಾಗಿ ಮಾಡಿದ್ರು.
0: ಟಿಕೆಟ್ ಎಷ್ಟಿತ್ತು ಸರ್ ನೆನಪಿದೆಯಾ?
1: ನನಗೆ ಗೊತ್ತಿದ್ದಂಗೆ ಒಂದು 2 ರೂಪಾಯಿ 3 ರೂಪಾಯಿ ಆಯ್ತು.
0: ಈಗ 105 ಇದೆಯಲ್ಲ ಸರ್.
1: ಆಗುತ್ತೆ, ಇನ್ನು ಕಾಲ ಬದಲಾಯ್ತಲ್ಲ, ಎಲ್ಲ ಜಾಸ್ತಿ ಆದಂಗೆ, ಎಲ್ಲರ ಎಮೋಷನ್ಸ್ ಜಾಸ್ತಿ ಆದಂಗೆ, ಉದ್ವೇಗ ಜಾಸ್ತಿ ಆದಂಗೆ, ಇದು ಜಾಸ್ತಿ ಆಯ್ತು ಅಷ್ಟೇ.
0: ಈಗಲೂ ಟಾಕೀಸ್ ಇದೆಯಾ ಸರ್ ಅಲ್ಲಿ
1: ನಾಗಮಂಗಲದಲ್ಲಿ? ಈಗ ಟಾಕೀಸ್ ಇದೆಯಲ್ಲ ಗೊತ್ತಿಲ್ಲ ಗೆಳೆಯ ನನಗೆ, ಯಾಕೆಂದ್ರೆ ತುಂಬಾ ದಿನ ಆಯ್ತು ನಾನು ಹೋಗಿ ಆ ಕಡೆ. ಟಾಕೀಸ್ ಇದ್ದಂಗ ಇದೆ, ಇರ್ಬೋದು ಮೋಸ್ಟ್ಲಿ, ಬೇರೆ ಬೇರೆ ಯಾವ್ದಾದ್ರು ಪಿಕ್ಚರ್ಗಳೆಲ್ಲ ಆಗ್ತಾ ಇರ್ತಾರೆ.
0: ಈ ಸರ್ ಈಗಲೂ ಟಿವಿಲಿ ಶ್ರೀನಿವಾಸ ಕಲ್ಯಾಣ ಸಿನಿಮಾ ಬಂದಾಗ ಅಥವಾ ಆಕಾಶವಾಣಿಲಿ ಹಾಡು ಬಂದಾಗ ಏನ್ ನೆನಪಾಗುತ್ತೆ ಸರ್ ನಿಮ್ಗೆ ಹೇಳೋದು?
1: ರಾಜಶಂಕರ್ ಹಾಡು ನೆನಪಾಗುತ್ತೆ, ರಾಜ್ಕುಮಾರು ಮತ್ತೆ ಮಂಜುಳ ಮಾಡಿದ್ದಾರೆ ನೆನಪಾಗುತ್ತೆ, ಆಮೇಲಿಂದ ಮಹರ್ಷಿಗಳು ಓಡ್ತಾ ಇದ್ದಿದ್ದು ಆ ಕಲರ್ಫುಲ್ಲು ನನಗೆ ಹೆಚ್ಚು ಹೆಚ್ಚು ಹೆಚ್ಚು ಇಡೀ ಸಿನಿಮಾದ ಕತೆ, ಬಾಲಾಜಿ ಕತೆ ಏನಿದೆಯಲ್ಲ ಶ್ರೀನಿವಾಸ ದೇವ್ರ ಕತೆ, ಅದು ಎಲ್ಲ ಹೆಚ್ಚು ಹೆಚ್ಚು ನೆನಪಾಗುತ್ತೆ. ಆಮೇಲೆ ಅಂಥ ದೊಡ್ಡ ಮನುಷ್ಯನ ಕೂಡ ಇವತ್ತು ಸಾಲಗಾರ ಕೊಬೇರಿಂಗೆ ಅಂತ ಹೇಳೋದ್ರಲ್ಲಿ ನಾವು ಅಷ್ಟು ದೊಡ್ಡ ಮನುಷ್ಯನೇ ಸಾಲಗಾರ ಆದ್ಮೇಲೆ ನಾವೇನಂತ ಸಾಲ ಮಾಡಿದ್ವಿ ಬಿಡು ಅಂತ ಇಟ್ಕೊಳ್ಳೋ ಮಾನಸಿಕ ಸ್ಥೈರ್ಯ ಕೂಡ ಸಿಗುತ್ತೆ ನನಗೆ.
0: ಆಮೇಲೆ ನಾನು ಫಸ್ಟ್ ಟೈಮ್ ಇದೇ ಟಾಕೀಸ್ ಅಲ್ಲಿ ನೋಡಿದ್ದು ಅಂತ ನಿಮ್ಮ ಬಾಲ್ಯದ ದಿನಗಳು ನೆನಪಾಗುತ್ತೆ?
1: ಇದೆ ಆ ಥರದ ಅನೇಕ ಪಿಕ್ಚರ್ಗಳಿದೆ. ವೀರಕೇಸರಿ ನೋಡಿದಾಗಲೂ ಟೆಂಟಲ್ ನೋಡಿದ್ದು ಅಂತ ಸಂತೋಷ ಪಡಿದೀನಿ. ಬಾಂಧವ್ಯ ಅನ್ನೋ ಪಿಕ್ಚರು, ಭಕ್ತ ಕುಮಾರ ಅಂದ್ರೆ ಎಷ್ಟು ಸಲ ನೋಡಿದ್ರು ಲೆಕ್ಕ ಇಲ್ಲ.
0: ಒಟ್ಟಿನಲ್ಲಿ ಶ್ರೀನಿವಾಸ ಕಲ್ಯಾಣ ಅಂದ್ರೆ ನಮ್ಮ ಮಂಡ್ಯ ರಮೇಶ್ ಅವರಿಗೆ, ಅದರಲ್ಲಿ ಬಾಲ್ಯದ ನೆನಪಿದೆ, ಜೊತೆಗೆ ನಾಗಮಂಗಲ ಟಾಕೀಸ್ ನ ನೆನಪಿದೆ, ಒಟ್ಟಿನಲ್ಲಿ ಒಂದು ನೆನಪಿನ ಬುತ್ತಿ ಅಂತ ಹೇಳ್ಬೋದು. ಮೊದಲನೇ ಸಿನಿಮಾ ನೀವು ಎಷ್ಟೇ ಸಿನಿಮಾ ನೋಡಿದ್ರು ಆ ಫಸ್ಟ್ ಸಿನಿಮಾ ನೋಡಿರ್ತೀವಲ್ಲ ಅದು ಕೊಡುವಂತಹ ಒಂದು ಸಂಭ್ರಮನೆ ಬೇರೆ. ಏನಂತೀರಾ ಸರ್?
1: ಹೌದು, ಈ ಖಂಡಿತವಾಗ್ಲೂ ನಿಜ, ಅದು ಆ ಮೆಮೊರಿ ಯಾವಾಗಲೂ ನಮ್ಮನ್ನು ಕಾಪಾಡುತ್ತೆ ಅಂತ ನಂಗೆ ಬಲವಾದ ನಂಬಿಕೆ.
0: ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಮಂಡ್ಯ ರಮೇಶ್ ಅವರೇ, ನಿಮ್ಮ ನೆನಪುಗಳನ್ನ ಹಂಚಿಕೊಂಡ್ರಿ, ಶ್ರೀನಿವಾಸ ಕಲ್ಯಾಣ ಚಿತ್ರದ ಆ ಒಂದು ಸಂದರ್ಭನ ಹಂಚಿಕೊಂಡ್ರಿ ನಮ್ಮ ಕೇಳುಗರ ಜೊತೆ. ದಯವಿಟ್ಟು ಹೀಗೆ ಮುಂದೆ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರಿ, ಮೈಸೂರು ಆಕಾಶವಾಣಿ ಕೇಳ್ತಾ ಇರಿ. ನಮಸ್ಕಾರ ಸರ್, ಥ್ಯಾಂಕ್ ಯು.
1: ಧನ್ಯವಾದಗಳು, ಒಳ್ಳೇದಾಗಲಿ.

0: ಸರ್ ನಮಸ್ಕಾರ.
1: ನಮಸ್ತೆ ಸರ್.
0: ಸರ್ ನಿಮ್ಮ ಹೆಸರು?
1: ವೆಂಕಟೇಶ್.
0: ವೆಂಕಟೇಶ್ ಅವ್ರ ಏನ್ ಕೆಲಸ ಮಾಡ್ತಾ ಇದೀರಿ?
1: ಆಟೋ ಓಡಿಸ್ತೀವಿ.
0: ಆಟೋ ಓಡಿಸ್ತೀವಿ. ಎಷ್ಟು ವರ್ಷದಿಂದ ಓಡಿಸ್ತಾ ಇದೀರಿ ಸರ್?
1: ಹೆಚ್ಚು ಕಮ್ಮಿ 2600
0: ಎರಡ್ ಸಾವಿರದ 690 ವರ್ಷದಿಂದ ಓಡಿಸ್ತಾ ಇದೀರಿ?
1: ಓಡಿಸ್ತೀವಿ.
0: ಹೆಂಗಿದೆ ಸರ್ ಆಟೋ ಡ್ರೈವರ್ ಲೈಫ್?
1: ಪರವಾಗಿಲ್ಲ ಸರ್. ಅಂದ್ರೆ ಈಗ ಎಲ್ಲ ಕಾಂಪಿಟೇಷನ್ ಜಾಸ್ತಿ. ಮೊದ್ಲು ಚೆನ್ನಾಗಿತ್ತು, ಮೊದ್ಲೇ ಸಂಪನ್ನ ಚೆನ್ನಾಗಿತ್ತು, ಈಗಲೇ ಕಮ್ಮಿ.
0: ಇರ್ಲಿ ಕಾಂಪಿಟೇಷನ್ ಇರ್ಲಿಲ್ಲ, ಎಲ್ಲ ಫೀಲ್ಡ್ ಅಲ್ಲೂ ಇದೆ ಕಾಂಪಿಟೇಷನ್. ಆ ಕಾಂಪಿಟೇಷನ್ ಅಲ್ಲಿ ಗೆದ್ದು ಮುಂದೆ ಹೋಗ್ಬೇಕು, ಅದೇ ತಾನೇ ಜೀವನ, ಅದೇ ತಾನೇ ಕೆಲಸ.
1: ಹೌದೌದು ಸರ್.
0: ಓಕೆ ಓಕೆ. ನೀವು ಮಾಡೋ ಕೆಲಸದಲ್ಲಿ ನಿಮ್ಗೆ ಎಷ್ಟು ತೃಪ್ತಿ ಇದೆ, ನಿಮ್ದಿದೆ, ಮತ್ತೆ ನಿಮ್ಮ ಆಟೋ ಡ್ರೈವರ್ ಕೆಲಸನ ಎಷ್ಟು ಗೌರವಿಸ್ತೀರಿ ಸರ್ ನೀವು?
1: ಸರ್ ತುಂಬಾ ಅದು ನಮ್ಗೆ ಅನ್ನ ಕೊಡೋದಲ್ವೇ ನಾವು, ಯಾಕಂದ್ರೆ ಎತ್ತು ತಾಯಿಕ್ಕೆ ಎಷ್ಟು ನಮ್ಮ ಪ್ರೀತಿ ಮಾಡ್ತೇವೋ ಅಷ್ಟು ನಮ್ಗೆ ಅದು ಅನ್ನ ಕೊಡೋದ್ರಿಂದ ನಾವು ಪ್ರೀತಿ.

0: ಮಾಡ್ತೀವಿ, ಯಾಕಂದ್ರೆ ಅದು ಚೆನ್ನಾಗಿ ನೋಡ್ಕೊಳ್ತಾ ನಮ್ಗೆ ಊಟ ಕೊಡೋದು.
1: ಅದಕ್ಕೆ ನೋಡಿ, ನೀವು ಮಾಡೋ ಕೆಲಸನ ನೀವು ಪ್ರೀತಿಸ್ತಿರಲ್ಲ ಅದಕ್ಕೆ ಇಷ್ಟು ಆರಾಮಾಗಿದ್ದೀರಿ ನೀವು. ಈ ಕೊರೋನಾ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಆಟೋ ಡ್ರೈವರ್ಸ್ಗೆ, ಈಗ ಮತ್ತೆ ಸರಿ ಹೋಗ್ತಾ ಇದೆ ಎಲ್ಲ. ಬೇಜಾರು ಇದ್ದಿದೆ, ಬೇಜಾರಾದಾಗ ಟೈಮ್ ಪಾಸ್ ಮಾಡೋಕ್ಕೆ ಎಂಟರ್ಟೈನ್ಮೆಂಟ್ ಏನು ಮಾಡ್ತೀರಿ ವೆಂಕಟೇಶ್ ಅವರೇ?
0: ಸರ್, ನಾವು ಟಿ ವಿಲಿ ನೋಡ್ತೀವಿ ಫಿಲಮು, ಈಗೆಲ್ಲ ಧಾರಾವಾಹಿಗಳು ಜಾಸ್ತಿ ಆಗ್ಬಿಟ್ಟು ಇಲ್ಲಿ ಲೇಡೀಸ್ಗಳು ನಂಗೆ ಟೀ ಕೊಡೋದಿಲ್ಲ. ನಮ್ಗೆ ಫಿಲಮು ಅಂದ್ರೆ ತುಂಬ ಇಷ್ಟ, ಆಮೇಲೆ ರಾಜ್ಕುಮಾರ್ ಫಿಲಮು ಅಂದ್ರೆ ನಂಗೆ ತುಂಬ ಇಷ್ಟ.
1: ಸ್ಟ್ರಾಂಗ್ ಕ್ರೇಜ್ ನಿಮ್ಗೆ ಅಣ್ಣವರು ಅಂದ್ರೆ?
0: ಹೌದು ಸರ್, ಹೌದು ಸರ್, ಸಿಕ್ಕಾಬಟ್ಟೆ ಇಷ್ಟ
1: ನಮ್ಗೆ. ಟ್ಯಾಕಿಸ್ ಹೋಗಿ ಸಿನಿಮಾ ಗಿನ್ಮಾ ಎಲ್ಲ ನೋಡಿರಿ ಅಂತ ಆಯ್ತು.
0: ನಮ್ಮೂರಲ್ಲಿ ನಮ್ದು ಹೊಸೂರು ಅಂದ್ಬಿಟ್ಟು ಚೆನ್ಗಾಲಲ್ಲಿ ಗೌಡ್ರದ್ದು ಟೆಂಟ್ ಇತ್ತು, ಆ ಟೆಂಟ್ಗೆ ಹೋಗಿ.
1: ಹಾಗಾದ್ರೆ ನಮ್ಮ ವೆಂಕಟೇಶ್ ಅವರು ಫಸ್ಟ್ ಟೈಮ್ ಟ್ಯಾಕಿಸ್ ಹೋಗಿ ನೋಡಿದ ಸಿನಿಮಾ ಯಾವುದು?
0: ಸರ್, ಸಂಪಲ್ಗೆ ಸವಲು,
1: ಅದೇ ಫಸ್ಟ್ ಸಿನಿಮಾನ?
0: ಹೌದು ಹೌದು.
1: ಎಷ್ಟು ಆಗ ವಯಸ್ಸು ವೆಂಕಟೇಶ್ ಅವರೇ, ಮತ್ತೆ ಎಲ್ಲಿ ನೋಡಿದ್ದು?
0: ಸರ್, ನಮ್ಮ ಟೆಂಟಲ್ಲಿ ನೋಡಿದ್ದು ನಾನು, ಒಂದು ನಮ್ಮೂರು ಟೆಂಟಲ್ಲಿ.
1: ಅವ್ರು ನಿಮ್ದು?
0: ನಮ್ದು ಹೊಸೂರು, ಅಲ್ಲಿ ಚೆನ್ಗಲ್ ಅಂದ್ಬಿಟ್ಟು ಟೆಂಟ್ ಇತ್ತು, ಅಲ್ಲಿ ಹೋಗಿ ನೋಡಿದ್ದು.
1: ಈಗಲೂ ಇದೆಯಾ ಟೆಂಟು?
0: ಸರ್, ಹೊಡೆದಾಕ್ಬಿಟ್ಟಿದ್ದಾರೆ. ನಮ್ಗೊಂದು 8-9 ವರ್ಷ ಇರ್ಬೇಕು ಸರ್.
1: 8-9 ವರ್ಷಕ್ಕೆ ಸಂಪತ್ತಿಗೆ ಸವಾಲು ನೋಡ್ಬಿಟ್ಟಿದ್ದೀರಿ.
0: ಹೌದು ಸರ್.
1: ಯಾರ್ಯಾರು ಹೋಗಿದ್ರಿ ಸರ್ ಆ ಸಿನಿಮಾಗೆ?
0: ನಮ್ಮ ಫ್ಯಾಮಿಲಿ ಎಲ್ಲ ಪೂರ್ತಿ, ನಮ್ಮ ತಂದೆ ತಾಯಿ, ನಮ್ಮ ನಮ್ಮ ಅಣ್ಣ ತಮ್ಮ, ನಮ್ಮ ತಮ್ಮ ಚಿಕ್ಕ ಹುಡುಗ ಅವ್ರ ಹೆಗ್ಲ ಮೇಲೆ ಹೊಸ್ಕೊಂಡು ನಮ್ಮ ನೋಡ್ಕೊಂಡು 10:30 ಸೋಗ್ಬಿಡ್ತಿದ್ದು, 10:30-11 ಅವ್ನು ನಡ್ಕೊಂಡೇ ಬರ್ತಿದ್ದು, ಇನ್ನು ಬಸ್ ಇಲ್ಲ ಏನಿಲ್ಲ.
1: ನೋಡ್ರಿ, ಅಣ್ಣವ್ರ ಸಿನಿಮಾಗೆ ಮನೆಯವರೆಲ್ಲ ಹೋಗಿದ್ರು, ಅದನ್ನೇ ಅಣ್ಣವ್ರ ಸಿನಿಮಾ ಅನ್ನೋದು, ಕುಟುಂಬದವರೆಲ್ಲ ನೋಡುವಂಥದ್ದು.
0: ಅವಾಗೆಲ್ಲ ಹೋಗ್ತಿದ್ದೆ ಫ್ಯಾಮಿಲಿ ಹೋಗ್ತೀವಿ ಸರ್, ಯಾರು ಸಿಂಗಲ್ ಯಾರು ಹೋಗ್ತಿರಲ್ಲ. ಆಮೇಲೆ ನಾ ಹೋದ್ರೆ ಗಂಡ ಹಿಡ್ತಿರು ಹೋಗ್ತಿರಲ್ಲ, ಮಕ್ಕಳು ಸುದಾ ಕರ್ಕೊಂಡು ಹೋಗ್ತಿರು ಫಿಲಮ್ಗೆ. ಅವಾಗೊಂದು ಸ್ಕ್ರೇಜು.
1: ಆ ಸಿನಿಮಾ ನೋಡ್ಬೇಕಾದ್ರೆ ಫಸ್ಟ್ ಟೈಮ್ ಹೋಗಿದ್ದೀರಾ, ಫಸ್ಟ್ ಟೈಮ್ ಟ್ಯಾಕೀಸ್ಗೆ, ದೊಡ್ಡ ಪರದೆ, ಅಣ್ಣವ್ರ ಸಿನಿಮಾ, ಆ ಕ್ರೌಡು, ಆ ಜನ ಆಗಿನ ಕಾಲದಲ್ಲಿ ಹೆಂಗಿತ್ತು ಸರ್?
0: ಸರ್, ಸಿಕ್ಕಾಬಿಡ ಜನ ಸರ್, ನಾವು ಟಿಕೆಟೇ ಸಿಕ್ಕಲಿಲ್ಲ ಅಂತ ನಾ ಚಿಕ್ಕ ಕೂಡ ಒಳಗೆ ನುಗ್ಬಿಟ್ಟೆ. ಅವಾಗ ಅವರೇ ಟಿಕೆಟ್ ಕೊಡಪ್ಪ ಅನ್ನೋದಕ್ಕೆ, ಇಲ್ಲ ನಮ್ಮ ತಾಯಿ ನಮ್ಮ ತಂದೆ ಒಳಗಡೆ ಇದಾರೆ ಅನ್ನೋದಕ್ಕೆ ಅವರೇ ಮಾಡ್ರ ಆಯ್ತು ಹೋಗೋ ಅಂತ ಅಂದ್ರು. ಅವಾಗ ಕುತ್ಕೊಂಡು ನೋಡ್ರೆ ನನ್ಗೆ, ಅವಾಗ ಫಸ್ಟ್ ಬಂದಾಗ ರಾಜ್ಕುಮಾರ್ ಗೋಲಿ ಹಿಡ್ಕೊಂಡು ಅವ್ರು ಹೊಡಿತಾರಲ್ಲ, ಅದು ತುಂಬ ಇಷ್ಟ ಆಯ್ತು. ನಾವು ಅದೇ ಮಾಡ್ತಿದ್ದೋ, ಓ ಅಣ್ಣವರು ರಾಜ್ಕುಮಾರ್ ಹೊಡಿತಾರಲ್ಲ ಅದೇ ತರ ನಾವು ಹೊಡೆಯೋಣ ಅನ್ಬಿಟ್ಟು ಗೋಲಿ ತಗೊಂಡು ಆಡ್ತಿದ್ದೋ.
1: ಆ ಸಿನಿಮಾದಲ್ಲಿ ಅಣ್ಣ ತಮ್ಮನ ಬಾಂಧವ್ಯ ಎಂತದ್ದು, ತಾಯಿ ಮಗನ ಬಾಂಧವ್ಯ ಎಂತದ್ದು, ಅದಕ್ಕೆ ಮೈದಾನ ಬಾಂಧವ್ಯ ಎಂತದ್ದು ಅನ್ನೋದನ್ನ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಹಾಗಾದ್ರೆ ವೆಂಕಟೇಶ್ ಅವರೇ, ನೀವು ಆಗ ನೋಡಿದ್ರಲ್ಲ ಸಿನಿಮಾ, ಅವಾಗ ಟಿಕೆಟ್ ಎಷ್ಟಿತ್ತು?
0: ಬೆಂಚು ಮತ್ತೆ ನೆಲ, ನೆಲಕ್ಕೆ ಒಂದು ಕಾಲ್ ರೂಪಾಯಿ, ಬೆಂಚ್ಗೆ 2 ರೂಪಾಯಿ, 2.5 ರೂಪಾಯಿ ಇರ್ಬೇಕಂತ.
1: ಅದೇ ಬಾಲ್ಕನಿ, ಅದೇ ಗಾಂಧಿ ಕ್ಲಾಸ್. ಆಗ
0: ಅದೇ ಬಾಲ್ಕನಿ ಸರ್, ಬೆಂಚ್ ಬಾಲ್ಕನಿ, ನೆಲ ಅದು ಮಾಮೂಲಿ ನೆಲ ಅಂತ ಬರ್ದಿರು, ನೆಲ ಒಂದು ಬೆಂಚ್ ಅಂತ ಅಲ್ಲೇ ಬರ್ದಿರು. ಅಲ್ಲಿ ನಾವು ಬೆಂಚ್ ಬೇಕಾದ್ರೆ ಬೆಂಚ್ ತಗೋದು, ನೆಲ ಬೇಕು ನೆಲ ತಗೋಬಹುದು.
1: ಆ ಸಿನಿಮಾದಲ್ಲಿ ನಿಮಗೆ ತುಂಬಾ ಏನ್ ಇಷ್ಟ ಆಯ್ತು?
0: ಸರ್, ನಮ್ಗೆ ಅಣ್ಣವರು ಒಂದು ಕಲ್ಯಾಣಗಿಣ್ಣನ ಕೊಚ್ಚಬೇಕಾರೆ ಅವರು ಮಂಜುಳಾ ಸರ್ ಮೇಡಮ್ ಅವ್ರು ಬಂದು ಯಾರಪ್ಪಂದು ಅಂತ ಕೇಳಿದಾಗ, ಅವರು ನಮ್ಮ ಜಮೀನಲ್ಲಿ ನಾವು ತಿನ್ನಕ್ಕೆ ನಿಮ್ ಯಾರಪ್ಪನ್ನ ಕೇಳ್ಬೇಕಂತ ಅವ್ರೊಂದು ಮಾತಾಡ್ತಾರೆ, ಅದು ತುಂಬಾ ಇಷ್ಟ ಆಯ್ತು. ಬಡವ್ರಿಗೆ ಅನ್ಯಾಯ ಮಾಡ್ತಾರೆ ಅಂದ್ಬಿಟ್ಟು ಎತ್ತಿಡ್ತಾರೆ ಅವರು, ಯಾರು ಅಣ್ಣವರು ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ಅದು ತುಂಬಾ ಇಷ್ಟ. ಇವತ್ತು ಅದ್ ನೆನ್ಸ್ಕತ್ತೀವಿ ನಾವು.
1: ಈಗ ಟಿ ವಿಲಿ ಆ ಸಿನಿಮಾ ಬಂದಾಗ ವೆಂಕಟೇಶ್ ಅವರಿಗೆ ತಕ್ಷಣಕ್ಕೆ ಏನೇನು ನೆನಪಾಗುತ್ತೆ?
0: ಅದು ನನ್ನ ತಮ್ಮನ ಹೆಗ್ಲ ಮೇಲೆ ಕುಣಿಸ್ಕೊಂಡಲ್ಲ ಸರ್, ಅದು ತುಂಬಾ ನೆನಪಾಯ್ತದೆ. ಆಮೇಲೆ ನಮ್ಮ ತಾಯಿ ನಮ್ಮ ತಂದೆ ಅವರೆಲ್ಲ ಜೊತೆ ಬಂದಿದ್ದು, ನಮ್ಮ ಅಣ್ಣ ಅವರೆಲ್ಲ ಜೊತೆ ಬಂದಿದ್ದು.
1: ಡಾಕ್ಟರ್ ರಾಜ್ಕುಮಾರ್ ಅವರು ಗಾಯಕರಾಗಿ ಪರಿಚಯವಾದಂತ ಅವ್ರು ಹಾಡಿದಂತ ಮೊದಲನೇ ಹಾಡು ಸಂಪತ್ತಿಗೆ ಸವಾಲ್ ಚಿತ್ರ,
0: ಯಾರೇ ಕೂಗಲಡಿ ಅಂತ ಹಾಡಿದ್ದು. ಅದು ನಾವು MMA ನಾವು ಕುತ್ಕೊಂಡು ಆಡ್ತಿದ್ದೆ ಸರ್ ಅವಾಗ.
1: ಹೌದಾ?
0: ಹೌದು ಸರ್, MMA ಕುತ್ಕೊಂಡು ಒಳೆಯಲ್ಲಿ ಎಲ್ಲ ತಿರುಗಾಡ್ಕೊಂಡು ದಾನ ಕುರಿ ಮೇಯಿಸ್ಕೊಂಡು ನಾವು ಆಡ್ತಿದ್ದೆ ಅವಾಗ, ಯಾಕಂದ್ರೆ ಅವರು ತೋರ್ಕೊಟ್ರಲ್ಲ.
1: ಅಷ್ಟೇ ಅಲ್ಲ ವೆಂಕಟೇಶ್ ಅವರೇ, ಆ ಹಾಡನ್ನ PP ಶ್ರೀನಿವಾಸ್ ಅವ್ರು ಹಾಡಬೇಕಾಗಿತ್ತು, ಅವ್ರು ಏನೋ ಅನಾರೋಗ್ಯದ ಕಾರಣ ಪಾಪ ಅವಾಗ ಹಾಡಕ್ಕಾಗ್ಲಿಲ್ಲ. ಸೊ ಅವ್ರ ಬದಲಾಗಿ ಅಣ್ಣವರೇ ಹಾಡಿದ್ರು, ಆ ಸಾಂಗ್ ಇಟ್ಟಾಯ್ತು, ಅಲ್ಲಿಂದ ಅವರು ಗಾಯಕರಾಗಿ ಬಂದರು. ಅಷ್ಟೇ ಅಲ್ಲ, ಆ ಸಿನಿಮಾದಲ್ಲಿ ಅಣ್ಣವರ ಅಭಿನಯ, ವಜ್ರಮುನಿ ಅವರ ಅಭಿನಯ, ಎಲ್ಲಕ್ಕಿಂತ ಹೆಚ್ಚಾಗಿ ಮಂಜುಳಾ, ಎಲ್ಲ ಸೇರಿ ಆ ಇಡೀ ಚಿತ್ರ ಒಂದು ಅದ್ಭುತ ಚಿತ್ರವಾಗಿ ಬಂತು, ದೊಡ್ಡ ಮಟ್ಟದಲ್ಲಿ ಹಿಟ್ಟಾಯಿತು. ತುಂಬ ಖುಷಿಯಾಯಿತು ವೆಂಕಟೇಶ್ ಅವರ ನಿಮ್ಮ ಜೊತೆ ಮಾತಾಡಿ ನಮಗೆ. ಹೀಗೆ ಕನ್ನಡ ಸಿನಿಮಾ ನೋಡ್ತಾ ಇರಿ, ಮೈಸೂರು ಆಕಾಶವಾಣಿ ಕೇಳ್ತಾ ಇರಿ. ನಮಸ್ಕಾರ.
0: ಓಕೆ ಸರ್, ಥ್ಯಾಂಕ್ ಯು ಸರ್.

0: ಸರ್ ನಮಸ್ಕಾರ.
1: ಹೇಳಿ ಸರ್. ನಮಸ್ಕಾರ
0: ಸರ್. ನಿಮ್ಮ ಹೆಸರು?
1: ರವಿ ಪ್ರಸಾದ್ ಅಂತ, ವಿಷ್ಣುವರ್ಧನ್ ಅಂತ ಕರೀತಾರೆ.
0: ಹಂಗೆ ಇದಿರಲ್ರಿ ನೋಡೋಕೆ. ರವಿ ಪ್ರಸಾದ್ ಅವರು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಿ ಸರ್?
1: ನಾವು ಚಿಕ್ಕ ವಯಸ್ಸಿಂದ, 50 ವರ್ಷದ ಮೇಲೆ ಆಯ್ತು.
0: ನೀವು ಮಾಡೋ ಕೆಲಸ ಎಷ್ಟು ತೃಪ್ತಿ ಇದೆ ನಿಮಗೆ?
1: 75 ಭಾಗ.
0: 75 ಭಾಗ? ಇನ್ನು 25 ಹಾಕ್ಬಿಟ್ರೆ
1: ಏನು ಮಾಡಕ್ಕಾಗಲ್ಲ
0: ದೇವ್ರಿಗೆ.
1: ಹ್ಮ್,
0: ಬೇರೆ ಬೇರೆ ತರ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಎಲ್ಲ ಒಂದೇ ತರ ಇರಲ್ಲ. ಹೇಗೆ ಬೆಲೆ

0: ಅಡ್ಜಸ್ಟ್ ಮಾಡ್ತೀರಾ ಸರ್ ಅವ್ರನ್ನೆಲ್ಲ?
1: ನಾವ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ, ಯಾರೇ ಬೈದ್ರು ಬಯಸ್ಕೋತೀವಿ.
0: ಅದಕ್ಕೆ ನೀವು 50 ವರ್ಷ ನಿಂತಿರೋದಿಲ್ಲ, ಇಲ್ಲ ಅಂದಿದ್ರೆ ಯಾವತ್ತೇ ಹೊಟ್ಟ ಬಿಡ್ತೀರಿ ಅನ್ಸುತ್ತೆ.
1: ನಿಜ ನಿಜ. ಅದು
0: ಅಂಗಡಿಯಲ್ಲೇ ಇರ್ತೀರೋ, ಬೇಜಾರಾದಾಗ ಫಿಲಮು ಸಾಂಗು ಅಂತ ಏನಾದ್ರು ಕೇಳ್ತೀರಾ? ನೋಡ್ತೀರಾ?
1: ನೋಡ್ತೀವಿ ಹಳೆ ಪಿಕ್ಚರ್ ಎಲ್ಲ.
0: ಅದರಲ್ಲಿ ಮೊಬೈಲ್ ಎಲ್ಲ ಟಿವಿ ಎಲ್ಲ ಟೇಕಿಸಲ್ಲ
1: ನಾವು, ಆದಷ್ಟು ಮೊಬೈಲ್ ನೋಡೋದು ಈಗ.
0: ಈಗ
1: ಆಗ ಹಾಗೆಲ್ಲ ಸಿನಿಮಾ ಮಂದಿರ.
0: ಹಾಗಾದ್ರೆ ನಮ್ಮ ರವಿ ಪ್ರಸಾದ್ ಅವರು ಫಸ್ಟ್ ಟೈಮ್ ಟ್ಯಾಕಿಸ್ ಹೋಗಿ ನೋಡಿದ ಕನ್ನಡ ಸಿನಿಮಾ ಯಾವ್ದು ನೆನಪಿದ್ಯಾ?
1: ತಾಯಿಯ ಮಡಿಲಲ್ಲಿ ಅಶೋಕ್ ಮತ್ತೆ ಆರತಿ ಅವರು ಮಾಡಿರೋದು.
0: ತಾಯಿಯ ಮಡಿಲಲ್ಲಿ ಯಾವ ಟ್ಯಾಕಿಸ್ ಅಲ್ಲಿ ಎಷ್ಟು ವರ್ಷದಿಂದ ನೋಡಿದ್ ಸರ್?
1: ಲಕ್ಷ್ಮಿ ಚಿತ್ರಮಂದಿರ 1982 ಇಸ್ವಿ
0: ಸರ್. ಅವಾಗ ಎಷ್ಟಿತ್ತು ಸರ್ ಟಿಕೆಟ್ ರೇಟು?
1: ಎಲ್ಲ 1 ರೂಪಾಯಿ ಸರಾಸರಿ ಇತ್ತು
0: ಸರ್. ಇವಾಗ ನೋಡಿ ಸರ್ ಹೆಂಗಾಗಿದೆ,
1: ಈಗೆಲ್ಲ 100, 150, 200.
0: ಏನು ಮಾಡೋಕ್ಕಲ್ಲ, ಕಾಲಕ್ಕೆ ತಕ್ಕಂಗೆ ಬಿಡ್ಲಾಗಬೇಕು ನೋಡಿ. ಇವತ್ತು ಲಕ್ಷ್ಮಿ ಟ್ಯಾಕೀಸು ಇಲ್ಲ.
1: ಆ
0: ಲಕ್ಷ್ಮಿ ಟ್ಯಾಕೀಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಅದನ್ನು ನೋಡಿದಾಗ ಲಕ್ಷ್ಮಿ ಟ್ಯಾಕೀಸ್ನ ನಿಮ್ಗೆ ಏನೇ ನೆನಪಾಗುತ್ತೆ ಸರ್?
1: ಎಲ್ಲ ಬಂಧನ ಪಿಕ್ಚರು, ತಾಯಿ ಮಡಲಲ್ಲಿ ಆ ರಾಜನ ರಾಜ, ಸನಾದಿ ಅಪ್ಪಣ್ಣ ಮತ್ತೆ ಹಾಲುಂಡ ತವರು, ಆಪ್ತ ಮಿತ್ರ ಎಲ್ಲ ನೆನಪಾಗುತ್ತೆ.
0: ಅಂದ್ರೆ ಆ ಟ್ಯಾಕೀಸ್ ಅಲ್ಲಿ ನಿಮ್ಗೆ ತುಂಬಾ ನೆನಪುಗಳಿದೆ ಅಂತ ಆಯ್ತು ಸರ್. ತಾಯಿಯ ಮಡಿಲಲ್ಲಿ ಸಿನಿಮಾಗೆ ಯಾರ್ಯಾರು ಹೋಗಿದ್ರಿ ಸರ್?
1: ನಾವು ನಮ್ಮ ಸ್ಕೂಲ್ ಹುಡುಗರುಗಳು, ಇಲ್ಲಿ ಎದುರುಗಡೆನೆ ನಮ್ಮ ಅಂಗಡಿ ಎದುರುಗಡೆನೆ ಬನುಮಯ್ಯ ಪ್ರಾಥಮಿಕ ಶಾಲೆ.
0: ನರವಿ ಪ್ರಸಾದ್ ಅವರಿಗೆ ತಾಯಿಯ ಮಡಿಲಲ್ಲಿ ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು ಅದ್ ನೋಡಿ ಏನ್ ಕಲ್ತ್ರಿ ಸರ್ ನೀವು?
1: ಆ ಹಾಡು ಅಲ್ಲೊಂದು ಲೋಕ ಉಂಟು ಅಂತ ನಮ್ಮ ಆರತಿ ಅವರು ಹೇಳ್ತಾರಲ್ಲ, ತುಂಬಾ ಚೆನ್ನಾಗಿದೆ ಹಾಡು. ಇವತ್ತಿಗೂ ಕನ್ನಡದಲ್ಲಿ ಒಂದು ಅದ್ಭುತವಾದ ಹಾಡು ಅಂದ್ರೆ ಅದೇನೆ.
0: ಸಿನಿಮಾದ ಸ್ಟೋರಿ ಆಗಿದೆ, ಏನ್ ಕಲ್ತ್ರಿ ಆ ಸಿನಿಮಾ ನೋಡಿ ನೀವು? ತಾಯಿ ಬಗ್ಗೆ,
1: ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಏನು ಅಂದ್ರೆ ಜಾಸ್ತಿ ಮಕ್ಕಳಿರಬಾರ್ದು, ಬರ್ತಾನೆ ಅಂದ್ರೆ ಏನು ಎಲ್ಲ, ಆಮೇಲೆ ನಿಯತ್ತಾಗಿರ್ಬೇಕು ಅನ್ನೋದು ಆ ಪಿಕ್ಚರ್ ಅಲ್ಲಿ ಒಂದು ಮೇನ್ ಥಿಂಕ್.
0: ಎಲ್ಲಾ ಸಿನಿಮಾದಲ್ಲೂ ಬಹುಶಃ ಎಲ್ಲ ಆಲ್ಮೋಸ್ಟ್ ತೋರ್ಸೋದೊಂದೇನೆ, ತಾಯಿನ ಚೆನ್ನಾಗಿ ನೋಡ್ಕೊಬೇಕು, ತಾಯಿನ ನೋಯಿಸಬಾರ್ದು. ಹಾಗೆ ತಾಯಿಯ ಮಡಿಲಲ್ಲೂ ಕೂಡ ತೋರಿಸಿದರೆ ಅದು ನಿಮಗೆ ತುಂಬಾ ಇಷ್ಟ ಆಗಿದೆ. ಆ ಸಿನಿಮಾ ನೋಡಿದ್ಮೇಲೆ ನಿಮ್ ತಾಯಿ ಬಗ್ಗೆ ಲವ್ ಜಾಸ್ತಿ ಆಯ್ತಾ ನಿಮಗೆ?
1: ಆದ್ರೆ ನಾವು ಮೊದಲಿಂದ ಯಾವ್ದು ಜಗಳ ಕಾದೇ ಇಲ್ಲ ಇತಿಹಾಸದಲ್ಲೂ, ನಾವು ಮಾಮೂಲಿ ಮನೆ ಹಂಗೆ ಇರೋದು, ನಾವು ಯಾರ್ದು ಜಗಳನೆ ಕಾದಿಲ್ಲ ಫಸ್ಟ್ ಆಗಿ.
0: ಸರ್, ನೀವು 82 ಇಸ್ವಿ ಹೋಗಿದ್ರಿ ಲಕ್ಷ್ಮಿ ಟಾಕೀಸ್ಗೆ, ಆಗಿನ ಟೈಮಲ್ಲಿ ಆ ಕ್ರೌಡು, ಆ ಕಟೌಟ್, ಆ ಜನರ ಒಂದು ರಿಯಾಕ್ಷನ್ ದೊಡ್ಡ ಪರದೆಯಲ್ಲಿ ಹೇಗಿತ್ತು ಸರ್ ಆಗಿನ ಕ್ರೌಡು?
1: ಎಲ್ಲ ಕಣ್ಣೀರು ಹಾಕ್ಬಿಟ್ಟು ಈಚೆ ಬರೋರು ಜನ.
0: ಹಂಗಿತ್ತು ಸಿನಿಮಾಗಳು?
1: ಹೌದೌದು, ಆ ಕಾಲದಲ್ಲಿ ಹಂಗೇನೆ, ನಾವೇ ಅದಲ್ಲಿ ಇದೀವಿ ಅನ್ನೋ ಒಂದು ಭಾವನೆ ಇರೋದು.
0: ಈಗ ಆ ಸಿನಿಮಾ ಟಿವಿಲಿ ಬಂದಾಗ ರವಿ ಪ್ರಸಾದ್ ಅವ್ರಿಗೆ ಅದನ್ನ ನೋಡಿದ ತಕ್ಷಣ ಸಡನ್ ಆಗಿ ಏನೇ ನೆನಪಾಗುತ್ತೆ?
1: ನಮ್ಗೆ ಹಳೆಯ ನೆನಪೇ ಸಿಗುತ್ತೆ ತಕ್ಷಣ. ಅಂದ್ರೆ ಅದೇ ಆ ಕಾಲ ಹೆಂಗಿತ್ತು, ಹೇಗಿತ್ತು ಜಮಾನ, ಸಿನಿಮಾದವ್ರು ಹೆಂಗಿದ್ರು, ಜನ ಹೆಂಗಿದ್ರು, ರೇಟ್ಗಳು ಹೆಂಗಿತ್ತು, ಪ್ರಕೃತಿ ಹೆಂಗಿತ್ತು, ಎಲ್ಲ ನೆನಪ ಖಂಡಿತ ಆಗುತ್ತೆ.
0: ಅವಾಗ ನಿಮ್ಗೆ ಎಂಟರ್ಟೈನ್ಮೆಂಟ್ಗೆ ಟಿವಿ ಸಿನಿಮಾ ನೋಡಬೇಕು, ಹಾಡು ಕೇಳಬೇಕು ಅಂದ್ರೆ ಎಲ್ಲಿ ಹೋಗ್ತಿದ್ರಿ, ಹೇಗೆ ನೋಡ್ತಿದ್ರಿ ಸರ್? ಆಗ
1: ಆಕಾಶವಾಣಿ ಹಾಡು ಹಾಕೋರು ಮೈಸೂರವರು, ಅದೇ ನಾವು ಕೇಳ್ತಿದ್ವಿ.
0: ಎಲ್ಲ ಚಂದನ ಟಿವಿ ಆಕಾಶವಾಣಿ,
1: ಆಕಾಶವಾಣಿನೇ ನಮ್ಮದ ಟಿವಿ ಇರಲಿಲ್ಲ, ಬರೀ ರೇಡಿಯೋ ಮಾತ್ರ ಇದ್ದಿದ್ದು.
0: ಅದೇ ಟಿವಿ ಅಂದ್ರೆ ಚಂದನ ಟಿವಿ, ರೇಡಿಯೋ ಎರಡೇ ಇದ್ದೇ ಎಂಟರ್ಟೈನ್ಮೆಂಟ್
1: ಇದ್ದಿದ್ದು. ಈಗ ಎಲ್ಲ ಬಂದ್ಬಿಡಿದೆ ಜಗತ್ತಲ್ಲಿ, ಆದ್ರೂ ಹಳೆ ನೆನಪೇ ನೆನಪು.
0: ನಿಮ್ಮಂತವ್ರ ಬಾಯಲ್ಲಿ ಕೇಳಿದಾಗ್ಲೇ ಓಲ್ಡ್ ಇಸ್ ಗೋಲ್ಡ್ ಅಂತ ನಮಗೂ ಗೊತ್ತಾಗೋದು. ಏನೋ ಹೇಳ್ತಾರಲ್ಲ, ಕಾಲಕ್ಕೆ ತಕ್ಕಂಗೆ ಬಿಡ್ಲಾಗಬೇಕು, ತಾಳಕ್ಕೆ ತಕ್ಕಂಗೆ ಕುಣಿಬೇಕು ಅಂತ. ಹಂಗೆ ನಾವು ಅಪ್ಡೇಟ್ ಆಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ.
1: ಒಂದು 10 ಫಿಲಮಲ್ಲಿ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಬರ್ತದೆ ಕನ್ನಡದಲ್ಲಿ ಮಾತ್ರ. ನಾವು ತುಂಬಾ ವರ್ಷದಿಂದ ಆಕಾಶವಾಣಿ ಕೇಳೇ ಕೇಳ್ತೀವಿ, ದಿನಕ್ಕೆ ಒಂದ್ಸಲ ಯಾವ್ದಾದ್ರು ಕೇಳ್ತೀವಿ.
0: ನಿಮ್ಮಂತಹ ಕೇಳುಗರಿಂದಲೇ ಇವತ್ತಿಗೆ ನಮ್ಮ ಆಕಾಶವಾಣಿಗೆ 90 ವರ್ಷ ತುಂಬಿರೋದು ಸರ್.
1: ಒಳ್ಳೇದಾಗ್ಲಿ, ಇನ್ನೂ 90 ತಲಾ 900 ವರ್ಷ ಇಲ್ಲಿ ಅಂತ ಆರಿಸ್ತೀನಿ ನಾನು.
0: ಎಲ್ಲ ನಿಮ್ಮಂತವ್ರ ಆಶೀರ್ವಾದ ಸರ್. ನಿಮ್ಮಂತ ಕೇಳುಗರಿದ್ರೆ 1000 ವರ್ಷ ಬರುತ್ತೆ. ತುಂಬಾ ಖುಷಿ ಆಯ್ತು ರವಿ ಪ್ರಸಾದ್ ಅವರ ನಿಮ್ ಜೊತೆ ಮಾತಾಡಿ. ಈಗ ಕನ್ನಡ ಸಿನಿಮಾ ನೋಡ್ತಾ ಇರಿ, ಮೈಸೂರು ಆಕಾಶವಾಣಿ ಕೇಳ್ತಾ ಇರಿ. ನಮಸ್ಕಾರ.
1: ಆಮೇಲೆ ನಿಮ್ ಎಲ್ಲಾ ಸಹೋದ್ಯೋಗಗಳು ಇದಾರಲ್ಲ, ಹಿರಿಕರು ಕಿರಿಕರು ಎಲ್ಲ, ಎಲ್ಲಾರು ನನ್ನ ನಮಸ್ಕಾರಗಳು.
0: ನಮಸ್ಕಾರ ಸರ್, ಥ್ಯಾಂಕ್ ಯು.
1: ತುಂಬಾ ಒಳ್ಳೇದಾಗ್ಲಿ.

0: ಸರ್ ನಮಸ್ಕಾರ.
1: ನಮಸ್ಕಾರ
0: ಸರ್, ನಿಮ್ಮ ಹೆಸರು?
1: ರಘು ಅಂತ.
0: ರಘು ಅವರೇ, ಏನ್ ಕೆಲಸ ಮಾಡ್ಕೊಂಡಿದ್ದೀರಾ?
1: ನಾವು ಟೈಲರಿಂಗ್.
0: ಟೈಲರಿಂಗ್? ವಾವ್, ಎಷ್ಟು ವರ್ಷದಿಂದ ಸರ್?
1: ನಾವೊಂದು 30 ವರ್ಷ.
0: ನೀವು ಚೆನ್ನಾಗಿ ಹಾಕೊಂಡಿರಬಿಟ್ಟೆ, ನಿಮ್ಮ ಕಾಸ್ಟ್ಯೂಮ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಟೈಲರೇ ಅಂತ. ಅಷ್ಟು ಪರ್ಫೆಕ್ಟ್ ಆಗಿ ಹಾಕೊಂಡಿದ್ದೀರಾ ನೋಡಿ ಸ್ಟಿಚ್ಚು. ಕಸ್ಟಮರ್ಸ್ ಹಿಂಗೆ ಕೊಡ್ತೀರಾ?
1: ಬರ್ತಾರೆ, ತುಂಬ ಜನ ಇದ್ದಾರೆ ಕಸ್ಟಮರು.
0: ಸರ್, ನಿಮ್ಮ ಕೆಲಸದ ಬಗ್ಗೆ ನಿಮ್ಗೆ ಎಷ್ಟು ಗೌರವ ಮತ್ತು ಹೆಮ್ಮೆ ಇದೆ ಸರ್?
1: ತಿನ್ನ ಅನ್ನ ಅಲ್ವಾ. ಈಗ ಒಂದು ಇರಕ್ಕೆ ಮನೆ ಆಯಿತು, ನನ್ನ ಮಗನಿಗೆ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೀನಿ, ಯಾರಿಗೂ ತಲೆ ಬಾಗಂಗಿಲ್ಲ, ವೃತ್ತಿ ಒಳ್ಳೇದು, ಎಷ್ಟು ಗಂಟೆಗೆ ಬೇಕಾದ್ರೂ ಬರ್ಬೋದು, ಎಷ್ಟು ಗಂಟೆವರೆಗೂ ಕೆಲಸ ಮಾಡ್ಬೋದು.
0: ಸೂಪರ್. ಅಂದರೆ ನೀವೇ ಓನರು, ನೀವೇ ವರ್ಕರು, ಯಾರ ಹತ್ರ ಕೈ ಚಾಚುವಂಗಿಲ್ಲ, ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀರಿ ಅಲ್ವಾ?

0: ಅದ್ರ ಬಗ್ಗೆ ನಿಮ್ಗೆ ತುಂಬಾ ಹೆಮ್ಮೆ ಇದೆ. ಸೂಪರ್ ಸರ್. ನೋಡಿ ರಘು ಅವರೇ, ಒಂದ್ ಲಾಜಿಕ್ ಗೊತ್ತಾ ನಿಮಗೆ, ಬಟ್ಟೆ ಯಾರು ಬೇಕಾದ್ರೂ ಹಾಕೊಬೋದು ಬಟ್ ಎಲ್ಲರೂ ಹೊಲಿಯಕ್ಕಾಗಲ್ಲ, ಅದು ಕಸಬ್ ಗೊತ್ತಿರೋರೇ ಮಾಡಬೇಕು. ಹಾಗೆ ನೀವು ಕಸಬ್ ಕಲ್ತಿದ್ದು ಯಾವ ವಯಸ್ಸಲ್ಲಿ ಯಾರಿಂದ ಸರ್?
1: ನಾನು ನನಗೆ ಫಸ್ಟ್ ನಮ್ಮ ಇದರಲ್ಲೆಲ್ಲ ನಮ್ಮ ಕ್ಯಾಸ್ಟಲ್ಲೆಲ್ಲ ಚಿಕ್ಕದ್ರಿಂದಾನೇ ಸೂಜಿ ದಾರ ಕೊಟ್ಬಿಡ್ತಾರೆ, 10 ವರ್ಷದಿಂದಾನೇ ಕೊಟ್ಬಿಡ್ತಾರೆ. ಸ್ಕೂಲ್ಗೂ ಹೋಗಬೇಕು, ಬಂದು ಟೈಲರಿಂಗು ಮಾಡಬೇಕು. ಆದ್ರಿಂದ ಅದೇ ಟಚ್ಚಲ್ಲಿತ್ತು. ನಾನು ಡಿಗ್ರಿ ಮುಗಿಸ್ಕೊಂಡಿದ್ದೀನಿ.
0: ನೋಡಿ, ಏನು ಕೆಲಸ ಮಾಡೋಕ್ಕೆ ಸರ್ಕಾರಿ ಕೆಲಸನೇ ಆಗಬೇಕು ಅಂತೇನಿಲ್ಲ, ನಾವೇ ಓನ್ ಬಿಸ್ನೆಸ್ ಮಾಡಿ ಮುಂದೆ ಬರ್ಬೋದು, ಸೆಟ್ಲ್ ಆಗ್ಬೋದು ಅನ್ನೋದಕ್ಕೆ ನೀವು ಒಂದು ಸಾಕ್ಷಿ, ಉದಾಹರಣೆ ಆಗ್ತೀರಿ. ನೀವು ತುಂಬ ಖುಷಿ ನೀವು ಮಾತಾಡಿದ್ದು ನೋಡಿ, ನಿಮ್ಮ ಕಸಬ್ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ. 30 ವರ್ಷದಿಂದ ಟೈಲರಿಂಗ್ ಮಾಡ್ಕೊಂಡೇ ಇದ್ದೀರಾ ಅಥವಾ ಎಂಟರ್ಟೈನ್ಮೆಂಟ್ ಮನೋರಂಜನೆಗಿಂತ ಫಿಲಮ್ ಗಿಲಮ್ ಅಂತ ಏನ್ ಮಾಡ್ತೀರಿ ಟೈಮ್ ಪಾಸ್ ಬೇಕು ಅಂದ್ರೆ?
1: 100.6 ಇದೆ FM, ತುಂಬಾ ಇಷ್ಟ ಆಗುತ್ತೆ. ಆವಾಗ ಸಾಂಗ್ಗಳು ಬರ್ತಾ ಇತ್ತು ನೀಟ್ ಆಗಿ. ಏನ್ ಬೇಕು ಮಕ್ಳಿಗೆ ಬೇಕು ಅದನ್ನ ಹೇಳ್ತೀರಾ, ರೈತರಿಗೆ ಏನ್ ಬೇಕು ಅದನ್ನ ಹೇಳ್ತೀರಾ.
0: ಹಾಗಾದ್ರೆ ನಮ್ಮ ರಘು ಅವರು ಟ್ಯಾಕೀಸ್ ಹೋಗಿ ಕನ್ನಡ ಸಿನಿಮಾಗಳನ್ನ ನೋಡ್ತಾರಾ?
1: ನೋಡ್ತಾ ಇರ್ತೀವಿ.
0: ಹಾಗಾದ್ರೆ ನಮ್ಮ ರಘು ಅವರು ಫಸ್ಟ್ ಟೈಮ್ ಟ್ಯಾಕೀಸ್ ಹೋಗಿ ನೋಡಿದ ಕನ್ನಡ ಸಿನಿಮಾ ಯಾವ್ದು ನೆನಪಿದ್ಯಾ?
1: ರಾಜ್ಕುಮಾರ್ ಫಿಲಮ್ ಗಂಧದ ಗುಡಿ. ನಾನು 12 ವರ್ಷ ಇದ್ದೆ. ನಮ್ಮ ಅಪ್ಪನವರು ನಾಮಂಗ್ಲ ಅಮೃತೂರು, ಅಲ್ಲಿ ಟೆಂಟ್ ಇತ್ತು, ಅಲ್ಲಿ ಹೋಗಿ ನೋಡಿದ್ದು. ರಾಜ್ಕುಮಾರ್ ಫಿಲಮ್ ಅವ್ರ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿ ಇರುತ್ತೆ.
0: ನೋಡಿ, ಆ ಗಂಧದ ಗುಡಿ ನಾ ಚಿಕ್ಕ ವಯಸ್ಸಲ್ಲೇ ನೋಡ್ಬಿಟ್ಟಿದ್ವಿ 12ನೇ ವಯಸ್ಸಲ್ಲಿ. ಸಿನಿಮಾ ಯಾರ್ಯಾರು ಹೋಗಿದ್ರಿ ಮತ್ತೆ ಆಗಿನ ಸಿನಿಮಾ ಕ್ರೇಜ್ ಹೇಗಿತ್ತು? ಅಣ್ಣವ್ರು ಬಿಗ್ ಸ್ಕ್ರೀನ್ ಮೇಲೆ ಬಂದಾಗ ಆ ಕ್ರೌಡ್ ಹೇಗಿತ್ತು ಸರ್ ಆಗಿನ ಕಾಲದಲ್ಲಿ, ಸ್ವಲ್ಪ ಹೇಳ್ತೀರಾ?
1: ಅವಾಗ ಹಳ್ಳಿಲಿ ಹೋಗ್ತಾ ಇದ್ವಲ್ಲ, ಹಳ್ಳಿಲಿ ಹೋದ್ರೆ ಎಲ್ಲ ಹಳೆ ಚೇರ್ಗಳು ಇರ್ತಾ ಇತ್ತು ಟೆಂಟ್ ಅಲ್ಲಿ. ಆಮೇಲೆ ಎಲ್ಲ ಇರ್ತಾ ಇತ್ತು, ಎಲ್ಲರೂ ವಿಶೀಲ ಕಡೆ ರಾಜ್ಕುಮಾರ್ ಬಂದ್ರೆ ಎಲ್ಲ ಅಲ್ಲೇ ಕುಣಿಯೋದು. ಅದು ಆ ಕ್ರೇಜು ಇವಾಗಿಲ್ಲ. ಇವಾಗ ಮಾಲ್ಗಳಲ್ಲಿ ಬಂದ್ಬಿಟ್ಟೈತೆ, ಹಿಂದೆನು ನೋಡಲ್ಲ ಮುಂದೆನು ನೋಡಲ್ಲ, ಸುಮ್ಮನೆ ಸ್ಟ್ಯಾಚ್ಯೂ ಆಗಿ ಸುಮ್ಮನೆ ಕೂತಿರ್ತಾರೆ. ಅವಾಗ್ಲಿನ ಮಜಾ ಇವಾಗ ಬರಲ್ಲ.
0: ಸರ್, ಎಷ್ಟಿದೆ ಸರ್ ಅವಾಗ ಟಿಕೆಟ್ ಅಂದಾಜು?
1: ಟಿಕೆಟು ಮೋಸ್ಟ್ಲಿ 2-2.5 ರೂಪಾಯಿ ಇತ್ತು. ಅಪ್ಪ ತಗೊಂಡಿದ್ದು ಅವಾಗ, ಅಷ್ಟು ಗ್ಯಾಪ್ನೆಲ್ಲ 2 ರೂಪಾಯಿ ಇರ್ಬೋದು.
0: ಈ 2 ರೂಪಾಯಿ ಒಂದು ಟೀನು ಬರಲ್ವಲ್ಲ ಸರ್. ಆ ಸಿನಿಮಾದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು, ಏನು ಕಲ್ತ್ರಿ ಸರ್ ನೀವು?
1: ಅಂದರೆ ಆ ಪ್ರಾಣಿಗಳು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿತ್ತು. ಅದು ನೋಡೋಕ್ಕೆ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ ಸ್ಕ್ರೀನಲ್ಲಿ ಆ ಇದು ಆ ಕಾಡಲ್ಲಿ ನೋಡಿದ್ದೆಲ್ಲ ತುಂಬ ತುಂಬ ಇಷ್ಟ ಆಯಿತು ಆ ಫಿಲಮ್ ನೋಡ್ಬಿಟ್ಟು ನನಗೆ.
0: ಆ ಚಿತ್ರದ ನಿರ್ಮಾಪಕರು MP ಶಂಕರ್ ಮೈಸೂರಿನವರು, ಅದೊಂದು ಹೆಮ್ಮೆ. ಆ ಚಿತ್ರದಲ್ಲಿ ಕಾಡಿನ ಸಂರಕ್ಷಣೆ ಬಗ್ಗೆ, ಕಾಡು ಪ್ರಾಣಿಗಳ ಸಂರಕ್ಷಣೆ ಬಗ್ಗೆ ತುಂಬ ಅದ್ಭುತವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ ಅಣ್ಣವರು. ತುಂಬ ಪರಿಣಾಮಕಾರಿಯ ಚಿತ್ರ ಅದು. ಆ ಚಿತ್ರ ಈಗ TV ಅಥವಾ FM ಹಾಡೋ ಸಿನಿಮಾನ ಬಂದಾಗ ನಿಮಗೆ ತಕ್ಷಣಕ್ಕೆ ಏನೇನು ನೆನಪಾಗುತ್ತೆ ಸರ್?
1: ಆ ಕ್ಷಣಕ್ಕೆ ಅಲ್ಲಿ ಊರಲ್ಲಿ ನೋಡಿದ್ದು ತುಂಬ ಚೆನ್ನಾಗಿತ್ತು. ಆ ಪ್ರಾಣಿಗಳೆಲ್ಲ ಸಂರಕ್ಷಣೆ ಮಾಡಬೇಕು. ಅದಾದ್ಮೇಲೆ ಅಲ್ಲಿ ನೋಡಿದಾಗ ಚಿಕ್ಕ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತು.
0: ನೋಡಿ, ಅದು ಬರೀ ಫಿಲಮ್ ಅಲ್ಲ, ನಿಮ್ಗೊಂಥರ ಸ್ವೀಟ್ ಮೆಮೊರೀಸ್ ಅದು. ಅದು ಯಾವಾಗಲೇ ಬಂದರೂ ನಿಮಗೆ ನಿಮ್ಮ ಅಪ್ಪ ನಿಮ್ಮ ಅಕ್ಕನ ಜೊತೆ ಹೋಗಿದ್ದೆಲ್ಲ ನೆನಪಾಗುತ್ತೆ. ಮತ್ತು ಆ ಸಿನಿಮಾದಲ್ಲಿ ರಘು ಅವ್ರಿಗೆ ಯಾವ ಸಾಂಗ್ ಇಷ್ಟ ಆಯಿತು, ಯಾಕೆ ಇಷ್ಟ ಆಯಿತು?
1: ನಾವು ಆಡುವನುದೇ ಗಂಧದ ನುಡಿ ಅಂದರೆ ಕಾಡು ರಕ್ಷಿಸಿ ನಾಡು ಎಲ್ಲ ಬಂದ್ಬಿಟ್ಟು ಎಲ್ಲರೂ ಇವಾಗೆಲ್ಲ ಆರಂಭ ಎಲ್ಲ ಮರ್ತೋಯ್ತಾ ಇದ್ದಾರೆ.
0: ಆಮೇಲೆ ಇನ್ನೊಂದು ತಮಾಷೆ ಏನು ಅಂದರೆ ರಘು ಅವರೇ, ಒಂದು ಗಾದೆ ಇದೆ, ಊರು ಹೋಗು ಅನ್ನುತ್ತೆ ಕಾಡು ಬಾನುತ್ತೆ ಅಂತ. ಬಟ್ ಇವಾಗ ಬಾನಕ್ಕೆ ಕಾಡೇ ಇಲ್ಲ, ಹಂಗಾಗ್ಬಿಡ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ?
1: ಅಲ್ಲ, ಪ್ರಾಣಿ ಎಲ್ಲ ಈಚೆ ಬರ್ತಾ ಇದೆ, ಎಲ್ಲರದ್ದು ಕಾಡಿಲ್ಲ.
0: ಈ ವಿಚಾರದ ಬಗ್ಗೆ ಗಂಧದ ಗುಡಿಲಿ ಅಣ್ಣವ್ರ ಹತ್ರ ಹೇಳಿರೋದು, ಆ ಥರ ಒಂದೊಳ್ಳೆ ಸಂದೇಶನ ಕೊಟ್ಟಿರೋದು. ಆ ಗಂಧದ ಗುಡಿ ಚಿತ್ರ ತುಂಬ ದೊಡ್ಡ ಹಿಟ್ ಆಯಿತು, ಅಣ್ಣವ್ರಿಗೆ ದೊಡ್ಡ ಬ್ರೇಕ್ ಕೊಡ್ತು, ಒಳ್ಳೆ ದೊಡ್ಡ ಲಾಭನೂ ಮಾಡ್ತು. ಎಲ್ಲ ಕುಟುಂಬದವರೆಲ್ಲ ನೋಡುವಂತಹ ಸಿನಿಮಾ ಗಂಧದ ಗುಡಿ. ತುಂಬ ಖುಷಿಯಾಯಿತು ರಘು ಅವರ ನಿಮ್ಮ ಜೊತೆ ಮಾತಾಡಿ. ಹೀಗೆ ಕನ್ನಡ ಸಿನಿಮಾ ನೋಡ್ತಾ ಇರಿ, ಮೈಸೂರು ಆಕಾಶವಾಣಿ ಕೇಳ್ತಾ ಇರಿ. ನಮಸ್ಕಾರ.
1: ನಮಸ್ತೆ.

0: ಮೇಡಮ್ ನಮಸ್ಕಾರ.
1: ನಮಸ್ತೆ
0: ಮೇಡಮ್, ನಿಮ್ಮ ಹೆಸರು?
1: ಸುಮಿತ್ರ ಅಂತ.
0: ಸುಮಿತ್ರ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದೀರಿ?
1: ನಾವು ಟೈಲರಿಂಗ್, ನಮ್ಮ ಹಸ್ಬೆಂಡಿಗೆ ಹೆಲ್ಪ್ ಮಾಡ್ಕೊಂಡು ಅಂಗಡಿಲಿ ವರ್ಕ್ ಮಾಡ್ತಾ ಇದ್ದೀನಿ.
0: ಸೂಪರ್, ಗಂಡ ಮಾಡೋ ಕೆಲಸಕ್ಕೆ ಸಾಥ್ ಕೊಡ್ತಾ ಇದ್ರಿ. ಮದುವೆ ಮುಂಚೆ ನಿಮ್ ತಾಯಿ ಹೆಲ್ಪ್ ಮಾಡ್ತಾ ಇದ್ರಿ, ಮದುವೆ ಆದ್ಮೇಲೆ ಗಂಡಂಗೆ ಹೆಲ್ಪ್ ಮಾಡ್ತಾ ಇದ್ರಿ.
1: ಅಂದ್ರೆ ಒಬ್ಬರಿಗೆ ಕೆಲ್ಸಕ್ಕಿಟ್ಟು ಇದ್ ಮಾಡೋದಕ್ಕಿಂತ ನಾವೇ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಈಸಿ ಆಗತ್ತಲ್ವಾ ಅಂತ.
0: ಅಂದ್ರೆ ಅದು ನಿಮ್ ಕೆಲಸ ಎಲ್ಲ ಕರ್ತವ್ಯ ಅಂತ ಭಾವಿಸಿದಿರಿ? ಖಂಡಿತ, ಹೆಣ್ಮಕ್ಳು ಕೆಲಸ ಮಾಡ್ತಾ ಇರ್ಬೇಕು, ಗೃಹಿಣಿ ಅಂದ್ರೆ ಅದೇನೇ ಶೋಭೆ. ಏನ್ ಓದಿದೀರಾ ಮೇಡಮ್ ನೀವು?
1: ನಾನು ಡಿಗ್ರಿ ಮಾಡಿದ್ದೀನಿ.
0: ಯಾವ ಕಾಲೇಜು?
1: ಅಲ್ಲಿ ನಾವು ಶಿವಮೊಗ್ಗ ಸಾಗರ ಇದೆಯಲ್ವಾ, ಅಲ್ಲಿ ಇಂದಿರಾ ಗಾಂಧಿ ಕಾಲೇಜ್ ಅಂತ. ಬಿ ಎ ಕಂಪ್ಲೀಟ್ ಆಗಿದೆ. ಅದು ಓದ್ತಾ ಇದ್ದಂಗೆ ಹಂಗೆ ಮದ್ವೆ ಆಯ್ತು, ಮುಂದೆ ಓದೋಣ ಅನ್ಕೊಂಡೆ. ಆಮೇಲೆ ಇಲ್ಲಿ ಮನೆ ಅಂಗಡಿ ಎಲ್ಲ ನೋಡ್ಬಿಟ್ಟು ಸುಮ್ಮನೆ ಹೊರಗಡೆ ಕೆಲಸ ಮಾಡೋದಕ್ಕಿಂತ ನಮ್ಮ ಹಸ್ಬೆಂಡಿಗೆ ಹೆಲ್ಪ್ ಮಾಡಿದ್ರೆ ಯೂಸ್ ಆಗಲ್ಲ ಆಗತ್ತಲ್ಲ ಅಂತೇಳಿ ಎಜುಕೇಶನ್ ಏನು ಮುಂದುವರಿಸಿಲ್ಲ, ಡಿಗ್ರಿ ಒಂದು ಕಂಪ್ಲೀಟ್ ಆಗಿದೆ.
0: ಸೂಪರ್. ಸ್ಟೂಡೆಂಟ್ ಲೈಫಲ್ಲಿ ಹೆಂಗಾದ್ರೆ ಸಿನಿಮಾ ಗಿನ್ಮಾ ಎಲ್ಲ ನೋಡ್ತಿದ್ರು?
1: ನೋಡ್ತಾ ಇದ್ವಿ, ಫ್ರೆಂಡ್ ಜೊತೆಗೆಲ್ಲ ಹೋಗ್ತಾ ಇದ್ವಿ, ನೋಡ್ತಾ ಇದ್ವಿ. ಅದೇ ಒಂಥರ ಲೈಫ್ ಚೆನ್ನಾಗಿತ್ತು. ಈಗ ಮದ್ವೆ ಆದ್ಮೇಲೆ ಓಕೆ, ಹೋಗ್ತಾ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ. ನೋಡ್ತಾರೆ
0: ಸಿನಿಮಾ ಅಂದ್ರೆ ನೀವು ಟಾಕೀಸ್ ಅಲ್ಲಿ ನೋಡ್ತಿದ್ರು, ಟಿವಿ ನೋಡ್ತಿದ್ರು, ಮೊಬೈಲ್ ಅಲ್ಲಿ ನೋಡ್ತಿದ್ರು?
1: ಅವಾಗೇನ್ ಮೊಬೈಲ್ ಅಷ್ಟು ಇರ್ಲಿಲ್ಲ, ಈಗೀಗ ಮೊಬೈಲ್ ಸ್ಕ್ರೀನ್ ಸ್ಟಚ್ ಎಲ್ಲ ಮೊಬೈಲ್ ಇರೋದು. ಟಾಕೀಸ್ ಅಲ್ಲೇ ನೋಡ್ತಾ ಇದ್ವಿ. ಅವಾಗ ಫಸ್ಟ್ ನಮ್ಮ ಅಣ್ಣ ಅಮ್ಮ ಅವ್ರ ಜೊತೆ ಹೋಗ್ತಾ ಇದ್ವಿ.
0: ಸುಮಿತ್ರಾ ಅವರು ಹಾಗಾದ್ರೆ ಸ್ಟೂಡೆಂಟ್ ಲೈಫ್ ಅಲ್ಲಿ ಟಾಕೀಸ್ ಹೋಗಿ ಸಿನಿಮಾ ಎಲ್ಲ ನೋಡಿದಿರಿ. ಫಸ್ಟ್ ಟೈಮ್ ಪ್ರಪ್ರಥಮ ಬಾರಿಗೆ ಟಾಕೀಸ್ ಅಲ್ಲಿ ನೋಡಿದ್ದೆ ಕನ್ನಡ ಸಿನಿಮಾ ಯಾವುದು?
1: ಯಜಮಾನ ಫಿಲಮ್, ವಿಷ್ಣುವರ್ಧನ್. ಅದು ನಮ್ಮ ಅಣ್ಣನಿಗೆ ತುಂಬಾ ಇಷ್ಟ, ಈ ವಿಷ್ಣುವರ್ಧನ್ ಫ್ಯಾನ್ಸ್ ಅವನು. ಅದಕ್ಕೆ ಅವನೇ ಕರ್ಕೊಂಡು ಹೋಗಿದ್ದ, ಫುಲ್ ಫ್ಯಾಮಿಲಿನೇ ಹೋಗಿದ್ವಿ ಮನೇಲೆಲ್ಲ. ಅವಾಗ ನಾನು ತುಂಬಾ ಚಿಕ್ಕೋಳಿದ್ದೆ, ಒಂದು 8-10 ಇಯರ್ಸ್ ಇರ್ಬೋದು.
0: 8-8 ವರ್ಷಕ್ಕೆ ಟಾಕೀಸ್ ಹೊರಟೋಗಿದ್ದೀರಿ, ಅದು ಯಜಮಾನ ಸಿನಿಮಾಗೆ. ಯಾವ ಟಾಕೀಸ್ ಮೇಡಮ್?
1: ಅಲ್ಲಿ ಸ್ಟ್ರೀಟ್ ಟಾಕೀಸ್ ಅಂತ ಇದೆ, ಈಗ ಡೆಮಾಲಿಶ್ ಮಾಡ್ಬಿಟ್ಟಿದ್ದಾರೆ, ಹೊಸದಾಗೇನೋ ಕಾಂಪ್ಲೆಕ್ಸ್ ಕಟ್ತಾ ಇದಾರೆ.
0: ಸೂಪರ್ ಮೇಡಮ್, ಅವಾಗ ಯಜಮಾನ ಸಿನಿಮಾಗೆ ಹೋಗಿದ್ದೀರಿ. ನನಗೆ ಗೊತ್ತಿರೋ ಹಂಗೆ ಯಜಮಾನ ತುಂಬಾ ದೊಡ್ಡ ರೆಕಾರ್ಡ್ ಆದಂತ ಸಿನಿಮಾ, ಅದರಲ್ಲೂ ಆ ಟೈಮಲ್ಲಿ ವಿಷ್ಣುವರ್ಧನ್ ಕ್ರೇಜ್ ತುಂಬಾ ಜಾಸ್ತಿ ಇತ್ತು. ನೀವು ಸಿನಿಮಾ ನೋಡಿದಾಗ ಆ ಜನ ಆ ಕ್ರೌಡ್ ಹೇಗಿತ್ತು ಮೇಡಮ್? ಆಗ
1: ಅವಾಗಲೇ ಚಿಕ್ಕಿದ್ದಾಗಲೇ ಅಲ್ಲಿ ಎಲ್ಲ ಆಲ್ಮೋಸ್ಟ್ ವಿಷ್ಣುವರ್ಧನ್ ಅಂದ್ರೆ ತುಂಬಾ ಇಷ್ಟ ಎಲ್ಲರಿಗೂ. ಅಲ್ಲಿ ಎಲ್ಲ ಫ್ಯಾಮಿಲಿ ಅಂತ ಕುತ್ಕೊಂಡು ನೋಡುವಂತ ಫಿಲಮ್ ಆಗಿತ್ತು ಆ ಟೈಮಲ್ಲೇ. ಈಗಿನ ಫಿಲಮ್ಗಳು ಆ ತರ ಬರ್ತಾ ಇಲ್ಲ, ಒಬ್ರು ನೋಡಿದ್ರೆ ಇನ್ನೊಬ್ರು ನೋಡಕ್ ಒಂಥರ ಮುಜುಗರ ಆಗತ್ತೆ. ಆ ಟೈಮಲ್ಲೇ ಯಜಮಾನ ಒಂದು ಕೂಡು ಕುಟುಂಬ ಹೆಂಗಿರ್ಬೇಕು ಅಂತ ಫಿಲಮ್ ಅಲ್ಲಿ ತೋರಿಸಿದ್ದಾರೆ. ಅವಾಗ್ಲೂ ಒಂಥರ ಚೆನ್ನಾಗಿತ್ತು ಕ್ರೇಜ್, ಎಲ್ಲ ಕೂಗೋರು ಮಾಡೋರು. ಅದು ನಮ್ಮ ಊರಲ್ಲಿ 2 ಸಲ ಹಾಕಿದ್ರು, ಅದು ಒಂದು 100 ಡೇಸ್ ಓಡಿತ್ತು, ಮತ್ತೆ ರಿಟರ್ನ್ ಮತ್ತೆ ಹಾಕಿದ್ರು ಫಿಲಮ್.
0: ನೀವು ಚಿಕ್ಕ ವಯಸ್ಸಲ್ಲಿದ್ರಿ, 8 ವರ್ಷ ಅಂತ ಹೇಳಿದ್ರಿ, ಟಾಕೀಸ್ ಅಲ್ಲಿ ದೊಡ್ಡ ಸ್ಕ್ರೀನ್ ಮೇಲೆ ವಿಷ್ಣುವರ್ಧನ್ ಎಂಟ್ರಿ ಕೊಟ್ಟಾಗ ಏನ್ ಅನಿಸ್ತು ಮೇಡಮ್? ಆ ಜನರ ವಿಸಲ್, ಕ್ಲಾಪ್ಸ್, ಶಿಲ್ಲೆ ಎಲ್ಲ ಕೇಳಿ ನಿಮ್ಗೆ ಆ ಕ್ಷಣಕ್ಕೆ ಏನ್ ಅನಿಸ್ತು?
1: ಅಲ್ಲಿ ಫಿಲಮ್ ವಾಯ್ಸೇ ಕೇಳಿಸ್ತಾ ಇಲ್ಲ, ಜನರು ಕ್ರೌಡೇ ಜಾಸ್ತಿ ಕೇಳಿಸ್ತಾ ಇತ್ತು.
0: ಯಾರ್ಯಾರು ಹೋಗಿದ್ರೆ ಸಿನಿಮಾಗೆ?
1: ನಾನು, ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ಅಮ್ಮ ಎಲ್ಲ ಹೋಗಿದ್ವಿ.
0: ಟಿಕೆಟ್ ದುಡ್ಡು ಅವಾಗ ಎಷ್ಟು ಕೊಟ್ರಿ ಅಂತ ಅನ್ಸುತ್ತೆ ನಿಮ್ಗೆ ಅಂದಾಜು?
1: ಮೋಸ್ಟ್ಲಿ ಒಂದು 6-7 ರೂಪಾಯಿ ಇರಬೇಕು ಅಷ್ಟೇ, ಅವಾಗಲೇ ಕಮ್ಮಿನೇ.
0: ಆ ಸಿನಿಮಾದಲ್ಲಿ ಸುಮಿತ್ರ ಅವ್ರು ಏನ್ ಇಷ್ಟ ಆಯ್ತು?
1: ಸಾಂಗ್ ಗಳು ಅಂದ್ರೆ ಮೀನಿಂಗ್ ಫುಲ್ ಇತ್ತು ಫಿಲಮ್.
0: ಈಗ ಯಜಮಾನ ಚಿತ್ರದ ಹಾಡೇ ಆಗ್ಲಿ, ದೃಶ್ಯನೇ ಆಗ್ಲಿ, ಸಿನಿಮಾನೇ ಆಗ್ಲಿ, ಟಿವಿಲೋ FM ಅಲ್ಲೋ ಎಲ್ಲ ಬಂದಾಗ ಅದು ನೋಡಿದ ತಕ್ಷಣ ನಿಮ್ಗೆ ಫ್ಲಾಶ್ ಬ್ಯಾಕ್ ಏನೇ ನೆನಪಾಗುತ್ತೆ?
1: ಫಸ್ಟ್ ನಾವು ಫಿಲಮ್ಗೆ ಹೋಗಿದ್ವಲ್ಲ ಅನ್ನೋದೇ ನೆನಪಾಗತ್ತೆ. ಫಸ್ಟ್ ಅಷ್ಟು ಚಿಕ್ಕಕ್ಕಿದ್ದಾಗ ನೋಡಿದ್ವಲ್ಲ ಅನ್ನೋದೇ ನೆನಪಾಗತ್ತೆ. ಈಗಲೂ ಆ ಸಾಂಗ್ ಕೇಳಿದ್ರೆ ಅದು ನಾವು ಅವಾಗಲೇ ಚೆನ್ನಾಗಿತ್ತಲ್ಲ ಲೈಫ್, ಹೋಗಿ ನೋಡಿದ್ದು ಮಾಡಿದ್ದು, ಆ ಥರ ಫಿಲಮ್ ಈಗ ಬರಲ್ಲ ಅಂತ ಫೀಲ್ ಆಗತ್ತೆ. ಅಂದ್ರೆ ಜಾಯಿಂಟ್ ಫ್ಯಾಮಿಲಿಲಿ ಎಲ್ಲ ಒಗ್ಗಟ್ಟಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತೇಳಿ.
0: ಅಣ್ಣ ತಮ್ಮನ ಬಾಂಧವ್ಯ ಹೇಗಿದೆ
1: ಹೇಗಿದೆ ಅಂತ ಗೊತ್ತಾಗತ್ತೆ. ಅದರಲ್ಲಿ 3 ಜನ ಅಣ್ಣ ತಮ್ಮದಿರ ಒಟ್ಟಿಗೆ ಇದ್ರೆ ಏನ್ ಮಾಡ್ಬೋದು ಅಂದ್ರೆ, ಒಬ್ರಿಗೆ ಕೆಲಸ ಇಲ್ಲ ಅಂದ್ರೆ ಒಂದು ಅದರಲ್ಲಿ ಅವ್ರ ಮಿಸ್ಸಸ್ ಹೆಲ್ಪ್ ಮಾಡಿ ಅವ್ರ ಮುಂದೆ ಬರ್ತಾ ಇರೋದೆಲ್ಲ, ಆ ಸಂದೇಶ ನಂಗೆ ತುಂಬಾ ಇಷ್ಟ ಆಯ್ತು.
0: ಅಂದ್ರೆ ಅಣ್ಣ ತಮ್ಮ ಅತ್ತಿಗೆ ಮೈದನ ಒಗ್ಗಟ್ಟು ಹೇಗಿರ್ಬೇಕು, ಒಬ್ಬ ಮನೆಯ ಯಜಮಾನ ಹೇಗಿರ್ಬೇಕು ಅನ್ನೋದನ್ನ ಆ ಚಿತ್ರದಲ್ಲಿ ವಿಷ್ಣುವರ್ಧನ್ ಪಾತ್ರದ ಮೂಲಕ ಅದ್ಭುತವಾಗಿ ತೋರಿಸಿದ್ದಾರೆ. ಆ ಸಿನಿಮಾದ ಹಾಡುಗಳು ಕೂಡ ಅಷ್ಟೇ ಹಿಟ್ ಆಯ್ತು.
1: ಇಷ್ಟ ಆಗಕ್ಕೆ ಇನ್ನೊಂದು ಕಾರಣ ಇದೆ, ಅದು ನಮ್ಗೆ ನಮ್ಮಅಪ್ಪ ಇಲ್ಲ, ನಮ್ಮ ಅಣ್ಣನೇ ಎಲ್ಲ ನಮ್ಗೆ ನೋಡ್ಕೊಂಡಿದ್ದು. ಅದರಲ್ಲೂ ಮೇನ್ ಫಿಲ್ಲರ್ ಯಾರಾಗಿರ್ತಾರೆ ಅಂದ್ರೆ ವಿಷ್ಣುವರ್ಧನ್ ಅವ್ರ ಅಣ್ಣನೇ ಆಗಿರ್ತಾನೆ. ಎಲ್ಲ ತರದ್ದು ಸರ್ಟಿಫಿಕೇಶನ್ ಮಾಡ್ಬಿಟ್ಟು ತಮ್ಮಿಗೋಸ್ಕರ ಅವರು ಲೈಫ್ ಲೀಡ್ ಮಾಡ್ತಾರೆ. ಆ ಮೀನಿಂಗ್ ಅವಾಗ ಅಷ್ಟು ಅರ್ಥ ಆಗಿರ್ಲಿಲ್ಲ, ಬಟ್ ಈಗ ನನಗೆ ಅರ್ಥ ಆಗ್ತಿದೆ. ಆ ಫಿಲಮ್ ನೋಡಿದಾಗ ಯಾವ ತರ ಇತ್ತು ಸಿಚುವೇಶನ್ ಅಂತ ಈಗ ಅರ್ಥ ಆಗ್ತಾ ಇದೆ ನನಗೆ.
0: ಅಂದ್ರೆ ಆ ಚಿತ್ರ ಹಾಗೂ ಆ ಚಿತ್ರದ ಹಾಡು ಸುಮಿತ್ರ ಅವರ ಮೇಲೆ ಒಂದು ಒಳ್ಳೆ ಪರಿಣಾಮ ಬೀರಿದೆ ಅಂತಾಯ್ತು. ತುಂಬಾ ಖುಷಿ ಆಯ್ತು ಸುಮಿತ್ರ ಅವರ ನಿಮ್ ಜೊತೆ ಮಾತಾಡಿ. ಈಗ ಕನ್ನಡ ಸಿನಿಮಾ ನೋಡ್ತಾ ಇರಿ, ಮೈಸೂರು ಆಕಾಶವಾಣಿ ಕೇಳ್ತಾ ಇರಿ. ನಮಸ್ಕಾರ.
1: ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಮೈಸೂರು ಆಕಾಶವಾಣಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು.

ಫಾಸ್ಟ್ ಫಿಲಂ ಮೊದಲ ಬಾರಿ ಥಿಯೇಟರ್ಗೆ ಹೋಗಿ ನೋಡಿದ ಕನ್ನಡ ಸಿನಿಮಾಗಳ ಸುಂದರ ನೆನಪುಗಳ ಅನಾವರಣ ಕೇಳಿದಿರಿ. ನಿರೂಪಣೆ ಶ್ರೀಮಾನ್ ಎಸ್, ನಿರ್ಮಾಣ ಶಾಂತಕುಮಾರ್ ಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಅದಾದ್ಮೇಲೆ ಸೌರಭ್ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು SLV ಸಿರಿಲ್ ಅಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25-30 days ಕಂಪ್ಲೀಟ್ ಮಾಡ್ತು. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್, ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಮಜಾ ಕೊಡ್ತು ನಂಗೆ.
2: ಕಣ್ಣು ಕಣ್ಣು ಮಾಡಿ ಮೀಟು,
3: ಜೋಡಿ ಆಯ್ತು ಮನ್ಸಲೀಗ ಹಾಡು ಬೀಟು,
2: ಒಂದೇ ಆಯ್ತು ಪ್ರೀತಿಯನ್ನು ಸಣ್ಣ ಗೀಟು, ದಾಟಿ ಆಯ್ತು ತಾಳಿ ಕಟ್ಟು ಟೈಮ್ ಆಯ್ತು.
0: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
4: ಸಮಯ 8:30:30. ಈಗ ಕೇಳೋಣ ಹಿಂದಿ ಚಿತ್ರಗೀತೆಗಳನ್ನು. ಮೊದಲಿಗೆ ಅಭಿಮಾನ್ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್, ಮಜ್ರೂ ಸುಲ್ತಾನ್ಪುರಿಯವರ ರಚನೆ, ಸಂಗೀತ SD ಪರ್ಮನ್.

ಇನ್ನು ಮುಂದೆ ಕೇಳಿ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ಯುಗಳ ಧ್ವನಿಯಲ್ಲಿ ಆರಾಧನಾ ಚಿತ್ರದ ಗೀತೆ, ಆನಂದ್ ಭಕ್ಷಿ ಅವರ ಸಾಹಿತ್ಯ ಸಂಗೀತ, ಎಸ್ ಟಿ ಬರ್ಮನ್ ಅವರದು.

ಉದಿತ್ ನಾರಾಯಣ್ ಹಾಗೂ ಹಿಮಾಸರ್ ದೇಸಾಯಿ ಅವರ ಧ್ವನಿಯಲ್ಲಿ ಪುಕಾರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಪ್ಯಾರ್ ಮೇ ಕಭಿ ಕಭಿ ಚಿತ್ರದ ಗೀತೆ ಹಾಡಿದ್ದಾರೆ ಶಾನ್.

ಸಮಯ ಸರಿಯಾಗಿ 11 ಗಂಟೆ. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸ್ನೇಹಿತರೆ, ಗಮನಿಸಿ, ನಾಳೆ ಸಂಜೆ 5 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಗಣಿತವೇತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಜರುಗಲಿರುವ 2026 ನಾಗರಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಕೊಡಮಾಡಲಿರುವ ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭದ ನೇರ ಪ್ರಸಾರದ ವೀಕ್ಷಕ ವಿವರಣೆ ನಮ್ಮ ನಿಲಯದಿಂದಲೂ ನೀವು ಕೇಳಬಹುದು. ಇನ್ನು ಎಂದಿನಂತೆ ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:30 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಇದರ ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ 6:50. 7:15 ಬೆಂಗಳೂರು ಕೇಂದ್ರದಿಂದ ಕಲಬುರಗಿಯ ಸುಂದರ ನಗರದ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆಯ ಪ್ರವೇಶಾತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಸುಂದರ ನಗರ, ಕಲಬುರಗಿ. ಭಾವಗೀತೆಗಳನ್ನು ಆಲಿಸಬಹುದು. 7:20 7:30 ಸೇವಾವಾಹಿನಿ. ನಾಳೆ ಬೆಳಿಗ್ಗೆ 7:45 8:35 9:30 ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳು. 8:30 ನ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. ಒಂಬತ್ತು ಗಂಟೆಗೆ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಅನುವಾದಕರು ಹಾಗೂ ಬಹುಭಾಷಾ ವಿದ್ವಾಂಸರಾದ ಪ್ರೊಫೆಸರ್ ಆರ್ವಿಎಸ್ ಸುಂದರಂ ಅವರೊಂದಿಗೆ ಜಿಕೆ ರವೀಂದ್ರ ಕುಮಾರ್ ಅವರು ನಡೆಸಿದ್ದ ಸಂವಾದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಬಿಎಸ್ ವಿಜಯರಾಘವನ್ ಅವರ ಹಾಡುಗಾರಿಕೆ ಇದೆ. 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಕಥೆ ಪ್ರೇಮ ಸಾಫಲ್ಯ, ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದಕವಿ. ನಂತರ ಪಾರ್ಟುಗಳ ಪರದಾಟ, ಮಧುರಾ ಕರ್ಣಂ ಅವರಿಂದ ಪ್ರಬಂಧ ವಾಚನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ದೇವರನಾಮ ಎನ್ ಶ್ರೀನಾಥ್ ಅವರಿಂದ. 12:45 ನಮ್ಮ ಆರೋಗ್ಯ, ವಿಶ್ವ ಥೈರಾಯ್ಡ್ ದಿನದ ಸಂದರ್ಭದಲ್ಲಿ ಮಕ್ಕಳಲ್ಲಿ ಥೈರಾಯ್ಡ್ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ತೃಪ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ತೋಟಗಾರಿಕಾ ಅಭಿವೃದ್ಧಿ ಅಭಿಯಾನ ಕುರಿತು ಮಾಹಿತಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಡಾಕ್ಟರ್ ಶಿಲ್ಪಾ ಹೆಗಡೆ ಅವರು ಹಾಡಿರುವ ಭಾವಗೀತೆಗಳು. 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಶ್ರೀನಿವಾಸ ಮೂರ್ತಿಯವರ ವೀಣಾ ವಾದನವಿದೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಡಾಕ್ಟರ್ ಸಮಯ, ಮಹಿಳಾ ಆರೋಗ್ಯ ಕಾರ್ಯಕ್ರಮ. ವಿಶ್ವ ಥೈರಾಯ್ಡ್ ದಿನದ ಸಂದರ್ಭದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೀರ್ತನಾ ವಿ. 4:45 ಹಿಂದಿ ಪಾಠ, ಪ್ರಸ್ತುತಿ ಕಿಶೋರ್ ಎಂ ಕಾಕಡೆ. 6:30 ದೆಹಲಿ ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ, ಕೃಷಿ ದೇವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ, ಮುಸುಕಿನ ಜೋಳದ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದ. ಭಾಗವಹಿಸುತ್ತಾರೆ ಮಂಡ್ಯ ತಾಲೂಕು ವಿಸಿ ಫೋರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎಂ ಮನು. ಪ್ರಸ್ತುತಿ ಎನ್ಕೆ ಶಿವಮೂರ್ತಿ. 8:00 ಯುವವಾಣಿ, ಯುವ ಸೆಲೆಬ್ರಿಟಿ, ಚಲನಚಿತ್ರ ನಟಿ ಹಾಗೂ ರಂಗಭೂಮಿ ಕಲಾವಿದೆ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಆಲತ್ತೂರು ಸಹೋದರರ ಯುಗಳ ಹಾಡುಗಾರಿಕೆಯನ್ನು ಕೇಳಬಹುದು. 10:00 ಶ್ರೀ ವಿದ್ಯಾ ವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ವೇಳೆ 11:10:07. ನಮ್ಮ ನಾಳಿನ ಪ್ರಸಾರ ಎಫ್ಎಂ ಕಂಬನಾಂಕ 100.6 ಬೆಳಗ್ಗೆ 5:55 ಪ್ರಾರಂಭವಾಗುವುದು. ಆತ್ಮೀಯ ಕೇಳುಗರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.